107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Saran. Ega app nalu kuda labhya.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಎಂದ್ಕೊಂಬ ಹೇಳಿದ್ದೆ ನಾನು, ತುಂಬ ಗಳಿಸಿದ್ರು ಒಬ್ರು, ಎಷ್ಟಿದೆಯಪ್ಪ ಅವಂಗೆ ಅಕೌಂಟೆಂಟ್ ಹೇಳಿ ಹುಡುಕು ಅಂತ. ಅವನು ಹೇಳಿದಂತೆ, ಏನೂ ಚಿಂತೆ ಮಾಡಬೇಡಿ ಸ್ವಾಮಿ, ನಿಮ್ಮ 7 ತಲೆಮಾರಿಗೆ ಆಗುವಷ್ಟು ಆಸ್ತಿ ಇದೆ. ಅಯ್ಯೋ ಅಂದ್ರೆ ಅವರು, 8ನೇ ತಲೆಮಾರವ್ರು ಏನು ಮಾಡಬೇಕು, ಅದಕ್ಕೆ ಗಳಿಸ್ಬೇಕು. ಹಿಂಗೆ ಗಳಿಸ್ತಾ ಹೋದರೆ ಮಿತಿನೇ ಇಲ್ಲ. ಅದಕ್ಕೆ ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ, ಆಯುಷ್ಯವು ತೀರಿ ಪ್ರಳಯ ಬಂದರೆ ಅರ್ಥವ ನುಂಬುವಲಿಲ್ಲ. ಗೂಡ್ಸಿಟ್ಟಿದ್ದೀರಿ, ನಾಳೆ ಹೋದ್ರೆ ದುಡ್ಡು ತಿನ್ನೋರು ಯಾರು, ಅದನ್ನು ಯಾರಿಗಿಟ್ಟಿದ್ದೀರಿ, ಅದನ್ನು ಯಾರಿಗೂ ಇಲ್ಲ, ಅರ್ಥವ ನುಂಬುವರಿಲ್ಲ. ನೆಲ ನಗಿದು ಮಡುಗುದಿರಾ. ಈಗೆಲ್ಲ ಬ್ಯಾಂಕ್ ಬಂದಿದ್ದಾವೆ, ಲಾಕರ್ ಬಂದಿದೆ. ಹೀಗೆ ನಾವಿದ್ದಾಗ ಲಾಕರ್ ಈಕರ್ ಇರಲಿಲ್ಲ ಬ್ಯಾಂಕು, ನೆಲ ತೆಗೆದೇ ಮುಚ್ಚಿಡೋದು. ನಾನು ಅದನ್ನು ಮಾಡಿದ್ದನ್ನು ನೋಡಿದ್ದೇನೆ ಕೂಡ. ಕೆಲವೊಂದು ಕಡೆ ಹಳ್ಳಿ ಊರಲ್ಲಿ ಡಕಾಯಿತರು ಬಂದುಬಿಡ್ತಿದ್ರು, ಮನೇಲಿ ಊಟಿ ಮಾಡ್ತಾರೆ ಅಂತ ಬಂದಾಗ ಈ ಜಮೀನ್ದಾರರೆಲ್ಲ ಮನೆಯಲ್ಲಿ ವಿಶೇಷವಾದ ಜಾಗವನ್ನು ನೋಡಿ ಅಗದು ಬಂಗಾರದ ಸಾಮಾನೆಲ್ಲ ಗಂಟು ಕಟ್ಟಿ ಒಳಗೆ ಮುಚ್ಚಿ ಮ್ಯಾಲೆ ಮುಚ್ಚಿ ಸಾರಿಸ್ಬಿಟ್ಟು ಅದ್ರ ಮೇಲೆ ಒಂದು ಏನಾದರೂ ಇಡೋದು ಗಾಣಿಸ್ಲಾರ್ದಂಗೆ. ಅದೆಲ್ಲ ಮಾಡ್ತಿದ್ರು, ಭಾಳ ಮನೇಲಿ ಮೆಚ್ಚಿಬಿಡೋದು. ಈ ಸಲ ಎಷ್ಟೋ ಸಲ ಆ ಹಳ್ಳಿಯಲ್ಲಿ ಆಗಿದೆ ಕೂಡ. ಈ ಹಳೆ ಮನೆ ಮಕ್ಕಳು ಗಿಕ್ಕಳೆಲ್ಲ ಹೋಗ್ಬಿಡ್ತಾರೆ, ಬೇರೆ ಕಡೆ ಹೋಗ್ಬಿಡ್ತಾರೆ, ಹಳ್ಳಿಯಲ್ಲಿ ಯಾರೂ ಇಲ್ಲ, ಮನೆ ಮಾರಿಬಿಡ್ತಾರೆ. ಅತ್ಯಂತ ಕಮ್ಮಿ ದುಡ್ಡಿಗೆ ಹಳ್ಳಿಯಲ್ಲಿ ಮನೆ ಸಿಗ್ತವೆ. ಅದು ಮನೆ ಕಟ್ಟಿಸ್ಬೇಕು ಅಂತ ತೆಗೆದಾಗ ಅಲ್ಲೆಲ್ಲ ಬಂಗಾರ ಸಿಕ್ಕದ್ದು ಬೇಕಾದಷ್ಟು ಕಡೆ ಇದೆ. ಎಲ್ಲಿ ಸಿಗ್ತದೆ ಬಂಗಾರ, ಯಾರೋ ಒಬ್ಬರ ಮುಂದೆ ಬೇಕಾಗ್ತದೆ ಅಂತ ಮುಚ್ಚಿಟ್ಟಿದ್ದಾರೆ. ಅವರು ಸಿಗಲಿಲ್ಲ, ಇವರಿಗೆ ಸಿಗ್ತದೆ. ಅದಕ್ಕೆ ಹೇಳ್ತಾರೆ, ಕಣ್ಣಲ್ಲಿ ನೋಡಿ ನೆಲ ನಗಿದು ಮಡುಗದಿರಾ. ನೆಲ ತೆಗೆದು ಮುಚ್ಚಬೇಡಪ್ಪ, ನೆಲ ನುಗಿದಡೆ ಉಗುಳುವುದೇ. ಮುಚ್ಚಿಟ್ರೆ ಯಾವಾಗಾದರೂ ಉಗುಳುತ್ತೆ, ಅದು ಹೊರಗೆ ಕೊಡುತ್ತೆ, ಅದು ಕೊಡಲ್ಲ, ಮುಚ್ಚಿಬಿಟ್ರೆ ಮುಚ್ಚೆ ಹೋಯ್ತದು. ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಹರಹಿ ಉಣ್ಣದೇ ಹೋಗದಿರಾ. ದುಡ್ಡನ್ನು ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಮುಚ್ಚಿಬಿಟ್ಟು ಊಟ ಮಾಡಲಾರ್ದೆ ಹೋಗ್ಬೇಡಪ್ಪ, ತಿಂದು ಹೋಗು ಅಂತ.

0: रेडियो सारंग 107.8 एफएम।
1: ಬಾಗಲಕೋಟೆಯಲ್ಲಿ ಒಂದು ವಠಾರ ನಾವು ಬದುಕಿದ್ದುದು, ಅಲ್ಲೊಬ್ಬರು ಹೆಣ್ಮಗಳು ಬದುಕಿ ಅಂತ ಅಡ್ಡೆಸ್ ನೆನಪಿದೆ. ಆ ಮುದುಕಿ ಒಬ್ಬರೇ ಇರ್ತಿದ್ರು ಮನೇಲಿ. ಆಕೆ ತೀರ್ಕೊಂಡಾಗ ಆಕೆ ಯಾರನ್ನೂ ಒಳಗೆ ಬಿಡ್ತಿರ್ಲಿಲ್ಲ ಮನೇಲಿ, ಯಾರನ್ನೂ ಒಳಗೆ ಬಿಡೋಲ್ಲ. ನಾವೆಲ್ಲ ಹುಡುಗರು ಬಂದು ಬೈದು ಕಳಿಸ್ಬೇಕು ಹುಡುಗರನ್ನೆಲ್ಲ, ಹೊರಗೆ ಹೋಗ್ತಿದ್ವಿ. ಸತ್ರೆ ಆಕೆ ಅಂತವೋ ಬಂದು ಹೊರಗೆ ಮಲಗಿಸಿ ಆಕೆ ಒಂದು ದೊಡ್ಡ ಕಾಟ್ ಮೇಲೆ ಮಲ್ಕೊಂಡಿದ್ಲು. ಆ ಕಾಟಿನ ತೆಳು ದೊಡ್ಡ ಪೆಟ್ಟಿಗೆ ಅದು, ಆಗಿನ ಕಾಲದಲ್ಲೆಲ್ಲ ಈಗ ಸಿಸ್ಟಮ್ಯಾಟಿಕ್ ಅದು ಮರದ ಪೆಟ್ಟಿಗೆನೇ ಇರೋದದು. ತೊಗೊಂಬಂದು ನೋಡಿದರೆ ಒಳಗಡೆ ಬರೀ 100 ರೂಪಾಯಿ ನೋಟ್ ಜೋಡಿಸಿಟ್ಟಿದ್ದಿತ್ತು. ಅದು ಎಷ್ಟಿತ್ತು ನಮ್ಮ ಸಣ್ಣ ಹುಡುಗರು ಗೊತ್ತಾಗ್ತಿರ್ಲಿಲ್ಲ. ಆಗ 100 ರೂಪಾಯಿ ತುಂಬ ದೊಡ್ಡ ನೋಟ್, ಅವಾಗ ಈಗಿನ ಸಣ್ಣದಿರಲಿಲ್ಲ ದೊಡ್ಡ ನೋಟ್. ಅದು ಈಗಿನ 1000 ರೂಪಾಯಿ ನೋಟು ಎರಡಾಗ್ಬೋದಾಗಿತ್ತೇನೋ, ಅಷ್ಟು ದೊಡ್ಡ ನೋಟ್ ಇರ್ತಿತ್ತು. ಅಂಥ ನೋಟ್ಗಳನ್ನು ಗುಡ್ಡೆ ಗುಡ್ಡೆ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಬೆಡ್ಶೀಟ್ ಹಾಕೊ ಮಲ್ಕೋತಿದ್ದಕ್ಕೆ. ಆದರೆ ಹೇಗೆ ಮಲ್ಕೊಂಡಿದ್ಲು ತಾಯಿ ಅಂದರೆ, ಯಾಕೆ ಒಳಗಡೆ ಎಲ್ಲ ಗೆದ್ದಲು ಹತ್ಕೊಂಡ್ಬಿಟ್ಟಿದೆ ನೋಟಿಗೆಲ್ಲ, ಅರ್ಧಕ್ಕರ್ಧ ನೋಟ್ ತಿಂದು ಹೋಗಿದ್ದಾಗ ಬಿಸಿಲಿಗೆಲ್ಲ ಒಣಾಕಿದ್ರು. ಅದೆಲ್ಲ ಗಾಳಿಗೆ ಹಾರ್ಯಾರು ಹೋಗ್ತಿತ್ತು ನೋಟೆಲ್ಲ, ಯಾರು ಏನು ಪ್ರಯೋಜನ ಸುಟ್ಟು ಅರ್ಧ ಕತ್ತರಿಸೋದು ನೋಟೆಲ್ಲ. ಆಕೆ ಎದಕ್ಕೆ ಇಟ್ಕೊಂಡಿದ್ಲು ಅಂತ ಗೊತ್ತಾಗಲಿಲ್ಲ ನನಗೆ. ತಾನೂ ತಿನ್ನಲಿಲ್ಲ ನೋಟು, ಗೆದ್ದಲೆ ಕೊಟ್ಬಿಟ್ಲು. ಆ ನೋಟ್ ಏನಾಯ್ತು ಈಗ, ಅದಕ್ಕೆ ಹೇಳ್ತಾರೆ, ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಹರಹಿ ಉಣ್ಣದೇ ಹೋಗದಿರಾ. ಆಕೆ ಬದುಕಿದ್ದು ಹೇಗೆ ಬದುಕು, ಒಬ್ಬಳೇ ಯಾರೇ ಇಲ್ಲ ಗೂಗೆ ಥರ ಹಾಗೆ ಬದುಕೊಳು, ಯಾರೂ ಇಲ್ಲ. ಏನು ಮಾಡ್ದಂಗಾಯ್ತು, ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಹರಹಿ ಉಣ್ಣದೇ ಹೋಗದಿರಾ. ಇನ್ನೊಂದು ಹೇಳ್ತಾರೆ, ಹೋಗ್ಲಪ್ಪ ನನ್ನ ಮಡದಿಗೆ ಬರ್ತದೆ ಅಂತ ಇಟ್ಕೋತೀಯಾ ಅಂತ ಬಸವಣ್ಣವ್ರು. ಎಲ್ಲ ಮಡದಿಯರು ಹಂಗೆ ಇರೋಂಗಿಲ್ಲ, ಕೆಲವರು ಇರ್ತಾರೆ. ಹೇಳ್ತಾರೆ, ನಿನ್ನ ಮಡದಿಗೆ ಇರಲಿ ಅಂದೊಡೆ ನನ್ನ ಹೆಂಡತಿಗಿರಲಿ ಅಂತ ನೀವು ಮಾಡೋದಾದರೆ ಮಡದಿಯ ಕೃತಕ ಬೇರೆ, ಆಕೆ ಪ್ಲ್ಯಾನೇ ಬೇರೆ ಇದೆ, ಆಕೆ ಪ್ಲ್ಯಾನೇ ಬೇರೆ. ನಿನ್ನೊಡಲು ಕೆಡೆಯಲು ನಿನ್ನ ದೇಹ ಹೋದ ಸ್ವಲ್ಪ ಹೊತ್ತಿಗೆನೆ ಕೆಡೆಯಲು ಮತ್ತೊಬ್ಬನಲ್ಲಿ ಗಡಗದೆ ಮಾಡಬಳೆ. ಮತ್ತೊಬ್ಬನ ಜೊತೆ ವ್ಯವಹಾರ ಮಾಡಿಕೊಂಡು ದುಡ್ಡು ಶೇರ್ ಮಾಡ್ಕೊಳ್ಳಲು ಅವನ ಜೊತೆಗೆ ಇರಲ್ವಾಕೆ. ಹೆರರಿಗಿಕ್ಕಿ ಮತ್ತೊಬ್ಬರಿಗೆಲ್ಲ ಕೊಟ್ಟು ಹೆಗ್ಗುರಿಯಾಗಿ ಕೆಡಬೇಡ. ಮತ್ತೊಬ್ಬರಿಗೆ ಮಾಡೋದಕ್ಕೋಸ್ಕರ ನೀನು ಗುರಿಯಾಗಿ ಇರಬೇಡಪ್ಪ ಮರಯ್ಯ, ನೀನು ಮಾಡ್ಕೋ. ಅದೇನು ಮಾಡಬೇಕು, ಅದನ್ನು ಕೂಡಲ ಸಂಗನ ಶರಣರಿಗೆ ಒಡನೆ ಸವಿಸುವುದು. ನಿನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋ ಬದುಕೋದಕ್ಕೆ. ಹೆಚ್ಚಿಗೆ ಆದದ್ದನ್ನು ಕೂಡಿಟ್ಟು ಮಣ್ಣಲ್ಲಿಟ್ಟು ನಿನಗೆ ಸಿಗಲಾರ್ದಾಗ ನೀನು ತಿನ್ನಲಾರ್ದಾಗ ಹೋಗಬೇಡ. ಶಿವಶರಣರ ಕೆಲಸಕ್ಕೆ ಕೊಡು,

0: Radio Sarang 107.8 FM.
1: ಸಮಾಜದಲ್ಲಿದ್ದಾಗ ಇನ್ನೊಂದು ವಿಷಯ ಬಹಳ ಮುಖ್ಯವಾಗಿ ಬರುವಂಥದ್ದು, ನಾವು ಹೇಗೆ ಮಾತಾಡ್ತೀವಿ, ಜೀವನದಲ್ಲಿ ಮಾತಾಡೋದು ಹೇಗೆ ಜೊತೆಗಾರ ಜೊತೆಗೆ. ಎಷ್ಟೋ ಸಲ ಮಾತಿನಿಂದಾನೇ ಸಂಸಾರ ಒಡೆದು ಹೋಗಿದೆ, ವ್ಯವಸ್ಥೆ ಒಡೆದು ಹೋಗಿದ್ದಾವೆ, ಸರ್ಕಾರಗಳು ಒಡೆದು ಹೋಗಿದ್ದಾವೆ, ಒಂದು ದೇಶದ ಬುನಾದಿ ಒಡೆದು ಹೋಗಿದೆ ಬರೀ ಮಾತಿನಿಂದ ಒಡೆದು ಹೋದಂಥದ್ದು. ಅದಕ್ಕೆ ಹೇಳ್ತಾರೆ ಹೇಗಿರಬೇಕು ಅಂತೆ, ಭಾಳ ಪ್ರಖ್ಯಾತವಾದಂಥ ವಚನ ಇದು, ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ಇದು ಯಾವಾಗಲೂ ಹೇಳ್ತೀನಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾರಾದರೂ ಕಲಿಸೋರಿದ್ದರೆ ಇದನ್ನ ಹಿಡ್ಕೊಂಡ್ರೆ ಸಾಕು, ಎಲ್ಲ ಬರ್ತೇನೆ. ಇದು ಒಂದು ವಚನ ಸಾಕು, ನುಡಿದಡೆ ಮುತ್ತಿನ ಹಾರದಂತಿರಬೇಕು. ಕಂಪೇರ್ ಮಾಡಿ ಎಷ್ಟು ಚೆನ್ನಾಗಿದೆ ಅದು, ಮಾತಿಗೂ ಮುತ್ತಿನ ಹಾರಕ್ಕೂ ಜೋಡಿಸ್ತಾರೆ. ಮುತ್ತಿನ ಹಾರದಲ್ಲಿ ಮುತ್ತುಗಳು ಸರಿಯಾಗಿ ಪೋಣಿಸಿರಬೇಕು, ಅವು ಸರಿಯಾಗಿ ಸೈಜಲ್ಲಿ ಇರಬೇಕು, ಆಕಾರದಲ್ಲಿ ಸರಿಯಾಗಿರಬೇಕು. ಒಂದು ದೊಡ್ಡದು, ಒಂದು ಸಣ್ಣದು, ಆ ಕಡೆ ಒಂದು ಈ ಕಡೆ ಒಂದಿದ್ದರೆ ಚೆಂದ ಕಾಣಿಸಲ್ಲ. ಸರಿಯಾಗಿ ಆಕಾರಬದ್ಧವಾಗಿ ಜೋಡಿಸಿರ್ಬೇಕು, ಅದನ್ನು ಕಣ್ಣಿಗೆ ಚೆಂದ ಕಾಣಿಸೋ ಹಂಗಿರಬೇಕು, ಹಾಕ್ಕೊಂಡು ಆ ಕಣ್ಣಿಗೆ ಅಂದವಾಗಿರಬೇಕು. ಹಾಗೆ ಚೆನ್ನಾಗಿ ಮಾತನಾಡಿದಾಗ ಎದೆಗೆ ಹಾಗೆ ಚೆಂದ ರಂಜನೀಯವಾಗಿ ತೋರಿಸ್ತದೋ, ಸುಂದರವಾಗಿ ಕಾಣಿಸ್ತದೋ, ಹಾಗೆ ಮಾತು ಮನೋಹರವಾಗಿರಬೇಕು. ಕೆಲವ್ರು ಮಾತು ನೋಡಬೇಕು, ಬಹಳ ಕಷ್ಟ ಆಗ್ತದೆ. ಮನೋಹರವಾಗಿ ಮಾತು ಸರಿಯಾಗಿ ಜೋಡಣೆಯಾಗಿ ಬರಬೇಕು, ಒಂದಕ್ಕೊಂದು ಜೋಡಣೆಯಾಗಿ ಬಂದಾಗ ಸರಿಯಾಗಿರ್ತದೆ.

0: रेडियो सारंग 107.8 FM।
1: ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯದ ಓಲೆ ಮಾಡ್ಕೊಂಡಿರ್ತಾರೆ, ಎಷ್ಟು ಚಂದ ಕಾಣಿಸುತ್ತೆ ಕಿವಿಯಲ್ಲಿ. ಹಾಗೆ ಮಾತಾಡಿದಂಥ ಮಾತು ಕಿವಿಗೆ ಇಂಪಾಗಿರಬೇಕು. ಬರೀ ಸುಂದರವಾಗಿರೋದಲ್ಲ, ಕಿವಿಗೆ ಇಂಪು ಆಗಿ ಹಿತವಾಗಿರಬೇಕು. ಕೆಲವ್ರ ಮಾತು ಭಾಳ ಕರ್ಕಶ ಅನಿಸುತ್ತೆ ಮಾತು ಕೇಳಿದಾಗ, ಅಯ್ಯೋ ಏನು ಹೊರಟಪ್ಪ ಸ್ವಲ್ಪ ಸಾವಕಾಶ ಮಾತಾಡ್ರಿ ಅನ್ನೋಂಗಾಗುತ್ತೆ. ಇನ್ನು ಕೆಲವ್ರು ಮಾತಾಡಿದ್ದೇ ಕೇಳಿಸಲ್ಲ. ನಾನು ಹೇಳಿಬಿಡ್ಬೇಕು ಅದನ್ನೊಂದು ವಿಷಯ. ನಾನು ಜಪಾನಲ್ಲಿ ಕಲ್ತ್ಕೊಂಬಂದದ್ದು ಈ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಎಲ್ಲ ಸ್ವಲ್ಪ ಕಲ್ತಿದ್ದೆ. ಅವಾಗ ಹೇಳ್ತಿದ್ರು ಮೇಷ್ಟ್ರು ಸರಿಯಾಗಿ ಪಾಠ ಮಾಡೋದನ್ನು ಕಲಿಸ್ಬೇಕಾದ್ರೆ ಒಂದು ವಿಡಿಯೋ ಕ್ಯಾಮ್ರಾ ಇಡಬೇಕು. ಹಿಂದೆ ನಾನು ಸಾಕಷ್ಟು ಸಲ ಮಾಡಿದ್ದೆ, ಎಲ್ಲ ಕಡೆ ಮಾಡ್ತೀನಿ. ಈಗ ಕೆಟ್ಟ ಅವ್ರು ಪಾಠ ಮಾಡೋ ರೀತಿನ ನೀವು ಚೆನ್ನಾಗಿ ಪಾಠ ಮಾಡಲ್ಲ ಅಂದ್ರೆ ನೋವಾಗುತ್ತೆ ಅವ್ರಿಗೆ. ನಮ್ಗೆ ಯಾರಿಗೂ ನಾವು ಹೇಗೆ ಕಾಣಿಸ್ತೀವಿ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಭಾಳ ಜನಕ್ಕೆ ನಾವು ಹೇಗೆ ಕಾಣಿಸ್ತೀವಿ ಅಂತ ಗೊತ್ತಿಲ್ಲ. ನಿಮ್ಮ ಯಾರ್ದಾದ್ರು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡಾಗ ಕೇಳಿ ನಿಮ್ಮ ಫೋಟೋ ಹೇಗೆ ಬಂದಿದೆ ಅಂತ. 99% ನಂದು ಚೆನ್ನಾಗಿ ಬಂದಿಲ್ಲ, ನಿಮ್ದು ಚೆನ್ನಾಗಿದೆ ಅಂತಾರೆ. ನಮ್ಮ ಫೋಟೋ ಯಾಕೆ ಚೆನ್ನಾಗಿ ಅನಿಸಲ್ಲ ಗೊತ್ತಾ, ನಾನು ಹೇಗೋ ಕಾಣಿಸ್ತೀನಿ ಅಂತ ಭ್ರಮೆ ನನಗಿದೆ, ಅದು ಹಾಗೆ ಬರೋ ತನಕ ಸರಿ ಇಲ್ಲ ಅಂತ ಹೇಳ್ಕೊಳ್ಳೋದು ನಾನು. ಅದಕ್ಕೆ ಕೆಲವರು ಸ್ಟುಡಿಯೋ ಹೋಗ್ತಾರೆ ಪೋರ್ಟ್ಫೋಲಿಯೋ ಅಂಥೇಳಿ, ದಿವಸಕ್ಕೆ ಒಂದು 250 ಫೋಟೋ ತೆಗೆದು ಮೂರು ಯಾವ್ಯಾವ ಮುಖ ಯಾವ್ಯಾವ ದಿಕ್ಕಿನ ತೆಗೆದು ತೋರಿಸ್ತಾರೆ, ಹಾಂ ಇದು ಚೆನ್ನಾಗಿದೆ ನೋಡಿ ಅಂತ. ಅಂದ್ರೇನು, ನೀವು ಅಂದ್ಕೊಂಡು ಹಾಗೆ ಕಾಣುತ್ತೆ ಅದು ಅಂತ ಅಷ್ಟೇ. ಆದರೆ ಕ್ಯಾಮ್ರಾಗೆ ಏನು ಗೊತ್ತು, ಪಾಪ ಮುಂದೆ ಕೂತದನ್ನು ಹೇಗಿದೆಯೋ ಹಂಗೆ ತೊಗೊಳುತ್ತೆ. ಅದೇನು ಮಾಡ್ತಪ್ಪ, ನಾನು ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡೋದು ಶುರು ಮಾಡಿದೆ. ಇಲ್ಲ ಟೀಚರ್ ಮೊದಲು ಬೇಡ ಬೇಡ ಅಂದರು, ಒಪ್ಕೊಂಡು ಕೆಲವರು ಬಂದರು. ಕೆಲವರು ಹೆದರಿಕೆ, ನಾ ಮಾಡೋದನ್ನು ಮತ್ತೊಬ್ಬರು ನೋಡಿಬಿಟ್ರೆ. ಈ ಮೇಷ್ಟ್ರುಗಳಿಗೆ ಭಾಳ ದೊಡ್ಡ ಕಷ್ಟ ಅದು. ತಾವು ಪಾಠ ಮಾಡುವಾಗ ಏಕಚಕ್ರಾಧಿಪತಿಗಳವರು ಒಳಗೆ ಹೋಗಿ ಬಗಲ ಹಾಕ್ಕೊಂಬಿಡೋಕೆ ಯಾರೂ ನೋಡಬಾರ್ದು. ಅವ್ರು ಮಾಡೋದು ಇನ್ಯಾರು ನೋಡಿದರೆ ಹಿಂಗೆ ಪಾಠ ಮಾಡ್ತಾನೆ ಇವನು ಅಂದ್ಕೊಂಬಿಟ್ರೆ. ಅದಕ್ಕೆ ಅಂಥೇಳಿ ನಾನು ಹೇಳಿದೆ, ಏನೂ ಚಿಂತೆ ಮಾಡಬೇಡಿ, ನೀವು ಹೊರಗೆ ಬರೋ ಹೊತ್ತಿಗೆ ಕರೆಕ್ಟಾಗಿ ಕ್ಯಾಸೆಟ್ ಕೊಟ್ಬಿಡ್ತೀನಿ. ಆಗೆಲ್ಲ ಕ್ಯಾಸೆಟ್ ಕಾಲ, ಸಿ ಡಿ ಅಲ್ಲ, ಕ್ಯಾಸೆಟ್ ಕೊಟ್ಬಿಡ್ತೇನೆ. ನಿಮ್ಮ ಮನೆಗೆ ಹೋಗ್ರಿ, ಹೋಗಿ ನಿಮ್ಮ ಗಂಡನಿಗೆ ತೋರಿಸಿ, ಅವ್ರು ತಾಳ್ಕೊಳ್ಳೋ ಶಕ್ತಿ ಇದ್ದರೆ ಅಂತ ತೋರಿಸಿ. ಒಂದು ತಾಸು ನೀವು ಪಾಠ ಮಾಡೋದನ್ನು ನೋಡಲಿ ಅವರು. ಅಕಸ್ಮಾತ್ ಆಗಿ ನನ್ನ ಸಹಾಯ ಬೇಕು ಅಂದ್ರೆ ಮರುದಿವಸ ಸಹಾಯ ಮಾಡ್ತೀನಿ ಅಂತ ಕೊಟ್ಟೆ. ಮರುದಿವಸ ಒಬ್ಬರು ಬಂದರು, ಬಂದು ಸರ್ ರೆಕಾರ್ಡಿಂಗೇ ಸರಿ ಇಲ್ಲ ಸರ್ ಅಂದರು. ನಾನು ಅಯ್ಯೋ ಕರ್ಮವೇ, ರೆಕಾರ್ಡಿಂಗ್ ಸರಿ ಇಲ್ವಾ, ಏನಾಗಿದೆ ಅಂತ ನಾನು ವಿ ಸಿ ಎಲ್ ಹಾಕಿ ನೋಡ್ತೀನಿ. ಬರೀ ಗುಯಿ ಗುಯಿ ಗುಯಿ ಒಂದು ಧನಿ ಬರ್ತದೆ, ಸ್ಪಷ್ಟ ಇಲ್ಲ, ಗುಯಿ ಧನಿ ಬರ್ತದೆ, ಚಿತ್ರ ತುಂಬ ಸ್ಪಷ್ಟವಾಗಿದೆ. ಒಂದು 10 ನಿಮಿಷ ನೋಡಿದೆ, ಕಲ್ತಿದ್ದೆನಲ್ಲ ನಾನು ಕಮ್ಯುನಿಕೇಷನ್ ಸ್ಕಿಲ್ ಹೇಗೆ ಮಾಡೋದು ಅಂತ. ಆಗ ಅರ್ಥ ಆಯಿತು. ಆ ಕೇಳಿದ ಅಮ್ಮ ತಾಯಿ, ರೆಕಾರ್ಡಿಂಗ್ ಏನೂ ತಪ್ಪಿಲ್ಲಮ್ಮ, ನೀನು ಮಾತಾಡೋ ಧ್ವನಿ ಎರಡನೇ ಬೆಂಚ್ ದಾಟಿ ಮೂರನೇ ದಂಚಿಗೆ ಹೋಗೋದೇ ಇಲ್ಲ. ಕೆಲವು ನೋಡಬೇಕು ಕಾಲೇಜಲ್ಲಿ ಪಾಠ ಮಾಡ್ತಿರ್ತಾರೆ, 80 ಜನ ಕೂತಿರ್ತಾರೆ, ಕೊನೆ 4-5 ಸಾಲಿನವ್ರು ಬರೀ ಮೈಮಿಸೋ, ಅದು ಬರೀ ಕೈ ಬಾಯಿ ಕೇಳಿಸೋದೇ ಇಲ್ಲ, ಧ್ವನಿನೇ ಕೇಳಿಸಲ್ಲ, ಧ್ವನಿ ಏರೋದೇ ಇಲ್ಲ ಮೇಲೆ. ಅವರು ಪಾಪ ಈ ನಾಟಕ ಮೂಕಾಭಿನಯ 5 ನೋಡ್ಬೋದು, 10 ನೋಡ್ಬೋದಪ್ಪ, ಇಡೀ ವರ್ಷಾನುಗಟ್ಟಲೆ ನೋಡೋಕ್ಕಾಗತ್ತಾ? ಅದರಿಂದ ಧ್ವನಿ ಹೇಗಿರಬೇಕು ಅಂತ ಕೆಲವರು ಖೋಂದು ಕುಕ್ಕೋತಾರೆ. ಇರೋರೇ 4 ಜನ ಕ್ಲಾಸಲ್ಲಿ, ಅವ್ರ ಕಿವಿ ಹರಿಯುವಂಗೆ, ಅದು ಬೇಕಿಲ್ಲ. ನಿಮ್ಮ ಧ್ವನಿ ಏರಿಳಿತ ಹೇಗಿರಬೇಕು ಅಂದರೆ ಕಿವಿಗೆ ಇಂಪಾಗಿರಬೇಕು ಮಾತನಾಡಿದಾಗ. ಅದು ಹೇಳ್ತಾರೆ, ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಕಿವಿಗೆ ಒಪ್ಪಿಗೆ ಆಗುವ ಹಾಗೆ ಒಂದು ಹದದಲ್ಲಿ ಇರಬೇಕು, ಆ ಧ್ವನಿ ಏರಿಳಿತ ಇರಬೇಕು.

0: Radio Sarang 107.8 FM.
1: ಎಲ್ಲರೂ ಮದುವೆ ಆದರು ಅಂತ ನಾನು ಮದುವೆ ಆದೆ. ಬೆಂಗಳೂರಿಗೆ ಬಂದೆ. ಬಂದಾಗ ನಮ್ಮ ಸಂಸ್ಥೆಯಲ್ಲಿ ಒಂದು ಮಾಡಿದರು, ಹೇಳಿದ್ದಿಲ್ಲ ನೆನಪಿಲ್ಲ ನನ್ನ ಮತ್ತೆ. ನಮ್ಮ ಸೆಕ್ರೆಟರಿಗಳು ಭಾಳ ಒಳ್ಳೆ ಸಂಸ್ಕೃತ ಮನುಷ್ಯ ಅವರು, ಭಾಳ ಸಮನ್ಸು. ನಮ್ಮಿಬ್ಬರನ್ನೂ ಅಲ್ಲಿ ಕೂಡಿಸಿದ್ರು, ಸಹಾನುಭೂತಿಯಿಂದನೋ ಪ್ರೀತಿಯಿಂದನೋ ಅಲ್ಲಿ ಮೇಲೆ ಕೂಡಿಸಿ. ಒಂದು 200 ಜನ ಟೀಚರ್ಸ್ ಎಲ್ಲ ಇದ್ದರು ನಮ್ಮ ಸಂಸ್ಥೆಯವರು. ಅವ್ರಿಗೇನೋ ಆಸೆ, ಹೊಸದಾಗಿ ಮದುವೆ ಆದ ಹುಡುಗರು ತಾವಾಗ ರೊಮ್ಯಾಂಟಿಕ್ ಆಗಲಿ, ಇನ್ನು ಯಾವಾಗ ಇರೋಕ್ಕಾಗತ್ತೆ. ಅದಕ್ಕೊಬ್ರು ಯಾರೋ ಕನ್ನಡ ಮೇಷ್ಟ್ರನ್ನ ಕರೆದು ಒಂದು ಪದ್ಯ ಓದ್ರಿ ಅಂತ ಕೊಟ್ಟರು ಅವ್ರಿಗೆ, ಆ ಸಂದರ್ಭಕ್ಕೆ ಸರಿಯಾಗಲಿ ಅಂತ. ಕೆ ಎಸ್ ನರಸಿಂಹಸ್ವಾಮಿಯವ್ರದು ಮೈಸೂರು ಮಲ್ಲಿಗೆ ಹಾಡು. ಪಾಪ ಅವರು ಓದಿದರು, ಓದಲಿಲ್ಲ ಅಂದ್ರೆ ತಪ್ಪಾಗತ್ತಾನೆ ಹೇಳೋದು. ಚೆನ್ನಾಗಿ ಓದಿದರು ಅವರು, ಅವ್ರ ಪದ್ಯ ಹಿಡ್ಕೊಂಡು ಓದಿದರು. ಹೇಗೆ ಓದಿದರು? ಒಂದೆರಳು ಕನಸಿನಲ್ಲಿ ಎನ್ನವಳ ಕೇಳಿದನು, ಚಂದ ನಿನಗಾವುದೆಂದು. ಒಂದು ನಮ್ಮೂರು ಚಂದವೋ ನಿಮ್ಮೂರು ಚಂದವೋ. ಚೆನ್ನಾಗಿ ಓದಿದರು ಪಾಪ. ಆಗ ನರಸಿಂಹಸ್ವಾಮಿಯವರು ಬದುಕಿದ್ರು, ಆ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಬಹಳ ಸಂತೋಷ, ಬಂದಿದ್ದರೆ ಅವರೇನು ಮರುದಿವಸ ಬದುಕ್ತಿದ್ರು ಅಂತ ಅನಿಸಲ್ಲ. ನಾನು ಇಷ್ಟು ಕೆಟ್ಟದಾಗಿ ಓದದ ಮೈಸೂರು ಮಲ್ಲಿಗೆ ಹಾಡನ್ನು. ಅದು ಒಂದಿರುಳು ಕನಸಿನಲ್ಲಿ ಎನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಎನ್ನರಸ ಸುಮ್ಮನೀರಿ ಎಂದಳಾಕೆ. ಇಂಥ ರೊಮ್ಯಾಂಟಿಕ್ ಹಾಡನ್ನು ಹೀಗೆ ಓದದ, ಅದನ್ನೇ ಹೇಳ್ತಾ ಇರೋರು. ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಕೇಳಿದ ಕಣ್ಣು ಮುಂದೆ ಕಾಣಿಸ್ಬೇಕು ಅದು ಮಾತಾಡಿದ್ರು. ಅದು ಹೇಳ್ತೀನಿ, ಭಾಷೆಗಿರುವಂಥ ಶಕ್ತಿ ಅದು, ಮಾತಿಗಿರುವಂಥ ಶಕ್ತಿ ಅಂದರೆ ಅದು ತನ್ನ ಮಾಧ್ಯಮವನ್ನು ಮೀರಿ ಹೋಗ್ತದೆ. ಮಾತು ಕೇಳಿಸುವ ಮಾಧ್ಯಮ, ಶ್ರವ್ಯ ಮಾಧ್ಯಮ ಅದು. ನೀವು ಚೆನ್ನಾಗಿ ಮಾತಾಡಿದಾಗ ಆ ಮಾಧ್ಯಮವನ್ನು ದಾರಿ ದೃಶ್ಯ ಮಾಧ್ಯಮ ಆಗಿಬಿಡ್ತದೆ, ಕಣ್ಣು ಮುಂದೆ ಚಿತ್ರ ಕಾಣಿಸೋಕೆ ಶುರು ಆಗುತ್ತೆ ಹೇಳಿದಾಗ ಅಲ್ವಾ. ಆ ಶಕ್ತಿ ಅದು ಹೇಳ್ತಾರೆ, ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದಡೆ ಸ್ಫಟಿಕದ ಶಲಾಕೆ ಅಂತಿರಬೇಕು. ಆ ಸ್ಫಟಿಕದ ಲಂಬಣಗಳಿರ್ತಾವಲ್ಲ, ಅಲ್ಲಿ ದೀಪ ಹಚ್ಚಿದರೆ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಾರೆ, ಒಳಗಡೆ ಎಲ್ಲ ತಿರ್ಕೊಂಬಿಡುತ್ತೆ. ಕೆಲವು ಮನೇಲಿ ನೋಡ್ಬೇಕು ನೀವು, ಶ್ಯಾಂಡೆಲಿಯರ್ಸ್ ಹಾಕಿರ್ತಾರೆ, ಹಾಗೆ ದೀಪ ಹಚ್ಚಿದಾಗ ಎಲ್ಲ ಕಡೆ ಬೆಳಕಾಗಿಬಿಡುತ್ತೆ, ಹಾಗೆ ಒಳಗೊಳಗೆ ಪ್ರತಿಫಲನಾಗಿ ಬರುವಂಥದ್ದು. ಹಾಗೆ ಸ್ಫಟಿಕದ ಶಲಾಕೆ ಅಂತಿರಬೇಕು ಅಂದರೆ ಅರ್ಥ ಗೊತ್ತಾ? ನೀ ಮಾತಾಡಿದಂಥ ಮಾತು ಬರೀ ಕೇಳೋದಕ್ಕೆ ಚಂದ ಅಷ್ಟೇ ಅಲ್ಲ, ಅದು ಒಳಗೆ ಹೃದಯದಲ್ಲಿ ಅರ್ಥಗಳನ್ನು ಹುಟ್ಟಿಸುವ ಹಾಗೆ ಸ್ಫುಟವಾಗಿರಬೇಕು.

0: Radio Sarang 107.8 FM.
1: ನುಡಿದಡೆ ಲಿಂಗ ಮೆಚ್ಚಿ ಹೌದೌದನ್ನಬೇಕು. ಯಾವಾಗ ಲಿಂಗ ಮೆಚ್ಚಿ ಹೌದೌದನ್ನತ್ತೆ? ನೀನು ಮಾತನಾಡಿದ್ದಾಗ ನಿನ್ನ ಮನಸ್ಸಿನಲ್ಲಿದ್ದದ್ದೇ ಮಾತಾಡಿದ್ದಾದರೆ ಎಷ್ಟು ಚೆನ್ನಾಗಿದೆ ನೋಡಿ. ಮುಚ್ಚು ಮರೆ ಇಲ್ಲದೆ ನಿನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನು ಮಾತ್ರ ನಾನು ಹೇಳೋದಾಗಿದ್ದರೆ ಅದಕ್ಕೆ ಲಿಂಗ ಮೆಚ್ಚಿ ಹೌದೌದನ್ನತ್ತೆ. ಮನಸ್ಸಿನಲ್ಲಿ ಇರೋದೇ ಬೇರೆ, ಹೊರಗಡೆ ಹೇಳೋದೇ ಬೇರೆ. ಕೆಲವು ನೋಡ್ಬೇಕು ನೀವು, ಇಬ್ಬರು ಲೀಡರ್ಸ್ ಸೇರ್ಕೊಂಡು ಕೈ ಶೇಕ್ ಹ್ಯಾಂಡ್ ಮಾಡ್ತಿರ್ತಾರೆ. ಹೌ ನೈಸ್ ಟು ಮೀಟ್ ಯು ಅಂತ 5 ನಿಮಿಷ ಕ್ಯಾಮರಾ ಬಂದಾಗವರು ಶೇಕ್ ಹ್ಯಾಂಡ್ ಮಾಡ್ತಿರ್ತಾರೆ. ಹೌ ನೈಸ್ ಟು ಮೀಟ್ ಯು ಅಂತ ಹೇಳಿದ್ದಷ್ಟೇ ಒಳಗಡೆ ಇವನು ಯಾಕೆ ಸಿಕ್ಕನು ಓಮರಾಯರ್ ನನಗೆ ಅಂತ. ಅದಲ್ಲ ಲಿಂಗ ಮೆಚ್ಚಿ ಹೌದೌದು ಅನ್ನೋದಿಲ್ಲ. ಅದಕ್ಕೆ ಹೇಳ್ತಾರೆ ನುಡಿದಡೆ ಲಿಂಗ ಮೆಚ್ಚಿ ಹೌದೌದು ಅನ್ನಬೇಕು. ನಿನ್ನ ಮನಸ್ಸಲ್ಲಿದ್ದಂಥ ಭಾವನೆ ಅತ್ಯಂತ ಪ್ರಾಮಾಣಿಕವಾಗಿ ಮುಚ್ಚು ಮರೆಯಲ್ಲದೆ ಅದೇ ಭಾವನೆಯನ್ನು ಹೊರಗೆ ಪಡೋದಾದರೆ ಲಿಂಗ ಹೌದು ಹೌದು ಅನ್ನುತ್ತೆ. ಆ ಪ್ರಾಮಾಣಿಕತೆ ನಿಮ್ಮ ಮಾತಿನಲ್ಲಿ ಬರಬೇಕು. ಇದಕ್ಕಿಂತ ಹೆಚ್ಚಿಗೆ ಕೊನೆಗೆ ಬರುವಂಥದ್ದು ಬಹಳ ದೊಡ್ಡದು. ನುಡಿಯೊಳಗಾಗಿ ನಡೆಯದಿದ್ದೊಡೆ ಕೂಡಲ ಸಂಗಮ ದೇವ ಎಂತು ಅಲಿವಿನಯ್ಯ, ಬಹಳ ದೊಡ್ಡ ಮಾತಿದೆ. ಮಾತಾಡೋದು ಬಹಳ ಜನ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಮಾತು ನಡೆಯೊಳಗಿದೆಯಾ? ನಡೆದಂತೆ ನುಡಿ ಅಥವಾ ನುಡಿದಂತೆ ನಡೆ? ನುಡಿದಂತೆ ನಡೆ ಇದೆಯಾ? ಮಾತು ಹೇಳೋದು ತುಂಬ ಚೆಂದ, ಆದರ್ಶಪ್ರಾಯವಾಗಿ ಮಾತಾಡ್ತಾರೆ, ಹಂಗೆ ಇರೋಕ್ಕಾಗತ್ತಾ? ನನ್ನ ಕಡೆ ಒಂದು ಸಣ್ಣ ಸಿನಿಮಾ ಇದೆ, ಇಲ್ಲಿ ತೋರ್ಸೋಕ್ಕಾಗಲ್ಲ ಅದನ್ನು. ಸಣ್ಣ ಸಿನಿಮಾ 5 ನಿಮಿಷದ್ದು, ಅದು ತೆಲುಗು ಟೈಟ್ಲ್ ಇದೆ. ಅದಕ್ಕೆ ನನಗಷ್ಟು ಸರಿಯಾಗಿ ತೆಲುಗು ಬರೋದಿಲ್ಲ, ಅದರಿಂದ ಅದು ಹೇಳಿದಿಲ್ಲ. ಅದಕ್ಕೆ ಹೇಳ್ತಾ ಇರೋದು ನುಡಿದಂತೆ ನಡೆಯೋಕ್ಕಾಗತ್ತಾ? ಚೇಪ್ ನಟ್ಟು ಚೇಸ್ತಾರಾ ಅಂತ, ಕರೆಕ್ಟ್. ಅದು ಚಪ್ಪಿ ನಟ್ಟು ಚೇಸ್ತಾರಾ ಅಂತ ಒಂದು ಇದೆ, ಅದೊಂದು ಸಿನಿಮಾ ಇದೆ, ಸಣ್ಣದಿದೆ. ಅದ್ರಲ್ಲಿ ಹಾಗೆ ಒಬ್ಬ ತಾಯಿ ಭಾಷಣ ಮಾಡ್ತಾಳೆ, ಬೆಳಗ್ಗೆ ಪುಡಿ ಹೆಣ್ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು, ನೋಡಿ ದೀನದಲ್ಲಿ ತೆರಿಗೆ ಸಹಾಯ ಮಾಡಬೇಕು, ಈ ಮನೇಲಿ ಇರ್ತೀರಿ, ಗೃಹಲಕ್ಷ್ಮಿಗಳು, ನೀವು ಮನೆಗೆ ಬಂದವರಿಗೆಲ್ಲ ಕೈ ಬಿಚ್ಚಿ ದಾನ ಮಾಡಬೇಕು, ಆದರೆ ಢೋಂಗಿ ಸನ್ಯಾಸಿಗಳೇ ಕೊಡಬೇಡಿ, ನಿಜವಾಗ್ಲೂ ಬಡವರು ಬಂದರೆ ಕೊಡಿ ಅಂತ ಭಾಷಣ ಮಾಡ್ತಾಳೆ. ಮನೆಗೆ ಬರ್ತಾಳೆ, ಮನೆಗೆ ಬಂದು ಟಿ ವಿ ನೋಡ್ತಾ ಇರ್ತಾಳೆ, ಭಿಕ್ಷುಕ ಬರ್ತಾನೆ, ಕಣ್ಣಿಲ್ಲ ಅಮ್ಮ ಕಣ್ಣಿಲ್ಲ ಹೋಗ ಮುಂದೆ ಅಂತ ಬೈದು ಕಳಿಸ್ತಾ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಯಾರೋ ಭಾರಿ ಅಂಬಾರಿ ಇಟ್ಕೊಂಡು ಬರ್ತಾರೆ, ಒಬ್ರು ಯಾರೋ ಛತ್ರಿ ಇಟ್ಕೊಂಡು ಸನ್ಯಾಸಿಗಳು ಬರ್ತಾರೆ, ಬಂದಾಗ ಓ ಮಹಾ ಸನ್ಯಾಸಿಗಳು ಬಂದರು ಅಂತ ಹೇಳಿ ಕೂಡಿಸಿ ಎಲ್ಲ ರೊಕ್ಕದ ಕೊಡ್ತಾಳೆ. ಪುಟ್ಟ ಮಗ ಇರುತ್ತೆ ಅದು, ಆ ಹುಡುಗ ಕೇಳುತ್ತೆ ಅಮ್ಮ ನೀನು ಅಲ್ಲಿ ಭಾಷಣ ಹೊಡೆದೆ ದೀನ ದಲಿತರಿಗೆ ಕೊಡಬೇಕು, ಶ್ರೀಮಂತರಿಗೆ ಡಾಂಬಿಕರಿಗೆ ಕೊಡಬೇಡ ಅಂತ, ನೀವು ಯಾಕೆ ಮಾಡಿದೆ ಅಂತ. ಸುಮ್ಮನೆರೋ ಚಪ್ಪಿನಟ್ಟು ಚೇಸ್ತಾರಾ ಅಂತಾಳಕ್ಕೆ, ಪ್ರತಿ ಸಲ ಹಿಂಗೆ ಬರ್ತದೆ ಅದು, ಹೇಳ್ದಂಗೆ ಮಾಡೋಕ್ಕಾಗತ್ತಾ ಅಂತಾಳೆ. ಮುಂದೆ ಅಪ್ಪ ಕೂತಿರ್ತಾನೆ ಮನೆಯಲ್ಲಿ, ಕೂತಾಗ ಹುಡುಗ ಬರ್ತಾನೋ ಹುಡುಗ, ಈ ಮಗನ ಸ್ನೇಹಿತ, ಸರ್ ಒಂದು 100 ರೂಪಾಯಿ ಇದ್ದರೆ ಕೊಡಿ ಸರ್, ನಾಳೆ ನನ್ನ ಶಾಲೆಯಿಂದ ಹೊರಗೆ ಹಾಕಿಬಿಡ್ತಾರೆ ಸರ್, ಇಡೀ ವರ್ಷ ವೇಸ್ಟ್ ಆಗುತ್ತೆ ಕಲ್ತದ್ದು, ನಾನು ಒಂದು 100 ರೂಪಾಯಿ ಕೊಟ್ಟರೆ ಸರ್, 100 ರೂಪಾಯಿ ನಾನೇ ಎಲ್ಲಿ ಕೊಡಲಪ್ಪ, ನನ್ನ ಕಡೆ ದುಡ್ಡಿಲ್ಲ ಅಂತ ಎರಡೂ ಜೇ ಬೆಳೆದು ತೋರಿಸ್ತಾನೆ, ಏನೂ ಇಲ್ಲ ಅಂತೇಳಿ. ಆಯ್ತು ಇನ್ನೇನು ಮಾಡಿದೆ, ಹುಡುಗ ಹೋಗ್ತಪ್ಪ ಹತ್ಕೊಂಡು ಹೋಗುತ್ತೆ ಅದು. ಮುಂದೆ 5 ನಿಮಿಷಕ್ಕೆ 3-4 ಜನ ಬರ್ತಾರೆ, ಏನೋ ಬಂದ್ರಿ ಮನೆಗೆ ಅಂತ ಕೂಡಿಸ್ತಾರೆ. ಏನಿಲ್ಲ ಸರ್, ಹೊಸ ಆಫೀಸರ್ ಬಂದಿದ್ದಾರೆ, ಅವ್ರಿಗೆಲ್ಲ ಪಾರ್ಟಿ ಕೊಡಬೇಡವಾ, ಪಾರ್ಟಿ ಕೊಟ್ಟರೆ ನಮ್ಮ ಬಿಸ್ನೆಸ್ಗೆ ಅನುಕೂಲ ಆಗುತ್ತಲ್ಲ. ಹೌದಪ್ಪ ಒಳ್ಳೆ ಐಡಿಯಾ, ಚೆನ್ನಾಗಿ ಪಾರ್ಟಿ ಕೊಡಿ, ದುಡ್ಡು ಸಂಕೋಚ ಮಾಡ್ಕೋಬೇಡಿ ಅಂತ. ನಿಮ್ಮ ಸಬ್ಸ್ಕ್ರಿಪ್ಷನ್ ಕೊಡಲಿಲ್ಲಲ್ಲ ಅಂತ ಅವ್ರಂತ. ಹೌದಲ್ಲ ಕೊಡ್ತೀನಿ ಒಂದು ನಿಮಿಷ ರೀ, ಒಳಗೆ ಹೋಗಿ ಒಂದು ಕಟ್ ನೋಟ್ ತಂದು ಕೊಡ್ತಾನೆ, ಮತ್ತು ಬೇಕಾದ್ರೆ ಹೇಳಿ ಸಂಕೋಚ ಮಾಡ್ಕೋಬೇಡಿ, ಆಫೀಸರ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ತಾನೆ. ಅವ್ರು ಹೋದ ತಕ್ಷಣ ಹುಡುಗ ಬರ್ತಾನೆ, ಮತ್ತೆ ಅಪ್ಪ ನೀನೇನು ಹೇಳಿದೆ, ಆ ಹುಡುಗನಿಗೆ 100 ರೂಪಾಯಿ ಇಲ್ಲ ಅಂದೆ, ಇವ್ರಿಗೆ ಇಷ್ಟೊಂದು ದುಡ್ಡು ಕೊಟ್ಟಿಲ್ಲ, ಸುಮ್ಮನಿರೋ ಚಪ್ಪಿನಟ್ಟು ಚೇಸ್ತಾರಾ, ಅದು ತಿರ್ಗಾ ಮರ್ಗ ಬರುತ್ತೆ ಅದು ಅಂತ ಹೇಳ್ತಾನೆ.

ಆಮೇಲೆ ಶಾಲೆಗೆ ಹೋಗ್ತಾನೆ, ಶಾಲೆಗೆ ಹೋಗ್ಬಿಟ್ಟು ಕೂತಿರ್ತಾನೆ. ಹಿಂಗೆ ಮೇಷ್ಟ್ರು ಬರ್ತಾರೆ, ಮಕ್ಕಳೇ ಒಂದು ಸುದ್ದಿ ನಿಮಗೆ, ನಾಳೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ ನಮ್ಮ ಶಾಲೆಗೆ, ಎಷ್ಟು ಪಾಠ ಮಾಡಿದ್ದೀನಿ ನಾನೀಗ ಅಂತ ಕೇಳ್ತಾರೆ. 23 ಅಂತಾರೆ. ಏಯ್ ಹುಚ್ಚರಂಗೆ ಹೇಳಬೇಡಿ ಹಂಗೆ, ನಾಳೆ ಇನ್ಸ್ಪೆಕ್ಟರ್ ಬಂದಾಗ 32 ಅಂತ ಹೇಳಬೇಕು. 32 ಪಾಠ ಎಷ್ಟು ಮಾಡಿದ್ದೀನಿ? 32 ಅಂತ ಹುಡುಗರು ಹೇಳ್ತಾರೆ. ಹಾಂ ನಾಳೆ ಹಿಂಗೆ ಹೇಳಬೇಕು. ಒಂದು ನಾಳೆ ಪಾಠ ಏನು ಮಾಡ್ತೀನಲ್ಲ ಇವತ್ತೇ ಮಾಡಿಬಿಡ್ತೀನಿ, ಅದನ್ನು ಹೇಳಬಾರ್ದು ಇನ್ಸ್ಪೆಕ್ಟರ್ ನೀನೇ ಆಗಿದೆ ಅಂತ ಹೇಳಬೇಡಿ. ನಾನು ಇವತ್ತೇ ಎಲ್ಲ ಪಾಠ ಮಾಡಿ ಪ್ರಶ್ನೆ ಉತ್ತರ ಹೇಳಿಬಿಡ್ತೀನಿ ನಿಮಗೆ, ನಾಳೆ ಸರಿಯಾಗಿ ಉತ್ತರ ಕೊಡಬೇಕು, ಗೊತ್ತಾಯ್ತೋ? ಹ್ಞೂ ಸರ್ ಅಂತ ಹುಡುಗರು. ಕತೆ ಯಾವುದು ಗೊತ್ತಾ ಹೇಳೋದು ಅವತ್ತು ಮೇಷ್ಟ್ರು? ಸತ್ಯ ಹರಿಶ್ಚಂದ್ರ. ಆ ಕತೆ ಭಾಳ ಚೆನ್ನಾಗಿ ಮಾಡಿದೆ ಸಿನಿಮಾ, 5 ನಿಮಿಷ ಸಿನಿಮಾ ಅದು. ಸತ್ಯ ಹರಿಶ್ಚಂದ್ರ ಪಾಠ ಮಾಡ್ತಾರೆ, ಮಾಟ ಹುಡುಗ ಕೂತಿರ್ತವೆ. ಆ ಎಲ್ಲ ಹೋದ್ಮೇಲೆ ಹುಡುಗರು ಬೆಲ್ಲ ಆದ ತಕ್ಷಣ ಹುಡುಗ ಹೋಗ್ತಾನೆ ಇವನು ಮೇಷ್ಟ್ರ ಕಡೆ, ಕೇಳ್ತಾನೆ, ಸಾರ್ ನೀವು ಸುಳ್ಳು ಹೇಳಬಾರ್ದು, ಹರಿಶ್ಚಂದ್ರನ ಕತೆ ಹೇಳಿದ್ರಿ, ಬಟ್ ನಮಗೆ ಸುಳ್ಳು ಹೇಳೋಕೆ ಹೇಳಿದ್ರಲ್ಲ 32 ಪಾಠ ಅಂತೇಳಿ, ತಪ್ಪಲ್ವಾ ಅಂತ. ಏ ಸುಮ್ಮನಿರೋ, ಚಪ್ಪಿನಟ್ಟು ಚೇಸ್ತಾರಾ ಅಂತ. ಆ ಹುಡುಗ ಮನೆಗೆ ಬಂದು ಹೇಳ್ತಾನೆ, ಯಾಕೆ ಹಿಂಗೆ ಮಾಡ್ತಾರೆ ದೊಡ್ಡವರೆಲ್ಲ, ಹೇಳೋದೊಂದು ಮಾಡೋದೊಂದು ಅಂತ ಗೋನ್ಗೋನ್ ಬರ್ತಾನೆ. ಮರುದಿವ್ಸ ಶಾಲೆಗೆ ಹೋಗಲ್ಲ, ಕೂತಿರ್ತಾನ ಅವನು. ಯಾಕೆ ಅಂತ, ಶಾಲೆಗೆ ಹೋಗಲ್ಲ ಅಂತಾನು. ಶಾಲೆಗೆ ಹೋಗೋದೇ ಸತ್ಯ ಹೇಳಬೇಕು ಅಂತ ನನಗೆ ಕಲಿಸಿದ್ದು, ಅಪ್ಪ ಹೇಳಲ್ಲ, ಅಮ್ಮ ಹೇಳಲ್ಲ, ಮೇಷ್ಟ್ ಹೇಳಲ್ಲ, ನಾ ಯಾಕೆ ಹೋಗ್ಬೇಕು ಶಾಲೆಗೆ ಅಂತ. ಆ 3 ಜನ ಬಂದು ತಪ್ಪಾಯ್ತಪ್ಪ ಅಂತಾರೆ. ಆಗ ಹೇಳ್ತಾರೆ, ಹೇಳೋದು ಭಾಳ ಸುಲಭ, ಮಾಡಿ ತೋರಿಸೋದು ಕಷ್ಟ. ಈ ನಡೆದಂತೆ ನುಡಿಯೊಳಗಾಗಿ ನಡೆಯದಿದ್ದೊಡೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ, ಎಂತೊಲಿತಾನೆ ಅವನು. ಮುಖ್ಯವಾಗಿ ಚಂದ ಮಾತಾಡಬೇಕು ಅಂತ ಮೇಲೆ ಹೇಳಿದರು. ಕೇಳಿಸೋ ಚೆನ್ನಾಗಿರಬೇಕು, ಅರ್ಥಗರ್ಭಿತವಾಗಿರಬೇಕು, ಹೃದಯದ ಅಂಗಳದಲ್ಲಿ ಬೆಳಕನ್ನು ಕೊಡುವಂಥ ಮಾತಾಗಿರಬೇಕು, ಅತ್ಯಂತ ಪ್ರಾಮಾಣಿಕ ಮಾತು ಆಗಿರಬೇಕು. ಇದರ ಜೊತೆಗೆ ನನ್ನ ಮಾತು ನಡೆ ಒಂದೇ ಆಗಿರಬೇಕು, ಅದು ಮುಖ್ಯ. ಅದಾಗದೆ ಹೋದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಅಂತ ಹೇಳ್ತಾರೆ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

107.8 FM ಇದು ಬಣ್ಣ ಬಣ್ಣದ ಬದುಕು. ಸಂಧ್ಯಾ ರಾಗ ಆನಾ ಕೃಷ್ಣರಾಯ. ಮದುವೆ ವಿಜೃಂಭಣೆಯಿಂದ ನೆರವೇರಿತು. ಗಂಡಿನ ಕಡೆಯವರು ಬಹಳ ಜನವಿರಲಿಲ್ಲ. ಅವರು ಬಡವರೆಂದು ರಾಯರು ತಾತ್ಸಾರ ಮಾಡಲಿಲ್ಲ. ಶ್ರೀಮಂತ ಬೀಗರು ಸಿಕ್ಕಿದ್ರೆ ಎಷ್ಟು ಔದಾರ್ಯದಿಂದ ವಿಧಿಯಿಲ್ಲದೆ ವರ್ತಿಸುತ್ತಿದ್ದರೋ ಅಷ್ಟೇ ಔದಾರ್ಯದಿಂದ ಮನಪೂರ್ವಕವಾಗಿ ವರ್ತಿಸಿದರು. 8 ದಿವಸವೂ ಒಂದೇ ಸಮನಾಗಿ ಉತ್ಸವ ನಡೆಯಿತು. ಊಟ, ಉಪಚಾರ, ತಿಂಡಿ, ತೀರ್ಥ ಯಾವುದರಲ್ಲೂ ಕೊರತೆ ಇರಲಿಲ್ಲ. ಸುಂದರರಾಯರು ಭೀಮರಾಯರು ಕೆಲಸಗಳನ್ನು ಹಂಚಿಕೊಂಡು ಮನೆಯವರಿಗಿಂತಲೂ ಹೆಚ್ಚು ಉತ್ಸಾಹದಿಂದ ದುಡಿದರು. ದಾರೆ ಚಪ್ಪರದಲ್ಲಿಯೇ ಅದೇ ಸಂಜೆ ಲಕ್ಷ್ಮಣನ ಸಂಗೀತ ಕಚೇರಿ ಏರ್ಪಾಡಾಗಿತ್ತು. ಊರಿನ ದೊಡ್ಡ ಮನುಷ್ಯರು ಮಹಿಳೆಯರು ಬಂದು ನೆರೆದಿದ್ದರು. ಸುಂದರರಾಯರು ಭೀಮರಾಯರು ಕರಿಯ ನಿಲುವಂಗಿಯನ್ನು ಧರಿಸಿ ಅತಿಥಿಗಳನ್ನು ಸ್ವಾಗತಿಸಿ ಮರ್ಯಾದೆಯಿಂದ ಬರಮಾಡಿಕೊಳ್ತಿದ್ರು. ಲಕ್ಷ್ಮಣನ ಸಹಪಾಠಿಗಳೇ ಪಕ್ಕವಾದ್ಯಗಳಿಗೆ ಕೂತಿದ್ರು. ಅನಂತಾಚಾರ್ಯರ ಶಿಷ್ಯರಲ್ಲಿ ಪುಟ್ಟಯ್ಯ ಪಿಟೀಲಿಗೂ ರಂಗಪ್ಪ ಮೃದಂಗಕ್ಕೂ ಹೆಸರಾಗಿದ್ದರು. ಲಕ್ಷ್ಮಣನ ಕಚೇರಿಗೆ ನುಡಿಸುವ ಅವಕಾಶ ಸಿಕ್ಕಿತಲ್ಲ ಎಂದು ಸಂತೋಷದಿಂದ ಒಪ್ಪಿದ್ರು. ಭೈರವಿ ವರ್ಣವಾಯಿತು. ಒಂದೆರಡು ಸಣ್ಣ ಕೀರ್ತನೆಗಳಾದವು. ಅತಿಥಿಗಳು ತಾಂಬೂಲವನ್ನು ತೆಗೆದುಕೊಂಡು 2-3 ನಿಮಿಷದಲ್ಲಿ ಹೊರಟು ಹೋಗುವುದು ಪದ್ಧತಿಯಾದರೂ ಒಬ್ಬರೂ ಸ್ಥಳ ಬಿಡುವ ಸಂಭವವೇ ಕಾಣಬರಲಿಲ್ಲ. ಕೀರ್ತನೆಗಳನ್ನು ಹಾಡುವಾಗಲೇ ಹರಿಕಾಂಬೋದಿ, ಕರಹರಪ್ರಿಯ ಎರಡೂ ರಾಗಗಳನ್ನು ಲಕ್ಷ್ಮಣ ಹಾಡಿ ತೋರಿಸಿದ್ದ. ವಿಸ್ತಾರವಾದ ರಾಗಾಲಾಪನೆಗೆ ತೋಡಿಯನ್ನು ಎತ್ತಿಕೊಂಡ. 1ನೆಯ ಕಾಲ ಮುಗಿಯುವ ಹೊತ್ತಿಗೆ ರಾತ್ರಿ 9 ಗಂಟೆಯ ದೀಪ ಮಿನುಗಿತು. 2ನೆಯ 3ನೆಯ ಕಾಲಗಳನ್ನು ಅಷ್ಟು ವಿಸ್ತಾರ ಮಾಡದೆ ಹಾಡಿ ಮುಗಿಸಿದ. ಬಂದಿದ್ದ ಅತಿಥಿಗಳಿಗೆ ಗಾಯಕ ರಾಯರ 2ನೇ ಮಗನೆಂದು ತಿಳಿದ ಮೇಲಂತೂ ಅವರ ಆಶ್ಚರ್ಯ ಹೇಳತಿದ್ದದು. ಉರುಟಣೆ ಔಪಾಸನೆಗಳಿಗೆ ಹೊತ್ತಾಯಿತೆಂದು ಪುರೋಹಿತರು ಚಡಪಡಿಸಿದರು. 1-2 ದೇವರ ನಾಮಗಳನ್ನು ಹಾಡಿ ಲಕ್ಷ್ಮಣ ಕಚೇರಿ ಮುಗಿಸಿದ. ಕಚೇರಿ ಮುಗಿದ ಮೇಲೆ ಸುಂದರರಾಯರು ಗಂಧಹಾರ ತಾಂಬೂಲಗಳನ್ನು 3 ವಿದ್ವಾಂಸರಿಗೂ ಅರ್ಪಿಸಿದರು. ಲಕ್ಷ್ಮಣನಿಗೆ ತಾವೇ ಹಾರ ಹಾಕುತ್ತಾ, ಲಕ್ಷ್ಮಣ, ಏನು ಅಮೋಘವಾಗಿ ಹಾಡಿದೆಯಪ್ಪ. ಸಾಕ್ಷಾತ್ ವಿದ್ಯಾಭಿಮಾನಿ ದೇವತೆಯೇ ನಿನ್ನಲ್ಲಿ ಬಂದು ನೆಲೆಸಿದ್ದಾಳೆ. ದೇವರು ನಿನಗೆ ಇನ್ನೂ ವಿದ್ಯಾ, ಆಯಸ್ಸು, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಎಂದು ಹರಸಿದರು. ಶಾಮಣ್ಣನವರು ಬುರುಕಿ ಹಾಕಿದ ಒಂದು ತಾಂಬೂಲವನ್ನು ತಂದು ಸುಂದರರಾಯರ ಕೈಗಿತ್ತರು. ಸುಂದರರಾಯರು ಬುರುಕಿ ತೆಗೆದು ತಂಬೂರಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವು ಸುತ್ತಿ, ಇದಕ್ಕೆ ನಿನಗಿಂತಲೂ ಹೆಚ್ಚು ಹಕ್ಕುದಾರರು ಯಾರೂ ಇಲ್ಲ ಲಕ್ಷ್ಮಣ. ಇದು ದೊಡ್ಡ ವಿದ್ವಾಂಸರಿಂದ ಸೇವೆ ಸ್ವೀಕರಿಸಿದೆ. ಈಗ ತನ್ನ ಯೋಗ್ಯತೆಗೆ ಸರಿಯಾದ ಹಸ್ತ ಸೇರುತ್ತಾ ಇದೆ, ತೆಗೆದುಕೋ ಎಂದು ಕೊಟ್ಟರು. ಲಕ್ಷ್ಮಣ ಅದನ್ನು ಕಣ್ಣಿಗೆ ಒತ್ತಿಕೊಂಡು ತನ್ನ ತೀರ್ಥರೂಪರಿಗೂ ಮಾತೃಶ್ರೀಗಳಿಗೂ ನಮಸ್ಕಾರ ಮಾಡಿ ಸುಂದರರಾಯರಿಗೂ ಶಾಮಣ್ಣನವರಿಗೂ ಭೀಮರಾಯರಿಗೂ ನಮಸ್ಕರಿಸಿದ. ಎಲ್ಲರೂ ತರುಣ ಗಾಯಕನನ್ನು ಮನದಣಿಯ ಆಶೀರ್ವದಿಸಿದರು. ವೆಂಕಟೇಶ ಪ್ರೇಮದಿಂದ ಭಾವನನ್ನು ಬಿಗಿದಪ್ಪಿದ. ಅವನ ಹೃದಯದಲ್ಲಿ ಬಹಳ ಮಾತಿತ್ತು, ಬಾಯಲ್ಲಿ ಒಂದೂ ಹೊರಡದಾಯಿತು. ಶಾಂತ ಕತ್ತೆತ್ತಿ ಅಣ್ಣನನ್ನು ನೋಡಿದಳು. ಲಕ್ಷ್ಮಣ ಮೆಲ್ಲನೆ ತಂಗಿಯ ಗಲ್ಲವನ್ನು ನೇವರಿಸಿದಾಗ ಅವನ ಕೈ ತುಸು ನೆನೆಯಿತು. ಬೀಗರ ಔತಣವೂ ಮುಗಿಯಿತು. ಅಂದೇ ರಾಯರು ಎಲ್ಲರಿಗೂ ಉಡುಗೊರೆಗಳನ್ನು ಹಂಚಿದರು. ಸುಂದರರಾಯರು ಭೀಮರಾಯರು ಉಡುಗೊರೆಗಳನ್ನು ಸ್ವೀಕರಿಸುವುದಕ್ಕೆ ಗಲಭೆ ಮಾಡಿದರು. ರಾಯರ ಮಾತು ನಡೆಯದಾಯಿತು. ಮೀನಾಕ್ಷಮ್ಮನವರೇ ಬಂದು ಉಪಚಾರ ಹೇಳಿ, ಬಂಧು ಬಳಗಕ್ಕಿಂತಲೂ ಹೆಚ್ಚಿನ ಬಂಧು ಬಳಗಪ್ಪ ನೀವು. ನೀವು ತೆಗೆದುಕೊಂಡರೆ ವಧುವರರಿಗೆ ಶ್ರೇಯಸ್ಸು, ದಯವಿಟ್ಟು ತೆಗೆದುಕೊಳ್ಳಬೇಕು ಎಂದು ನೋಡಿದರು. ನಿರ್ವಾಹವಿಲ್ಲದೆ ಉಡುಗೊರೆಗಳನ್ನು ಗೊಣಗೊಟ್ಟುತ್ತಾ ಸ್ವೀಕರಿಸಿ, ಹೀಗೆಲ್ಲ ನೀವು ಮಾಡುವ ಹಾಗಿದ್ರೆ ರಾಮು ಮದುವೆಗೆ ಲಚ್ಚಿ ಮದುವೆಗೆ ನಾವು ಬರುವುದೇ ಇಲ್ಲಮ್ಮ ಎಂದು ಭೀಮರಾಯರು ಸೂಚಿಸಿದರು. ಬೀಗರ ಕಡೆ ಚಿಳ್ಳೆ ಪಿಳ್ಳೆ ಮೊದಲುಗೊಂಡು ಎಲ್ಲರಿಗೂ ಉಡುಗೊರೆಗಳನ್ನು ಇತ್ತು ತಣಿಸಿದರು. ರಾಯರ ಔದಾರ್ಯವನ್ನು ಎಲ್ಲರೂ ಬಾಯಿ ತುಂಬ ಕೊಂಡಾಡಿ ವಧುವರರನ್ನು ಮನದಣಿಯ ಹರಸಿದರು. ಬೀಗರು ನಂಜುಂಡಯ್ಯ ಅವರ ಹೆಂಡತಿ ಭಾಗೀರಥಮ್ಮ ಎಲ್ಲ ವಿಚಾರದಲ್ಲಿ ಒಮ್ಮತಿ ಸಮ್ಮತಿಯಿಂದಲೇ ನಡೆದುಕೊಂಡರು. ದೊಡ್ಡವರ ಮನೆಯವರು ಹುಡುಗನ ಮೇಲಿನ ವಿಶ್ವಾಸದಿಂದ ಬಡವರ ಮನೆಗೆ ಹೆಣ್ಣು ಕೊಟ್ಟರಲ್ಲ ಎಂದೇ ಅವರ ಎಣಿಕೆ. ತಾವು ಬಡವರೆಂದು ತುಚ್ಛವಾಗಿ ಕಾಣದೆ ಮದುವೆ ಅದ್ದೂರಿಯಲ್ಲಿ ಯಾವುದೇ ಕೋತ ಮಾಡದೆ ರಾಯರು ಎಲ್ಲವನ್ನೂ ಸಾಂಗವಾಗಿ ನೆರವೇರಿಸಿದುದು ಅವರ ವಿಚಾರದಲ್ಲಿ ಗೌರವವನ್ನು ಹೆಚ್ಚಿಸಿತು. ಆದರೆ ಬೀಗರ ಕಡೆಯವರೆಲ್ಲ ನಂಜುಂಡಯ್ಯ ಭಾಗೀರಥಮ್ಮನೇ ಆಗಿರಲಿಲ್ಲ. ಬೀಗರ ಅಕ್ಕ ಒಬ್ಬರು ಮದುವೆಗೆ ದಯಮಾಡಿಸಿದರು. ಅವರಿಗೂ ಅವರ ಇಬ್ಬರು ರತಿಕುಮಾರಿಯರಿಗೂ ಯಾರೆಷ್ಟು ಉಪಚಾರ ಮಾಡಿದರೂ ಸಾಲದು. ಬೆಳಗಾಗ ಮುಖಕ್ಕೆ ಗಂಡಿನವರ ಮನೆಗೆ ಬಿಸಿನೀರು ತೆಗೆದುಕೊಂಡು ಹೋದಾಗ ಉಪ್ಪಿಟ್ಟು, ಬಾಳೆಹಣ್ಣು, ಕಾಫಿ ಆಗ್ತಾ ಇತ್ತು. ಮದುವೆ ಮನೆಗೆ ಅವರು ಬಂದಾಗಲೆಲ್ಲ ಏನಾದರೂ ತಿಂಡಿ ತೀರ್ಥ ಆಗ್ತಿತ್ತು. ಮಧ್ಯಾಹ್ನ ರಾತ್ರಿ ಪುಷ್ಕಳವಾಗಿ ರಸಕವಳ. ಇಷ್ಟಾದರೂ
ಅರೆ ಹೊಟ್ಟೆ ಹಾಕಿ ನಮ್ಮನ್ನು ಸಾಯಿಸಿದರು. ಎಂಥ ಮದುವೆ ಮಾಡಾಟ ಇದು, ಬರೀ ದೊಡ್ಡ ಸಿಕ್ಕೆಯಲ್ಲೇ ಎಲ್ಲ ಪೂರೈಸಿತ್ತು ಎಂದು ಅವರು ಆಡದೆ ಬಿಡಲಿಲ್ಲ. ಬೀಗಿತ್ತಿ ಮರ್ಯಾದಸ್ತೆ ಕಷ್ಟ ಸುಖಗಳನ್ನು ಕಂಡವರು. ಅವರು ಎಷ್ಟೇ ಸುಳು ಸೂಕ್ಷ್ಮದಲ್ಲಿ ಹೇಳಿದರೂ ಪುಟ್ಟೆಂಕಮ್ಮನು ಆಕೆಯ ಹೆಣ್ಣು ಮಕ್ಕಳು ಹೆಣ್ಣಿನ ಕಡೆಯವರನ್ನು ಮದುವೆ ಏರ್ಪಾಟನ್ನು ಆಡಿಕೊಳ್ಳದೆ ಬಿಡ್ತಾ ಇರಲಿಲ್ಲ. ಪುಟ್ಟೆಂಕಮ್ಮನಿಗೆ ತನ್ನ ಮತ್ತು ತನ್ನ ಮಕ್ಕಳ ಸಮಾನ ಹಾಡು ಹೇಳುವವರು ಯಾರೂ ಇಲ್ಲ ಎನ್ನುವ ಜಂಬ ಬೇರೆ. ಹಸೆಗೆ ಕರೆದದ್ದು, ಆರತಿ ಎತ್ತಿದ್ದು, ಎಣ್ಣೆ ಶಾಸ್ತ್ರ ಮಾಡಿದ್ದು, ಹೂ ಮುಡಿಸಿದ್ದು, ಗಂಧ ಬಳಿದದ್ದು, ಕುಂಕುಮ ಇಟ್ಟಿದ್ದು, ಇವುಗಳ ಸಂಬಂಧವಾದ ಹಾಡುಗಳಲ್ಲದೆ ಬೀಗರನ್ನು ಅಲ್ಲಗಳೆಯುವ ಹಾಡುಗಳಂತೂ ನೂರಾರು ಬರುತ್ತಿದ್ದವು. ಹೆಣ್ಣಿನವರ ಕಡೆ ಅವರ ಕೂಡ ಪೈಪೋಟಿಗೆ ನಿಲ್ಲುವವರು ಯಾರೂ ಇರಲಿಲ್ಲ. ಶಾಂತನಿಗೂ ಅಂತಹ ಹಾಡುಗಳು ಬರ್ತಾ ಇರಲಿಲ್ಲ. ಲಕ್ಷ್ಮಣನ ಕಚೇರಿಯಾಗುವ ತನಕ ಇದ್ದ ಪುಟ್ಟೆಂಕಮ್ಮನ ಜಂಬ ಮಾರನೆಯ ದಿವಸದಿಂದ ಇದ್ದಕ್ಕಿದ್ದ ಹಾಗೆ ನಂದಿ ಹೋಯಿತು. ಬೀಗರ ಕಡೆಯವರು ತಮಗೂ ತಮ್ಮ ಮಕ್ಕಳಿಗೂ ದೊಡ್ಡ ಅಂಚಿನ ಧರ್ಮಾವರ ಅರಳೇಪೇಟೆಯ ಸೀರೆಗಳನ್ನು ಓದಿಸಿದ ಮೇಲಂತೂ ರಾಯರ ಮನೆಯವರನ್ನು ಎಲ್ಲರಿಗಿಂತಲೂ ಹೆಚ್ಚಾಗಿ ಹೊಗಳುವುದಕ್ಕೆ ಆರಂಭಿಸಿದರು. ಮೀನಾಕ್ಷಮ್ಮನವರ ಹೆಗಲ ಮೇಲಿನಿಂದ ದೊಡ್ಡ ಭಾರವನ್ನಿಳುಹಿದಂತಾಯಿತು. ಮದುವೆಯಾಗುತ್ತಲೂ ಅವರ ಮೈಯಲ್ಲಿ ಸ್ವಲ್ಪ ಆಲಸಿಕೆ ತೋರಿ ಬಿಡದೆ ದಿನವೂ ಜ್ವರ ಬರುವುದಕ್ಕಾರಂಭವಾಯಿತು. ಡಾಕ್ಟರು ಪರೀಕ್ಷೆ ಮಾಡಿ ಇನ್ಫ್ಲುಯೆನ್ಸಾ ಭಯಪಡಬೇಕಾದಂಥ ಕಾರಣವಿಲ್ಲವೆಂದು ಧೈರ್ಯ ಹೇಳಿ ಔಷಧವನ್ನಿತ್ತು ಹೋದರು. ಒಂದೆರಡು ಇಂಜೆಕ್ಷನ್ಗಳೂ ಆದವು. ಜ್ವರ ಬರುವುದು ನಿಂತಿತು. ಮೀನಾಕ್ಷಮ್ಮನವರು ಎದ್ದು ಓಡಾಡುವಂತಾದರೂ ಒಮ್ಮೊಮ್ಮೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಬಂದು ಬಿಡ್ತಾ ಇತ್ತು. ಅವರಿಗೆ ತುಂಬ ವಿಶ್ರಾಂತಿಗೆ ಬೇಕು, ಮನಸ್ಸಿಗೆ ಉದ್ವೇಗವಾಗದಂತೆ ನೋಡಿಕೊಳ್ಳಿ ಎಂದು ಡಾಕ್ಟರ್ ಎಚ್ಚರವಿತ್ತರು. ಮದುವೆ ಮನೆಯ ಪರಿಣಾಮ ಎಲ್ಲರ ಮೇಲೂ ತಮ್ಮ ವರ್ಚಸ್ಸನ್ನು ಬೀರಿತ್ತು. ಸ್ವಲ್ಪ ಸ್ವಲ್ಪ ಜ್ವರ, ಅಜೀರ್ಣ, ಶೀತ ಮೊದಲಾದ ಚಿಲ್ಲರೆ ಕಾಯಿಲೆಗಳು ಎಲ್ಲರನ್ನೂ ಕಾಡಿಸಿದವು. ಯೋಗ್ಯ ಔಷಧ ಅನುಪಾನ ದೊರೆತು ಎಲ್ಲರೂ ಎಂದಿನಂತೆ ಎದ್ದು ಓಡಿಯಾಡಲಾರಂಭಿಸಿದರು. ಶಾಮಣ್ಣನವರು ಕೂಡ ಒಂದು ದೊಡ್ಡ ಮೆಣಸು, ಜೀರಿಗೆ, ಹಿಪ್ಪಲಿ ಕಷಾಯ ಕಾಸಿ ಆಳುಕಾಳುಗಳಿಗೆಲ್ಲ ಹೊಯ್ದು ತಾವೂ ಸ್ವಲ್ಪ ಕುಡಿಯುತ್ತಿದ್ದರು. ಚಳಿಜ್ವರ ಅವರ ತ್ರಿಫಲಕ್ಕೆ ಹೆದರಿ ಅವರ ಬಳಿ ಸುಳಿಯಲು ಅಂಜುತ್ತಿದ್ದವು. ರಾಯರು ಮೈ ಕೊಡವಿಕೊಂಡೆದ್ದು ತಮ್ಮ ನಿತ್ಯಾನುಷ್ಠಾನ ದಿನಚರ್ಯಗಳನ್ನು ಆರಂಭಿಸಿದರು. ರಾಮು ಪುಣೆಯಿಂದ ಬರುವಾಗಲೇ ಅಸಮಾಧಾನದ ಹೊರೆಯನ್ನು ಹೊತ್ತೇ ಬಂದ. ತಾನು ಇಲ್ಲದಿರುವಾಗ ಲಗ್ನ ಮಾಡಿದುದು ಅವನ ಗೌರವಕ್ಕೆ ಕುಂದು ಬಂದಂತಾಗಿತ್ತು. ಲಗ್ನ ಮಾಡಿದುದನ್ನಾದರೂ ಮರೆಯುತ್ತಿದ್ದ. ಆದರೆ ವೆಂಕಟೇಶನಿಗೆ ಶಾಂತಾಳನ್ನು ಕೊಟ್ಟು ಲಗ್ನ ಮಾಡುವುದೆಂದರೆ ಅವನ ತಾಳ್ಮೆ ಮುಗಿದೇ ಹೋಗಿತ್ತು. ಈಗಂತೂ ವೆಂಕಟೇಶ ಮನೆ ಅಳಿಯನಾಗಿ ಬಿಟ್ಟಿದ್ದ. ಮೊದಲಿನ ಹಾಗೆ ಆಳು ರಂಗನಿಂದ ಮೊದಲುಗೊಂಡು ರಾಯರವರೆಗೆ ಯಾರೂ ಅಧಿಕಾರ ಮಾಡುವ ಹಾಗಿರಲಿಲ್ಲ. ವೆಂಕಟೇಶನಿಗೆ ಎಲ್ಲದರಲ್ಲಿಯೂ ಅಗ್ರಸ್ಥಾನ. ಇದನ್ನು ಕಂಡ ಮೇಲಂತೂ ರಾಮು ಕಿಡಿಕಿಡಿಯಾಗಿ ಬಿಟ್ಟ. ಯಾವನಿಂದ ತಾನು ಬೂಟ್ಸಿಗೆ ಬಣ್ಣ ಹಾಕಿಸ್ತಿದ್ದನೋ ಅವನನ್ನೇ ಭಾವ ಎಂದು ಕರೆಯಬೇಕಲ್ಲ ಎಂದು ಬಹಳ ಹೀನಾಯ ಪಟ್ಟುಕೊಳ್ಳುತ್ತಿದ್ದ. ಕೆಲಸ ಮಿಂಚಿಬಿಟ್ಟಿತ್ತು. ರಾಮು ಹಾಲಿನಲ್ಲಿ ಬಿದ್ದ ಹುಳದಂತೆ ಮುಳುಗುಟ್ಟುತ್ತಿದ್ದ. ಮದುವೆಯಲ್ಲಿ ಲಕ್ಷ್ಮಣ ಹಾಡಿದ್ದು, ಎಲ್ಲರೂ ಅವನನ್ನು ಪ್ರಶಂಸಿಸಿದ್ದು, ಶಾಮಣ್ಣನವರು ಅವನಿಗೆ ತಂಬೂರಿ ಓದಿಸಿದ್ದು ಎಲ್ಲವನ್ನೂ ಕೂಲಂಕುಷವಾಗಿ ಕೇಳಿದ. ತಾನು ಮದುವೆಗೆ ಬಾರದೆ ನಿಂತಿದ್ದು ಬಹಳ ಅನುಚಿತವಾಯಿತೆಂದು ನೊಂದುಕೊಂಡು ತನ್ನನ್ನೇ ಬೈದುಕೊಂಡ. ತಾನು ಮೊದಲನೇ ವರ್ಷದ LLB ಮುಗಿಸಿ ಬಂದಿದ್ದಾನೆ. MA ಪರೀಕ್ಷೆಗೆ ಕಾಲಾವಧಿ ತುಂಬಿ ಬಂದಿದ್ದಾನೆ. ಮುಂದಿನ ವರ್ಷ ಮುಗಿಯುತ್ತಲೂ MA LLB ಆಗುತ್ತಾನೆ. ತನಗಿಲ್ಲದ ಪುರಸ್ಕಾರ ಈ ವೆಂಕಟೇಶ ಲಕ್ಷ್ಮಣ ಇವರುಗಳಿಗೆ ಮನೆಯಲ್ಲಿ ದೊರೆಯುತ್ತಿದೆಯಲ್ಲ ಎಂದು ಕೊರಗುತ್ತಲೇ, ಇರಲಿ, ಕಾಲ ಬಂದೇ ಬರ್ತದೆ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಎಂದು ಸಮಾಧಾನ ಪಟ್ಟುಕೊಂಡ. ಆದರೆ ತನ್ನ ಅಸಮಾಧಾನವನ್ನು ನೂರೊಂದು ರೀತಿಯಲ್ಲಿ ವ್ಯಕ್ತಪಡಿಸುತ್ತಿದ್ದ. ಎಲೆ ಹಾಕಿ ಬಡಿಸಿ ಎಲ್ಲರೂ ಪರಿಶೇಚನೆ ಮಾಡಬೇಕು, ಆ ಹೊತ್ತಿಗೆ ಸರಿಯಾಗಿ ಮುರಿತುಕೊಂಡು ತನ್ನ ಕೋಣೆಯಲ್ಲಿ ಕೂಡುತ್ತಿದ್ದ. ತನ್ನನ್ನು ಯಾರೂ ಊಟಕ್ಕೆ ಕರೆಯಲಿಲ್ಲವೆಂದು ಕೋಪ. ಬಡಿಸಿದ ಅನ್ನ ಆರಿ ತಂಗಳಾಗುತ್ತಿತ್ತು. ರಾಯರೇ ಎದ್ದು ಹೋಗಿ ಮಗನನ್ನು ಉಪಚರಿಸಿ ಕರೆತಂದು ಎಲೆಯ ಮುಂದೆ ಕೂಡಿಸಬೇಕಾಗುತ್ತಿತ್ತು. ಸ್ವಲ್ಪ ಬಡಿಸಿದರೆ ಅರೆ ಹೊಟ್ಟೆ ಹಾಕಿ ಸಾಯಿಸುತ್ತೀರೇನು ಎನ್ನುತ್ತಿದ್ದ. ನಾಲ್ಕು ಅಗುಳು ಹೆಚ್ಚು ಬಿದ್ದಿತೆಂದರೆ ಬಿಸಿಲು ಮಾರಿಗೆ ಬಡಿಸಿದ ಹಾಗೆ ಬಡಿಸುತ್ತೀರಲ್ಲ ಎನ್ನುತ್ತಿದ್ದ. ಮಧ್ಯಾಹ್ನದ ಫಲಹಾರಕ್ಕೆ ಉಪ್ಪಿಟ್ಟು ಮಾಡಿದರೆ ಸಜ್ಜಿಗೆಯನ್ನೇತಕ್ಕೆ ಮಾಡಲಿಲ್ಲ ಎಂದು ರೇಗುತ್ತಿದ್ದ. ರಾಮುವಿನ ಕ್ಷಣಚಿತ್ತಕ್ಕೆ ಹೊಂದಿಕೊಂಡು ಹೋಗುವುದು ಅವನ ತಾಯಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಮೀನಾಕ್ಷಮ್ಮನವರು ರಾಮುವಿಗೋಸ್ಕರ ಅಲವತ್ತುಕೊಂಡು ಹಣ್ಣಾಗಿ ಹೋಗಿದ್ದರು. ಕೊನೆಗೆ ಹಾಸಿಗೆ ಹಿಡಿದೇ ಮಲಗಿದ್ದರು. ಡಾಕ್ಟರು ಪರೀಕ್ಷೆ ಮಾಡಿ ಹೃದ್ರೋಗ, ಉಲ್ಬಣಾವಸ್ಥೆ ಬರ್ತಾ ಇದೆ, ಬಹಳ ಜೋಪಾನವಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿ ಹೋದರು. ಲಕ್ಷ್ಮಣನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು.
ಡಾಕ್ಟರ್ ಅಭಿಪ್ರಾಯವನ್ನು ಕೇಳಿದ ರಾಯರು ಮರಣದಂಡನೆಯನ್ನು ಕೇಳಿದ ಕೈದಿಯಂತಾದರು. ಮೀನಾಕ್ಷಮ್ಮನವರೇ ಎಲ್ಲರಿಗೂ ಸಮಾಧಾನ ಹೇಳಿದರು. ರಾಯರನ್ನು ಉದ್ದೇಶಿಸಿ, ಬೇಗ ರಾಮುಗೂ ಲಚ್ಚಿಗೂ ಮದುವೆ ಮಾಡಿಬಿಡಿಂದ್ರೆ, ಮಾಘದಲ್ಲಿಯೋ ಶ್ರಾವಣದಲ್ಲಿಯೋ ಲಗ್ನಗಳಿವೆ, ನನ್ನ ಕಣ್ಣು ಮುಂದೆ ಅದೊಂದು ಆಗಿ ಹೋಗಲಿ, ನಿನಗೆ ಸ್ವಲ್ಪ ಹುಷಾರಾಗಲಿ ಮೀನಾ, ಖಂಡಿತವಾಗಿಯೂ ಮಾಡೋಣ, ನೀನೇ ಮಲಗಿದ್ರೆ ಎದ್ದು ಓಡಿ ಆಡುವವರು ಯಾರು, ನನಗೇನು ಆಗಿದೆಂದ್ರೆ ಈ ಡಾಕ್ಟರ್ಗಳು ಹೆದರಿಸ್ತಾರೆ, ನೀವು ಹೆದರ್ತೀರಿ, ಲಗ್ನವೊಂದು ನಿಶ್ಚಯಿಸಿ ಆಗ ನೋಡುವಿರಂತೆ ನನಗೆ ಕಾಹಿಲೆ ಇರುತ್ತದೆಯೋ ಓಡುತ್ತದೆಯೋ ಅನ್ನೋದನ್ನು ಎನ್ನುತ್ತಿದ್ರು. ಶಾಂತನಿಗೆ ಗಂಡು ನೋಡಿದ ಹುರುಪಿನಿಂದಲೂ ನೂರ್ಮಡಿಯಾಗಿ ಹುರುಪಿನಿಂದ ಹೆಣ್ಣು ನೋಡಲು ತೊಡಗಿದ್ರು. ರಾಯರ ಮಕ್ಕಳಿಗೆ ಹೆಣ್ಣು ಕೊಡಲು 10-6 ಜನ ಮೊದಲೇ ಮುಂದೆ ಬಂದಿದ್ದರು. ಅವರು ಕೊಟ್ಟಿದ್ದ ಜಾತಕಗಳು ರಾಯರ ಸಂದೂಕದಲ್ಲಿ ಭದ್ರವಾಗಿದ್ದವು. ರಾಯರ ಮನೆಯಲ್ಲಿ ಪ್ರತಿದಿನವೂ ಹೆಣ್ಣಿನ ಮಾತೆ, ದಿನವೂ ಒಬ್ಬೊಬ್ಬರು ಹೆಣ್ಣುಗಳನ್ನು ಕರೆತಂದು ತೋರಿಸ್ತಾ ಇದ್ರು. ರಾಮು ಏನಾದರೂ ಒಂದು ಕೊರತೆ ಕಂಡು ಒಲ್ಲೆ ಎನ್ನುತ್ತಿದ್ದ. ಒಂದಕ್ಕೆ ಮುಖ ಕಪ್ಪು, ಇನ್ನೊಂದಕ್ಕೆ ಮಚ್ಚೆ ಇದೆ ಬಾಯಿ ಹತ್ರ, ಮತ್ತೊಂದು ಕುಳ್ಳು, ಮಗದೊಂದು ದೊಂಬರ ಗಣಿ ಇದ್ದ ಹಾಗೆ ಇದೆ ಎಂದು ತಿರಸ್ಕರಿಸುತ್ತಿದ್ದ. ಸಾವಿತ್ರಮ್ಮನವರು ಬೇಸತ್ತರು. ನೀನು ಹೀಗೇ ಮಾಡುತ್ತಾ ಇರು ರಾಮು, ಕೊನೆಗೆ ಯಾವ ಹೆಣ್ಣು ಸಿಕ್ಕುವುದಿಲ್ಲ, ಮದುವೆನೂ ಆಗುವುದಿಲ್ಲ, ಆಗದಿದ್ದ ಚಿಂತೆ ಇಲ್ಲ ಬಿಡಮ್ಮ, ಹೆಣ್ಣುಗಳಿಗೇನು ಬರ ಈ ಕಾಲದಲ್ಲಿ, ನಾಯಿ ಕೊಡೆಗಳಿದ್ದ ಹಾಗಿವೆ, ಇಷ್ಟು ಸಣ್ಣ ಮಾತುಗಳನ್ನು ಆಡಬಾರ್ದಪ್ಪ, ಶಾಂತನ್ನ ಮದುವೆ

0: ವನ್ನು ಹಿರಣ್ಯಪ್ಪನವರೇ ನೋಡಿಕೊಳ್ತಾ ಇದ್ರು. ಅವರಿಗೆ ಸರಕಾರ ಸಾಹುಕಾರ ಎರಡು ವರ್ಗದಲ್ಲಿಯೂ ಬೇಕಾದಷ್ಟು ಜನಸ್ನೇಹಿತರಿದ್ರು. ರಾಯರಿಗೆ ಸ್ವಲ್ಪ ಯೋಚನೆಗಿಟ್ಟುಕೊಂಡಿತ್ತು. ದೊಡ್ಡವರು ತಾವೇ ಸಂಬಂಧ ಬೆಳೆಸಬೇಕೆಂದು ಬಂದಿರುವಾಗ ರಾಮು ಯದ್ವಾ ತದ್ವಾ ಹೇಳಿ ಕಳಿಸಿಬಿಟ್ಟರೇನು ಮಾಡುವುದು? ತಮ್ಮ ದರ್ಪವನ್ನು ತೋರಿ ಮಗನಿಗೆ ಇಚ್ಛೆ ಇಲ್ಲದಿದ್ದರೂ ಅವನಿಗೆ ಬೇಡದ ಹೆಣ್ಣನ್ನು ಕಟ್ಟುವುದಕ್ಕೆ ರಾಯರಿಗೆ ಮನಸ್ಸಿಲ್ಲ. ತಾವು ಹಿರಣ್ಯಪ್ಪನವರ ಮಗಳನ್ನು ನೋಡಿರಲಿಲ್ಲ. ರಾಮು ಏನು ಹೇಳಬಹುದೆಂಬುದನ್ನೇ ಊಹಿಸಲು ಸಾಧ್ಯವಿರಲಿಲ್ಲ. ಹಿರಣ್ಯಪ್ಪನವರ ಮಗಳನ್ನು ನೀನು ನೋಡಿದೀಯಾ ಶಾಮಿ ಎಂದು ಕೇಳಿದರು. ಹಿಂದೆ ನೋಡಿದ್ದು ಸ್ವಾಮಿ, ಮೂರ್ನಾಲ್ಕು ವರ್ಷಗಳಾಗಿರಬಹುದು. ಏನು, ಹೇಗಿದೆ? ಇದೆ ಅಷ್ಟೇ, ಗುಂಡಗೆ ಚೆಂಡಿದ್ದ ಹಾಗಿದೆ. ಎರಡು ಕೆನ್ನೆಯು ಎರಡು ಕಿತ್ತಳೆ ಹಣ್ಣು, ಸಣ್ಣ ಹಣೆ, ಕಿವಿಗಳೆರಡೂ ಆ ಮುಖಕ್ಕೆ ದೊಡ್ಡದಾಗಿ ಕಾಣುತ್ತವೆ. ಏನೋ ಒಂದು ರೀತಿ ಗುಜ್ಜಾನೆ ಮರಿ ಇದ್ದ ಹಾಗಿದೆ. ಮುಖ್ಯ ದೊಡ್ಡವರ ಮನೆ ಹೆಣ್ಣು, ತುಂಬು ಒಡವೆ ವಸ್ತ್ರ ಹಾಕಿದರೆ ಐಬೆಲ್ಲ ಮುಚ್ಚಿ ಹೋಗ್ತದೆ. ಇದನ್ನು ರಾಮು ಒಪ್ತಾನೆ? ಆ ಸಂಶಯ ತಮಗ್ಯಾಕೆ ಸ್ವಾಮಿ? ಈ ಸಂಬಂಧವನ್ನು ರಾಮು ಖಂಡಿತ ಒಪ್ಪಿಕೊಳ್ತಾನೆ. ಇದೇನೋ ಶಾಮಿ, ಎಂತೆಂಥ ಹೆಣ್ಣುಗಳು ಬಂದು ಹೋದವು, ಅವುಗಳಲ್ಲೆಲ್ಲ ಒಂದಲ್ಲ ಒಂದು ಕುಂದು ತೆಗೆಯುತ್ತಿದ್ದ, ಇನ್ನು ಇದಕ್ಕೆ ಒಪ್ತಾನೆಯೇ? ಲೋಕವೇ ಹಾಗೆ ಸ್ವಾಮಿ. ಬಹಳ ಕುಸಿಬಿಷ್ಟಿ ಯಾರು ಮಾಡುತ್ತಿರುತ್ತಾರೋ ಅವರು ಒಪ್ಪೋದು ಇಂಥ ಹೆಣ್ಣುಗಳನ್ನೇ. ನಾನು ಏನು ಹೇಳಿದೆ ಅಂತ ಸಂಜೆಗೆ ನೀವೇ ನೋಡಿ. ಶಾಮಣ್ಣನವರ ಊಹೆ ನಿಜವಾಯಿತು. ರಾಮು ಹಿರಣ್ಯಪ್ಪನವರ ಮಗಳನ್ನು ಒಪ್ಪಿದ. ಮದುವೆ ವೈಶಾಖಕ್ಕೆಂದು ನಿರ್ಣಯವಾಗಿ ಹೋಯಿತು. ಲಗ್ನ ಪತ್ರಿಕೆಯನ್ನು ಬರೆಯಿಸಿ ಅಚ್ಚಿಗೆ ಕೊಟ್ಟು ಮುಂದಿನ ವ್ಯವಸ್ಥೆಗಳನ್ನು ನೋಡಿಕೊಳ್ಳುವುದಾಗಿ ಹಿರಣ್ಯಪ್ಪನವರು ಊರಿಗೆ ಪ್ರಯಾಣ ಬೆಳೆಸಿದರು. ಅಂತೂ ಈ ವರ್ಷ ರಾಯರ ಮನೆಯಲ್ಲಿ ಎಲ್ಲರಿಗೂ ಗುರುಬಲ ಪ್ರಬಲಿಸಿತೆಂದು ಕಾಣುತ್ತದೆ. ರಾಮು ಮದುವೆ ಸಂದರ್ಭದಲ್ಲಿ ಲಕ್ಷ್ಮಣನ ಮದುವೆಯೂ ನಿಶ್ಚಯವಾಯಿತು. ವೆಂಕಟ ಸುಬ್ಬಯ್ಯನವರು ಬೆಂಗಳೂರಿನ ಒಂದು ಬ್ಯಾಂಕಿನ ಖಜಾಂಚಿಯಾಗಿದ್ದರು. ಅವರಿಗೂ ಹಿರಣ್ಯಪ್ಪನವರಿಗೂ ಹತ್ತಿರ ಸಂಬಂಧ. ಹಿರಣ್ಯಪ್ಪನವರ ಮನೆಯ ಲಗ್ನಕ್ಕೆ ಬಂದಿದ್ದಾಗ ತಮ್ಮ ಮಗಳ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಹುಡುಗಿಯು ಲಗ್ನಕ್ಕೆ ಬಂದಿದ್ದು ಎಲ್ಲರೂ ನೋಡಿದರು. ಹಾಡು ಹಸೆ ಹೇಳಿಸಿದರು. ಮೀನಾಕ್ಷಮ್ಮ ಹುಡುಗಿಯನ್ನು ಹತ್ತಿರ ಕೂಡಿಸಿಕೊಂಡು ಮಾತನಾಡಿಸಿ ನೋಡಿದರು. ನಿನ್ನ ಹೆಸರೇನಮ್ಮ?
1: ಜಯಲಕ್ಷ್ಮಿ.
0: ಸ್ಕೂಲಿಗೆ ಹೋಗ್ತಾ ಇದೆಯಾ?
1: ಹೋಗುತ್ತಾ ಇದ್ದೇನಮ್ಮ.
0: ಹೋದ ವರ್ಷ ಲೋವರ್ ಸೆಕೆಂಡರಿ ಪರೀಕ್ಷೆ ಕಟ್ಟಿದ್ದೆ, ಪಾಸಾಯಿತು. ಈ ವರ್ಷ ನಾಲ್ಕನೆಯ ಫಾರಂನಲ್ಲಿ ಓದ್ತಾ ಇದ್ದೇನೆ. ನಿಮ್ಮ ಅಪ್ಪ ಅಮ್ಮ ನಿನಗೆ ಮದುವೆ ಮಾಡಬೇಕೆಂದಿದ್ದಾರೆ, ನಿನ್ನ ಇಚ್ಛೆ ಹೇಗಿದೆ? ಹುಡುಗಿ ನಾಚಿಕೆಯಿಂದ ತಲೆಬಾಗಿದ್ಲು. ನಮ್ಮ ಹುಡುಗನನ್ನು ನೋಡಿದ್ದೀಯಾ ಜಯಮ್ಮ?
1: ಇಲ್ಲ
0: ಎಂದಳು. ಮೀನಾಕ್ಷಮ್ಮನವರು ಮಗನನ್ನು ಕರೆದು ಹತ್ತಿರ ಕೂಡಿಸಿಕೊಂಡು, ನೋಡು ಜಯ, ಇವನೇ ಲಕ್ಷ್ಮಣ, ನನ್ನ ಮಗ. ನನ್ನ ರಾಮು ಹಾಗೆ ಜಾಣನಲ್ಲ, ಶುದ್ಧ ದಡ್ಡ. ಸ್ಕೂಲಿಗೆ ಹೋಗುವುದು ಬಿಟ್ಟು ಬಿಟ್ಟು ಸಂಗೀತ ಕಲಿಯೋದಕ್ಕೆ ಆರಂಭಿಸಿದ್ದಾನೆ. ಯೋಚನೆ ಮಾಡು, ನೀನು ಓದಿದ ಹುಡುಗಿ ಇಂತಹ ದಡ್ಡನ್ನು ಮದುವೆ ಆಗ್ತೀಯೋ?
1: ಹೇಗೆ?
0: ಏನಮ್ಮ, ಹೊರಗಿನವರ ಎದುರಿಗೆಲ್ಲ ನನ್ನ ದಡ್ಡ ದಡ್ಡ ಎಂದು ಅವಮಾನ ಮಾಡುತ್ತಿ ಎಂದು ಲಕ್ಷ್ಮಣ ನಗು ನಗುತ್ತಾ ತಾಯಿಯನ್ನು ಪ್ರಶ್ನಿಸಿದ.
1: ಹೌದಪ್ಪ,
0: ನೀನು ಬಹಳ ಪರೀಕ್ಷೆ ಮಾಡಿದ್ದಿ, ತುಂಬ ಜಾಣ ಎಂದು ಸುಳ್ಳು ಹೇಳಲೇ?
1: ಜಯಮ್ಮ,
0: ಪರೀಕ್ಷೆಗಳನ್ನು ಮಾಡಿ ಜಾಣರಾಗಬಹುದು, ಆದರೆ ದಡ್ಡನಾಗಿ ನಮ್ಮ ಲಚ್ಚಿ ಹಾಗೆ ಹಾಡೋದು ಬಹಳ ಕಷ್ಟ. ತಂಬೂರಿ ಹಿಡಿದು ಅವನು ಹಾಡುವುದಕ್ಕೆ ಕುಳಿತರೆ ಸಾಕ್ಷಾತ್ ಶಾರದಮ್ಮನವರನ್ನು ಕಂಡ ಹಾಗೆ ಆಗುತ್ತೆ. ನಾನು ಕೇಳಬಹುದೇ ಎಂದು ಜಯಮ್ಮ ಕೇಳಿದ್ದು. ಲಕ್ಷ್ಮಣ ಮೆಲ್ಲನೆ ಏಳಲಿಕ್ಕೆ ಹೊರಟ. ತಾಯಿ ಅವನ ಕೈ ಹಿಡಿದು ಕುಳ್ಳಿರಿಸಿದ್ಲು.
1: ನಿನಗೇನಾದರೂ ಸಂಗೀತದ ಪಾಠವಾಗಿದೆಯೇ ತಾಯಿ?
0: ಆಗಿದೆಯಮ್ಮ, ಸ್ವಲ್ಪ ವೀಣೆ ಹೇಳಿಸಿದ್ದೇನೆ.
1: ವೀಣೆ ಪಾಠವೇ?
0: ನಾನು ಕೇಳಬಹುದೇ ಎಂದು ಲಕ್ಷ್ಮಣ ಪ್ರಶ್ನಿಸಿದ. ಮೀನಾಕ್ಷಮ್ಮನವರು ಅಣುಕಿಸುವ ಧ್ವನಿಯಲ್ಲಿ, ಕೇಳಬಹುದು, ನೀನು ಮಾತ್ರ ಯಾರೆದುರಿಗೂ ಹಾಡಬೇಡ, ಮಿಕ್ಕವರೆಲ್ಲ ನಿನ್ನ ಮುಂದೆ ಹಾಡಬೇಕು.
1: ಜಯಮ್ಮ ಹಾಡುತ್ತೇನೆಂದರೂ ಕೂಡ ನಾನು ಬೇಡ ಅಂತೇನೆ.
0: ನಿನಗೆ ನನ್ನ ಕಂಡ್ರೆ ಯಾವಾಗಲೂ ಅಷ್ಟಕ್ಕಷ್ಟೇ ಕಣಮ್ಮ, ಬೇಗ ಬೇರೆಯವರ ಕಡೆ ಸೇರಿಕೊಳ್ತಿ.
1: ಹೌದು ಲಚ್ಚಿ,
0: ಏತಕ್ಕೆ ಗೊತ್ತೇ?
1: ನೀನು ಕೇಳೆ ತಾಯಿ ಜಯಮ್ಮ, ಲಚ್ಚಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅಲ್ಲ. ನಮ್ಮ ಊರಿನಲ್ಲಿ ಕ್ಷಾಮ ಬಂದಾಗ ಯಾರೋ ಬಡ ದಂಪತಿಗಳು ಒಂದು ಮಗು ತಂದರು. ನಾನು ಅಯ್ಯೋ ಅಂದುಕೊಂಡು ಒಂದು ಮೊರ ರಾಗಿ ಕೊಟ್ಟು ಕೊಂಡುಕೊಂಡೆ. ನಮ್ಮ ಮಗನೆಂದೇ ಭಾವಿಸಿ ಸಾಕಿ ಸಲಹೆ ಇಷ್ಟು ದೊಡ್ಡವನಾಗಿ ಮಾಡಿದೆವು ಎಂದು ಹೇಳಿ ಕಿಲಕಿಲನೆ ನಕ್ಕರು. ಲಚ್ಚಿಗೂ ಹಿಡಿಸಲಾರದಷ್ಟು ನಗು ಬಂದಿತ್ತು. ಜಯಮ್ಮ ಮುಖವನ್ನು ಮುಚ್ಚಿಕೊಂಡು ನಗ್ತಾ ಇದ್ಲು. ಲಕ್ಷ್ಮಣ ಮೆಲ್ಲನೆ ತಾಯಿಯ ಕಿವಿಯಲ್ಲಿ, ವೀಣೆ ಥರ ಹೇಳಮ್ಮ.
0: ಹೇಳ್ತೇನೆ, ನೀನು ಒಂದು ಕೀರ್ತನೆ ಹಾಡುವ ಹಾಗಿದ್ರೆ.
1: ಇಲ್ಲಿ ಬೇಡಮ್ಮ, ಇಲ್ಲೇ ತಕ್ಕೆ ನನ್ನ ಮಾನ ಪರೀಕ್ಷೆ.
0: ಪರೀಕ್ಷೆಯಲ್ಲಿ ನೀನು ಸೋಲುವುದಿಲ್ಲ ಎಂದು ಗೊತ್ತು, ಅದಕ್ಕೋಸ್ಕರ ನನ್ನ ಕೈಯಲ್ಲೇ ಎಷ್ಟೊಂದು ಉಪಚಾರ ಹೇಳಿಸಿಕೊಳ್ಳುತ್ತೀಯಲ್ಲೋ ಲಚ್ಚಿ.
1: ಆಗಲಮ್ಮ, ನಿನ್ನಿಷ್ಟ ಎಂದು ಒಪ್ಪಿದ.

0: ಜಯಮ್ಮ ವೀಣೆಯನ್ನು ತಂದು ಮೂರು ಕೀರ್ತನೆ ನುಡಿಸಿ ತೋರಿಸಿದ್ಲು. ಅವಳು ಬ್ರೋಚೇವ ರೆವರುರ ರಘುವರ ಕೀರ್ತನೆ ಹೇಳುವಾಗ ಲಕ್ಷ್ಮಣನ ಕಣ್ಣಿನಲ್ಲಿ ನೀರು ಮಿಡಿಯಿತು. ಆ ಮಾತುಗಳು ತನಗಾಗಿಯೇ ನಿರ್ಮಿತವಾಗಿದ್ದವೋ ಎಂದು ಯೋಚಿಸಿದ. ಜಯಮ್ಮನ ಹಾಡುಗಾರಿಕೆ ಮುಗಿಯಲು ಮೀನಾಕ್ಷಮ್ಮನವರು ವೀಣೆಯನ್ನು ಲಕ್ಷ್ಮಣನ ಕೈಗಿತ್ತರು. ಲಕ್ಷ್ಮಣನು ಅದನ್ನು ಶ್ರುತಿ ಮಾಡಿ ತಂಬೂರಿಯನ್ನಾಗಿ ಉಪಯೋಗಿಸಿಕೊಂಡು ನಂಬಿಕೆಟ್ಟವರಿಲ್ಲ ಶ್ರೀಹರಿಯೇ ಎನ್ನುವ ದೇವರ ನಾಮವನ್ನು ಹಾಡಿದ. ಮೀನಾಕ್ಷಮ್ಮನವರು ಅಲ್ಲಿಗೆ ಸುಮ್ಮನಾಗಲಿಲ್ಲ. ಲಕ್ಷಣವಾಗಿ ರಾಗ ಹಾಡಿ ಯಾವುದಾದರೂ ಕೀರ್ತನೆ ಹಾಡಪ್ಪ ಎಂದರು. ಮಧ್ಯಮಾವತಿ ರಾಗವನ್ನು ಹಾಡಿ ಆಲಕಲಲ್ಲ ಕೀರ್ತನೆಯನ್ನು ಹಾಡಿ ಮುಗಿಸಿದ. ಅರ್ಧ ಮದುವೆಯ ಮನೆಯೇ ಕೋಣೆಯ ತುಂಬ ತುಂಬಿತ್ತು. ಲಕ್ಷ್ಮಣ ಸುತ್ತಲೂ ನೋಡಿ ನಾಚಿದ. ಹಿರಣ್ಯಪ್ಪನವರು ಕಾಣಿಸಿಕೊಂಡು, ಹಾಗೆ ಸ್ವಲ್ಪ ಆಟಾಣಾನು ಅಂದರೆ ಅರೆ ಮನಸ್ಸಿನಿಂದ ಶ್ರುತಿಯನ್ನು ಮೀಟುತ್ತಾ ಅನುಪಮ ಗುಣಾಂಬುದಿ ಕೀರ್ತನೆಯನ್ನು ಹಾಡಿ ಮುಗಿಸಿದ. ಎಲ್ಲರೂ ಭಲೆ ಭಲೆ ಎಂದರು. ಹಿರಣ್ಯಪ್ಪನವರು, ಸಂಗೀತವೆಂದ ಇದು ಕಣಪ್ಪ, ಎಲ್ಲರೂ ಹಾಡ್ತಾರೆ ಎಂದರು. ಗುಂಪು ಚದುರಿದ ಮೇಲೆ ಜಯಮ್ಮನನ್ನು ಒಳಕ್ಕೆ ಕಳುಹಿಸಿಕೊಟ್ಟು ಮೀನಾಕ್ಷಮ್ಮನವರು, ಹೆಣ್ಣು ಒಪ್ಪಿಗೆಯೇನಪ್ಪ ಎಂದರು. ನಿನಗೆ ಒಪ್ಪಿಗೆ ಆದರೆ ಆಯ್ತಮ್ಮ, ನನ್ನನ್ನೇನು ಕೇಳ್ತೀಯ? ಚಿನ್ನದಂಥ ಹುಡುಗಿ, ಎಷ್ಟು ವಿನಯ, ಎಷ್ಟು ಗಂಭೀರ, ಸ್ವಲ್ಪವೂ ಕೊಂಕಿಲ್ಲ, ಪ್ರತಿಷ್ಠೆ ಇಲ್ಲ. ನನಗಂತೂ ತುಂಬ ಒಪ್ಪು. ಹಾಗಾದರೆ ನನಗೂ, ಅವರಿಗೆ ತಿಳಿಸ್ತೇನೆ ಎಂದು ಎದ್ದರು. ಲಚ್ಚಿಯು ಎದ್ದು, ಅಮ್ಮ ಅಮ್ಮ, ಏನು ಮಗು? ಆಗ ರಾಗಿ ಕೊಟ್ಟು ನನ್ನನ್ನು ತೆಗೆದುಕೊಂಡೆ ಎಂದು ಹೇಳಿದೆಯಲ್ಲ, ಅದು ನಿಜವೇ? ಮೀನಾಕ್ಷಮ್ಮನವರು ನಕ್ಕು ಮಗನ ಗಲ್ಲಗಳನ್ನು ನೇವರಿಸಿದರು. ತಮಾಷೆಗೆಂದೆ ಕಣೋ ಲಚ್ಚಿ, ನಿಜ ಅಂದುಕೊಳ್ಳಬೇಡಪ್ಪ. ಹುಡುಗಿ ನಾಚುತ್ತಾ ಇತ್ತು, ಸ್ವಲ್ಪ ಸಲಿಗೆ ಬರಲಿ ಎಂದು ತಮಾಷೆಗಂದೆ. ಎಷ್ಟು ವಯಸ್ಸಾದರೂ ನೀನು ಶುದ್ಧ ಮಗು ಕಣೋ ಲಚ್ಚಿ. ಹೌದಮ್ಮ, ನಿನ್ನ ಮುಂದೆ ಯಾವಾಗಲೂ ಮಗುವಾಗಿರೋದೇ ನನಗೊಂದು ಹೆಮ್ಮೆ. ಮದುವೆ ವಿಷಯ ಮೊದಲು ಪ್ರಸ್ತಾಪ ಮಾಡಿದ ವೆಂಕಟ ಸುಬ್ಬಯ್ಯನವರು ಮತ್ತೆ ಆ ಮಾತೇ ಎತ್ತಿರಲಿಲ್ಲ. ಲಕ್ಷ್ಮಣನ ಹಾಡುಗಾರಿಕೆ ಕೇಳಿದ ಮೇಲೆ ಹಿರಣ್ಯಪ್ಪನವರು ಈ ಸಂಬಂಧವನ್ನು ಹೇಗಾದರೂ ಮಾಡಿಸಬೇಕೆಂದು ಉತ್ಸುಕರಾದರು. ಏನು ವೆಂಕಟಸುಬ್ಬು, ಮದುವೆ ಮಾತು ಅಲ್ಲಿಗೆ ನಿಲ್ಲಿಸಿದೆ? ರಾಯರ ಹತ್ತಿರ ಪ್ರಸ್ತಾಪ ಮಾಡಲೇನು? ತಡೀರಿ ಮಾವಯ್ಯ, ಅವಳನ್ನು ಇನ್ನೊಂದು ಸಲ ಕೇಳಿಬಿಟ್ಟು ನಿಶ್ಚಯಿಸೋಣ. ಅನುಮಾನವೇನು? ಸಂದೇಹಗಳೇನಾದರೂ ಇದ್ದರೆ ಬೇಗ ನಿವೃತ್ತಿಯಾಗಿ ಹೋಗಲಿ, ಎಲ್ಲ ಸರಿಯಾಗಿದೆ. ಹಾಗಾದರೆ ಹುಡುಗ ಹೆಚ್ಚು ಓದಿದೋನಲ್ಲ ಎನ್ನುವುದೊಂದು ಕೊರತೆ. ಮಗಳನ್ನು MA ಪಾಸು ಮಾಡಿದವನಿಗೆ ಕೊಡಬೇಕು ಅನ್ನೋದು ಬಹಳ ದಿನದ ಆಸೆಯಾಗಿತ್ತು. ಅಯ್ಯೋ ಹುಚ್ಚ, ನಿನ್ನ ಒಣ MA ಕಟ್ಕೊಂಡು ಮಣ್ಣು ಹೊಯ್ದುಕೊಳ್ಳೋದೇನಯ್ಯ? ಆ ಹುಡುಗ PhD ಮಾಡಿದ್ದಾನೆ, ನಿನ್ನೆ ಹಾಡಿದ, ನೀನು ಕೇಳಬೇಕಾಗಿತ್ತು. ಜಯನೂ ಕೇಳಿದ್ಲಲ್ಲ, ಅವಳೇನಂತಾಳೆ? ಅವಳು ಅನ್ನೋದೇನು, ನನ್ನ ಪ್ರಾಣಕ್ಕೆ ಬಂದಿದೆ, ಇವರನ್ನಲ್ಲದೆ ನಾನು ಯಾರನ್ನೂ ಮದುವೆಯಾಗುವುದೇ ಇಲ್ಲ ಎಂದು ಹೇಳುತ್ತಾಳೆ. ಮಗು ಪಾಪ, ಅದಕ್ಕೇನು ಗೊತ್ತಾಗುತ್ತೆ? ಈ ವಿಷಯದಲ್ಲಿ ಮಕ್ಕಳಿಗೆ ತಿಳಿಯುವಷ್ಟು ನನಗೂ ನಿನಗೂ ತಿಳಿದರೆ ಸಾಕಾಗಿದೆ. ನೋಡು ಜಯ ಜಾಣೆ, ಏನಾದರೂ ಹೆಚ್ಚು ಕಡಿಮೆ ಬಂದರೂ ಸರಿ ಹೊಂದಿಸಿಕೊಂಡು ಹೋಗೋ ಯೋಗ್ಯತೆ ಅವಳಿಗಿದೆ. ನಾನು ತಿಳಿದ ರೀತಿಯಲ್ಲಿ ಹುಡುಗನೂ ಜಯನನ್ನು ಒಪ್ಪಿದ ಹಾಗೆ ಕಾಣುತ್ತದೆ. ಎಲ್ಲಕ್ಕೂ ದೊಡ್ಡ ವಿಷಯವೆಂದರೆ ಜಯನಿಗೆ ಮೀನಾಕ್ಷಮ್ಮನಂತಹ ಅತ್ತೆ ಸಿಗುವುದು. ಅದಕ್ಕಿಂತ ಹೆಚ್ಚಿನ ಪುಣ್ಯ ಇನ್ನೇನು ಬೇಕಯ್ಯ? ನಮ್ಮ ಮನೆ ಮದುವೆಯಲ್ಲೇ ನೋಡ್ತಾ ಇದ್ದೀಯಲ್ಲ, ಮಹಾತಾಯಿ ಹೇಗೆ ನಡೆದುಕೊಳ್ಳುತ್ತಿದ್ದಾರೆನ್ನುವುದು. ಇಂಥ ಬೀಗರು 100 ಜನವನ್ನಾದರೂ ಸುಧಾರಿಸಬಹುದಪ್ಪ. ನನ್ನ ಮಾತು ಕೇಳು, ಈ ಮದುವೆಯನ್ನು ನಿಶ್ಚಯಿಸಿ ಭಾದ್ರಪದದಲ್ಲಿ ಲಗ್ನವಿದೆ, ಮಂಗಳ ಕಾರ್ಯ ಮುಗಿಸಿಬಿಡು. ಹಿರಣ್ಯಪ್ಪನವರ ಮಾತು ತೆಗೆದುಹಾಕುವ ಹಾಗಿರಲಿಲ್ಲ. ಮನೆಯಲ್ಲಿ ಮಾತ್ರವಲ್ಲದೆ ಕುಲದಲ್ಲಿಯೇ ಅವರ ಸ್ಥಾನ ದೊಡ್ಡದಾಗಿತ್ತು. ವೆಂಕಟ ಸುಬ್ಬಯ್ಯ ದೊಡ್ಡ ಮನಸ್ಸು ಮಾಡಿ ಆಗಲಿ ಎಂದು ಒಪ್ಪಿದರು.
1: ರಾಮು ರೇಗಾಟ ಹಾರಾಟವನ್ನು ಮದುವೆಯ ಮನೆಯಲ್ಲಿಯೂ ಬಿಡಲಿಲ್ಲ. ಕಾಫಿ ಬರುವುದು ಹೊತ್ತಾಯಿತೆಂದು ಒಂದು ದಿವಸ ರೇಗಿದ್ದ. ಔಪಾಸನೆ ಮಾಡುವಾಗ ತುಪ್ಪದ ಹೊಗೆ ಕಣ್ಣು ಮೂಗಿಗೆಲ್ಲ ಸುತ್ತಿಕೊಂಡಿತೆಂದು ರೇಗಿದ್ದ. ಇನ್ನೊಂದು ದಿವಸ ತನ್ನ ಹೆಂಡತಿ ಪದ್ಮಾನೇ ಮಧ್ಯಾಹ್ನದ ಕಾಫಿ ತರಲಿ ಎಂದು ಹೇಳಿ ಕಳುಹಿಸಿದ್ದ. ಹಳ್ಳಿಗಾಡು ಹುಡುಗಿ, ಜೊತೆಗೆ ಕೇವಲ ಸನಾತನ ವಾತಾವರಣದಲ್ಲಿಯೇ ಬೆಳೆದಿದ್ದವಳು. ಅವಳು ಒಪ್ಪಲಿಲ್ಲ. ಮನೆಯವರೆಲ್ಲ ಪಂಚಾಯಿತಿ ಮಾಡಿದ ಮೇಲೆ ಕಾಫಿ ತಿಂಡಿಯನ್ನು ತೆಗೆದುಕೊಂಡು ಹೋಗಿ ಗಂಡನ ಬಳಿ ಇಟ್ಟು ಓಡಿ ಬಂದು ಬಿಟ್ಟಳು. ರಾಮು ರೇಗಿಕೊಂಡು ಕಾಲಿನಲ್ಲಿ ತಿಂಡಿ ಕಾಫಿಯನ್ನು ಒದೆದು ಬಿಟ್ಟ. ತೊಟ್ಟಿಯಲ್ಲಿದ್ದ ಹಿರಣ್ಯಪ್ಪನವರ ಮನೆಯ ಹೊಸ ಜಮಖಾನಕ್ಕೆ ಕಾಫಿಯ ಅಭಿಷೇಕವಾಯಿತು. ಹಾಸ್ಯಕ್ಕೂ ರಾಮುವಿಗೂ ಬದ್ಧ ದ್ವೇಷ. ಹಿರಣ್ಯಪ್ಪನವರ ಪುರೋಹಿತರು ಶ್ಯಾಮಭಟ್ಟರು ಹಾಸ್ಯಪ್ರಿಯರು. ಅವರ ಹಾಸ್ಯ 4 ತಲೆಮಾರು ಹಿಂದಿನದಾದರೂ ಅದನ್ನು ನಿಷ್ಕಲ್ಮಶ ರೀತಿಯಲ್ಲಿ ಹೇಳುವುದು ಭಟ್ಟರ ವೈಶಿಷ್ಟ್ಯವಾಗಿತ್ತು. ಮೊದಲನೆಯ ದಿವಸವೇ ರಾಮು ಭಟ್ಟರಿಗೆ ಚುರುಕು ಮುಟ್ಟಿಸಿದ್ದ. ಸಲಿಗೆಯಿಂದ ಭಟ್ಟರು ರಾಮುವನ್ನು ಏಕವಚನದಲ್ಲಿ ಸಂಬೋಧಿಸಿದರು. ನೀನು ತಾನೂ ಬಿಟ್ಟು ಬಿಡಿ ಭಟ್ರೆ, ನೀವು ಏಕವಚನ ಉಪಯೋಗಿಸಿದರೆ ನಾನು ಉಪಯೋಗಿಸಬೇಕಾದೀತು ಎಂದು ಹೇಳಲು ಭಟ್ಟರು ಅವಕ್ಕಾದರು. ರಾಮುವೆಲ್ಲಿ ನೀನು ತಾನು ಉಪಯೋಗಿಸಿ ಬಿಡುವನು ಎಂದು ಹೆದರಿ ಅಳಿಯ ದೇವರು ದಯಮಾಡಿಸಬೇಕು, ಕೂತುಕೊಳ್ಳೋಣವಾಗಬೇಕು, ನಿಂತುಕೊಳ್ಳುವ ಕೃಪೆಯಾಗಬೇಕು ಎಂದು ಅತಿ ಮರ್ಯಾದೆಯನ್ನು ಆರಂಭಿಸಿಬಿಟ್ಟರು. ರಾಮು ಒಳಗೆ ಕುದಿಯುತ್ತಿದ್ದರೂ ವಿಧಿಯಿಲ್ಲದೆ ಸುಮ್ಮನಿರಬೇಕಾಗಿತ್ತು. ಉರುಟಣೆ ಮಾಡಿಸುವಾಗ ಭಟ್ಟರ ಹಾಸ್ಯಪ್ರಿಯತೆ ಪೂರ್ಣ ಕಳೆಯನ್ನು ಪಡೆಯುತ್ತಿತ್ತು. ಪದ್ಮನಿಗೆ ಉರುಟಣೆ ಹೇಳಿಕೊಡುತ್ತಾ, ಅತ್ತೆಯ ಮಗನೇ, ಕೋತಿಯ ಮರಿಯೇ, ಮಾವನ ಮಗಳೇ, ಮಲ್ಲಿಗೆ ಅರಳೆ, ಎನ್ನ ಮನದನ್ನ, ನಮ್ಮ ಮನೆ ತಂಗಳಣ್ಣ, ರಾಮಚಂದ್ರ ಅಗಸರೆ, ನಿಮ್ಮ ಬಾಳೆಯ ಕಂಬದಂತಹ ಕಾಲುಗಳಿಗೆ ಅರಶಿನ ಹಚ್ಚುತ್ತೇನೆ ಎಂದು ಒಂದೊಂದು ಹಾಸ್ಯೋಕ್ತಿಗಳನ್ನು ಸೇರಿಸುತ್ತಿದ್ದರು. ರಾಮು ಮೊದಲನೆಯ ದಿವಸ ಎಲ್ಲವನ್ನೂ ಕೇಳಿಕೊಂಡು ಸುಮ್ಮನಿದ್ದ. ಎರಡನೇ ದಿವಸ ಭಟ್ಟರು ಅತ್ತೆಯ ಮಗನೇ, ಕೋತಿಯ ಮರಿಯೇ ಎಂದು ಹೇಳಿಕೊಟ್ಟ ಕೂಡಲೇ ಎದುರಿಗಿದ್ದ ಕನ್ನಡಿಗಳಶದ ಕನ್ನಡಿಯನ್ನು ಭಟ್ಟರ ಮುಖಕ್ಕೆ ತೋರಿ, ಇದು ನನಗಿಂತ ನಿಮಗೆ ಹೆಚ್ಚು ಒಪ್ಪುತ್ತೆ ಭಟ್ರೆ ಎಂದು ಅವರ ಮುಖ ಮುರಿದು ಬಿಟ್ಟ. ಅಂದಿನಿಂದ ಬೀಗರ ಹಾಡುಗಳ ಹೊಡೆದಾಟ, ಪಿಟ್ಟಿಹಿಟ್ಟಿನ ಪೆಚ್ಚಾಟ, ಹಪ್ಪಳದ ಹುಡಿಯಾಟಗಳೆಲ್ಲ ನಿಂತೇ ಹೋದವು. ಬೀಗರ ಕಡೆಯವರೆಲ್ಲ ತುಂಬ ಅಸಮಾಧಾನ ಪಟ್ಟುಕೊಂಡ್ರು. ಸಾವಿತ್ರಮ್ಮ ಮಗನ ಚರಿಯಗೆ ಬೇಸರ ಪಟ್ಟುಕೊಂಡು, ಓದಿದ್ರೆ ಬಂತೆ ಭಾಗ್ಯ, ಗುಣ ಇರಬೇಕು ಎಂದು ಕಣ್ಣಲ್ಲಿ ನೀರು ಹಾಕಿಕೊಂಡ್ರು. ಮದುವೆಯೇನೂ ಮುಗಿಯಿತು, ಯಾರಿಗೂ ಸಮಾಧಾನವಾಗಲಿಲ್ಲ, ಹಿರಣ್ಯಪ್ಪನವರಿಗೆ ಖರ್ಚು ಮೀಗಲಿಲ್ಲ, ಆದರೆ ಅತಿಥಿಗಳು ಸಂತೋಷ ಪಡಲಿಲ್ಲ. ಎಲ್ಲರ ಬಾಯಲ್ಲೂ ರಾಮುವಿನ ಕಟುಮಾತುಗಳೇ. ಕಟುಬಾಯಿ ಕಾವೇರಮ್ಮನವರು ಅಂದೇ ಬಿಟ್ರು, ಸರಿಹೋಯ್ತು ಬಿಡಿ, ಕಂತೆಗೆ ತಕ್ಕ ಬೊಂತೆ, ಹೆಣ್ಣಿನ ರೂಪ ಗಂಡಿನ ಗುಣ ಎರಡಕ್ಕೂ ಚೆನ್ನಾಗಿ ಕೂಡುತ್ತೆ ಎಂದು. ಹೀಗಾಡುತ್ತಾ ಹಾಗಾಡುತ್ತಾ ಲಕ್ಷ್ಮಣ ಮದುವೆಯೂ ಬಂದು ಬಿಟ್ಟಿತು. ಲಕ್ಷ್ಮಣನ ಇಚ್ಛೆಯಂತೆ ಒಂದೇ ದಿವಸದಲ್ಲಿ ಕಾರ್ಯಕಲಾಪಗಳೆಲ್ಲ ಮುಗಿದು ಹೋದವು. ರಾಮು ಪುಣೆಗೆ ಹೋಗಿದ್ದವನು ಲಗ್ನಕ್ಕೆ ಬಂದು ಹೋದ. ತಮ್ಮನ ಮೇಲೆ ಇಷ್ಟು ಸೌಜನ್ಯ ತೋರಿದ್ನಲ್ಲ ಎಂದು ಎಲ್ಲರೂ ಸಂತೋಷಪಟ್ಟರು. ತಮ್ಮ ಬಲ ದಿನೇ ದಿನೇ ಕುಗ್ಗುತ್ತಾ ಬಂದಿದ್ದರೂ ಮೀನಾಕ್ಷಮ್ಮನವರು ಅದನ್ನು ತೋರಗೊಡ್ತಾ ಇರಲಿಲ್ಲ. ಒಂದರ ಮೇಲೊಂದು ಬಂದ ಎರಡು ಮದುವೆಗಳ ಆಯಾಸ ಮೀನಾಕ್ಷಮ್ಮನವರನ್ನು ತೀರಾ ಹಣ್ಣು ಮಾಡಿಬಿಟ್ಟಿತ್ತು. ಹಾಸಿಗೆ ಹಿಡಿದು ಮಲಗಿಬಿಟ್ಟರು. ಸಂಜೆಯ ಹೊತ್ತಿಗೆ ಸಣ್ಣ ಜ್ವರ ಬಂದು ನಿಶಕ್ತಿಯನ್ನು ಹೆಚ್ಚಿಸುತ್ತಿತ್ತು. ಜ್ವರದ ಜೊತೆಗೆ ಪ್ರಬಲವಾದ ಕೆಮ್ಮು ಆರಂಭವಾಯಿತು. ಶ್ವಾಸಕೋಶಗಳಿಗೆ ಅಪಾಯವಾಗಿದೆ, ನ್ಯುಮೋನಿಯಾ ಬರಬಹುದು ಎಂದು ಡಾಕ್ಟರ್ ಬಿಸಿನೀರಿನ ಚೀಲ, ಆಂಟಿಪ್ರಾಜೆಸ್ಟಿನ್ ಚಿಕಿತ್ಸೆಯನ್ನು ಆರಂಭಿಸಿದರು. ಕೆಮ್ಮು ಬಂದು ನಿಂತಿತೆಂದರೆ ಪುನರ್ಜನ್ಮ ಬಂದಂತಾಗುತ್ತಿತ್ತು. ಎದೆಯಲ್ಲೆಲ್ಲ ಉರಿ. ಡಾಕ್ಟರ್ ಚಿಕಿತ್ಸೆಯಿಂದ ಮಧ್ಯೆ ಮಧ್ಯೆ ಸ್ವಲ್ಪ ಗುಣ ಕಂಡುಬರುತ್ತಿತ್ತು, ಮತ್ತೆ ಯಥಾಪ್ರಕಾರವಾಗುತ್ತಿತ್ತು. ತಡೆದಿದ್ದ ಪ್ರವಾಹ ಕಟ್ಟೆಯನ್ನೊಡೆದುಕೊಂಡು ಹೋಗುವಂತೆ ಹೆಚ್ಚಿನ ವೇಗದಲ್ಲಿ ಕೆಮ್ಮು ಆರಂಭವಾಗಿ ಬಿಡುತ್ತಿತ್ತು. ತಾಯಿಯ ಸ್ಥಿತಿ ಲಕ್ಷ್ಮಣನ ಚೇತನವನ್ನು ಉಡುಗಿಸಿಬಿಟ್ಟಿತ್ತು. ಅವನಿಗೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದಂತಾಯಿತು. ತಾಯಿಯ ಹಾಸಿಗೆಯನ್ನು ಬಿಟ್ಟು ಕದಲ್ತಾ ಇರಲಿಲ್ಲ. ಆಕೆಯ ಎಲ್ಲ ಕೆಲಸಗಳನ್ನು ತಾನೇ ನಿರ್ವಹಿಸುತ್ತಿದ್ದ. ಕಾಹಿಲೆ ವಿಚಾರದಲ್ಲಿ ಲಕ್ಷ್ಮಣನಿಗೆ ಅನುಮಾನ ಬಂದಿತ್ತು. ಒಂದು ದಿನ ಡಾಕ್ಟರ್ ಭೆಟ್ಟಿಕೊಟ್ಟು ಹಿಂತಿರುಗುತ್ತಿದ್ದಾಗ ಅವರನ್ನು ಹಿಂಬಾಲಿಸಿ, ಸರ್, ಏನು ಲಕ್ಷ್ಮಣರಾವ್, ನಮ್ಮ ತಾಯಿಗೆ ಖಂಡಿತವಾಗಿಯೂ ನಿಮೋನಿಯಾ ಏನು? ಇದ್ದದ್ದನ್ನು ಸಂಕೋಚವಿಲ್ಲದೆ ತಿಳಿಸಿಬಿಡಿ. ಅಷ್ಟೇಪ್ಪ, ಏನು ಹೆದರಬೇಡಿ, ಪ್ರಾಣಕ್ಕೇನೂ ಭಯವಿಲ್ಲ. ನೀವು ನನ್ನನ್ನು ಸಮಾಧಾನಗೊಳಿಸುವುದಕ್ಕೆ ಮರೆಮಾಚಬೇಕಾದ್ದಿಲ್ಲ. ದಯವಿಟ್ಟು ನಿಜವನ್ನು ತಿಳಿಸಿ. ಲಕ್ಷ್ಮಣರಾವ್, ಅದು ನಿಮೋನಿಯಾ ಅಲ್ಲ, ಕ್ಷಯ. ಪ್ರಾಣ ಉಳಿಬಹುದು, ಆದರೆ ದೇಹ ಬಹಳ ಕೃಶವಾಗಿ ಹೋಗಿದೆ. ಶ್ವಾಸಕೋಶ, ರಕ್ತ ಎಲ್ಲ ದುರ್ಬಲವಾಗಿದೆ. ಚೆನ್ನಾಗಿ ಆರೈಕೆ ಮಾಡಿ ನೋಡಿಕೊಂಡ್ರೆ ಪ್ರಾಣಕ್ಕೇನೂ ಅಪಾಯ ತಟ್ಟಲಾರದು. ಬದುಕಿದೆ ಎಂದು ನಿಟ್ಟುಸಿರು ಬಿಟ್ಟ. ಆರೈಕೆ ಡಾಕ್ಟರ್ ಹೇಳುವುದು ಸುಲಭವಾಗಿತ್ತು. ತಾಯಿಗೆ ಒಂದು ಪಾವು ಹಾಲು ಕುಡಿಸಬೇಕಾದ್ರೆ ಲಕ್ಷ್ಮಣನಿಗೆ ಸಾಕಾಗಿ ಹೋಗುತ್ತಿತ್ತು. ಮೀನಾಕ್ಷಮ್ಮನವರು ಆರೈಕೆಗೆ ಬಡಪೆಟ್ಟಿಗೆ ಒಪ್ತಿರಲಿಲ್ಲ. ಲಕ್ಷ್ಮಣ ಶಾಂತ ಮುಷ್ಕರಕ್ಕಾರಂಭಿಸಿದರು. ಮೀನಾಕ್ಷಮ್ಮನವರು ಊಟ ಮಾಡಿದ ಹೊರತು ತಾವು ಊಟ ಮಾಡ್ತಾ ಇರಲಿಲ್ಲ. ಮಕ್ಕಳು ಸೊರಗುವವರಲ್ಲ ಎಂದುಕೊಂಡು ಅವರು ಆರೈಕೆಗೆ ಒಪ್ತಾ ಇದ್ರು. ರಾಯರಿಗೆ ಚಿಂತೆ ಚೆನ್ನಾಗಿ ಹಿಡಿದು ಬಿಟ್ಟಿತ್ತು. ಸಂಸಾರದ ಎಲ್ಲ ಕಾರಭಾರವನ್ನು ಸಾವಿತ್ರಮ್ಮನಿಗೆ ಒಪ್ಪಿಸಿಬಿಟ್ಟರು. ತಾವು ತದೇಕ ಚಿತ್ತರಾಗಿ ಶ್ರೀಮದ್ ರಾಮಾಯಣ ಪಾರಾಯಣಕ್ಕೆ ಕುಳಿತು ಬಿಟ್ಟರು. ಮನೆಯಲ್ಲಿ ಒಂದೇ ಸಮನೆ ನವಗ್ರಹ ಜಪ, ಸೂರ್ಯ ನಮಸ್ಕಾರ, ಸತ್ಯನಾರಾಯಣ ಪೂಜೆಗಳು ಆರಂಭವಾದವು. ಯಾರು ಯಾವ ಜಪ ಪೂಜೆಯನ್ನು ಸೂಚಿಸಿದರೂ ರಾಯರು ಕೂಡಲೇ ಒಪ್ತಾ ಇದ್ರು. ಭೀಮರಾಯರ ಜೊತೆಯಲ್ಲಿ ರಾಯರ ವೃಂದಾವನಕ್ಕೂ ಹೋಗಿ ನಮಸ್ಕಾರ ಮಾಡಿ ಬರ್ತಾ ಇದ್ರು. ರಾಯರ ಮುಖದ ಮೇಲೆ ಸುಕ್ಕು, ತಲೆಯಲ್ಲಿ ಎಳ್ಳು ಚೆಲ್ಲಿದಂತೆ ಬಿಳಿಯ ಕೂದಲು ಕಾಣಿಸಲಾರಂಭಿಸಿದವು. ಕಂದಾಯದ ಬೇಬಾಕು ಮಾಡುವುದಕ್ಕೆ ಹೋಗಿದ್ದ ಶಾಮಣ್ಣನವರು ಮೀನಾಕ್ಷಮ್ಮನವರ ಕಾಹಿಲೆ ವಿಚಾರ ರಂಗೇಗೌಡನ ಹತ್ತಿರ ಅಂದಿದ್ದರು. ಅದೇ ವಾರ ಗೌಡ ಕೈಯಲ್ಲಿ ಎರಡು ಬಾಳೆಯ ಗೊನೆ, ಮೂಟೆಯಲ್ಲಿ 10-12 ಎಳೆನೀರು ಹಾಕಿಕೊಂಡು ರಾಯರ ಮನೆಗೆ ಬಂದು ಇಳಿದೇ ಬಿಟ್ಟ. ಮೊದಲು ಗುರುತೇ ಸಿಕ್ಕಲಿಲ್ಲ. ಅಮ್ಮ ಅವರು ಒಣಗಿ ಕಾಷ್ಟವಾಗಿದ್ದುದನ್ನು ಕಂಡು
0: ಬಳಬಳನೆ ಅವನ ಕಣ್ಣುಗಳಿಂದ ನೀರು ಬಂತು. ನಿಂತಲ್ಲಿಯೇ ಅಡ್ಡಬಿದ್ದು ಒಂದೆಡೆ ಕುಳಿತ. ಯಾರು ರಂಗಪ್ಪನೇ ಎಂದರು ಮೀನಾಕ್ಷಮ್ಮನವರು. ಆಲಯಿಸಿದ ಹೊರತು ಧ್ವನಿ ಕೇಳಿ ಬರುತ್ತಿರಲಿಲ್ಲ. ಔದ್ರಮಣ್ಣಿ, ಏನು ಬಂದೆ ರಂಗಪ್ಪ? ಹಿಂಗೆ ಒಸಿ ಕೋಲ್ಟಿನ ಕೆಲಸ ಇತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಸು ದಿನವಾದರೂ ನಮಗೆ ತಿಳಿಸೋಕೆ ಬೇಡವಾ ಅಮ್ಮಣ್ಣಿ? ಏನು ದೊಡ್ಡ ವಿಷಯಪ್ಪ, ಮಕ್ಕಳು ಮರಿಯೆಲ್ಲ ಚೆಂದಕ್ಕಿದ್ದಾರೇನು? ಅವರೇ ಅಮ್ಮಣ್ಣಿ. ನಿನ್ನ ಮಗಳು ಚೆನ್ನಿ ಹೆತ್ತಲೇನು? ಎತ್ತಲು ತಾಯಿ, ಗಂಡು ಮಗ. ಹೆಸರೇನಿಟ್ಟೆ? ಕರಿಯ ಅಂತ. ಕೃಷ್ಣದೇವರ ಹೆಸರಾಯಿತು. ನಿನ್ನ ಮಗ ಏನು ಮಾಡಿಕೊಂಡಿದ್ದಾನೆಯೋ? ಜತೆಯಲ್ಲಿ ಗೇಯ್ಕೊಂಡವನೇ. ಲಚ್ಮಕ್ಕ ಚಂದಕ್ಕವಳೇನು? ಅವಳೇ ಅಮ್ಮಣ್ಣಿ. ಈಗ ಸಂಸಾರ ನೇರಾಯಿತು. ಅವನು ಚಂದಕ್ಕೆ ಮಾಡಿಕೊಂಡವನೆ. ಗಂಡ ಎಂದ್ರು ಮುಚ್ಚಟೆಯಾಗವ್ರೆ, ಎಲ್ಲ ನಿಮ್ಮ ಆರೈಕೆ ನಮ್ಮವ್ವ. ಒಡೆದೋಗಿದ್ದ ಸಂಸಾರ ಒಂದು ಮಾಡಿದೆ. ಎಲ್ಲರನ್ನೂ ಇನ್ನೊಂದು ಸಲ ನೋಡಬೇಕು ರಂಗಪ್ಪ. ನಿನ್ನ ಹಸ ನನ್ನ ಜ್ಞಾಪಿಸಿಕೊಳ್ಳುತ್ತೇನೋ? ಅದರ ದುಃಖ ಬ್ಯಾಡ್ರವ್ವ. ನಿಮ್ಮ ಅಟ್ಟತ್ತಕ್ಕೆ 100 ಸಲ ಓಡೋಯ್ತದೆ. ಅರಚಿ ಅರಚಿ ಗಂಟಲು ಕಿತ್ಕೊಳ್ತೈತೆ. ಮೂಕ ಜೀವ ಅದು ಕೂಡ ನನ್ನ ಮರೆತಿಲ್ಲ. ಅಯ್ಯೋ ನಮ್ಮವ್ವ, ನಿಮ್ಮನ್ನು ಯಾರು ಮರೀತಾರೆ ನನ್ನ ತಾಯಿ? ಅಳ್ಳಿ ನೀವು ಬಿಟ್ಬಿಟ್ರಿ, ಊರ ಲಕ್ಷ್ಮಿ ಬಿಟ್ಟು ಒಂಟೋದಂಗೆ ಆಗೋಯ್ತು. ಯಾವಾಗ ಬರ್ತೀರವ್ವ? ಬರ್ತೀವಪ್ಪ, ಸ್ವಲ್ಪ ಗುಣವಾಗುತ್ತಲೋ ನಮ್ಮ ರಾಯಪ್ಪ ಲಚ್ಚಪ್ಪ ಇಬ್ಬರು ಹೆಂಡತಿಯದನ್ನು ಕರ್ಕೊಂಡು ಬರ್ತೇನೆ. ಹೇಳು, ಊಟ ಮಾಡು ಎಂದು ಉಪಚರಿಸಿದರು. ರಂಗೇಗೌಡ ಊರು ತಲುಪಿದವನೇ ಕೂಲಂಕುಷವಾಗಿ ಅಮ್ಮವರ ಸುದ್ದಿ ಎಲ್ಲರಿಗೂ ತಿಳಿಸಿದ. ಅಮ್ಮವರಿಗೆ ಗುಣವಾದರೆ ಊರ ಮುಂದಿನ ಮಾರಮ್ಮನಿಗೆ ಒಂದು ಕೋಣ ಕೊಡತಕ್ಕದ್ದೆಂದು ನಿರ್ಧರಿಸಿದರು. ಭಟ್ರಿಗೆ ಹೇಳಿ ನಂಜುಂಡೇಶ್ವರನಿಗೆ ಎಳ್ಳೆಣ್ಣೆ ದೀಪದ ಏರ್ಪಾಟು ಮಾಡಿದರು. 3 ದಿವಸಕ್ಕೆ ಒಬ್ಬೊಬ್ಬರು ಬೆಂಗಳೂರಿಗೆ ಹೋಗಿ ಅಮ್ಮವರನ್ನು ನೋಡಿ ಬಂದು ಅವರ ಆರೋಗ್ಯದ ವಿಚಾರ ಇತರರಿಗೆ ತಿಳಿಸ್ತಾ ಇದ್ರು. ರಾಮು ಪುಣೆಯಲ್ಲಿದ್ದುದು ಅನುಕೂಲವೇ ಆಯಿತು. ಅಲ್ಲಿಂದ ಉತ್ತಮ ಹಣ್ಣುಗಳನ್ನು ಅವನು ವಾರವಾರವೂ ಕಳುಹಿಸುತ್ತಿದ್ದ. ಪುಣೆಯ ಅಂಜೂರ ಮೀನಾಕ್ಷಮ್ಮನವರ ಪ್ರಕೃತಿಗೆ ತುಂಬ ಹಿತವನ್ನುಂಟು ಮಾಡುತ್ತಾ ಬಂತು. 1-2 ತಿಂಗಳಲ್ಲಿ ಎದ್ದು ಮೆಲ್ಲನೆ ಮನೆಯಲ್ಲಿಯೇ ನಡೆಯುವ ಮಟ್ಟಿಗಾದರು. ರಾಯರು ಸ್ವಲ್ಪ ನಿದ್ರಿಸುವುದಕ್ಕೆ ಮೊದಲು ಮಾಡಿದರು. ಪರೀಕ್ಷೆ ಮುಗಿಸಿಕೊಂಡು ರಾಮು ಊರಿಗೆ ಬಂದ. ಮೀನಾಕ್ಷಮ್ಮನವರು ಗುಣವಾದದ್ದು ಅವನಿಗೆ ಸಂತೋಷವನ್ನುಂಟು ಮಾಡಿತ್ತು. ನೋಡಿದ್ರೋ ಹೇಗಿದೆ ನಾನು ಕಳುಹಿಸಿದ ಹಣ್ಣುಗಳ ಪ್ರಭಾವ ಎಂದು ಶಾಮಣ್ಣನವರ ಹತ್ತಿರ ಜಂಬ ಹೊಡೆದುಕೊಂಡ. ಶಾಮಣ್ಣನವರು ರಾಮುವಿನ ಮಾತನ್ನು ಸಹಿಸಲಾರದೆ, ಹಣ್ಣು ತಾವೇನೂ ಸೃಷ್ಟಿಸಲಿಲ್ವಲ್ಲ, ಕೊಂಡು ತಾನೇ ಕಳುಹಿಸಿದ್ರಿ ಎಂದು ಚುರುಕಾಗಿ ಮುಟ್ಟಿಸಿದರು. ರಾಮುವಿನ ಪರೀಕ್ಷೆಯ ಫಲಿತಾಂಶ ಹೊರಬಿತ್ತು. LLB ಡುಮ್ ಎಂದು ಹೋಗಿತ್ತು. ಆದರೆ MA 2ನೇ ತರಗತಿಯಲ್ಲಿ ತೇರ್ಗಡೆಯಾಗಿತ್ತು. ರಾಮುವಿಗೆ ಸಖೇದಾಶ್ಚರ್ಯವಾಗಿತ್ತು. LLB ಹೇಗೆ ಹೋಯಿತು? ವಿಶ್ವವಿದ್ಯಾನಿಲಯಕ್ಕೆ ಕಣ್ಣಿಲ್ಲ ಎಂದು ಮರುಗಿ ಅಧಿಕಾರಿಗಳನ್ನು ಶಪಿಸಿದ.
1: ಅದೇ ವರ್ಷ ಗೋಪಾಲಿ ಮೆಟ್ರಿಕ್ಯುಲೇಷನ್ ಕಟ್ಟಿದ್ದ. ಅವನ ದುರ್ದೈವದಿಂದ ನಾಪಾಸಾಗಿ ಹೋಗಿತ್ತು. ಗೋಪಾಲಿ ಪರೀಕ್ಷೆಗಳನ್ನು ಪಾಸ್ ಮಾಡುವುದರಲ್ಲಿ ರಾಮಣ್ಣನನ್ನು ಅನುಸರಿಸದೆ ಲಕ್ಷ್ಮಣನನ್ನು ಅನುಸರಿಸಿದ್ದ. ಲೋವರ್ ಸೆಕೆಂಡರಿಯಲ್ಲೂ ಅವನು ಮೊದಲನೆಯ ವರ್ಷವೇ ತೇರ್ಗಡೆ ಹೊಂದಿರಲಿಲ್ಲ. ಅದೇ ಸಂಪ್ರದಾಯವನ್ನೇ ಮುಂದೆಯೂ ಅನುಸರಿಸಿಕೊಂಡು ಹೋಗುವಂತೆ ಮೆಟ್ರಿಕ್ಯುಲೇಷನ್ನಲ್ಲಿಯೂ ನಾಪಾಸಾಗಿದ್ದ. ಲಕ್ಷ್ಮಣ ನಾಪಾಸಾಗುವುದಕ್ಕೆ ಒಂದು ಕಾರಣವಿತ್ತು. ಶಾಲೆಯ ಶಿಕ್ಷಣ ಅವನಿಗೆ ತೃಪ್ತಿಯನ್ನು ಕೊಟ್ಟಿರಲಿಲ್ಲ. ಅವನಿಗೆ ಸಾಹಿತ್ಯದ ಮೇಲೆ ವಿಶೇಷ ಪ್ರೇಮವಿತ್ತು. ಇತಿಹಾಸವನ್ನು ಕಂಡರೆ ತಾತ್ಸಾರವಿರಲಿಲ್ಲ. ಅವನು ಸಾಹಿತ್ಯ ಇತಿಹಾಸಗಳ ಜೊತೆಗೆ ಗಣಿತ, ಭೂಗೋಳ, ಪೌರಶಾಸ್ತ್ರ ಮೊದಲಾದ ವಿಷಯಗಳನ್ನು ಕಲಿಯಬೇಕಾಗಿತ್ತು. ಭಾಷೆಗಳಲ್ಲಿ ಅವನು ಎಷ್ಟು ಮುಂದಾಗಿದ್ದನೋ ಗಣಿತದಲ್ಲಿ ಅಷ್ಟು ಹಿಂದಾಗಿದ್ದ. ಪರೀಕ್ಷೆಯಲ್ಲಿಯೂ ಅವನಿಗೆ ಕೈಕೊಟ್ಟಿದ್ದುದು ಗಣಿತವೇ. ಶಾಲೆಯ ಶಿಕ್ಷಣದ ಪದ್ಧತಿ ಗೋಪಾಲಿಗೆ ತುಂಬ ಬೇಸರವನ್ನುಂಟು ಮಾಡಿತ್ತು. ಅಚ್ಚಿನ ಇಟ್ಟಿಗೆಗಳನ್ನು ತಯಾರಿಸಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಬಗೆಯ ಶಿಕ್ಷಣವನ್ನಿತ್ತು. ಒಂದೇ ಎರಕದಲ್ಲಿ ಅವರನ್ನು ಹುಯ್ಯುತ್ತಿದ್ದುದು ಕಾರ್ಖಾನೆಯ ಪದ್ಧತಿ ಎಂದು ಅವನು ಮನಗಂಡಿದ್ದ. ಈ ಶಿಕ್ಷಣದಿಂದ ವಿದ್ಯಾರ್ಥಿಗಳು ಬೆನ್ನೆಲುಬು ನೀಗಿಕೊಂಡು ಪರಾವಲಂಬಿಗಳಾಗುತ್ತಿದ್ದುದನ್ನು ಕಣ್ಣಾರೆ ಕಂಡಿದ್ದ. ಅವನ ಮನಸ್ಸು ವಿಶೇಷವಾಗಿ ಸಾಹಿತ್ಯದ ಕಡೆಗೆ ಓಡ್ತಾ ಇತ್ತು. ಪಾಠಕ್ಕೆ ಶೆಲ್ಲಿಕವಿಯ ಒಂದು ಪದ್ಯ ಸಾಕಾಗಿದ್ದರೆ ಅಷ್ಟನ್ನೇ ಓದಿ ಮುಗಿಸುವುದು ಗೋಪಾಲಿಗೆ ತೃಪ್ತಿಯನ್ನುಂಟು ಮಾಡ್ತಾ ಇರಲಿಲ್ಲ. ಶೆಲ್ಲಿಕವಿಯ ಎಲ್ಲ ಕಾವ್ಯಗಳು ಅವನ ಜೀವನ ಚರಿತ್ರೆ, ಅವನ ಮೇಲೆ ಮತ್ತು ಅವನ ಕಾವ್ಯಗಳ ಮೇಲೆ ಪ್ರಕಟವಾಗಿದ್ದ ವಿಮರ್ಶೆಗಳು, ಇಷ್ಟನ್ನು ಓದಿ ಶೆಲ್ಲಿಯ ಮೇಲೆ ತನ್ನ ಅಭಿಪ್ರಾಯವನ್ನು ಜೋಡಿಸಿಕೊಳ್ಳುತ್ತಿದ್ದ. ಒಂದೊಂದು ಸಲ ಗೋಪಾಲಿಯ ಮೇಲೆ ಉಪಾಧ್ಯಾಯರು ತಮಗಿಂತಲೂ ತಮ್ಮ ಶಿಷ್ಯನಿಗೆ ಒಂದು ವಿಷಯ ಹೆಚ್ಚು ಗೊತ್ತಿದೆ ಎಂದರಿತು ಆ ಮಹಾಪರಾಧಕ್ಕಾಗಿ ಅವನನ್ನು ದಂಡಿಸ್ತಾ ಇದ್ರು. ಹೊಸ ವಿಚಾರ ತತ್ವಗಳನ್ನರಿಯಲು ಗೋಪಾಲಿಯ ಮನಸ್ಸು ಬಹಳ ತವಕ ಪಡುತ್ತಿತ್ತು. ಇದಕ್ಕಾಗಿ ಎಷ್ಟು ಶ್ರಮವಾದರೂ ಅವನು ಗಮನಿಸ್ತಾ ಇರಲಿಲ್ಲ. ಅವನ ವಯಸ್ಸಿನ ಹುಡುಗರು ಅಪ್ಪ ಕೊಡುತ್ತಿದ್ದ ಚಿಲ್ಲರೆ ಹಣವನ್ನು ಕಾಲರ್ ಟೈಗಳಿಗೆ ವಿನಿಯೋಗಿಸುತ್ತಿದ್ದರೆ ಗೋಪಾಲಿ ಪುಸ್ತಕಗಳನ್ನು ಕೊಳ್ಳಲಿಕ್ಕೆ ವಿನಿಯೋಗಿಸುತ್ತಿದ್ದ. ಗೋಪಾಲಿಗೆ ತನ್ನ ಶಾಲೆಯ ಇಂಗ್ಲಿಷ್ ಮತ್ತು ಇತಿಹಾಸದ ಶಿಕ್ಷಕರನ್ನು ಕಂಡರೆ ತುಂಬ ಗೌರವ. ಆ ಶಿಕ್ಷಕರ ಹಿಂದಿನಲ್ಲಿ ಅವರೇ ಇಬ್ಬರು ವಿದ್ವಾಂಸರು. ತಮ್ಮ ವಿಷಯಗಳಲ್ಲಿ ಪೂರ್ಣ ಪಾಂಡಿತ್ಯ ಇಬ್ಬರಿಗೂ ಇತ್ತು. ಜೊತೆಗೆ ಶಿಷ್ಯರು ನಿಜವಾದ ವಿದ್ಯೆಯನ್ನು ಕಲಿತು ಮುಂದಕ್ಕೆ ಬರಲಿ ಎಂಬ ಸದಾಶಯವು ಅವರ ಮನಸ್ಸಿನಲ್ಲಿತ್ತು. ಒಂದು ದಿವಸ ಇತಿಹಾಸದ ತರಗತಿಯಲ್ಲಿ ಒಂದು ಪ್ರಕರಣ ನಡೆಯಿತು. ಅಧ್ಯಾಪಕರು ಇಂಗ್ಲೆಂಡಿನ ಇತಿಹಾಸವನ್ನು ಬೋಧಿಸುತ್ತಾ ಮೇರಿಯ ವಿಚಾರ ಪಾಠ ಹೇಳುತ್ತಿದ್ದರು. ಅವಳ ವಿಚಾರ ಹೆಚ್ಚಾಗಿ ಬರೆದಿರುವ ಗ್ರಂಥಕಾರರ ಸಂಗತಿಯನ್ನು ತಿಳಿಸ್ತಾ ಇದ್ರು. ಆಗ ಗೋಪಾಲಿ, ರೆನಾಲ್ಡ್ಸ್ ಬರೆದಿರುವ ಮೇರಿ ಕ್ವೀನ್ ಆಫ್ ಸ್ಕಾಟ್ಸ್ ಎನ್ನುವ ಕಾದಂಬರಿ ಹೇಗಿದೆ ಸರ್ ಎಂದು ಕೇಳಿದ. ಅಧ್ಯಾಪಕರು ಕಣ್ಣು ಕಿವಿ ಮೂಗು ಕೆಂಪೇರಿದವು. ತಡೆಯಲಾರದಷ್ಟು ಕೋಪ ಉಕ್ಕೇರಿ ಬಂದಿತು. ಗೋಪಾಲ್, ಸರ್, ನೀನು ಒಳ್ಳೆಯ ಹುಡುಗ, ಓದುವುದರಲ್ಲಿ ಒಳ್ಳೆಯ ಅಭಿರುಚಿ ಇಟ್ಟುಕೊಂಡಿರ್ತಕ್ಕವನು ಎಂದಿದ್ದೆ. ರೆನಾಲ್ಡ್ಸ್ ಮೊದಲಾದ ಕೀಳು ಬರಹಗಾರರನ್ನೆಲ್ಲ ನೀನು ಆಸಕ್ತಿಯಿಂದ ಓದುವುದು ನನಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾದ ಹಾಗಾಯಿತು. ಕ್ಷಮಿಸಿ ಸರ್, ತಾವು ತಪ್ಪು ತಿಳ್ಕೊಂಡಿದ್ದೀರಿ. ನಾನು ಇದುವರೆಗೂ ರೆನಾಲ್ಡ್ಸ್ನ ಒಂದು ಗ್ರಂಥವನ್ನು ಓದಿಲ್ಲ. ತಾವು ಮೇರಿ ವಿಚಾರ ಹೇಳ್ತಾ ಇದ್ರಿ, ಅವನ ಮೇರಿ ಕ್ವೀನ್ ಆಫ್ ದಿ ಸ್ಕಾಟ್ಸ್ ಹೇಗಿದೆ ಎಂದು ಕೇಳಿದೆ ಅಷ್ಟೆ. ಅಧ್ಯಾಪಕರ ಕೋಪ ಇಮ್ಮಡಿಸಿತು. ತಪ್ಪು ಮಾಡಿ ಸುಳ್ಳು ಹೇಳುವೆಯಾ, ಅವಿಧೇಯ, ನಡೆ ಕ್ಲಾಸ್ನಿಂದ ಎಂದು ಗದರಿಸಿದರು. ಗೋಪಾಲನ ಮನಸ್ಸಿಗೆ ಬಹಳ ವ್ಯತ್ಯಾಯಿತು. ಉಪಾಧ್ಯಾಯರು ತಪ್ಪು ಮಾಡ್ತಾ ಇದ್ದಾರಲ್ಲ ಎಂದು ಖಿನ್ನನಾದ. ಅವರ ಮಾತಿಗೆ ಮಾತು ಬೆಳೆಸಲಿಚ್ಛಿಸದೆ ತನ್ನ ಪುಸ್ತಕಗಳನ್ನು ಕಂಕುಳಲ್ಲಿಟ್ಟುಕೊಂಡು ನೇರವಾಗಿ ಪಬ್ಲಿಕ್ ಲೈಬ್ರರಿಯ ಕಡೆ ನಡೆದ. ಅಂದಿನಿಂದ 3 ದಿವಸ ಶಾಲೆಯ ಮುಖ ನೋಡಲಿಲ್ಲ. ಹೊತ್ತಿಗೆ ಸರಿಯಾಗಿ ಮನೆಯಲ್ಲಿ ಊಟ ಮಾಡೋದು, ಶಾಲೆಯ ಬದಲು ಪಬ್ಲಿಕ್ ಲೈಬ್ರರಿಗೆ ಹೋಗಿ ಅಲ್ಲಿ ರೆನಾಲ್ಡ್ಸ್ನ ಕಾದಂಬರಿಗಳನ್ನು ಓದುವುದು. 4ನೇ ದಿವಸ 2ನೇ ಗಂಟೆ ಇತಿಹಾಸದ ಕ್ಲಾಸು. ಅಧ್ಯಾಪಕರು ಹಾಜರಿಯನ್ನು ತೆಗೆದುಕೊಳ್ಳುತ್ತಾ ಗೋಪಾಲ್ ರಾವ್ ಎಂದು ಕೂಗಿದರು. ಪ್ರೆಸೆಂಟ್ ಸರ್. ಅಧ್ಯಾಪಕರು ಕತ್ತೆತ್ತಿ ನೋಡಿದರು. ಗೋಪಾಲನೇ ಹಾಜರಿಯನ್ನು ಹೇಳಿದ್ದ. 3 ದಿವಸದಿಂದ ಶಾಲೆಗೆ ಯಾಕಯ್ಯ ಬರಲಿಲ್ಲ? ಸ್ವಲ್ಪ ಕೆಲಸವಿತ್ತು ಸರ್. ಏನು ಕೆಲಸ? ರಜೆಗೆ ಬರೆದುಕೊಳ್ಳುವುದಕ್ಕೆ ಏನಾಗಿತ್ತು? ರಜೆ ಕೇಳುವ ಹಾಗಿರಲಿಲ್ಲ. ಅಂಥದ್ದೇನಪ್ಪ ರಾಜಕಾರ್ಯ? ಹೇಳೋ ಅಂದರೆ ಹೇಳ್ತೇನೆ ಸರ್. ಹೇಳಯ್ಯ, ಅಂದು ನಾನು ರೆನಾಲ್ಡ್ಸ್ನ ಕಾದಂಬರಿ ಓದಿಲ್ಲ ಎಂದು ಹೇಳಿದೆ. ತಾವು ನಂಬಲಿಲ್ಲ. ನಾನು ಸುಳ್ಳು ಹೇಳುತ್ತಿದ್ದೇನೆಂದು ಭಾವಿಸಿಕೊಂಡು ನನ್ನನ್ನು ಕ್ಲಾಸ್ನಿಂದ ಹೊರಗೆ ಕಳುಹಿಸಿದಿರಿ. ತಮ್ಮ ಮಾತು ಸುಳ್ಳಾಗಬಾರ್ದೆಂದು ಈ 3 ದಿವಸ ರೆನಾಲ್ಡ್ಸ್ನ ಕಾದಂಬರಿಗಳನ್ನೇ ಓದಿ ಬಂದಿದ್ದೇನೆ. ಅಧ್ಯಾಪಕರು ಅವಕ್ಕಾದರು. ಗೋಪಾಲನೇ ಮಾತನ್ನು ಮುಂದುವರಿಸಿದ. ರೆನಾಲ್ಡ್ಸ್ ನನ್ನ ಮನಸ್ಸಿಗೆ ಬರಲಿಲ್ಲ. ಬಹಳ ಕೀಳು ದರ್ಜೆಯ ಲೇಖಕ, ಕೊಳೆತ ಈರುಳ್ಳಿಯನ್ನು ಮೈಸೂರು ಗಂಧ ಎಂದುಕೊಳ್ಳುವ ಸ್ವಭಾವವನದು ಎಂದ. ಅಧ್ಯಾಪಕರು ಗೋಪಾಲನನ್ನು ಮೇಜಿನ ಬಳಿ ಕರೆದು ಅವನ ಕೈ ಹಿಡಿದು, ಐ ಆಮ್ ಸಾರಿ ಮೈ ಬಾಯ್, ಐ ಹ್ಯಾವ್ ಬೀನ್ ಎ ಗ್ರೇಟ್ ಫೂಲ್ ಎಂದರು. ಅಂದಿನಿಂದ ಗೋಪಾಲನಿಗೂ ಇತಿಹಾಸದ ಅಧ್ಯಾಪಕರಿಗೆ ಹೃತ್ಪೂರ್ವಕವಾದ ಗೆಳೆತನವೇ ಬೆಳೆಯಲಾರಂಭಿಸಿತು. ನುಗ್ಗಾಟ ಹೋರಾಟಗಳು ಗೋಪಾಲನಲ್ಲಿ ಬಹಳ ಕಡಿಮೆ. ಶಾಲೆಯ ಸ್ಪರ್ಧೆಗಳಲ್ಲಿ ಬಹುಮಾನ ತೆಗೆದುಕೊಂಡು ವಿದ್ಯಾರ್ಥಿಗಣದ ವೀರ ನೆನೆಸಿಕೊಳ್ಳುವುದು ಅವನ ಜಯಮಾನಕ್ಕೆ ಬಂದಿರಲಿಲ್ಲ. ಪುಸ್ತಕ ಭಂಡಾರದ ಸೌಲಭ್ಯ ಮತ್ತು ಕಾಗದ ಮಸಿ ಇದ್ದರೆ ಆಯಿತು. ಶಾಲೆಯಲ್ಲಿ ಗೋಪಾಲಿ ಬರೀತಾ ಇದ್ದಂಥ ಪ್ರಬಂಧಗಳನ್ನು ಇಂಗ್ಲಿಷ್ ಕನ್ನಡ ಪಂಡಿತರು ಕೆಲವು ಸಲ ಶಾಲೆಗೆ ಓದಿ ತೋರಿಸ್ತಾ ಇದ್ರು. ಅವುಗಳಲ್ಲಿ ಒಂದೆರಡನ್ನು ಶಾಲೆಯ ಪತ್ರಿಕೆಯಲ್ಲಿಯೂ ಪ್ರಕಟಿಸ್ತಾ ಇದ್ರು. ಗೋಪಾಲನ ಬರವಣಿಗೆಯ ಶೈಲಿ ಕಾಲೇಜು ವಿದ್ಯಾರ್ಥಿಗೆ ಕೀರ್ತಿ ತರುವಂತಹದೆಂದು ಅವನ ಅಧ್ಯಾಪಕರೇ ಪ್ರಶಂಸಿಸ್ತಾ ಇದ್ರು. ಗ್ರಂಥಗಳನ್ನು ಓದುವ ಕುತೂಹಲವಿದ್ದಂತೆ ಬರೆಯುವ ಕುತೂಹಲವೂ ಇದ್ದಿತು. ತನ್ನ ಆನಂದಕ್ಕಾಗಿ ಕೆಲವು ಕಥೆ ಪ್ರಬಂಧಗಳನ್ನು ಬರೆದಿಟ್ಟುಕೊಳ್ಳುತ್ತಿದ್ದ. ಅದನ್ನು ಪ್ರಕಟಣೆಗೆ ಕಳುಹಿಸುವಷ್ಟು ಧೈರ್ಯವಿಲ್ಲ. ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರದೆಂದು ಆಸೆ. ಗೋಪಾಲಿ ಅನುವು ದೊರೆತಾಗಲೆಲ್ಲ ಏನಾದರೂ ಬರೆಯುತ್ತಿದ್ದುದು ಲಕ್ಷ್ಮಣನಿಗೆ ಗೊತ್ತಿತ್ತು. ಅದೇನೆಂದು ಕೇಳಲು ಸರಿಯಾದ ಅವಕಾಶ ದೊರೆಯಲಿಲ್ಲ. ಒಂದು ದಿನ ಗೋಪಾಲಿ ಕಥೆಯೊಂದನ್ನು ಮುಗಿಸುವುದಕ್ಕೂ ಲಕ್ಷ್ಮಣ ಅವನ ಕೋಣೆಗೆ ಹೋಗುವುದಕ್ಕೂ ಸರಿಹೋಯಿತು. ಲಕ್ಷ್ಮಣ ಬಂದದ್ದು ನೋಡಿ ಗೋಪಾಲಿ ಹಸ್ತಪ್ರತಿಯನ್ನು ಮುಚ್ಚಿಟ್ಟ. ಅದೇನು ಗೋಪಿ, ಅವಸರದಿಂದ ಮುಚ್ಚಿಡ್ತಿದ್ಯಾ? ಏನೂ ಇಲ್ಲ ಲಚ್ಚಣ್ಣ, ತೆಗೆ ತೆಗೆ ನೋಡೋಣ. ನಿನ್ನ ತನಕ ಬರುವುದಲ್ಲ ಲಚ್ಚಣ್ಣ, ತೆಗಿಯಪ್ಪ ಪರವಾಗಿಲ್ಲ. ನಾನು ಯಾರಿಗೂ ಹೇಳೋದಿಲ್ಲ. ಖಂಡಿತವಾಗಿ ಖಂಡಿತವಾಗಿಯೂ ಹೇಳೋದಿಲ್ಲ. ಒಂದು ಕತೆ ಬರೀತಾ ಇದ್ದೆ, ಅಲ್ಪ ವಿಷಯವೆಂದು ನಿನ್ನ ಹತ್ತಿರ ಹೇಳಲಿಲ್ಲ. ಓದುವೆಯಾ? ನೀನು ಕೇಳುವುದಾದರೆ ಸಂತೋಷವಾಗಿ ಕೇಳ್ತೇನೆ. ಕತೆ ಒಬ್ಬ ಶಿಲ್ಪಿಯ ಜೀವನಕ್ಕೆ ಸಂಬಂಧಿಸಿದ್ದು. ಶಿಲ್ಪಿ ಸಮಾಜದ ಪ್ರತಿಷ್ಠಿತ ಮೂರ್ತಿಗಳ ಶಿಲ್ಪಗಳನ್ನು ಮಾಡಿ ಪ್ರಸಿದ್ಧ ಕಲಾವಿದನೆನಿಸಿಕೊಂಡಿರುತ್ತಾನೆ. ಕಲೆಯಿಂದ ಸಾಕಷ್ಟು ಹಣವನ್ನು ಗಳಿಸಿ ಶ್ರೀಮಂತಿಕೆಯ ಜೀವನವನ್ನೇ ನಡೆಸ್ತಾ ಸುಖವಾಗಿರ್ತಾನೆ. ಆದರೆ ಅವನಿಗೊಂದು ಹಂಬಲ, ಬಡತನವನ್ನು ಚಿತ್ರಿಸಿ ಒಂದು ಶಿಲ್ಪವನ್ನು ಕಡೆಯಬೇಕೆಂದು. ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾಗ್ತಾ ಇತ್ತು. ಯಾವ ಮೂರ್ತಿಯನ್ನು ಕಡೆಯಲಿ, ಅದರ ಮುಖದ ಮೇಲೆ ಸಂಪತ್ತಿನ ಕಳೆಯೇ ಮೂಡ್ತಾ ಇತ್ತು. ಕಲಾವಿದ ಬೇಸತ್ತು ಸುಮ್ಮನಾಗಿ ಬಿಡ್ತಾನೆ. ಕೆಲವು ವರ್ಷ ಕಳೀತದೆ. ಕಲಾವಿದನ ಒಬ್ಬನೇ ಮಗಳು ಮೋಟಾರಿನ ಅಪಘಾತಕ್ಕೆ ಸಿಕ್ಕಿ ಸಾಯ್ತಾಳೆ. ಹೆಂಡತಿಯ ದುಃಖದುರಿಗೆ ಸಿಕ್ಕಿ ತಾನು ಮೃತಿ ಹೊಂದುತ್ತಾಳೆ. ಕಲಾವಿದನಿಗೆ ಜಗತ್ತೇ ಬೇಡವಾಗ್ತದೆ. ಆಸ್ತಿಪಾಸ್ತಿಯನ್ನೆಲ್ಲ ಧರ್ಮಕ್ಕೆ ಬರೆದು ಹುಚ್ಚನಂತೆ ಅಲೆಯತೊಡಗುತ್ತಾನೆ. ಅನ್ನ ನೀರಿಲ್ಲದೆ ಸೊರಗುತ್ತಾನೆ. ಚಳಿಯನ್ನದೆ ಮಳೆಯನ್ನದೆ ಧರ್ಮಛತ್ರಗಳ ಜಗುಲಿಯಲ್ಲಿ ಮಲಗಿ ಅಲ್ಲಿನ ಭಿಕಾರಿಗಳ ಸ್ನೇಹ ಬೆಳೆಸ್ತಾನೆ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಹೊಸ ರಕ್ತ ಸಂಚಾರ ಆರಂಭವಾಗುತ್ತದೆ. ಕೈಗೆ ಒಂದು ಚೂರು ಇದ್ದಿಲು ಸಿಕ್ಕಿದರೆ ಸಾಕು, ಬೀದಿಯ ಗೋಡೆಗಳ ಮೇಲೆ ಬರೆಯತೊಡಗ್ತಾನೆ. ಗೀಚಿದರೆ ಚಿತ್ರಕೆರೆ ಅಂಗಳದಿಂದ ಜೇಡಿಮಣ್ಣನ್ನು ತಂದು ಮೂರ್ತಿಗಳನ್ನು ಮಾಡಿ ಬೀದಿಯಲ್ಲಿ ಕಂಡವರಿಗೆ ಉದಾರವಾಗಿ ದಾನ ಕೊಡಲು ಆರಂಭಿಸ್ತಾನೆ. ಮೂರ್ತಿ ಚಿತ್ರಗಳ ಸೌಂದರ್ಯ ಸ್ತ್ರೀ ಪುರುಷರ ಹೊರಮೈಯನ್ನು ಆಶ್ರಯಿಸಿರಲಿಲ್ಲ, ಅವರ ಅಂತರಂಗವನ್ನು ಹೊರಸೂಸುತ್ತಿತ್ತು. ಕಾಂಚಾಣಕ್ಕೆ ಕೈಯೊಡ್ಡಿರುವ ಚಿತ್ರ, ಭಿಕ್ಷುಕಿ ತನ್ನ ಮಗುವಿಗೆ ಮೊಲೆಯೊಡಿಸುವ ಚಿತ್ರ, ತಾನೇ ಒಣಗಿ ಕಾಷ್ಟವಾಗಿರುವ ಒಬ್ಬ ಹಳ್ಳಿಯವನು ಒಂದು ಹೊರೆ ಕಟ್ಟಿಗೆಯನ್ನು ಹೊತ್ತು ನಿಂತಿರುವ ಚಿತ್ರ, ಹೀಗೆ ಚಿತ್ರಗಳನ್ನು ಬರೆದುಕೊಟ್ಟು ಊರ ಮಕ್ಕಳ ಸ್ನೇಹವನ್ನು ಸಂಪಾದಿಸ್ತಾನೆ. ಅವನು ಹೋದ ಕಡೆ ಒಂದು ಹಿಂಡು ಬಳಗ. ಒಂದು ದಿವಸ ಹುಚ್ಚ ಓಡಿ ಹೋಗುತ್ತಾನೆ. ಮಕ್ಕಳ ಮುಖವೆಲ್ಲ ಪೆಚ್ಚಾಗ್ತದೆ. ಮಕ್ಕಳು ಅವನನ್ನು ಮತ್ತೆ ಕಾಣುವುದಿಲ್ಲ, ಯಾರೂ ಕಾಣುವುದಿಲ್ಲ. ಕೊನೆಯ ದರ್ಶನ ಮುನಿಸಿಪಾಲಿಟಿಯ ಆರೋಗ್ಯ ಖಾತೆಯವರಿಗೆ ದೊರಕಿರುತ್ತದೆ. ಸ್ವಲ್ಪ ಕಾಲ ಲಕ್ಷ್ಮಣ ಮಾತನಾಡದೆ ಸುಮ್ಮನಿದ್ದ. ಅವನ ಬಾಯಿಯಿಂದ ಏನು ಬರುವುದು ಎಂದು ಗೋಪಾಲಿ ಕುತೂಹಲದಿಂದ ಕಾಯ್ತಾ ಇದ್ದ. ಇದನ್ನು ಓದುವುದಕ್ಕೆ ಸಂಕೋಚ ಪಡಬೇಕೆ? ನಿನಗೆ ಸೇರಿದೆ ಲಚ್ಚಣ್ಣ. ನನಗೇಕಪ್ಪ, ಓದಿದವರೆಲ್ಲರೂ ಕೂಡ ಸೇರಲೇಬೇಕು. ಎಷ್ಟು ದೊಡ್ಡ ವಿಚಾರಗಳನ್ನು ಯೋಚಿಸ್ತೀಯಪ್ಪ ಗೋಪಿ. ನಾನು ಇದನ್ನೇ ಯೋಚಿಸ್ತೇನೆ ನೋಡು. ನಿನಗೆ ಕಾಗದದ ಮಸಿ ಸಾಧನ, ನನಗೆ ಸರಿಗಮಪದನಿಸ ಸಾಧನ. ಅಯ್ಯೋ, ನೀನೆಲ್ಲಿ ನಾನೆಲ್ಲಿ ಲಚ್ಚಣ್ಣ. ನೀನು ಬಹಳ ಮುಂದೆ ಹೋಗಿದ್ದಿ. ನಾನು ಈಗೀಗ ಅಕ್ಷರಾಭ್ಯಾಸವನ್ನು ಆರಂಭಿಸ್ತಾ ಇದ್ದೇನೆ. ಜೀವನವೆಲ್ಲ ಅಷ್ಟೇ ನೋಡು, ಒಂದು ಆಕಾರದಲ್ಲಿ ಮುಗಿದು ಹೋಗ್ತದೆ. ತಾತ್ವಿಕರು ಅದನ್ನು ಓಂಕಾರವೆನ್ನುತ್ತಾರೆ, ಸಾಮಾನ್ಯರು ಅಕ್ಷರಮಾಲೆಯ ಮೊದಲನೆಯ ಅಕ್ಷರವೆನ್ನುತ್ತಾರೆ. ಆದಷ್ಟು ನಮಗೆಲ್ಲ ಅರ್ಥವಾದರೆ ಸಾಲದೆ ಬರಿಗೋಪಿ ನಿಲ್ಲಿಸಬೇಡ. ಅವರಿವರು ಅಲ್ಲಗೆಳಿತಾರೆ ಎಂದು ಎದೆಗುಂದಬೇಡ. ಬರೆದದ್ದನ್ನು ನನಗೆ ಓದಿ ಹೇಳು, ಕೇಳಿ ಸಂತೋಷ ಪಡ್ತೇನೆ. ನಾನು ಪಂಡಿತನಲ್ಲ, ಜ್ಞಾನಿಯಲ್ಲ, ಹೆಚ್ಚು ಕಲಿತವನೂ ಅಲ್ಲ. ನಿನಗೆ ನನ್ನಿಂದ ಯಾವ ಪ್ರಯೋಜನವೂ ಇಲ್ಲ, ಆದರೆ ನನಗುಂಟು. ನಿನ್ನ ಬರವಣಿಗೆ ಕೇಳಿದರೆ ಹೃದಯ ಹಗುರವಾಗ್ತದೆ. ಎಲ್ಲರೂ ಸಣ್ಣ ಪುಟ್ಟ ವಿಚಾರಗಳನ್ನೇ ಸದಾ ಚಿಂತಿಸ್ತಾ ಇರುವಾಗ ಯಾರಾದರೂ ದೊಡ್ಡ ವಿಚಾರಗಳನ್ನು ಎತ್ತಿದರೆ ಕತ್ತಲೆಯಲ್ಲಿ ಮಿಂಚು ಹುಳು ಸುಳಿದಂತಾಗ್ತದೆ. ಇನ್ನೂ ಇದಕ್ಕಿಂತ ಭಾಗ್ಯ ಬೇಕೇ ಲಚ್ಚಣ್ಣ ಎಂದು ಗೋಪಾಲಿ ತನ್ನ ಕೃತಜ್ಞತೆಯನ್ನು ಹೃತ್ಪೂರ್ವಕವಾಗಿ ಸೂಚಿಸಿದ. ಅಂದಿನಿಂದ ಗೋಪಾಲಿಯ ಲೇಖನಿಗೆ ಹುರುಪು ಬಂದಿತು. ಅವನ ಮನಸ್ಸು ಫಲವತ್ತಾದ ಭೂಮಿಯಂತಿತ್ತು. ಈಗ ಅದರ ಮೇಲೆ ಚೆನ್ನಾಗಿ ಮಳೆ ಹುಯ್ದಂತಾಗಿತ್ತು. ರಾಮು LLB ಪರೀಕ್ಷೆಯನ್ನು ಮುಗಿಸಿಕೊಂಡು ಬಂದ ಕೂಡಲೇ ಮುಂದೇನು ಮಾಡುವುದು ಎಂದು ವಿಚಾರ ಆರಂಭ ಆಯಿತು. ಹಿರಿಯ ವಕೀಲರೊಬ್ಬರ ಕಚೇರಿಯಲ್ಲಿ 4 ದಿವಸ ಇದ್ದರೆ ಕೆಲಸ ಚೆನ್ನಾಗಿ ಬರ್ತದೆ ಎಂದು ಸುಂದರ ರಾಯರು ಅಭಿಪ್ರಾಯಪಟ್ಟರು. ವಕೀಲಿ ವೃತ್ತಿಯ ಲಾಟರಿ ಜೀವನದ ಬದಲು ಯಾವುದಾದರೂ ಕೆಲಸ ಸಿಕ್ಕಿದರೆ ಒಳ್ಳೆಯದೆಂದು ರಾಮುವಿನ ಅಭಿಪ್ರಾಯ. ಕಂಡವರ ಮನೆಯ ಬಾಗಿಲಿಗೆ ಹೋಗಿ ನನ್ನ ಮಗನಿಗೆ ಒಂದು ಕೆಲಸ ಕೊಡಿ ಎಂದು ನಾನು ಕೇಳಲಾರನಪ್ಪ ಎಂದು ರಾಯರು ಖಂಡಿತವಾಗಿ ನುಡಿದುಬಿಟ್ರು. ಸುಂದರ ರಾಯ ನಿರ್ಣಯವೇ ಕೊನೆಯದಾಯಿತು. ರಾಮು ಚನ್ನಪಟ್ಟಣದ ಮಲ್ಲಿಕಾರ್ಜುನಯ್ಯನವರ ಆಫೀಸಿಗೆ ಹೋಗಬೇಕೆಂದು ವ್ಯವಸ್ಥೆಯಾಯಿತು. ಮಲ್ಲಿಕಾರ್ಜುನಯ್ಯನವರ ಕಚೇರಿ ಬಹಳ ಹಳೆಯ ಕಚೇರಿ. ವೃತ್ತಿಯಲ್ಲಿ ಅವರಿಗೆ ಬೇಕಾದಷ್ಟು ಅನುಭವವಿತ್ತು. ಕ್ರಿಮಿನಲ್, ಸಿವಿಲ್ ಎರಡೂ ಬಗೆಯ ಕೇಸುಗಳು ಬರುತ್ತಿದ್ದುದರಿಂದ ರಾಮುವಿನ ಶಿಕ್ಷಣ ಸಾಂಗವಾಗಿ ನೆರವೇರಬಹುದೆಂದು ಸುಂದರ ರಾಯರು ಭಾವಿಸಿದರು. ಕೋರ್ಟ್ ಮುಗಿಸಿಕೊಂಡು ಮನೆಗೆ ಹಿಂತಿರುಗುವ ಹೊತ್ತಿಗೆ ಸಂಜೆಯಾಗ್ತಾ ಇತ್ತು. ಮತ್ತೆ ರಾಯರ ಕಚೇರಿಗೆ ಹೋಗಬೇಕಾಗಿತ್ತು. ಒಂದೊಂದು ದಿವಸ ಅನ್ನ ಕಾಣುವುದು ಕಷ್ಟವಾಗ್ತಾ ಇತ್ತು. ಕೆಲವು ದಿವಸ ಹೋಟೆಲ್ನಲ್ಲಿ ಉಂಡು ಕೋರ್ಟಿಗೆ ಹೋಗ್ತಾ ಇದ್ದ. ಕಚೇರಿಗೆ ರಾಮು ಬಂದುದು ಮಲ್ಲಿಕಾರ್ಜುನಯ್ಯನವರಿಗೂ ಅನುಕೂಲವಾಯಿತು. ತಮ್ಮ ಕೆಲಸವನ್ನು ಕ್ರಮೇಣ ಅವನ ಮೇಲೆ ಒರಗಿಸಿ ತಾವು ಮನೆ ಸೇರಿಬಿಡ್ತಾ ಇದ್ರು. ಎದುರು ಕಡೆಯ ವಕೀಲರು ರಾಮುವನ್ನು ಜಜ್ಜುತ್ತಿದ್ದರು, ಮಲ್ಲಿಕಾರ್ಜುನಯ್ಯನವರು ಮನೆ ಬಿಟ್ಟು ಬರ್ತಾ ಇರಲಿಲ್ಲ. ರಾಮುವಿಗೆ ಸ್ವತಂತ್ರ ಕಚೇರಿಯ ಅನುಕೂಲಗಳೆಲ್ಲ ದೊರೆತಂತಾದವು. ಆದರೆ ವರಮಾನ ಮಾತ್ರ ಶೂನ್ಯವಾಗಿತ್ತು. ಕಕ್ಷಿಗಾರರು ಕೃಪೆ ಇಟ್ಟು ತಿಂಡಿ ಖರ್ಚಿಗೆಂದು ಕೊಡುತ್ತಿದ್ದ 1-2 ರೂಪಾಯಿಗಳಲ್ಲಿ ತೃಪ್ತಿಪಟ್ಟುಕೊಳ್ಬೇಕಾಗಿತ್ತು. ದುಡಿತ ತನ್ನದು, ಆದಾಯ ಮಲ್ಲಿಕಾರ್ಜುನಯ್ಯನವರದು ಎಂದು ರಾಮು ಕೊರಗ್ತಾ ಇದ್ದ. ತನ್ನ ಅಸಂತುಷ್ಟಿಯನ್ನು ಸೂಚಿಸಿದರೂ ಮಲ್ಲಿಕಾರ್ಜುನಯ್ಯನವರು ಸುಮ್ಮನಿದ್ದುದನ್ನು ನೋಡಿ ಅವರ ಮೇಲೆ ಕಿಡಿಕಿಡಿಯಾಗಿದ್ದ. ಮಲ್ಲಿಕಾರ್ಜುನಯ್ಯನವರು ಎಲ್ಲವನ್ನೂ ಕಾಣ್ತಾ ಇದ್ರು, ಕಂಡು ಕಾಣದಂತೆ ಇದ್ದು ಬಿಡ್ತಾ ಇದ್ರು. ವಕೀಲರ ಕಚೇರಿ ಉಂಟು ಮಾಡ್ತಾ ಇದ್ದಂಥ ಅಸಂತುಷ್ಟಿಯ ಪ್ರದರ್ಶನವನ್ನು ರಾಮು ಮನೆಯಲ್ಲಿ ಮಾಡ್ತಾ ಇದ್ದ. ಮನೆಗೆ ಬಂದೊಡನೆಯೇ ಒಮ್ಮೆಲೆ ಧೂಮಕೇತುವಾಗಿ ಬಿಡ್ತಾ ಇದ್ದ. ರಾಮುವಿಗೆ ಕೋಪ ಬಂದಿದೆ ಎಂದು ಇತರರು ಅರಿಯುವುದರೊಳಗಾಗಿ
0: ಅವನ ಕೋಪ ನೆತ್ತಿಯವರಿಗೂ ಏರಿಬಿಡ್ತಾ ಇತ್ತು. ರಾಯರು ಎಷ್ಟೋ ಸಲ ಮಗನಿಗೆ ವಿವೇಕ ಹೇಳಿದರು, ವಯಸ್ಸಾದಷ್ಟು ದಿವಸವೂ ಹೀಗೆ ಇದ್ರೆ ಹೇಗೋ ರಾಮು, ನಿಧಾನ ಕಲಿತುಕೊಳ್ಳಪ್ಪ, ಈ ರೇಗಾಟ ಹಾರಾಟ ಕಡಿಮೆ ಮಾಡು, ತಾಳಿದವನು ಬಾಳಿಯಾನು ಎನ್ನುವುದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡಿರು ಎಂದು ಹೇಳಿ ಹೇಳಿ ಬೇಸತ್ತಿದ್ರು. ಅವಕಾಶ ಸಿಕ್ಕಿದಾಗಲೆಲ್ಲ ಸಾವಿತ್ರಮ್ಮನವರು ಅದೇ ಮಾತನ್ನು ಹೇಳ್ತಾ ಇದ್ರು. ಅಕ್ಕನ ದೇಹಸ್ಥಿತಿ ನಿನಗೆ ಗೊತ್ತಿಲ್ಲವೇ ರಾಮು, ಸ್ವಲ್ಪ ಗಲಭೆಯಾದರೂ ಅವರ ಎದೆ ಹೊಡೆದುಕೊಳ್ಳುವುದಕ್ಕೆ ಆರಂಭಿಸ್ತದೆ, ಅದಕ್ಕೆ ಅವಕಾಶ ಕೊಡಬೇಡ, ಪ್ರಾಣಕ್ಕೆ ಅಪಾಯ ಎಂದು ಡಾಕ್ಟರ್ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಎಂದು ಎಚ್ಚರಿಸಿದ್ದರು. ರಾಮು ಒಪ್ಪಿ ಕ್ಷಣಕಾಲ ತಣ್ಣಗಾಗ್ತಾ ಇದ್ದ. ಮರುಕ್ಷಣವೇ ಯಾವುದೋ ಕಾರಣಕ್ಕೆ, ಕಾರಣವಲ್ಲದ ಕಾರಣವೇ ಹೆಚ್ಚು, ಜ್ವಾಲಾಮುಖಿ ಅಗ್ನಿಕಣಗಳನ್ನು ಹೊರಚೆಲ್ಲಲು ಆರಂಭಿಸುತ್ತಿತ್ತು. ಮೀನಾಕ್ಷಮ್ಮನವರು ದಿನದಿನಕ್ಕೆ ಕ್ಷಯಿಸುತ್ತಾ ಬಂದರು. ಸ್ಥಳ ಹವಾ ಬದಲಾಯಿಸದ ಹೊರತು ಗುಣವಾಗುವುದು ಕಷ್ಟ ಎಂದು ಡಾಕ್ಟರ್ ಹೇಳಿದರು. ತಮ್ಮ ದೇಹಸ್ಥಿತಿ ಮೀನಾಕ್ಷಮ್ಮನವರಿಗೂ ಗೊತ್ತಾಯಿತು. ಬಿಟ್ಟು ಹೋಗಿದ್ದ ಲಲಿತಾ ಸಹಸ್ರನಾಮ, ಅನ್ನಪೂರ್ಣ ಅಷ್ಟೋತ್ತರ, ಕುಂಕುಮಾರ್ಚನೆಗಳನ್ನು ಅಂದಿನಿಂದಲೇ ಆರಂಭಿಸಿದರು. ಇವುಗಳನ್ನೆಲ್ಲ ಕೆಲವು ದಿವಸ ಬಿಟ್ಟು ಮಾಡಿದರೆ ಆಗುವುದಿಲ್ವೇ ಎಂದು ರಾಯರು ಹೇಳಿ ನೋಡಿದರು. ಮೀನಾಕ್ಷಮ್ಮನವರ ಕಿವಿಯ ಮೇಲೆ ಆ ಮಾತುಗಳೇ ಬೀಳಲಿಲ್ಲ. ಅದೇ ವರ್ಷ ಪದ್ಮ ಜಯ ಇಬ್ಬರು ಅತ್ತೆಯ ಮನೆಯನ್ನು ಸೇರಿದರು. ಮೀನಾಕ್ಷಮ್ಮನವರ ಮುಖ 4 ದಿವಸ ಗೆಲುವಾಯಿತು. ನನ್ನ ಮಕ್ಕಳು ಹೆಂಡತಿಯರನ್ನು ಇಟ್ಟುಕೊಂಡು ಬಾಳಿಸುವುದನ್ನು ನೋಡಬೇಕೆಂದಿದ್ದೆ, ನನ್ನ ಇಷ್ಟಾರ್ಥ ಪೂರೈಸಿತು ಎಂದು ಹೇಳ್ತಿದ್ರು. ಹವಾ ಬದಲಾಯಿಸುವುದು ತುಂಬ ಅಗತ್ಯವೆಂದು ಡಾಕ್ಟರ್ ಒತ್ತಾಯಪಡಿಸತೊಡಗಿದರು. ಮೀನಾಕ್ಷಮ್ಮನವರು ಯೋಚಿಸಿ, ಆಗಲಿ, ಹಾಗಾದರೆ 4 ದಿವಸ ಹಳ್ಳಿಗೆ ಹೋಗಿ ಬರ್ತಾನೆ, ನನ್ನ ಸೊಸೆಯರನ್ನು ಕರೆದುಕೊಂಡು ಹೋಗಿ ನಮ್ಮ ಅಲ್ಲ ಅವರ ಹಳ್ಳಿ ತೋರಿಸಿಕೊಂಡು ಬರುತ್ತೇನೆ ಎಂದು ಹೇಳಿದರು. ರಾಯರು ಹಳ್ಳಿಗೆ ಕಾಗದ ಬರೆದರು. ಗೌರತ್ತೆ ತೀರಿಕೊಂಡ ಮೇಲೆ ಧನಿಷ್ಠಾ ಪಂಚಕವೆಂದು 5 ತಿಂಗಳು ಹಳ್ಳಿಯ ಮನೆ ಬಾಗಿಲು ಹಾಕಬೇಕಾಗಿತ್ತು. 5 ತಿಂಗಳು ತುಂಬುವ ಹೊತ್ತಿಗೆ ರಾಯರು ಸಂಸಾರ ಸಮೇತರಾಗಿ ಬೆಂಗಳೂರಿಗೆ ಬಂದು ಬಿಟ್ಟಿದ್ದರು. ಮನೆಯ ಬೀಗದ ಕೈಯನ್ನು ಶ್ಯಾಮಭಟ್ಟರ ವಶಕ್ಕೆ ಕೊಟ್ಟಿದ್ದರು. ಧನಿಷ್ಠಾ ಪಂಚಕದ ಅವಧಿ ಮುಗಿಯಲು ಭಟ್ಟರು ಮನೆಯನ್ನು ತೊಳೆಯಿಸಿ ಶುದ್ಧ ಪುಣ್ಯಾಹ ಮಾಡಿಸಿದರು. ಊರಿನ ಟಪಾಲ್ ಆಫೀಸಿನವರು ಸರಿಯಾದ ಕಟ್ಟಡವನ್ನು ಹುಡುಕ್ತಾ ಇದ್ರು. ರಾಯರ ಅಪ್ಪಣೆಯನ್ನು ಪಡೆದು ಬೀದಿಯ ಕಡೆಗಿದ್ದ 2 ಕೋಣೆಗಳನ್ನು 10 ರೂಪಾಯಿ ಬಾಡಿಗೆಗೆ ಅವರಿಗೆ ಕೊಟ್ಟಿದ್ರು. ಮಿಕ್ಕ ಮನೆ ಅವರ ವಶದಲ್ಲಿಯೇ ಇತ್ತು. ಭಟ್ಟರು ಅವರ ಪರಿವಾರದವರು ಬಂದು ಅಲ್ಲಿಯೇ ಕುಳಿತುಕೊಳ್ಳುವುದು ಮಲಗಿಕೊಳ್ಳುವುದು ಮಾಡ್ತಾ ಇದ್ರು. ರಾಯರ ಕಾಗದ ಬರುತ್ತಲೂ ಭಟ್ಟರು ಮನೆಯನ್ನು ಸಾರಿಸಿ ಸುಣ್ಣ ಹೊಡೆಸಿ ಸಂಸಾರಕ್ಕೆ ಅಣಿ ಮಾಡಿಕೊಟ್ರು. ಮೀನಾಕ್ಷಮ್ಮನವರು ಹಳ್ಳಿಗೆ ಬರುವ ಸುದ್ದಿ ಕೇಳಿ ಜನ ಹಿಗ್ಗಿಹೋಯಿತು. ರಂಗೇಗೌಡನೆ ನಿಂತುಕೊಂಡು ರಾಯರ ಮನೆ ಬೀದಿಗೆ ನೀರು ಹಾಕಿಸಿ ಎಂಜಲು ಹಾಳೆಗಳನ್ನೆಲ್ಲ ತೆಗೆದು ಹಾಕಿಸಿ ರಾಯರ ಮನೆಗೆ ಬಾಳೆಯ ಕಂಬ ಮಾವಿನೆಲೆ ತೋರಣ ಕಟ್ಟಿಸಿ ಭಟ್ಟರ ಮನೆಯವರಿಗೆ ಹೇಳಿ ಮನೆ ಮುಂದೆ ಅಲಂಕಾರವಾಗಿ ರಂಗವಲ್ಲಿ ಇಡಿಸಿ ಮೀನಾಕ್ಷಮ್ಮನವರ ಸ್ವಾಗತದ ಸಿದ್ಧತೆಯನ್ನು ಮಾಡಿದ. ಹೊಲೆಯರಹಟ್ಟಿ ಮರಿಗುಡ್ಡ ಸುಮ್ಮನಿರಲಿಲ್ಲ. ಊರಿನ ಬಾಗಿಲಿಗೆ ಬಾಳೆಯ ಕಂಬ ಮಾವಿನ ಸೊಪ್ಪಿನ ಅಲಂಕಾರ ಮಾಡಿಸಿ 4 ಮೈಲಿನಿಂದ ಕೊಂಬಿನ ಮರ್ವಾದೆ ಇರಿಸಿಬಿಟ್ಟಿದ್ದ. ಕೊಂಬಿನ ಮರ್ವಾದೆ ಅಮಲ್ದಾರರು ಮೊದಲಾದ ಆಫೀಸರ್ಗಳಿಗೆ ಮಾತ್ರವೇ ಅಲ್ವೇ ನಮ್ಮರಿಯ ಎಂದು ಯಾರೋ ಕೇಳಿದ್ದಕ್ಕೆ, ನಮ್ಮಮ್ಮವರು ಆಫೀಸರ್ಗಳ ಆಫೀಸರ್ ಬುದ್ಧಿ, ನಮ್ಮೂರಲ್ಲಿ ಅಸ್ಮಿ, ಅವ್ರಿಗಿಂತ ಹೆಚ್ಚು ನಂಬಿಕೆ ಯಾರವರೇ ಎಂದು ಉತ್ತರ ಹೇಳಿದ್ದ. ಮೀನಾಕ್ಷಮ್ಮನವರು ಸೊಸೆಯರಿಬ್ಬರನ್ನೂ ಕರೆದುಕೊಂಡು ಹೊರಟಿದ್ರು. ಅವರ ಜೊತೆ ಯಾರು ಹೋಗುವುದು ಎಂದು ಜಿಜ್ಞಾಸೆ ಹೊರಟಿತ್ತು. ಅಕ್ಕನ ಜೊತೆ ಹೋಗುವುದಕ್ಕೆ ಸಾವಿತ್ರಮ್ಮನೂ ಸಿದ್ಧಳಾಗಿದ್ದಳು. ಶಾಂತ, ವೆಂಕಟೇಶ, ಲಕ್ಷ್ಮಣ, ಶಾಮಣ್ಣವರು ಎಲ್ಲರೂ ಸಿದ್ಧರಾಗಿದ್ದರು. ಸದ್ಯಕ್ಕೆ ಲಕ್ಷ್ಮಣ ಒಬ್ಬ ಹೋಗಲಿ, ಇಲ್ಲಿನ ಕೆಲಸ ನೋಡಿಕೊಂಡು 4 ದಿವಸ ಬಿಟ್ಟು ಶಾಮಣ್ಣ ಹೋಗಲಿ ಎಂದು ರಾಯರು ಹೇಳಿದ್ದರು. ಪಾಯಸದ ಅಡಿಗೆ ಮಾಡಿ ಸಾವಿತ್ರಮ್ಮ ಅಕ್ಕನಿಗೆ ಬಡಿಸಿದ್ದಳು. ಮೀನಾಕ್ಷಮ್ಮ ಊಟ ಮಾಡುತ್ತಿರುವಾಗ, ಬೇಗ ಬಂದು ಬಿಡಿ ಅಕ್ಕ, ನಿಮ್ಮನ್ನು ಬಿಟ್ಟು ಹೆಚ್ಚು ದಿವಸ ಇರಲಾರೆ ಎಂದು ಸಾವಿತ್ರಮ್ಮ ಬಿಕ್ಕಳಿಸಿ ಅಳುತ್ತಾ ಹೇಳಿದರು. ಊಟ ಮುಗಿಸಿ ಕೈ ತೊಳೆಯುವ ಹೊತ್ತಿಗೆ ಬಸ್ಸು ಬಂದು ಬಾಗಿಲಿನಲ್ಲಿ ನಿಂತಿತು. ಸಾಮಾನುಗಳನ್ನು ಮೇಲೆ ಹಾಕಿ ಲಕ್ಷ್ಮಣ ಪದ್ಮ ಜಯರೊಂದಿಗೆ ಕುಳಿತನು. ಮೀನಾಕ್ಷಮ್ಮ ಒಳಗೆ ಹೋಗಿ ರಾಯರ 2 ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ ಬಂದರು. ಆರೋಗ್ಯ ಚೆನ್ನಾಗಿ ನೋಡ್ಕೋ ಮೀನಾ, ನಾನು ಇಷ್ಟರಲ್ಲಿಯೇ ಬಂದು ಬಿಡ್ತೇನೆ ಎಂದು ಹೇಳಿದರು. ಸಾವಿತ್ರಮ್ಮ ಅಕ್ಕನಿಗೆ ಹಣೆಗಿಟ್ಟು ಹೊಲ ತಾಂಬೂಲ ಕೊಟ್ಟಳು. ಹಾಗೆ ಮೀನಾಕ್ಷಮ್ಮನವರ 2 ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ್ಲು. ಶಾಂತ, ವೆಂಕಟೇಶನು ನಮಸ್ಕರಿಸಿದರು. ಮೀನಾಕ್ಷಮ್ಮ ಮಗಳಿಗೂ ತಂಗಿಗೂ ಹಣೆಗಿಟ್ಟು ಹೋಗ್ಬಿಟ್ಟು ಬರ್ತೇನೆ ಎಂದು ಹೇಳಿ ಬಸ್ಸು ಹತ್ತಿ ಕುಳಿತರು. ಊರಿನ 3-4 ಮೈಲು ದೂರ ಇರುವಾಗಲೇ ಕುಂಬು ಕಹಳೆ ಕೇಳಿ ಬಂತು. ಅದೇನು ಶಬ್ದ ಎಂದು ಪದ್ಮ ಕೇಳಿದ್ಲು. ಯಾರೋ ಆಫೀಸರ್ ಬರ್ತಾರೆ ಎಂದು ಕಾಣುತ್ತದೆ, ಕೊಂಬು ಊದಿಸ್ತಾ ಇದ್ದಾರೆ ಎಂದು ಮೀನಾಕ್ಷಮ್ಮನವರು ಉತ್ತರಿಸಿದರು. ಊರ ಬಾಗಿಲಿನಲ್ಲಿ ಬಸ್ಸು ಬಂದು ನಿಂತಿತು. ನೆರೆದಿದ್ದ ಜನತಂಡವನ್ನು ನೋಡಿ
1: ಮೀನಾಕ್ಷಮ್ಮನವರು ಬೆರಗಾದರು. ಮರಿಗುಡ್ಡ ಮೀನಾಕ್ಷಮ್ಮನವರನ್ನು ಗುರುತಿಸಿ, ಅಡ್ಡಬಿದ್ದೆ ಕಣಮ್ಮಣ್ಣಿ ಎಂದು ಕೂಗಿದ. ಅವನ ಪರಿವಾರದವರು ನಿಂತಲ್ಲಿಯೇ ಅಡ್ಡಬಿದ್ದರು. ಹೆಂಗಿದ್ದೀರವ? ಚೆನ್ನಾಗಿದ್ದನೋ ಮರಿಯ? ನೀವೆಲ್ಲ ಕ್ಷೇಮವಪ್ಪ? ಊನ್ರಮ್ಮಣ್ಣಿ, ನಿಮ್ಮ ದಯದಿಂದ ಎಂದು ಹೇಳಿದ. ಎಲ್ಲ ಮರ್ಯಾದೆ ತಳಿದು ತೋರಣ ತಮಗಾಗಿಯೇ ಎಂದು ಮೀನಾಕ್ಷಮ್ಮನವರಿದ್ದರು. ಬಸ್ಸು ಅಲ್ಲಿಂದ ರಾಯರ ಮನೆಯ ಮುಂದೆ ಬಂದು ನಿಂತಿತು. ಅಲ್ಲಿ ಒಂದು ಗುಂಪು ನೆರೆದಿತ್ತು. ರಂಗೇಗೌಡ ಅವನ ಪರಿವಾರ ಮೀನಾಕ್ಷಮ್ಮನವರಿಗೆ ಅಡ್ಡಬಿದ್ದರು. ಮನೆಯ ಬಾಗಿಲಲ್ಲಿ ಮಣೆ ಹಾಕಿಸಿ ಒಂದು ತಂಬಿಗೆ ನೀರು ಇಳಿಸಿದರು. ಭಟ್ಟರ ಮಗಳು ಸೊಸೆ ಮೀನಾಕ್ಷಮ್ಮನವರ ಕಾಲು ತೊಳೆಯಲು ಆರತಿ ಎತ್ತಿದ್ರು. ಭಟ್ಟರೇ ಇಡುಗೈ ಹಾಕಿದರು. ಒಳಗೆ ಎಲ್ಲರಿಗೂ ಕಾಫಿ, ಉಪ್ಪಿಟ್ಟು, ಬಾಳೆಹಣ್ಣು, ಎಳೆನೀರಿನ ಏರ್ಪಾಟು ಆಗಿತ್ತು. ಉಪಹಾರ ಮಾಡುತ್ತಾ ಮೀನಾಕ್ಷಮ್ಮನವರು, ಏನು ಭಟ್ರೆ, ಬಹಳ ಮರ್ಯಾದೆ ಆಗ್ಬಿಡ್ತಲ್ಲ. ನಾನೇನು ಮಾಡ್ಲಮ್ಮ, ಎಲ್ಲ ನಿಂತಪ್ಪು. ಊರಿನವರ ಹೃದಯ ಕಮಲದಲ್ಲಿ ನೆಲೆಸಿರುವ ಲಕ್ಷ್ಮಿ ನೀನು. ನಾನು ಪುಣ್ಯವಂತೆ ಭಟ್ರೆ, ಭಾಗ್ಯಶಾಲಿ. ಸಂದೇಹವೇನಮ್ಮ, ಸಂದೇಹವೇನು ಎಂದು ಭಟ್ಟರು ಕೂಗುಟ್ಟಿದ್ರು. ಪದ್ಮನಿಗಿಂತಲೂ ಜಯನಿಗೆ ಹಳ್ಳಿಯ ವ್ಯವಹಾರವೆಲ್ಲ ಬಹಳ ಹೊಸ ಹೊಸದಾಗಿ ಕಂಡಿತು. ಅವಳು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಪಟ್ಟಣವೇ ಆಗಿತ್ತು. ಹೊಸಹಳ್ಳಿಯ ಮುಗ್ಧ ಜನ ಮೀನಾಕ್ಷಮ್ಮನವರ ವಿಚಾರದಲ್ಲಿ ಇಟ್ಟಿದ್ದ ಮಾತೃ ಪ್ರೇಮ ಅವಳನ್ನು ಆಶ್ಚರ್ಯಗೊಳಿಸಿತು. ಹಳ್ಳಿಯ ಜೀವನದಲ್ಲಿ ಬೇರೆ ಬೇರೆ ಸಂಸಾರಗಳೇ ಇಲ್ಲ, ಬೇರೆ ಬೇರೆ ಮನೆಗಳೇ ಇಲ್ಲ. ಒಂದಕ್ಕೊಂದು ಹೆಣೆದುಕೊಂಡಿದ್ದನ್ನು ಕಂಡುಕೊಂಡಳು. ಹಾರುವ ಶ್ಯಾಮಭಟ್ಟರಿಲ್ಲದೆ ರಂಗೇಗೌಡ ಪೈರು ನಡುವ ಹಾಗಿರಲಿಲ್ಲ. ರಂಗೇಗೌಡ ಪೈರು ನೆಟ್ಟ ಹೊರತು ಭಟ್ಟರೂ ಕೂಡು ಕಾಣುವ ಹಾಗಿರಲಿಲ್ಲ. ಆದರೆ ಈ ಅನ್ಯೋನ್ಯತೆಗೆ ಸ್ವಲ್ಪ ಭಂಗ ಬಂದಿತೆಂದರೆ ಹಳ್ಳಿ ರಣಭೂಮಿಯಾಗ್ತಾ ಇತ್ತು. ಜಯನ ಮನಸ್ಸಿನ ಮೇಲೆ ಹಳ್ಳಿ ಎಷ್ಟು ಪರಿಣಾಮವನ್ನುಂಟು ಮಾಡಿತೋ, ಪದ್ಮನ ಮನಸ್ಸಿನ ಮೇಲೆ ಅಷ್ಟು ಪರಿಣಾಮವನ್ನುಂಟು ಮಾಡಲಿಲ್ಲ. ಅವಳಿಗೆ ಮಲೆನಾಡಿನ ಹಳ್ಳಿಗಳ ಸಾಕಷ್ಟು ಪರಿಚಯವಿತ್ತು. ಮಲೆನಾಡಿನ ಆದ್ಯಂತವಿಲ್ಲದ ಮಳೆ, ಜಿಗಣೆಗಳ ಕಾಟ, ಕಾಫಿ ಗಿಡಕ್ಕೆ ಹುಳು ಹತ್ತಿತೆಂಬ ಚಿಂತೆಗಳೆಲ್ಲವನ್ನೂ ಬೇಕಾದಷ್ಟು ಅನುಭವಿಸಿದಳು. ಹಣಕಾಸಿನ ವಿಚಾರ ಬಂದಾಗ ಹಳ್ಳಿಗರು ಎಷ್ಟು ಸತ್ಯಪ್ರಿಯತೆಯನ್ನು, ನ್ಯಾಯ ತತ್ಪರತೆಯನ್ನು ತೋರುತ್ತಿದ್ದರೆಂಬುದನ್ನು ಬಲ್ಲವಳಾಗಿದ್ದಳು. ರಂಗೇಗೌಡನ ತಮ್ಮ ಕರೀಗೌಡ ಆಲೆ ಕಟ್ಟಿಸಿದ್ದ. ಅಮ್ಮವರುಗಳೆಲ್ಲ ಅಪರೂಪಕ್ಕೆ ಬಂದವರೇ, ಮರ್ಯಾದೆ ಮಾಡಬೇಕು ಎಂದು ತನ್ನ ಆಲೆ ಮನೆಗೆ ಬರಮಾಡಿಕೊಂಡು ಕಬ್ಬಿನ ಹಾಲು, ಬಿಸಿಬೆಲ್ಲದ ಕೊಬ್ಬರಿಗೆಯಲ್ಲಿ ಬೆಂದ ಕೊಬ್ಬರಿಗಳ ಸಮಾರಾಧನೆ ಮಾಡಿದ್ದ. ಏಲಕ್ಕಿ, ನಿಂಬೆಹಣ್ಣು, ಬೆರೆತ ಕಬ್ಬಿನ ಹಾಲನ್ನು ಒಬ್ಬೊಬ್ಬರು ನಾಲ್ಕೈದು ಬಟ್ಟಲಷ್ಟು ಗಿಟ್ಟಿಸಿದರು. ಮೀನಾಕ್ಷಮ್ಮನವರು ಸೊಸೆಯನ್ನು ನೋಡಿ, ಈಗ ಜೊತೆಯಲ್ಲಿ ಅವರು ಇರಬೇಕಾಗಿತ್ತು. ನಿಮ್ಮ ಕೈಯಲ್ಲೆಲ್ಲ ಕಬ್ಬು ಕೊಟ್ಟು ಸಿಗಿಸೆ ಸಿಗಿಸ್ತಾ ಇದ್ರು. ಸೊಸೆಯಂದಿರಿಗೆ ಜಮೀನು ತೋಟಗಳ ಪರಿಚಯವನ್ನೆಲ್ಲ ಮಾಡಿಕೊಟ್ರು. ಜಮೀನನ್ನು ಸಾಗುವಳಿ ಮಾಡ್ತಾ ಇದ್ದಂಥ ರೈತರ ಗುರುತನ್ನೂ ಮಾಡಿಕೊಟ್ಟು ಅವರಿಗೆ, ಬೈಲ, ಕೆಂಪ, ರಂಗಪ್ಪ ಇವರೇ ನಿಮ್ಮ ಅಮ್ಮವರುಗಳು,

0: ಕೆಲವು ದಾಸರು ಎಲ್ಲರೂ ಹೆದರಿ ಹೆದರಿಕೊಂಡೇ ಲಕ್ಷ್ಮಣನನ್ನು ಕೇಳಿದರು. ಅವನು ಕೂಡಲೇ ಒಪ್ಪಿ ಅವರನ್ನು ಆನಂದಪಡಿಸಿಬಿಟ್ಟ. ಭಜನೆ ಮನೆ ಸಾಲುವುದಿಲ್ಲವೆಂದು ಮುಂದೆ ಒಂದು ದೊಡ್ಡ ಚಪ್ಪರವನ್ನೇ ಎಬ್ಬಿಸಿಬಿಟ್ರು. ಅಡಿಕೆ ಮರಗಳಿಗೂ ತೆಂಗಿನ ಗರಿಗಳಿಗೂ ಏನೂ ಕ್ಷಾಮವಿರಲಿಲ್ಲ. ಸೊಗಸಾಗಿ ಚಪ್ಪರ ಹಾಕಿ ಕಂಬಕ್ಕೆಲ್ಲ ಕಾಡು ಹೂವಿನ ಅಲಂಕಾರ ಮಾಡಿ ಹಾಡುವವರಿಗೆ ಗರ್ಲ್ಸ್ ಸ್ಕೂಲಿನಿಂದ 4 ಬೆಂಚು ತರಿಸಿ ವೇದಿಕೆ ಹಾಕಿಸಿ ಪೆಟ್ರೋಮ್ಯಾಕ್ಸ್ ದೀಪದ ವ್ಯವಸ್ಥೆ ಮಾಡಿ ಜರ್ಬು ಮಾಡಿಬಿಟ್ರು. ಪಕ್ಕವಾದ್ಯಗಳಿಗೆ ಯಥಾಪ್ರಕಾರ ರಾಮಸ್ವಾಮಿ ಅಯ್ಯಂಗಾರಿ ವೆಂಕಟಶಾಮಿ ಕುಳಿತರು. ಊರಿಗೂರೇ ಬಂದುಬಿಟ್ಟಿತ್ತು. ಮೀನಾಕ್ಷಮ್ಮನವರು ಸೊಸೆಯರೊಂದಿಗೆ ತಾವೂ ಬಂದಿದ್ರು. ಈ ವಿಷಯದಲ್ಲಿ ತಾಯಿಗೂ ಮಗನಿಗೂ ಸ್ವಲ್ಪ ಮಾತುಕತೆ ನಡೆದಿತ್ತು. ನೀನು ಬರ್ತೀಯ ಅಮ್ಮ? ಯಾಕೆ, ನಾನು ಬರಬಾರ್ದೇನೋ? ಅಷ್ಟು ಹೊತ್ತು ಕುಳಿತುಕೊಳ್ಳೋದಕ್ಕಾಗುವುದಿಲ್ಲ, ಮೊದಲೇ ಬೆನ್ನು ನೋವು, ಆಲಸಿಕೆ ಹೆಚ್ಚಾಗಿ ಜ್ವರಗಿರ ಬಂದಿತ್ತು ಎಂದು ನನಗೆ ಭಯ. ಊರಿಗೂರೇ ನಿನ್ನ ಸಂಗೀತ ಕೇಳಬಹುದು, ನಾನು ಮಾತ್ರ ಕೇಳಬಾರ್ದೇನೋ ಲಚ್ಚಣ್ಣ?
1: ಹಾಗಲ್ಲಮ್ಮ, ನಿನಗೆ ಬೇಕಾದರೆ ದಿನ ಹಾಡ್ತೇನೆ, ಸುಮ್ಮನೆ ಆಯಾಸವಾಗ್ತದಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ನೀನು ಬರಬಾರ್ದೆಂದು ನಾನು ಬಯಸ್ತೇನೆ. ಸಭೆಯಲ್ಲಿ ನೀನು ಹಾಡಿದ್ದು ನಾನು ಕೇಳಿಲ್ಲ. ಶಾಂತನ ಮದುವೆಯಲ್ಲಿ ನೀನು ಹಾಡಿದಾಗ ಬರೀ ಓಡಾಟದಲ್ಲಿಯೇ ಆಗಿ ಹೋಯಿತು. ನಾನು ಬಂದೇ ಬರ್ತೇನಪ್ಪ, ಬಹಳ ಆಯಾಸವಾದರೆ ಎದ್ದು ಮನೆಗೆ ಹೊರಟು ಬರ್ತೇನೆ. ಹಾಗೆ ಮಾಡಮ್ಮ ಎಂದು ಲಕ್ಷ್ಮಣ ತಾಯಿಗೆ ಸೋಲ್ಲೇಬೇಕಾಯಿತು. ಕಚೇರಿ ಆರಂಭವಾಯಿತು. ವಾತಾಪಿ ಗಣಪತಿ ಭಜೆಯಿಂದಲೇ ಆರಂಭ. ರಾಮಸ್ವಾಮಿ ಕೈ ಸೋಲುತ್ತಾ ಬಂತು. ವೆಂಕಟಸ್ವಾಮಿ ತಪ್ಪು ತಾಳ ಹಾಕಿದ. ಲಕ್ಷ್ಮಣ ಸ್ನೇಹಿತರ ದೋಷಗಳನ್ನು ತಿಳಿದು ಸಾವಕಾಶವಾಗಿ ಅನುಸರಿಸಿಕೊಂಡು ಹೋಗಿ ಎಂದು ಧೈರ್ಯ ಹೇಳಿದ. ಲಕ್ಷ್ಮಣ ಹಾಡುತ್ತಾ ಹೋದಂತೆ ರಾಮಸ್ವಾಮಿ ಪಿಟೀಲನ್ನು ಕೆಳಗಿಟ್ಟು ತಾನು ತೆಪ್ಪಗೆ ಕೇಳುತ್ತಾ ಕುಳಿತು ಬಿಟ್ಟ. ವೆಂಕಟಸ್ವಾಮಿ ಟೀಕೆಗಳನ್ನು ಮಾತ್ರ ಹಾಕುತ್ತಾ ಹಾಗೂ ಹೀಗೂ ಲಕ್ಷ್ಮಣನ ಜೊತೆಯಲ್ಲಿ ಹೋಗಲು ಪ್ರಯತ್ನ ಪಡ್ತಾ ಇದ್ದ. 4 ಕೀರ್ತನೆ ಮುಗಿಸುವ ಹೊತ್ತಿಗೆ ತಾಲೂಕು ಕಚೇರಿಯ ಗಂಟೆ 11 ಬಡಿಯಲಾರಂಭಿಸಿತು. ಲಕ್ಷ್ಮಣ ಒಂದೆರಡು ದೇವರ ನಾಮಗಳನ್ನು ಹಾಡಿ ಮಂಗಳ ಹಾಡಿಬಿಟ್ಟ. ಕಚೇರಿ ಮುಗಿಯಲು ಎದ್ದು ಹೋಗಿ ಮೊದಲು ತಾಯಿಗೆ ನಮಸ್ಕಾರ ಮಾಡಿದ. ಮೀನಾಕ್ಷಮ್ಮನವರು ಮಗನ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ಎಲ್ಲರೂ ಬಗೆ ಬಗೆಯಾಗಿ ಲಕ್ಷ್ಮಣನನ್ನು ಹೊಗಳಿದರು. ಕಣ್ಣೀರು ಒರೆಸಿಕೊಂಡು ಅಮಲ್ದಾರರ ಕರವಸ್ತ್ರವೆಲ್ಲ ನೆನೆದು ಒದ್ದೆ ಮುದ್ದೆಯಾಗಿತ್ತು. ಅವರೇ ಎದ್ದು ನಿಂತು ಸಭೆಯನ್ನುದ್ದೇಶಿಸಿ 4 ಮಾತುಗಳನ್ನಾಡಿ ಮುಂದೆ ಲಕ್ಷ್ಮಣರಾಯರಿಗೆ ಎಂತಹ ಭವಿಷ್ಯವಿದೆ ಎಂಬುದನ್ನು ಸೂಚಿಸಿದರು. ಎಲ್ಲ ಹೊಗಳಿಕೆಯ ಮಾತುಗಳನ್ನು ಕೇಳಿ ಕೇಳಿ ಲಕ್ಷ್ಮಣನಿಗೆ ಬೇಸರ ಬಂದಿತ್ತು. ಅವನ ಧ್ಯಾನವೆಲ್ಲ ಚೆನ್ನಪ್ಪನ ಮೇಲೆ ನೆಟ್ಟಿತ್ತು. ಇಂದು ಅವರು ಹೇಳಿದ್ದರೆ ಎಂದು ಮನಸ್ಸು ಕಾತುರಪಡುತ್ತಿತ್ತು. ಹಿಂದಿನ ನೆನಪು, ಅದೇ ಭಜನೆಯ ಮನೆ, ತಾನು ಹಾಡಿದುದು, ಚೆನ್ನಪ್ಪನವರು ಹಾಡಿದುದು, ಅವರು ಹೇಳಿದ ಮಾತುಗಳು ಕಿವಿಗೆ ಕಟ್ಟಿದಂತಿದ್ದವು. ಜನರ ಸ್ತುತಿಯನ್ನೆಲ್ಲ ಗುರುವಿಗೆ ಮನಸ್ಸಿನಲ್ಲಿ ಅರ್ಪಿಸಿಬಿಟ್ಟ. ಲಕ್ಷ್ಮಣನ ಸಂಗೀತವನ್ನು ಎಲ್ಲರೂ ಮೆಚ್ಚಿದರು, ಎಲ್ಲರೂ ಹೊಗಳಿದರು. ಆದರೆ ಅವನೇ ಅದನ್ನು ಮೆಚ್ಚಲಿಲ್ಲ. ಇಲ್ಲ, ಇದು ಸಂಗೀತವಲ್ಲ, ಸರಿಗಮ ಪದನಿಸಗಳ ಹೋರಾಟ, ಸುಖವಾದ ಶಾರೀರದ ಸಂಮೋಹನಾಸ್ತ್ರ. ಒಂದು ದಿವಸ ನಿಜವಾದ ಸಂಗೀತವನ್ನು ಹಾಡಬೇಕು ಎಂದಂದುಕೊಂಡ. ಅವನಿಗೆ ಆಗ ಮನಸ್ಸಿನ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಗೋಪಾಲನ ಕಥೆಯ ನೆನಪು ಬಂದಿತು. ಜನತೆಯ ಆಸೆ ಮುಗಿಯುವಲ್ಲಿ ಕಲಾವಿದನ ಆಸೆ ಆರಂಭವಾಗ್ತದೆ. ಜನತೆಗೆ ಯಾವುದು ಹಿತವಾಗುತ್ತದೆಯೋ ಅದು ಕಲಾವಿದನಿಗೆ ಅಹಿತವಾಗುತ್ತದೆ. ಜನತೆಗೆಲ್ಲಿ ತೃಪ್ತಿ ತೋರುವುದೋ ಕಲಾವಿದನಿಗಲ್ಲಿ ಅತೃಪ್ತಿ ಮೊಳೆಯುತ್ತದೆ ಎನ್ನುವ ಮಾತುಗಳು ಕಥೆಯಲ್ಲಿ ತನ್ನನ್ನು ಉದ್ದೇಶ ಮಾಡಿ ಬರೆದನು ಎಂದು ಯೋಚಿಸತೊಡಗಿದ. ಮನೆಗೆ ಹೋಗೋಣವೇನಪ್ಪ ಎಂದು ಮೀನಾಕ್ಷಮ್ಮನವರು ಎಚ್ಚರಗೊಳಿಸಿದಾಗಲೇ ನಕ್ಕು, ಆಗಲಮ್ಮ ಎಂದ. ಮಾರನೆಯ ದಿವಸ ಬಸ್ಸಿನಲ್ಲಿ ಶಾಮಣ್ಣನವರು ಬಂದಿಳಿದರು. ಹಿಂದಿನ ಸಂಜೆ ಲಕ್ಷ್ಮಣನ ಕಚೇರಿಯಾದದ್ದು ಕೇಳಿ ಎಂತಹ ಅವಕಾಶ ತಪ್ಪಿ ಹೋಯಿತು ಎಂದು ಬಹಳ ವ್ಯಸನ ಪಟ್ಟುಕೊಂಡ್ರು. ಏನ್ ಶಾಮಣ್ಣ ಬಂದುಬಿಟ್ರಿ ಅಲ್ಲಿ ಮನೆ ಕಡೆ? ಪರವಾಗಿಲ್ಲ, ಹೋಗಿ ಬಾ ಎಂದು ರಾಯರು ಹೇಳಿದ್ರಮ್ಮ, ನನಗೂ ಮನಸ್ಸು ತಡೆಯಲಿಲ್ಲ, ಬಂದುಬಿಟ್ಟೆ ಎಂದು ಹೇಳಿದರು. ಶಾಮಣ್ಣನವರು ಬಂದುದು ಲಕ್ಷ್ಮಣನಿಗೆ ಬಲಭುಜ ಬಂದಂತಾಯಿತು. ಮೀನಾಕ್ಷಮ್ಮನವರ ದೇಹಸ್ಥಿತಿ ತೀರಾ ಕೆಡುತ್ತಾ ಬಂದಿತು. ಕಾಯಿಲೆ ದಿವಸಕ್ಕೆ ಒಂದೊಂದು ರೂಪವನ್ನು ತಾಳಲಾರಂಭಿಸಿತು. ತಮ್ಮ ಸ್ಥಿತಿಯ ಪರಿಣಾಮ ಮೀನಾಕ್ಷಮ್ಮನವರಿಗೂ ಗೊತ್ತಾಯಿತು. ಮನಸ್ಸಿಗೆ ಧೈರ್ಯ ತಂದುಕೊಂಡ್ರು. ಹೊರಗೆ ಯಾವ ಬಗೆಯ ನೋವನ್ನೂ ತೋರಗೊಡಲಿಲ್ಲ. ಸೊಸೆಯಂದಿರ ಶಿಕ್ಷಣದ ಕಡೆಗೆ ಗಮನ ಕೊಡಲಾರಂಭಿಸಿದರು. ಮನೆಯಲ್ಲಿ ಯಾರ ಯಾರ ಬಗ್ಗೆ ಹೇಗೆ ಹೇಗೆ ನಡೆದುಕೊಳ್ಳಬೇಕು, ಮನೆಗೆ ಬಂದು ಹೋಗುವವರ ವಿಚಾರದಲ್ಲಿ ಹೇಗೆ ವರ್ತಿಸಬೇಕು, ನೆಂಟರಿಷ್ಟರ ಗುಣದೋಷಗಳ ಪರಿಚಯ ಎಲ್ಲವನ್ನೂ ತಿಳಿಸುತ್ತಾ ಬಂದರು. ಪದ್ಮನನ್ನು ಕರೆದು ಕೂಡಿಸಿಕೊಂಡು, ರಾಮನ ನೋಡಿಕೊಳ್ಳುವುದು ಸ್ವಲ್ಪ ಜವಾಬ್ದಾರಿ ಕೆಲಸ ಪದ್ಮ, ಅವನ ಮನಸ್ಸು ಒಳ್ಳೆಯದು ಆದರೆ ಬಹಳ ದುಡುಕು, ಮುಂಗೋಪ ಹೆಚ್ಚು, ನೀನೆಲ್ಲ ಸರಿಸಿಕೊಂಡು ಹೋಗಬೇಕಮ್ಮ. ಇನ್ಮುಂದೆ ನೀನೇ ಮನೆ ಯಜಮಾನ್ತಿ, ರಾಮುವೇ ಯಜಮಾನ. ದೊಡ್ಡವರ ಗೌರವಕ್ಕೆ ಕುಂದು ತರದ ಹಾಗೆ ನಡೆದುಕೊಂಡು ಹೋಗಬೇಕು. ಹಾಗೆ ಆಗಲಿ ಅತ್ತೆಮ್ಮನವರೇ, ಇನ್ನೊಂದು ಮಾತು, ಇದನ್ನು ಹೇಳಿದೆ ಎಂದು ಮನಸ್ಸಿಗೆ ಏನು ತಿಳಿದುಕೊಳ್ಬೇಡ. ಗೋಪಾಲಿ ಹೇಗೋ ಲಕ್ಷ್ಮಣನು ಹಾಗೆಯೇ ನಿನಗೂ ರಾಮುಗೂ. ಅವರಿಬ್ಬರನ್ನು ನೋಡಿಕೊಳ್ಳುವುದು ನಿಂಬಾರ. ಜಯಾನು ನೀನು ಯಾವಾಗಲೂ ಹೊಂದಿಕೊಂಡು ಹೋಗಿ. ನಿಮ್ಮ ನಿಮ್ಮಲ್ಲಿ ಏನಾದರೂ ಒಡಕು ಹುಟ್ಟಿದರೆ ಗಂಡಂದಿರಿಗೆ ಚಾಡಿ ಹೇಳಬೇಡಿ, ನೀವೇ ಸರಿಪಡಿಸಿಕೊಳ್ಳಿ. ಆ ಮಾತನ್ನೇ ಮೀನಾಕ್ಷಮ್ಮನವರು ಜಯನಿಗೂ ಹೇಳಿದರು. ಸಂಗೀತ ಒಂದು ಬಿಟ್ಟರೆ ಲಕ್ಷ್ಮಣನಿಗೆ ಪ್ರಪಂಚ ವ್ಯವಹಾರ ಒಂದು ತಿಳಿಯಲ್ಲಮ್ಮ. ಅವನು ಯಾವಾಗಲೂ ಮಗುವಾಗಿಯೇ ಇರ್ತಾನೆ. ಮನಸ್ಸಿಗೆ ಏನಾದರೂ ನೋವಾದರೆ ಇತರರ ಹಾಗೆ ಹೊರಗೆ ಹಾಕುವ ಸ್ವಭಾವ ಅವನದಲ್ಲ, ಒಳಗೇ ಕೊರಗ್ತಾನೆ. ನೀನು ಜಾಣೆ, ಎಲ್ಲ ತಿಳಿದುಕೊಳ್ಳಬಲ್ಲೆ, ಅವನನ್ನು ಸಂರಕ್ಷಿಸುವ ಭಾರ ನಿನ್ನದು. ಇವತ್ತು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ ಅತ್ತಮ್ಮನವರೇ? ನಮಗೆ ಬುದ್ಧಿ ಹೇಳಿ ದಾರಿ ತೋರಿಸೋಕೆ ನೀವು ಇರುವಾಗ ನಮಗೇನು ಯೋಚನೆ, ಏನು ಕೊರತೆ? ನಾನು ಇರೋದು ಅದು ಮುಗಿಯುತ್ತಾ ಬಂತು ಕಣೆ ತಾಯಿ ಎಂದು ಕಣ್ಣಿನಲ್ಲಿ ನೀರು ತಂದುಕೊಂಡು ಹೇಳಿದರು. ಮೀನಾಕ್ಷಮ್ಮನವರ ಮನಸ್ಸಿನಲ್ಲಿ ಏನೋ ಹೊಳೆಯಿತು. ಹೇಗೋ ಶುಕ್ರವಾರ ಕುಂಕುಮಾರ್ಚನೆ ಮಾಡಿ ನಾಲ್ಕು ಜನ ಮುತ್ತೈದರಿಗೆ ಹೂವೀಳ್ಯ ಮಾಡುವ ಎಂದುಕೊಂಡರು. ಶಾಮಣ್ಣನವರನ್ನು ಕರೆದು ಒಂದು ದಿವಸದ ಮಟ್ಟಿಗೆ ಬಂದು ಹೋಗಬೇಕಂತೆ ಎಂದು ಅವರಿಗೆ ಹೇಳಿ ಕಳುಹಿಸಿ ಶಾಮಣ್ಣನವರೇ ಎಂದು ಹೇಳಿದರು. ಕುಂಕುಮಾರ್ಚನೆ ಹೂವೀಳ್ಯ ಮುಗಿಯುವ ಹೊತ್ತಿಗೆ 3 ಗಂಟೆಯಾಯಿತು. ಅನಂತರ ಊಟದ ಶಾಸ್ತ್ರ ಮುಗಿಸಿ ಮಲಗಿದರು. ಸಂಜೆ ಬಸ್ಸು ಬರುವ ಹೊತ್ತಿಗೆ ಜ್ವರದಿಂದ ಮೈಕಾದು ಕೆಂಡವಾಗಿತ್ತು. ರಾಯರು ಸ್ವಲ್ಪ ಗಾಬರಿಯಾಗಿಯೇ ಬಂದರು. ಬೆಳಗ್ಗೆಯಿಂದ ನಡೆದುದನ್ನು ಕೇಳಿ ಶಾಮಣ್ಣನವರನ್ನು ಆಕ್ಷೇಪಿಸಿದರು. ತಿಳಿದು ಕುಂಕುಮಾರ್ಚನೆ ಹೂವಿಳ್ಯಕ್ಕೆ ನೀನು ಹೇಗೆ ಅವಕಾಶ ಕೊಟ್ಟೆ ಶಾಮಣ್ಣ? ನಾನೇ ಹೇಳಿದೆ ಅಂದರೆ ಶಾಮಣ್ಣನವರ ಮೇಲೆ ಕೋಪಿಸಿಕೊಳ್ಬೇಡಿ. ನನ್ನದು ಕೊನೆಯ ಆಸೆಗಳು ಕೆಲವಿದ್ದವು, ಅವುಗಳಲ್ಲಿ ಇದೂ ಒಂದಾಗಿತ್ತು. ನೀನು ಹೀಗೆ ಮಾತಾಡಬಾರ್ದು ಮೀನಾ, ಅಧೈರ್ಯ ತಂದುಕೊಳ್ಳುವುದೇ. ಅಧೈರ್ಯವಲ್ಲ, ಪೂರ್ತಿ ಧೈರ್ಯವೇ ಇದೆ. ನಿಮ್ಮ ಕೊನೆಯ ದರ್ಶನ ಎಲ್ಲಿ ತಪ್ಪುತ್ತೋ ಎಂದು ಹೆದರಿದ್ದೆ. ನಾನು ಇನ್ನು ಹೋಗಿ ಬರ್ತೇನೆ. ಎಲ್ಲಿಗೆ ಎಲ್ಲಿಗೆ ಮೀನಾ ಎಂದು ರಾಯರು ಕೇಳಿದ್ದು ಮೀನಾಕ್ಷಮ್ಮನವರ ಕಿವಿಯ ಮೇಲೆ ಬೀಳಲಿಲ್ಲ. ಸುತ್ತಲೂ ನಿಂತಿದ್ದ ಮಗ ಸೊಸೆಯಂದಿರನ್ನು ಹತ್ತಿರ ಕರೆದು ಎಲ್ಲರನ್ನೂ ಪ್ರೀತಿಯಿಂದ ನೇವರಿಸಿದರು. ರಾಮುನ್ನ ನೋಡಲಿಲ್ಲ. ಸಾವಿತ್ರಮ್ಮಂಗೆ ಹೇಳಪ್ಪ, ವೆಂಕಟೇಶು, ಶಾಂತ, ಗೋಪಿ ಎಲ್ಲರಿಗೂ ಹೇಳು ಎಂದು ಮಗನಿಗೆ ತಿಳಿಸಿ ಮೆಲ್ಲನೆ ಏಳಲು ಪ್ರಯತ್ನಿಸಿದರು. ಲಕ್ಷ್ಮಣ ಹಿಡಿದೆತ್ತಿ ಕುಳ್ಳಿರಿಸಿದ. ಗಂಡನನ್ನು ನೋಡುತ್ತಾ ಸ್ವಲ್ಪ ನಿಂತ್ಕೊಳ್ತೀರಾ ಎಂದರು. ರಾಯರು ಎದ್ದು ನಿಂತರು. ಮೀನಾಕ್ಷಮ್ಮನವರು ಮತ್ತೆ ಒಂದು ಸಲ ಸುತ್ತಲೂ ಕಣ್ತುಂಬ ಗಂಡ, ಮಗ, ಸೊಸೆಯಂದಿರು, ಶಾಮಣ್ಣ ಎಲ್ಲರನ್ನ ನೋಡಿ ಗಂಡನ ಪಾದಗಳನ್ನು ಮುಟ್ಟಿ ಅದರ ಮೇಲೆ ತಲೆಯನ್ನಿಟ್ಟರು. ಮತ್ತೆ ಏಳಲೇ ಇಲ್ಲ.
2: ರಾಯರ ಜೀವನವೇ ಬದಲಾಯಿಸಿಬಿಟ್ಟಿತು. ಏನೋ ಒಂದು ಮಂಕು ಕವಿದಂತಾಯಿತು. ರಾಮಾಯಣವನ್ನು ಹಿಡಿದು ಕುಳಿತರೆ ಅದೇ ಆಗ್ತಾಯಿತ್ತು. ಸನಿಕೆ ಪಿಕಾಶಿ ಹಿಡಿದು ತೋಟದ ಕೆಲಸಕ್ಕೆ ನಿಂತರೆ ಅದೇ. ಸಂಧ್ಯಾವಂದನಿಗೆ ಕುಳಿತರೆ ಅದೇ ಆಗ್ತಾಯಿತ್ತು. ಒಂದು 100 ಸಲ ಮಾತಾಡಿಸಿದರೆ 1 ಸಲ ಉತ್ತರ ಕೊಡ್ತಾ ಇದ್ರು. ಅಸಂಬದ್ಧವಾದ ಉತ್ತರಗಳೇ ಹೆಚ್ಚು. ರಾಯರ ಸ್ಥಿತಿಯನ್ನು ನೋಡಿ ಗೆಳೆಯರಿಬ್ಬರು ಬಹಳ ಮರುಗಿದ್ರು. ಏನು ಮಾಡುವುದಕ್ಕೂ ದಿಕ್ಕು ತೋಚದಂತಾಯಿತು. ಊರು ಬಿಟ್ಟು 4 ದಿವಸ ದೇಶ ಸುತ್ತಿ ಬಂದರೆ ಕೊಂಚ ಮರೆತಂತೆ ಆಗಬಹುದು ಎಂದು ರಾಯರಿಗೆ ಹೇಳಿ ನೋಡಿದರು. ರಾಯರು ತಾವು ಬೆಂಗಳೂರು ಬಿಟ್ಟು ಕದಲುವುದಿಲ್ಲವೆಂದು ಖಂಡಿತವಾಗಿ ಹೇಳಿಬಿಟ್ರು. ಹೊರಗೆ ಹೋಗಿ ಬಂದರೆ ಹಿಂದಣ ರೂಢಿಯಂತೆ ಮೀನಾ ಎಂದು ಕೂಗುವರು. ಸಾವಿತ್ರಮ್ಮ ಬಂದು ಎದುರು ನಿಂತರೆ ತಮ್ಮಷ್ಟಕ್ಕೆ ಮಾತನಾಡಿಕೊಂಡು ತಲೆ ತಗ್ಗಿಸಿಕೊಂಡು ಕೋಣೆಯೊಳಗೆ ಹೋಗಿಬಿಡ್ತಾ ಇದ್ರು. ಮೀನಾಕ್ಷಮ್ಮ ತಮ್ಮನ್ನು ಬಿಟ್ಟು ಹೊರಟು ಹೋದರೆಂಬುದು ರಾಯರ ಮನಸ್ಸಿಗೆ ಬರಲೊಲ್ಲದು. ಬೆಳಗ್ಗೆಯಿಂದ ಸಂಜೆಯವರೆಗೂ ಮೀನಾಕ್ಷಮ್ಮನವರು ಮಾಡುತ್ತಿದ್ದುದು ಕಣ್ಣಿಗೆ ಕಟ್ಟಿದಂತಿತ್ತು. ಕೋಣೆಯಲ್ಲಿಯೇ ಕುಳಿತು ಗಡಿಯಾರ ನೋಡುತ್ತಾ, ಮೀನಾ ಈಗ ತುಳಸಿ ಕಟ್ಟಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಾ ಇರಬಹುದು. ಮೀನಾ ಈಗ ರಾಮು ಬರ್ತಾನೆ ಅಂತ ತಿಂಡಿ ಮಾಡ್ತಾ ಇರಬಹುದು. ಮೀನಾ ಈಗ ಜಯಪದ್ಮರ ಕೈಯಲ್ಲಿ ಹಾಡು ಹಸಿ ಹೇಳಿಸುತ್ತಾ ಹೂ ಪೋಣಿಸ್ತಾ ಇರಬಹುದು ಎಂದು ಯೋಚಿಸಿ ಮೀನಾ ಎಂದುಕೊಂಡು ತುಳಸಿ ಕಟ್ಟೆಯ ಬಳಿಗೂ ಅಡಿಗೆ ಮನೆಗೂ ಓಡುವರು. ಮೀನಾ ಇರ್ತಿರಲಿಲ್ಲ. ನಿರಾಶೆಯಿಂದ ತಮ್ಮ ಕೋಣೆಯನ್ನು ಸೇರಿ ದುಃಖದಲ್ಲಿ ಮೈಮರೀತಾ ಇದ್ರು. ನಿಂತರೆ ಕುಳಿತರೆ ಎದುರಿಗೆ ಮೀನಾಕ್ಷಮ್ಮ ಬಂದು ನಿಂತಂತಾಗ್ತಾ ಇತ್ತು. ಅವರ ಮೃದು ನಗೆ, ಸಹಜ ಗಾಂಭೀರ್ಯ, ಉದಾತ್ತ ನಡವಳಿಕೆ ಕಣ್ಣಿಗೆ ಕಟ್ಟಿದಂತಾಗುತ್ತಿದ್ದವು. ಸಾವಿತ್ರಿಯನ್ನು ತಂದು ನಮಗೆ ಮದುವೆ ಮಾಡಿದುದು, ತಮ್ಮ ಕಿವಿಯ ಆಭರಣವನ್ನು ತೆಗೆದು ಸಾವಿತ್ರಿಗೆ ಇಡುತ್ತಿದ್ದುದು, ಸಾವಿತ್ರಿಗೆ ನೀರೆರೆದು ಹೆರಳು ಹಾಕಿ ಅಲಂಕರಿಸಿ ತಮ್ಮ ಬಳಿಗೆ ಕಳುಹಿಸುತ್ತಿದ್ದುದು, ರಾಮುವಿನ ಎಲ್ಲ ದೋಷಗಳನ್ನು ಸಹಿಸುತ್ತಿದ್ದುದು, ಮನೆಯ ಆಳುಕಾಳುಗಳು ಆಶ್ರಿತರು ಎಲ್ಲರ ವಿಚಾರದಲ್ಲಿಯೂ ಅವರು ತೋರುತ್ತಿದ್ದ ಮರುಕ ರಾಯರ ಸ್ಮೃತಿಯನ್ನು ಕೆದಕುತ್ತಿದ್ದವು. ನಿದ್ರಿಸುತ್ತಿದ್ದಂತೆ ಗಾಬರಿಯಾಗಿ ಮೀನಾ ಮೀನಾ ಎಂದು ಎದ್ದು ಮನೆಯಲ್ಲೆಲ್ಲ ಓಡಾಡುವರು. ಒಂದು ದಿವಸ ಹೊಸಲು ಎಡವಿ ಬಿದ್ದು ಹಣೆಯನ್ನು ಒಡೆದುಕೊಂಡಿದ್ದರು. ರಾಯರ ಸ್ಥಿತಿ ಮನೆಯಲ್ಲಿ ಎಲ್ಲರಿಗೂ ತುಂಬ ಆತಂಕಕ್ಕೆ ಕಾರಣವಾಯಿತು. ಶ್ಯಾಮಣ್ಣನವರು ಪತಿವ್ರತೆಯರ ಕತೆ ಹೇಳುತ್ತಾರೆ. ನಮ್ಮ ರಾಯರಂತಹ ಸತೀವ್ರತರ ಕತೆ ಏತಕ್ಕೆ ಹೇಳುವುದಿಲ್ಲವೋ ಎಂದು ಭೀಮರಾಯರನ್ನೊಮ್ಮೆ ಕೇಳಿದರು. ಭೀಮರಾಯರು ಅದಕ್ಕೆ ಉತ್ತರವಾಗಿ, ಆ ಕಾಲದಲ್ಲಿ ರಾಯರಂತಹ ಸತೀವ್ರತರು ಇರಲಿಲ್ಲ ಅಂತ ಕಾಣ್ತದೆ ಎಂದು ಮಾರುತ್ತರ ಕೊಟ್ಟಿದ್ರು. ರಾಯರಿಗೆ ಮನೋರೋಗ ಪ್ರಬಲವಾಗಿ ಹಿಡಿದು ಬಿಟ್ಟಿತು. ಅವರಿಗೆ ಮೀನಾಕ್ಷಮ್ಮನವರ ಹೆಸರು, ಚರಿತ್ರೆ, ರೂಪಗಳನ್ನು ಬಿಟ್ಟು ಬೇರೊಂದೂ ಬೇಡವಾದವು. ಯಾರಾದರೂ ಮೀನಾಕ್ಷಮ್ಮನವರ ಸುದ್ದಿ ಹೇಳ್ತಾ ಇದ್ರೆ ಕೇಳುವರು, ಬೇರೆ ವಿಷಯ ತೆಗೆದ್ರೆ ಆಮೆಯಂತೆ ತಮ್ಮ ಚಿಪ್ಪಿನ ಒಳಗೆ ಸೇರಿಕೊಂಡು ಬಿಡ್ತಾ ಇದ್ರು. ಗೃಹಕೃತ್ಯದ ಆಡಳಿತವನ್ನೆಲ್ಲ ರಾಮಚಂದ್ರರೇ ನಿರ್ವಹಿಸಬೇಕಾಯಿತು. ಎಂದಿನಂತೆ ಶ್ಯಾಮಣ್ಣನವರೇ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಹೋಗ್ತಾ ಇದ್ರು. ಹಣಕಾಸಿನ ಆಡಳಿತ ಮಾತ್ರ ರಾಮಚಂದ್ರರ ಪಾಲಿಗೆ ಬಂತು. ಮೀನಾಕ್ಷಮ್ಮನವರು ತೀರಿಕೊಂಡ ಮೇಲೆ ಸಾವಿತ್ರಮ್ಮ ಸಾಮಾನ್ಯವಾಗಿ ಯಾವುದಕ್ಕೂ ಬರುತ್ತಲೇ ಇರಲಿಲ್ಲ. ಗಂಡನ ಸ್ಥಿತಿಯು ಹೀಗೆ ವಿಪರೀತಕ್ಕಿಟ್ಟುಕೊಂಡ ಮೇಲಂತೂ ಸೇವೆ ಪೂಜೆ ಪುನಸ್ಕಾರಗಳು ಬಿಟ್ಟು ಅವಳಿಗೆ ಬೇರೆ ಏನೂ ಬೇಕಾಗ್ತಿರಲಿಲ್ಲ. ಮೊದಲು ಅಡಿಗೆ ಕೆಲಸವನ್ನೆಲ್ಲ ತಾನೇ ನೋಡಿಕೊಂಡು ಹೋಗ್ತಾ ಇದ್ದು, ಈಗ ಅದು ಶಾಂತ, ಜಯ, ಪದ್ಮರನ್ನು ಸೇರಿತು. ಅವರು ತಮ್ಮಲ್ಲಿಯೇ ಒಂದು ಒಪ್ಪಂದ ಮಾಡಿಕೊಂಡು ಒಂದೊಂದು ದಿವಸದ ಅಡಿಗೆ ಕೆಲಸಗಳನ್ನು ನೋಡಿಕೊಳ್ತಾ ಇದ್ರು. ರಾಮಚಂದ್ರನ ಕೈಗೆ ಅಧಿಕಾರ ಬಂದದ್ದು ಮಿಣಚಂಬಟ್ಟನ ಪ್ರಾಣಕ್ಕೆ ಬಂತು ಎನ್ನುವಂತೆ ಆಗುತ್ತಾ ಬಂತು. ಹಾಲು ತೆಗೆದುಕೊಳ್ಳುವುದು ಕಡಿಮೆಯಾಯಿತು. ಪ್ರತಿದಿನವೂ ರಾತ್ರಿ ಲಕ್ಷ್ಮಣನಿಗೂ ವೆಂಕಟೇಶನಿಗೂ ಕುಡಿಯುವುದಕ್ಕೆ ಹಾಲು ಕೊಡುವ ಪದ್ಧತಿ ಇತ್ತು, ಅದು ನಿಂತು ಹೋಯಿತು. ತರಕಾರಿ ಒಪ್ಪೊತ್ತೇ ಸಾಕೆಂದು ಹೊಸ ಯಜಮಾನರು ಆಜ್ಞೆ ಮಾಡಿಬಿಟ್ರು. ದೀಪದ ಖರ್ಚು ಬಹಳವಾಯಿತೆಂದು ರಾತ್ರಿ 10 ಗಂಟೆಯಾಗುತ್ತಲೂ ಮೇನ್ ಸ್ವಿಚ್ ಆರಿಸಿಬಿಡುವುದು ಆರಂಭವಾಯಿತು. ರಾತ್ರಿ ಲಹರಿ ಬಂದಾಗ ಲಕ್ಷ್ಮಣ ಅಭ್ಯಾಸ ಮಾಡಿಕೊಳ್ಳುವ ಪದ್ಧತಿ ಇತ್ತು. ಗೋಪಾಲ ಸಾಮಾನ್ಯವಾಗಿ ತನ್ನ ಬರವಣಿಗೆಯನ್ನೆಲ್ಲ ರಾತ್ರಿಯೇ ಮಾಡ್ತಾ ಇದ್ದ. ಅವರಿಬ್ಬರೂ ಪ್ರಭಾಕರ ಕಂದೀಲುಗಳನ್ನು ತಂದಿಟ್ಟುಕೊಂಡು ತಮ್ಮ ಅಭ್ಯಾಸಗಳನ್ನು ಮುಂದೆ ಸಾಗಿಸಬೇಕಾಯಿತು. ಒಂದು ದಿವಸ ರಾಮಚಂದ್ರನ ಕೃಪಾಕಟಾಕ್ಷ ರಾಯರ ಮನೆಗೆ ವಾರಕ್ಕೂ ಭಿಕ್ಷಕ್ಕೂ ಬರುತ್ತಿದ್ದ ಹುಡುಗರ ಮೇಲೆ ಬಿತ್ತು. ಹುಡುಗರು ಅವನ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದರು. ಅವತ್ತು ಪದ್ಮನ ಅಡಿಗೆಯ ಸರದಿ. ಶಾಂತ, ಜಯ ಇಬ್ಬರೂ ಬಡಿಸ್ತಾ ಇದ್ರು. ಈ ಭಿಕಾರಿಗಳಿಗೆಲ್ಲ ನನ್ನ ಹೆಂಡತಿ ಅಡಿಗೆ ಮಾಡಿ ಹಾಕುವುದೆಂದ್ರೇನು ಎನ್ನುವ ಯೋಚನೆ ಹೊಳೆಯಿತು. ಊಟ ಮುಗಿಸುವುದರೊಳಗಾಗಿ ಅವಸರ. ನಾಳೆಯಿಂದ ನೀವು ಯಾರೂ ಇಲ್ಲಿ ಊಟಕ್ಕೆ ಬರಬೇಡ್ರಯ್ಯ, ನಮ್ಮಲ್ಲಿ ಅನುಕೂಲವಾಗುವುದಿಲ್ಲ ಎಂದು ಹೇಳಿಬಿಟ್ಟ. ಹುಡುಗರು ಎದ್ದು ಕೈ ತೊಳೆದುಕೊಂಡು ಹೊರಟು ಹೋದರು. ಮತ್ತೆ ರಾಯರ ಮನೆಯ ಬಳಿ ಸುಳಿಯಲಿಲ್ಲ. ಸಾವಿತ್ರಮ್ಮನವರು ಸುದ್ದಿ ಕೇಳಿ ಬಹಳ ದುಃಖಪಟ್ಟರು. ಮಗ ಸಮಾಧಾನವಾಗಿ ಎಲೆ ಅಡಿಕೆ ಹಾಕಿಕೊಳ್ತಾ ಇರುವಾಗ ಅವನ ಬಳಿ ಬಂದು, ಇದೇನಪ್ಪ ರಾಮಣ್ಣ ಹೀಗೆ ಮಾಡಿಬಿಟ್ಟೆ, ಏನು ಮಾಡಿದೆ ನಮ್ಮ, ಆ ಬಡ ಹುಡುಗರನ್ನೆಲ್ಲ ಅಟ್ಟಿಬಿಟ್ಟೆಯಲ್ಲ, ಮನೆಯಲ್ಲಿ ಅಣ್ಣ ಒಂಟಿಗಾರರ ಗುಂಪು ಹೆಚ್ಚಿ ಹೋಯಿತು, ಇದರಿಂದ ಮನೆಗೆ ಖರ್ಚು ತಪ್ಪಲಿಲ್ಲ, ಅವರಿಗೆ ವಿದ್ಯೆ ಬರಲಿಲ್ಲ, ಸ್ವಲ್ಪ ಕಷ್ಟಪಟ್ಟು ಸ್ವಾವಲಂಬನೆ ಕಲಿತುಕೊಳ್ಳಿ ಎಂದು ಹಾಗೆ ಹೇಳಿದ್ನಮ್ಮ. ಅವರ ಒಳ್ಳೆಯದಕ್ಕೆ ನಾನು ಹಾಗೆ ಮಾಡಿದ್ದು. ಖರ್ಚು ಏನು ಬಂತಪ್ಪ, 10 ಜನ ಊಟ ಮಾಡುವ ಮನೆಯಲ್ಲಿ 4 ಜನ ಓದೋ ಹುಡುಗರು ಊಟ ಮಾಡಿದರೆ ಆಗುತ್ತಿದ್ದುದೇನು ನಷ್ಟ? ದೇವರು ಯಾವುದಕ್ಕೆ ಕಡಿಮೆ ಮಾಡಿದ್ದಾನೆ? ಈ ಮನೆ ಯಾವಾಗಲೂ ಅನ್ನದಾನಕ್ಕೆ ಪ್ರಸಿದ್ಧವಾದುದು. ನೀನು ಹೀಗೆ ಮಾಡುವುದು ಚೆನ್ನಲ್ಲಪ್ಪ. ಹಾಗಾದರೆ ನೀನೇ ನಡೆಸಮ್ಮ, ಇದೆಲ್ಲ ಶ್ಯಾಮಣ್ಣ ಲಕ್ಷ್ಮಣರ ಪಿತೂರಿ ಎಂದು ಕಾಣ್ತದೆ ಎಂದು ತಾಯಿಯ ಮುಂದೆ ಬೀಗದ ಕೈಗೊಂಚಲನ್ನು ಎಸೆದ. ಸಾವಿತ್ರಮ್ಮ ಬೀಗದ ಗೊಂಚಲನ್ನು ಅವನ ಮೇಜಿನ ಮೇಲಿಟ್ಟು, ರಾಮು ಇದೇ ಮೊದಲು ಇದೇ ಕೊನೆ, ನಿನಗೆ ಇನ್ಮೇಲೆ ಏನು ಹೇಳಲ್ಲಪ್ಪ, ನಾನು ಮಾಡಿದ್ದು ತಪ್ಪಾಯಿತು, ಕ್ಷಮಿಸು. ಹೇಗೂ ನೀನು ಮನೆ ಯಜಮಾನ, ನಿನಗೆ ಹೇಗೆ ಸಂತೋಷವೋ ಹಾಗು ಮಾಡು ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋದರು. ರಾಮು ತಾಯಿಯ ಮೇಲಿನ ಕೋಪವನ್ನು ಹೆಂಡತಿಯ ಮೇಲೆ ತೀರಿಸಿಕೊಂಡು ಪದ್ಮನನ್ನು ಹಿಡಿದು ಚೆನ್ನಾಗಿ ಬಡಿದು ಅವಸರವಸರವಾಗಿ ಅಂಗಿರು ಮಾಲು ಧರಿಸಿ ಕೋರ್ಟಿಗೆ ನಡೆದ. ರಾಮಚಂದ್ರನ ಯಜಮಾನಿಕೆಯ ಶಕೆ ಮನೆಯಲ್ಲಿ ಎಲ್ಲರಿಗೂ ತಗುಲತೊಡಗಿತು. ಹಳೆಯ ತಂಬೂರಿ ಅಗ್ಗಕ್ಕೆ ಸಿಕ್ಕಿತೆಂದು 20 ರೂಪಾಯಿಗಳನ್ನಿತ್ತು ಶ್ಯಾಮಣ್ಣನವರು ಒಂದು ತಂಬೂರಿಯನ್ನು ಕೊಂಡು ತಂದಿದ್ರು. ಅದಕ್ಕೆ ಕುದುರೆ ತಂತಿಗಳಿರಲಿಲ್ಲ, ಅದಕ್ಕೂ ಖರ್ಚು ಮಾಡಿ ತಂಬೂರಿಯನ್ನು ಸಿದ್ಧ ಮಾಡ್ತಾ ಇದ್ರು. ಶ್ಯಾಮಣ್ಣನವರ ಈ ಹೊಸ ವ್ಯಾಪಾರವನ್ನು ನೋಡಿ ವೆಂಕಟೇಶ,
1: ಇದೇನು ಶ್ಯಾಮಣ್ಣನವರೇ, ತಂಬೂರಿ ತಂದುಕೊಂಡಿದ್ದೀರಲ್ಲ, ಕುಮಾರವ್ಯಾಸನನ್ನು ಜೀರ್ಣೋದ್ಧಾರ ಮಾಡುತ್ತೀರೋ?
3: ನನ್ನೇ ಜೀರ್ಣೋದ್ಧಾರ ಮಾಡಿಕೊಳ್ತೇನಪ್ಪ. ಈ ಹೊಸ ಆಡಳಿತದಲ್ಲಿ ನನಗೂ ಇವತ್ತಲ್ಲ ನಾಳೆ ಅಪ್ಪಣೆ ಚೀಟಿ ಸಿಕ್ಕುತ್ತೆ ಅಂತ ಗೊತ್ತು. ಎಲ್ಲಾದರೂ ಉಂಟೆ ನಿಮ್ಮನ್ನು ಇಷ್ಟು ದಿವಸ ರಾಯರ ಮನೆಗೆ ಜೀವ ತೆರೆದಿದ್ದೀರಿ. ವೆಂಕಟೇಶು, ನಾನೊಬ್ಬನೇ ಅಲ್ಲ, ನೀನು ಸೇರುತ್ತಿ, ನಿನ್ನ ಜೊತೆಗೆ ಲಕ್ಷ್ಮಣನೂ ಸೇರ್ತಾನೆ. ಎಲ್ಲ ಸ್ವಲ್ಪ ಈಗಿನಿಂದಲೇ ಜೋಕೆಯಿಂದಿರಿ. ನಿನ್ನ ಮುಂದಕ್ಕೆ ಏನು ಯೋಚನೆ ಮಾಡಿಕೊಂಡಿದ್ದಿ?
1: ಯಾವುದಾದ್ರೂ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಏಜೆಂಟಾಗಿ ಕೆಲಸ ಮಾಡೋಣ ಅಂತಿದ್ದೀನಿ. ಸದ್ಯಕ್ಕೆ ಸರ್ಕಾರದ ವಿಮಾ ಕಂಪನಿಗೆ ಬರೆದುಕೊಂಡಿದ್ದೇನೆ. ಭೀಮರಾಯರು ಸುಂದರರಾಯರು ಸಹಾಯ ಮಾಡ್ತೇನೆ ಎಂದು ಹೇಳಿದ್ದಾರೆ. ಏನಾದರೂ ಮಾಡಪ್ಪ, ನಿನ್ನ ಕಾಲ ಮೇಲೆ ನೀನು ನಿಂತುಕೊಳ್ಳುವ ಏರ್ಪಾಟು ಮಾಡಿಕೊ. ಕಾಲ ಹೇಗೆ ಹೋಗಿ ಹೇಗೆ ಬರುತ್ತದೆಯೋ, ನಿಜ ಶಾಮಣ್ಣನವರೇ, ನನ್ನದೇನು ಹೇಗೋ ಆಗುತ್ತೆ. ನನಗೆ ಲಕ್ಷ್ಮಣನದ್ದೇ ಯೋಚನೆ. ಅವನು ಸಂಪಾದನೆ ಕಡೆ ಲಕ್ಷ್ಯ ಕೊಡಲ್ಲ ವೆಂಕಟೇಶು. ಇಲ್ಲದಿದ್ದರೇನು, ಘನವಾದ ಮೂರ್ನಾಲ್ಕು ಪಾಠಗಳು ಈ ಕ್ಷಣ ಸಿಕ್ಕುತ್ತೆ. ಅವನ ಲೆಕ್ಕಾಚಾರವೇ ಬೇರೆ. ಸಮಾಜದವರು ಪ್ರತಿ ವರ್ಷವೂ ಕಚೇರಿಗೆ ಕರೆಯುತ್ತಲೇ ಇದ್ದಾರೆ. ತಾನು ದಕ್ಷಿಣ ದೇಶಕ್ಕೆ ಹೋಗಿ ಅಲ್ಲಿ ಜಯಬೇರಿ ಹೊಡೆದು ಬಂದ ಹೊರತು ಸಮಾಜದಲ್ಲಿ ಕಚೇರಿ ಮಾಡುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟ. ಅನಂತಾಚಾರ್ಯರ ಹತ್ತಿರ ಒಂದೆರಡು ವರ್ಷ ಇದ್ದು ಬರಬೇಕೆಂದು ಅವನ ಆಸೆ. ತಂದೆಯ ಸ್ಥಿತಿ ನೋಡಿ ಅವನ ಬಾಯಿ ಕಟ್ಟಿ ಹೋಗಿದೆ. ಒಳಗೆ ಕೊರಗ್ತಾ ಇದ್ದಾನಪ್ಪ. ಅಣ್ಣನಿಗೆ ಧನ ಪಿಶಾಚಿ, ತಮ್ಮನಿಗೆ ಸಂಗೀತ ಪಿಶಾಚಿ, ನಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಿಶಾಚಿ ಹಿಡಿದಿದೆ ಎಂದು ಕಾಣ್ತದೆ. ಹಿಡಿಲಪ್ಪ ಹಿಡಿಯಲಿ, ಆದರೆ ಪಿಶಾಚಿ ಹಿಡಿದವರು ಇತರರನ್ನು ಹಿಡಿಯದಿದ್ರೆ ಸಾಕು ಎಂದು ಶ್ಯಾಮಣ್ಣನವರು ನಗ್ತಾ ನೋಡಿದರು. ರಾಮಚಂದ್ರನಿಗೆ ಮಲ್ಲಿಕಾರ್ಜುನಯ್ಯನವರ ಕಚೇರಿ ಸಾಕಾಗಿತ್ತು. ಮಲ್ಲಿಕಾರ್ಜುನಯ್ಯನವರು ಕಚೇರಿಗೆ ಬರದೆ ಎಲ್ಲ ಕೆಲಸವನ್ನು ರಾಮಚಂದ್ರನ ಕೈಯಲ್ಲಿ ಮಾಡಿಸುತ್ತಿದ್ದುದನ್ನು ಕಕ್ಷಿಗಾರರು ಕಂಡಿದ್ದರು. ಅವರಲ್ಲಿ ಒಬ್ಬಿಬ್ಬರು ಪೂಟಾಲಾಯರ್ಗಳು ರಾಮಚಂದ್ರನಿಗೆ ಉಪದೇಶವನ್ನು ನೀಡುವುದಕ್ಕೆ ಆರಂಭಿಸಿದರು. ನೀವೇ ಆಫೀಸ್ ಮಾಡಿಬಿಡಿ ಸ್ವಾಮಿ, ನಾವೆಲ್ಲ ನಿಮ್ಮ ಆಫೀಸಿಗೆ ಬಂದು ಬಿಡ್ತೇವೆ ಎಂದು ಮೇಲಿಂದ ಮೇಲೆ ಹೇಳತೊಡಗಿದರು. ಅವರ ಆಟ ಮಲ್ಲಿಕಾರ್ಜುನಯ್ಯನವರ ಮುಂದೆ ನಡೀತಾ ಇರಲಿಲ್ಲ. ರಾಮಚಂದ್ರ ಅವರ ಮಾತಿಗೆ ಕಿವಿಜೋತು ಬಿಟ್ಟ. ಬೇರೆ ಆಫೀಸನ್ನೇ ತೆಗೆದು ದೊಡ್ಡದಾಗಿ HS ರಾಮಚಂದ್ರರಾಯರು MA LLB ಹೈಕೋರ್ಟ್ ಅಡ್ವೊಕೇಟರು ಎಂದು ಬೋರ್ಡನ್ನು ಹಾಕಿಬಿಟ್ಟ. ಮೊದಲನೆಯ ತಿಂಗಳಲ್ಲಿಯೇ 50 ರೂಪಾಯಿನಷ್ಟು ರಾಮಚಂದ್ರನಿಗೆ ಸಂಪಾದನೆಯಾಯಿತು. ಹೊಸಹಳ್ಳಿ ಕಡೆ ಬಾಕಿ ವಸೂಲಿಗೆ ಹೋಗಿದ್ದಾಗ ಶಾಮಣ್ಣನವರು ರಾಮಚಂದ್ರ ವಕೀಲನಾಗಿರುವ ವಿಚಾರ ಅಲ್ಲಿಯ ರೈತರಿಗೆಲ್ಲ ತಿಳಿಸಿ ಅವರ ಕೇಸುಗಳು ಬರುವಂತೆ ಮಾಡಿದರು. ರಾಮಚಂದ್ರನ ಮಾವನವರು ತಮಗೆ ಬೇಕಾದವರಿಗೆಲ್ಲ ಅಳಿಯನ ವಿಷಯ ತಿಳಿಸಿ ಹೈಕೋರ್ಟ್ ಕೆಲಸಗಳನ್ನು ಅವನಿಗೆ ಕೊಡಿಸ್ತಿದ್ರು. ತಿಂಗಳು ತಿಂಗಳಿಗೆ ರಾಮಚಂದ್ರನ ವರಮಾನ ಏರ್ತಾ ಬಂತು. ಕೈಯಲ್ಲಿ ದಿವಸ ದಿವಸಕ್ಕೆ ಹಣ ಚಲಿಸಲು ಆರಂಭಿಸಿತು. ಮೊದಲೇ ರಾಮಚಂದ್ರನನ್ನು ಹಿಡಿಯುವವರಿಲ್ಲ, ಈಗಂತೂ ಸರಿಯೇ ಸರಿಯಾಯಿತು. ಹಣ ಶೇಖರವಾಗುತ್ತಾ ಆಗುತ್ತಾ ಬಂದಂತೆ ರಾಮಚಂದ್ರನ ದಾಹವು ಹೆಚ್ಚುತ್ತಾ ಬಂದಿತ್ತು. ಆ ದಾಹವನ್ನು ಆರಿಸಲು ಮನೆಯಲ್ಲಿ ಯಾರೂ ಸಮರ್ಥರಾಗಲಿಲ್ಲ. ರಾಮಚಂದ್ರ ದಿವಸಕ್ಕೆ 28 ಕೋರ್ಟುಗಳನ್ನು ಸುತ್ತಬೇಕಾಯಿತು. ಈ ಕೋರ್ಟಿನ ಕೆಲಸ ಮುಗಿಸಿಕೊಂಡು ಇನ್ನೊಂದು ಕೋರ್ಟಿಗೆ ಹೋಗುವಷ್ಟರಲ್ಲಿ ಕೇಸನ್ನು ಕೂಗಿ ಮುಂದಕ್ಕೆ ಹಾಕಿಬಿಡ್ತಾ ಇದ್ರು. ಕೆಲಸ ಹೆಚ್ಚಿದಂತೆ ಈ ತೊಂದರೆಯೂ ಹೆಚ್ಚಿತ್ತು. ಕಕ್ಷಿಗಾರರು ಗೊಣಗೊಟ್ಟಲಾರಂಭಿಸಿದರು. ಯೋಚಿಸಿ ಯೋಚಿಸಿ ಕೊನೆಗೆ ಕೋರ್ಟ್ ಹರಾಜಿನಲ್ಲಿ ಸಿಕ್ಕಿದ ಒಂದು ಮಾರಿಸ್ ಸಣ್ಣ ಕಾರನ್ನು ಅಗ್ಗವಾಗಿ ಕೊಂಡು ಅದನ್ನು ರಿಪೇರಿ ಮಾಡಿಸಿ ಉಪಯೋಗಿಸಲಾರಂಭಿಸಿದ. ಗಂಡನ ಮನೋವೃತ್ತಿ ಹೆಂಡತಿಯ ಮೇಲೂ ಪರಿಣಾಮವನ್ನಾರಂಭಿಸಿತು. ಮೊದಲೇ ಶ್ರೀಮಂತರ ಮಗಳು, ಸುಖವಾಗಿ ಬೆಳೆದವಳು, ಜೊತೆಗೆ ಹುಟ್ಟು ಸೋಮಾರಿ. ಮನೆಯಲ್ಲಿ ಲಕ್ಷ್ಮಣ ವೆಂಕಟೇಶನ ಹೆಂಡತಿಯರಿರುವಾಗ ತನ್ನ ಹೆಂಡತಿ ಕೆಲಸ ಮಾಡಕೂಡದೆಂಬುದೇ ರಾಮಚಂದ್ರನ ಶಾಸನ. ಗಂಡನ ಶಾಸನವನ್ನು ಪದ್ಮ ಮೊದಲು ಅಷ್ಟಾಗಿ ಕಿವಿಯ ಮೇಲೆ ಹಾಕಿಕೊಂಡಿರಲಿಲ್ಲ.

ಕೆಲಸಗಳನ್ನು ತಾವೇ ಮಾಡಿಕೊಂಡು ಹೋಗ್ತಾ ಇದ್ರು. ತಾನು ಹೆಚ್ಚು ಮೇಲು, ಇತರರು ಕಡಿಮೆ ಕೀಳು ಎಂಬ ಭಾವನೆಯನ್ನು ಹೆಂಡತಿಯ ಸರಳ ಮನಸ್ಸಿನ ಮೇಲೆ ರಾಮಚಂದ್ರ ಚೆನ್ನಾಗಿ ಬಿತ್ತಲಾರಂಭಿಸಿದ. ವೆಂಕಟೇಶನನ್ನು ಹೊಟ್ಟೆಗಿಲ್ಲದವನು ಎಂದೇ ಸಂಬಂಧಿಸ್ತಾ ಇದ್ದ. ಲಕ್ಷ್ಮಣನಂತೂ ಅವನ ಭಾಗಕ್ಕೆ ತಂಬೂರಿ ದಾಸಯ್ಯನಾಗಿದ್ದ. ಗಂಡನ ರಣಶಿಕ್ಷೆಯನ್ನು ಸಹಿಸಲಾರದೆ ಪದ್ಮ ಅವನಿಗೆ ಹೇಗೆ ಬೇಕೋ ಹಾಗೆ ಇರತೊಡಗಿದ್ಲು. ರಾಮಚಂದ್ರ ಯಾರನ್ನು ಬೈಯುವನೋ ಅವರನ್ನು ಅವಳು ಬೈಯುವಳು, ಅವನು ಯಾರನ್ನು ಹೊಗಳುವನೋ ಅವರನ್ನು ಅವಳು ಹೊಗಳುವಳು. ಬೂಚಿ ಮಾತುಗಳಲ್ಲಿ ಗಂಡನಿಗಿದ್ದ ಪ್ರೇಮವನ್ನು ಕಂಡುಕೊಂಡಳು. ಅವನಿಗೆ ಹಿತವಾಗುವ ರೀತಿಯಲ್ಲೇ ಬೇಕಾದಷ್ಟು ಬೂಚಿಯನ್ನಾಡುವುದನ್ನು ಕಲಿತ್ಲು. ತಾನು ಗೆದ್ದದ್ದು ಒಂದು ಪ್ರೋನೋಟು ದಾವೆಯಾದರೂ ಅದನ್ನು ಹೆಂಡತಿಯ ಮುಂದೆ ಬಡಾಯಿ ಕೊಚ್ಚಿಕೊಂಡ ಹೊರತು ರಾಮಚಂದ್ರನಿಗೆ ತೃಪ್ತಿಯಿಲ್ಲ. ಪದ್ಮ ತಪ್ಪದೆ, ಏನು ಜಾಣರು ಅಂದರೆ ನೀವು, ಎಲ್ಲ ಕೇಸನ್ನು ಗೆದ್ದು ಬಿಡ್ತೀರಲ್ಲ, ಎದುರು ಕಡೆಯವರ ಗತಿಯೇನು ಅಂದರೆ ಎಂತ ಇದ್ಲು. ಊಟವಾದ ಮೇಲೆ ಪದ್ಮನೇ ಎಲೆ ಅಡಿಕೆ ಮಡಿಸಿ ತಂದು ಕೊಡ್ತಾ ಇದ್ಲು. ರಾಮಚಂದ್ರ ಹೆಮ್ಮೆಯಿಂದ, ಇವತ್ತು ಹೈಕೋರ್ಟ್ ಕೇಸ್ ಕಣೆ. ಹೈಕೋರ್ಟ್ ಕೇಸೇ? ನೀವು ಗೆದ್ದು ಬರೋದು ಖಂಡಿತ. ಹೈಕೋರ್ಟ್ಗೆ ಹೋದರೆ ನೀವು ಹೋಗಬೇಕು, ಸುಮ್ಮನೆ ಎಲ್ಲರೂ ಹೋದರೆ ಬಂತೆ ಭಾಗ್ಯ ಎಂದು ಹೇಳ್ತಾ ಇದ್ಲು. ಸಂತೋಷದಿಂದ ರಾಮಚಂದ್ರನ ಬಾಯಂಚುಗಳು ಕಿವಿಯವರೆಗೂ ಬಂದು ಬಿಡುತ್ತಿದ್ದವು. ಹೆಂಡತಿ ಯಾರ ಮೇಲೆ ಏನು ಚಾಡಿ ಹೇಳಿದರೂ ರಾಮಚಂದ್ರ ನಂಬ್ತಾ ಇದ್ದ. ಇದನ್ನು ತಿಳಿದಿದ್ದ ಪದ್ಮ ಸಮಯೋಚಿತವಾಗಿ ಈ ಆಯುಧಗಳನ್ನು ಉಪಯೋಗಿಸಲಾರಂಭಿಸಿದ್ಲು. ರಾಮಚಂದ್ರ ಮನೆಗೆ ಬಂದ ಹೊತ್ತಿನಲ್ಲಿ ಕೈಯಲ್ಲಿ ಒಂದೆರಡು ಪಾತ್ರೆಗಳನ್ನು ಹಿಡಿದು ಅಡಿಗೆಯ ಮನೆಗೂ ಬಚ್ಚಲ ಮನೆಗೂ ಹತ್ತಾರು ಸಲ ಓಡಿಯಾಡಿ, ನನ್ನ ಹೆಂಡತಿ ಎಷ್ಟು ದುಡಿಯುತ್ತಾಳೆ ಒಂದೇ ಸಮನಾಗಿ ಎಂದು ಅವನಂದುಕೊಳ್ಳುವಂತೆ ಮಾಡಿಕೊಳ್ತಾ ಇದ್ಲು. ಅವನತ್ತ ಕೋರ್ಟಿಗೆ ಹೋದರೆ ತಾನೂ ಊಟ ಮಾಡಿ ಕೋಣೆಯ ಕದ ಹಾಕಿ ಸುಖವಾಗಿ ಮಲಗಿ ನಿದ್ದಿಸ್ತಾ ಇದ್ಲು. ಶಾಂತ ಜಯ ಮನೆಯಲ್ಲಿ ಎಲ್ಲರಿಗೂ ಬಡಿಸಿ ರಾಯರಿಗೆ ಬೇಕಾದ ಪಥ್ಯದ ಅಡಿಗೆ ಮಾಡಿಕೊಟ್ಟು ತಾವು ಊಟ ಮಾಡಿ ಕೈ ತೊಳೆಯುವ ಹೊತ್ತಿಗೆ ಮಧ್ಯಾಹ್ನವಾಗಿ ಬಿಡ್ತಾ ಇತ್ತು. ಬಿಸಿಲಿನಲ್ಲಿ ಹೋಗಿರುವವನು ಬಂದು ರೇಗುತ್ತಾನಲ್ಲ ಎಂದು ಹೆದರಿಕೊಂಡು ಏನಾದರೂ ತಿಂಡಿ ಕಾಫಿ ತಪ್ಪದೆ ಮಾಡ್ತಾ ಇದ್ರು. ರಾಮು ಬರುವ ಹೊತ್ತಿಗೆ ಸರಿಯಾಗಿ ಪದ್ಮ ಎದ್ದು ಅವನಿಗೆ ತಾನೇ ತಿಂಡಿ ಕಾಫಿಯನ್ನು ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ಲು. ರಾಮುವಿಗೆ ಸುಮ್ಮನೆ ತಿನ್ನುವ ಅಭ್ಯಾಸವೇ ಇರಲಿಲ್ಲ. ನೀನು ತಾನೇ ಮಾಡಿದ್ದು? ಹ್ಞೂ, ದುಡಿ ದುಡಿ, ರಟ್ಟೆಗಟ್ಟಿಯಾಗಿದೆ ದುಡಿ. ಈ ಮನೆಯೊಳಗೆ ದುಡಿಯುವುದಕ್ಕೆ ನೀನು, ಹೊರಗೆ ದುಡಿಯುವುದಕ್ಕೆ ನಾನು ಕಂಕಣ ತೊಟ್ಟಿದ್ದೇನೆ. ಮಿಕ್ಕವರೆಲ್ಲ ಸುಮಾನ ಹತ್ಲಿ. ದಿನವೂ ಈ ಮಾತುಗಳನ್ನು ಶಾಂತ ಜಯ ಇಬ್ಬರೂ ಕೇಳ್ತಾ ಇದ್ರು. ಶಾಂತನಿಗೆ ಕಾಣದ ಹಾಗೆ ಜಯ ಜಯನಿಗೆ ಕಾಣದ ಹಾಗೆ ಶಾಂತ ಅತ್ತು ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ತಾ ಇದ್ರು. ಒಂದು ದಿವಸ ಕೆಲಸ ಎಂದಿಗಿಂತಲೂ ಹೆಚ್ಚಾಗಿತ್ತು. ಹಳ್ಳಿಯವರು 6 ಜನ ಬಂದುದರಿಂದ ಅವರಿಗೆ ಬೇರೆ ಅಡಿಗೆ ಮಾಡಬೇಕಾಯಿತು. ಹಿಟ್ಟು ತೊಳಸಿ ತೊಳಸಿ ಜಯಶಾಂತರ ಕೈ ಬಿದ್ದು ಹೋಗಿತ್ತು. ಮಧ್ಯಾಹ್ನದ ತಿಂಡಿಯನ್ನೂ ಮಾಡಿಟ್ಟು ಫಿಲ್ಟರ್ನಲ್ಲಿ ಕಾಫಿಯನ್ನು ಹಾಕಿ ಇಬ್ಬರು ಹಾಗೆ ತಲೆಕೆಳಗೆ ತೋಳು ಕೊಟ್ಟು ಅಡಿಗೆಯ ಮನೆಯಲ್ಲಿಯೇ ಮಲಗಿದ್ರು. ರಾಮುವಿಗೆ ಅವತ್ತು ಕೋರ್ಟ್ನಲ್ಲಿ ಮುಖ ಪ್ರಕ್ಷಾಳನವಾಗಿತ್ತು. ಕಕ್ಷಿಗಾರನಿಗೆ ವಿವೇಕ ಹೇಳದೆ ಕೆಟ್ಟ ಕೇಸನ್ನು ಹಾಕಿ ಕಕ್ಷಿಗಾರನಿಗೆ ಸ್ಟ್ಯಾಂಪು ಹಣವನ್ನು ಇತರ ಖರ್ಚುಗಳನ್ನು ಉಂಟು ಮಾಡಿದನೆಂದು ಜಡ್ಜ್ಗಳು ರಾಮುವನ್ನು ಚೆನ್ನಾಗಿ ಬೈದಿದ್ರು. ಆ ಕೋಪ ಕುದಿಯುತ್ತಲೇ ಇತ್ತು. ಯಥಪ್ರಕಾರ ಹೆಂಡತಿ ತಿಂಡಿ ಕಾಫಿ ಮುಂದಿಟ್ಟ ಕ್ಷಣವೇ ಮನೆಯವರನ್ನೆಲ್ಲ ಬೈಯಲಾರಂಭಿಸಿದ. ಶಾಂತಾಜಯರಿಗಂತೂ ಹೀನಾಬೈಗಳ ಸುರಿಮಳೆಯಾಗಿ ಹೋಯಿತು. ಅಡಿಗೆಯ ಮನೆಯಲ್ಲಿ ಮಲಗಿದ್ದ ಇಬ್ಬರೂ ಚೆನ್ನಾಗಿ ಕೇಳಿಸಿಕೊಂಡು ಒಂದು ನಿರ್ಧಾರಕ್ಕೆ ಬಂದರು. ಏನೇ ಆದರೂ ಮಧ್ಯಾಹ್ನದ ಕಾಫಿ ತಿಂಡಿ ತಾವು ಮಾಡಬಾರದೆಂದು ನಿರ್ಧಾರ ಮಾಡಿದರು. ಮಾರನೇ ಮಧ್ಯಾಹ್ನ ತಾನು ಏಳುವ ಹೊತ್ತಿಗೆ ಪದ್ಮ ಎದ್ದು ಅಡಿಗೆ ಮನೆಗೆ ಹೋದ್ಲು. ತಿಂಡಿ ಕಾಫಿ ಸಿದ್ಧವಾಗಿರಲಿಲ್ಲ. ಗಂಡ ಬರುವ ಹೊತ್ತಿಗೆ ಒಲೆ ಹೊತ್ತಿಟ್ಟು ಕಾಫಿಗೆ ನೀರಿಟ್ಲು. ರಾಮು ಬಂದೇ ಬಿಟ್ಟ. ಅವಸರ ಅವಸರವಾಗಿ ಕೆಟ್ಟ ಕಾಫಿಯೊಂದನ್ನು ರಾಮುವಿಗೆ ತೆಗೆದುಕೊಂಡು ಹೋಗಿ ಕೊಟ್ಲು. ಕಾಫಿಯನ್ನು ಪದ್ಮನ ತಲೆಯ ಮೇಲೆ ಸುರಿದು ಅವಳನ್ನು ಚೆನ್ನಾಗಿ ಹೊಡೆದು ಸಮಾಧಾನ ಹೊಂದಿದ. ಈ ಹತ್ಯಾಕಾಂಡವನ್ನು ನೋಡಲಾರದೆ ಪುನಃ ಜಯಶಾಂತರೇ ಮಧ್ಯಾಹ್ನದ ಉಪಹಾರ ಮಾಡತೊಡಗಿದರು. ಒಂದು ಮಧ್ಯಾಹ್ನ ಊಟ ಮಾಡಿ ಪದ್ಮ ಹೋಗಿ ಮಲಗಿಬಿಟ್ಟಳು. ಅವತ್ತು ರಾಮಚಂದ್ರನಿಗೆ ಕೆಲಸ ಹೆಚ್ಚು ಇರಲಿಲ್ಲ. ಬೇಗ ಮುಗಿಸಿಕೊಂಡು ಮನೆಗೆ ಬಂದ. ಕಾಫಿ ಇನ್ನೂ ಸಿದ್ಧವಾಗಿರಲಿಲ್ಲ. ಮೈ ಮೇಲೆ ಆವೇಶ ಬಂದಿತು. ಹೆಂಡತಿಯನ್ನು ಲಕ್ಷ್ಯವಿಲ್ಲದೆ ಬಡಿಯುವುದಕ್ಕಾರಂಭಿಸಿದ. ಅವನ ಪ್ರಹಾರವನ್ನು ತಡೆಯಲಾರದೆ ತೊಟ್ಟಿಗೆ ಬಂದಳು. ಅಲ್ಲಿಗೂ ಅಟ್ಟಿಸಿಕೊಂಡು ಬಂದ. ಹೋ ಎಂದು ಚೀರಿದಳು. ಅವಳು ಕೂಗಿದ ರಭಸಕ್ಕೆ ರೂಮಿನಲ್ಲಿದ್ದ ವೆಂಕಟೇಶ, ಲಕ್ಷ್ಮಣ ಇಬ್ಬರೂ ಓಡಿಬಂದರು. ರಾಮಚಂದ್ರನ ಕೋಪ ಇಮ್ಮಡಿಸಿತು. ಕೋಪದ ಬರದಲ್ಲಿ ಹೆಂಡತಿಯನ್ನು ಒದ್ದು ಬಿಟ್ಟ. ಪದ್ಮನಿಗೆ ಸ್ಮೃತಿ ತಪ್ಪಿತು. ಇದನ್ನು ಕಣ್ಣಾರೆ ಕಂಡ ವೆಂಕಟೇಶ, ಲಕ್ಷ್ಮಣರು ತುಂಬ ನೊಂದುಕೊಂಡರು. ಲಕ್ಷ್ಮಣ ಜಯನನ್ನು ಬರಹೇಳಿ ಪದ್ಮನಿಗೆ ಉಪಚರಿಸಲು ಹೇಳಿದ. ವೆಂಕಟೇಶನ ದೇಹಾದ್ಯಂತವು ಕೋಪದಿಂದ ಕಂಪಿಸತೊಡಗಿತು.

0: ಬಹಳ ಗಟ್ಟಿಗನಯ್ಯ, ವೀರ, ಹೆಂಡತಿಯನ್ನು ಸಾಯಬೀಳ ಹೊಡೆಯುವ ಮಹಾವೀರ. ವಿದ್ಯೆ ಕಲಿತು ಲಾಯರ್ ಆದದ್ದಕ್ಕೆ ನಿನ್ ಜನ್ಮ ಸಾರ್ಥಕ ಆಯಿತು. ರಾಯರಿಗೆ ಏನು ಗೌರವವು, ತಮ್ಮ ಮಗನನ್ನು ನೋಡಿ ಅವರು ಎಷ್ಟು ಹೆಮ್ಮೆ ಪಟ್ಟುಕೊಂಡ್ರೂ ಸಾಲದು. ನಿನ್ಗೆಷ್ಟೋ ಬಾಯಿ, ಮನೆಯಲ್ಲಿ ತಿರುಪೆಕೋಳು ತಿಂದ್ಕೊಂಡು ಬಿದ್ದಿರೋ ನಾಯಿ. ನನ್ನ ಹೆಂಡತಿಯನ್ನು ನಾನು ಬೇಕಾದ ಮಾಡ್ತೇನೆ, ನಿನ್ ಯಾರು ಕೇಳೋದಕ್ಕೆ? ನಾನು ಒಬ್ಬ ಮನುಷ್ಯ, ನಿನ್ ಹಾಗೆ ಒಂದು ಕಾಡು ಪಶುವಲ್ಲ. ಹೆಂಡತಿ ಕಂಡ್ರೆ ನಿರ್ವಾಹವಿಲ್ಲದಷ್ಟು ವಿಶ್ವಾಸ. ಅವಳು ಕೆಲಸ ಮಾಡಿದರೆ ಸವಿದು ಹೋಗ್ತಾಳೆ ಎನ್ನುವಷ್ಟ ಆದರ, ಹೊಡೆಯುವುದು ನೋಡಿದರೆ ಕೀಳು ಜನ ನಾಚಿಕೊಳ್ಬೇಕು. ನನ್ನ ಸುದ್ದಿ ನಿನ್ಗ್ಯಾಕೋ? ಬೇಕಾದರೆ ಇರು, ಸಾಕಾದರೆ ನಮ್ಮನೆ ಬಿಟ್ಟು ಹೋಗು. ನನ್ನ ಸುದ್ದಿಗೆ ಮತ್ತೇನಾದರೂ ಬಂದರೆ ಕತ್ತಿ ಹಿಡಿದು ಆಚೆ ತಳ್ತೇನೆ. ತಳ್ಳಿಸೋದೇನಪ್ಪ ಮಾಡ್ತಿ, ಕಷ್ಟಪಟ್ಟು ಎಲ್ಲ ಸಂಪಾದಿಸಿದ್ದಿ. ಸ್ವಂತ ತಾಯಿಗೆ ಗುಟುಕು ನೀರು ಕುಡಿಸುವ ಮಹಾನುಭಾವ. ಇನ್ನು ನಾವು 100,000. ರಾಮಚಂದ್ರನ ನಾಲಿಗೆಗೆ ಲಗಾಮು ತಪ್ಪಿತು. ವೆಂಕಟೇಶನನ್ನು ಎಷ್ಟು ವಿಧದಲ್ಲಿ, ಎಷ್ಟು ಹೊಲಸು ಮಾತುಗಳಲ್ಲಿ ಬಯ್ಯಬಹುದೋ ಅಷ್ಟನ್ನೂ ಮುಗಿಸಿದ. ಕೇಳಿ ಕೇಳಿ ವೆಂಕಟೇಶನಿಗೂ ಸಾಕಾಯಿತು. ಹೆಣ್ಣು ಮಗಳು 4 ತಿಂಗಳ ಬಸುರಿ. ಅವಳನ್ನು ಒದ್ದೆಯಲ್ಲ ಪಾಪಿ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ? ಆದರೆ ನಿಮ್ಮಪ್ಪನ ಮನೆ ಗಂಟೇನು ಹೋಯಿತು ಎಂದ. ವೆಂಕಟೇಶನ ಸಹನೆ ಮೇರೆ ಮೀರಿತು. ರಾಮುವಿನ ಶರಟಿನ ಕುತ್ತಿಗೆ ಹಿಡಿದು ಫಟೀರೆಂದು 4 ಬಿಸಿ ಬಿಸಿಯಾಗಿ ಕೊಟ್ಟ. ರಾಮುವಿನ ಹೊಲಸು ಬಾಯಿ ನಿಂತಿತು, ಗೊಳೋ ಎಂದು ಅಳಲಾರಂಭಿಸಿದ. ಇಷ್ಟು ದಿವಸ ಧಣಿ ಮಗ ಎಂದು ಸುಮ್ಮನಿದ್ದೆ, ಇನ್ನೊಂದ್ಸಲ ಹೀಗೆ ಮಾಡು, ಹಲ್ಲು ಮುರಿದು ಕೈ ಕೊಡ್ತೇನೆ ಎಂದು ಅವನನ್ನು ಬಿಟ್ಟ. ರಾಮು ಅಳುತ್ತಲೇ ಹೋಗಿ ಕೋಣೆ ಸೇರಿಕೊಂಡ. ಪದ್ಮನಿಗೆ ಹೆಚ್ಚು ಘಾತವೇನೂ ದೈವವಶಾತಾಗಲಿಲ್ಲ. 3-4 ದಿವಸ ಹೊಟ್ಟೆ ಹಿಡಿದುಕೊಂಡು ಹಾಗೆ ಆಗಿ ನೋಯ್ತಿತ್ತು. ಬಿಸಿ ನೀರಿನ ಕಾಪಾಡ ಕೊಡಲು ನೋವು ಕಡಿಮೆಯಾಗುತ್ತಾ ಬಂತು. ವೆಂಕಟೇಶಯ್ಯ ಅಂದೇ ಹೋಗಿ 12 ರೂಪಾಯಿ ಬಾಡಿಗೆಗೆ ಒಂದು ಸಣ್ಣ ಮನೆ ನೋಡಿ ಬಂದ. ಸಂಸಾರ ಹೂಡುವುದಕ್ಕೆ ತಕ್ಕ ಅನುಕೂಲವಿರಲಿಲ್ಲ. ಏನಾದರೂ ಚಿಂತೆಯಿಲ್ಲ, ಸದ್ಯ ಈ ಹಾಳು ಸಹವಾಸ ತಪ್ಪಿದ್ರೆ ಸಾಕು ಎಂದು ನಿಶ್ಚಯಿಸಿದ. ಶಾಂತನ ಕಿವಿಯಲ್ಲಿ ಒಂದು ಜೊತೆ ವಜ್ರದೋಲೆ ಇತ್ತು. ಅದನ್ನು ಮಾರಿ ಮನೆಗೆ ಬೇಕಾದ ಪಾತ್ರೆ ಪದಾರ್ಥ ಎಲ್ಲವನ್ನು ಹೊಂದಿಸಿಕೊಂಡ. ರಾಯರಿಗೆ ಹೇಳಿ ಬರಲು ಹೋದ. ಅವರ ಸ್ಥಿತಿಯನ್ನು ನೋಡಿ ಕಂಬನಿ ದುಂಬಿ ಹಿಂದಿರುಗಿದ. ಸಾವಿತ್ರಮ್ಮ ಎಷ್ಟೋ ಹೇಳಿ ನೋಡಿದ್ರು, ವೆಂಕಟೇಶ ಮನಸ್ಸು ಬದಲಾಯಿಸಲಿಲ್ಲ. ಲಕ್ಷ್ಮಣನಿಗೂ ಜಯನಿಗೂ ಹೇಳುವುದು ಬಹಳ ಕಷ್ಟವಾಯಿತು. ಶಾಂತ, ಜಯ ಒಬ್ಬರ ಕುತ್ತಿಗೆ ಒಬ್ಬರು ತಬ್ಬಿಕೊಂಡು ಅತ್ತರು. ಮನೆ ದೂರವಿಲ್ಲ, ದಿನ ಬರುತ್ತಿರುತ್ತೀಯೋ ಇಲ್ಲಮ್ಮ ಎಂದು ಶಾಂತ ಜಯನನ್ನು ಕೇಳಿದ್ಲು. ಜಯನ ಬಾಯಲ್ಲಿ ಮಾತು ಹೊರಡದು. ನಾವು ಗೆದ್ದ ಹಾಗಾಯಿತು, ಇನ್ನೂ ಎಲ್ಲ ನಿನ್ಮೇಲೆ, ಲಚ್ಚಣ್ಣನ ಮೇಲೆ ಆರಂಭವಾಗುತ್ತದಲ್ಲೇ ಜಯ. ಏನು ಮಾಡುವುದಮ್ಮ, ಬಂದದ್ದು ಬರಲಿ, ದೇವರಿದ್ದಾನೆ ಕರ್ಮಧರ್ಮ ನೋಡುವುದಕ್ಕೆ ಎಂದು ಜಯ ಸಮಾಧಾನ ಮಾಡಿದ್ಲು. ಸಾವಿತ್ರಮ್ಮ ಓಡಿ ಬಂದರು. ಶಾಂತನನ್ನು ಮಣೆಯ ಮೇಲೆ ಕೂರಿಸಿ ಕುಂಕುಮ ಎಲೆ ಅಡಿಕೆಯನ್ನು ಕೊಟ್ಟರು. ಅದರ ಜೊತೆಗೆ ಒಂದು ರವಿಕೆ ಕಣ, ಒಂದು ಸವರನಿತ್ತು. ಶಾಂತ, ನಿಮ್ಮಮ್ಮ ಇದ್ದಿದ್ರೆ ಹೀಗಾಗ್ತಾ ಇರಲಿಲ್ಲ. ರಾಮುನ್ನ ಎಲ್ಲರೂ ನನಗೋಸ್ಕರ ಕ್ಷಮಿಸಿಮ್ಮ. ಹೆಣ್ಣು ಮಗಳು ನೀನು ಹೀಗೆ ನೊಂದುಕೊಂಡು ಹೋಗುವುದು ಶ್ರೇಯಸ್ಸಲ್ಲ, ಅವನಿಗೆ ಶ್ರೇಯಸ್ಸಲ್ಲ. ವಿವೇಕವಿಲ್ಲ, ತಾನು ಪಾಳ್ಯಗಾರ ಎಂದು ತಿಳಿದುಕೊಂಡಿದ್ದಾನೆ ಎಂದು ಹೇಳಿದರು. ರಾಯರು ಒಳಗಿನಿಂದ ಕೂಗಿದ ಧ್ವನಿ ಕೇಳಿಬರಲು ಸಾವಿತ್ರಮ್ಮ ಒಳಗೆ ಹೋದರು. ವೆಂಕಟೇಶ ಹೊರಡುವ ಹೊತ್ತಿಗೆ ರಾಮುವಿನ ಮೋಟಾರು ಧ್ವನಿ ಕೇಳಿಬಂತು. ಅವನೇ ಒಳಗೆ ಬಂದ. ವೆಂಕಟೇಶ ಅವನನ್ನು ನೋಡಿ, ಹೈಕೋರ್ಟ್ ಅಡ್ವೊಕೇಟ್ ರಾಮಚಂದ್ರರಾಯರೇ, ತಮ್ಮ ಅಪ್ಪಣೆಯಂತೆ ಮನೆ ಬಿಟ್ಟು ಹೋಗ್ತಾ ಇದ್ದೇವೆ. ಇವತ್ತು ನೀವೇ ಗೆದ್ದಿರಿ, ಆದರೆ ಒಂದು ಮಾತು ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಂಡಿರಿ, ಇವತ್ತು ನಿಮ್ಮದು ಮೇಲುಗೈ. ನಿಮ್ಗೆ ಈಗ ಶುಕ್ರದೆಸೆ ನಡೀತಾ ಇದೆ, ಅದರ ಬಲದಲ್ಲಿ ಬೇಕಾದ್ದು ಮಾಡಬಹುದು ಅಂದುಕೊಂಡು ಮಾಡ್ತಾ ಇದ್ದೀರಿ, ಮಾಡಿ. ಪ್ರಪಂಚ ಚಿಕ್ಕದು, ಮತ್ತೆ ಯಾವಾಗಲಾದರೂ ನೀವು ನಾವು ಸಂಧಿಸಿಯೇ ಸಂಧಿಸ್ತೇವೆ. ನಿಮಗೆ ಹೇಗೆ ಈ ಶುಕ್ರದೆಸೆಯೋ, ಆಗ ನನಗೆ ಆರಂಭವಾಗಿರುತ್ತೆ. ನಿಮ್ಮ ಲೆಕ್ಕವನ್ನೆಲ್ಲ ಬಡ್ಡಿ ಚಕ್ರ ಬಡ್ಡಿ ಸಹಿತ ತೀರಿಸ್ತೇನೆ, ಅದನ್ನು ಮರಿಬೇಡಿ ಎಂದು ಹೇಳಿ ಹೆಂಡತಿಯೊಡನೆ ಹೊರಟು ಹೋದ. ತನಗಾದ ಅವಹೇಳನವನ್ನು ಲಕ್ಷ್ಮಣನು ನೋಡಿದ್ದಾನಲ್ಲ ಎಂದು ರಾಮಚಂದ್ರನಿಗೆ ಕೋಪ ಬಂತು. ಅವನು ಹುಚ್ಚು ಹುಚ್ಚಾಗಿ ಮಾತನಾಡುತ್ತಾ ಇದ್ರೆ ನಿಂತ್ಕೊಂಡು ನೋಡ್ತಾನೆ, ನಾನೇನು ಮಾಡಬೇಕಾಗಿತ್ತು? ನನ್ನ ಪರ 4 ಮಾತಾಡುವುದಕ್ಕೇನಾಗಿತ್ತು? ನಿನ್ನ ಪರ ಆಡುವುದಕ್ಕೆ ಏನಿರಲಿಲ್ಲ. ಅಣ್ಣ ತಮ್ಮ ಅನ್ನೋ ಭಾವನೆ ಕೂಡ ಇಲ್ಲ. ಹೇಗೆ ಬರಬೇಕು? ಅದು ನಿನ್ಗೆ. ಒಂದು ಕಡೆ ದರ್ಪ, ಒಂದು ಕಡೆ ಆ ಹಣ,
1: ಎರಡೂ ಇರುವಾಗ ನಿನಗೆ ಯಾರು ಯಾತಕ್ಕೆ ಬೇಕು? ದರ್ಪ ಹಣವೇ ನಿನ್ನ ಅಣ್ಣ ತಮ್ಮ ಎಲ್ಲಾನು. ನೀನೆಷ್ಟಾದರೂ ಅವನ ಕಡೆ ಅಲ್ವೇ? ನಾನು ಅವನ ಕಡೆ ನಿಜ, ನಿನ್ನ ಕಡೆ ಯಾರಿದ್ದಾರೆ ತೋರಿಸು. ಮುಂದೆ ಇದೇ ಕಟ್ಟಿಟ್ಟ ಬುತ್ತಿ. ಆಗ್ಲಿ ಬಿಡಯ್ಯ, ಏನಾದರೂ ನಿನ್ನ ಸಹಾಯವೇನು ಕೇಳುವ ಹಾಗಿಲ್ಲ. ಬಹಳ ಸಂತೋಷವಾಯಿತು ಎಂದು ಲಕ್ಷ್ಮಣ ಮಾತು ಮುಗಿಸಿದ. ವೆಂಕಟೇಶ ಶಾಂತ ಹೊರಟು ಹೋದುದು ಲಕ್ಷ್ಮಣ ಜಯ ಇಬ್ಬರಿಗೂ ಏನೋ ಕಳೆದುಕೊಂಡಂತೆ ಆಗಿತ್ತು. ವೆಂಕಟೇಶ ಲಕ್ಷ್ಮಣರ ಮನಸ್ಸು ಹೇಗೆ ಬೆರೆತು ಒಂದಾಗಿತ್ತೋ, ಜಯ ಶಾಂತರ ಮನಸ್ಸು ಹಾಗೆ ಒಂದಾಗಿತ್ತು. ನಾವು ಗೆದ್ದ ಹಾಗಾಯಿತು, ಇನ್ನೆಲ್ಲ ನಿನ್ನ ಮೇಲೆ, ಲಚ್ಚಣ್ಣನ ಮೇಲೆ ಆರಂಭವಾಗುತ್ತದಲ್ಲೇ ಜಯ ಎಂದು ಶಾಂತ ಹೇಳಿದ್ದು ಮತ್ತೆ ಮತ್ತೆ ಜಯನ ಜ್ಞಾಪಕಕ್ಕೆ ಬರ್ತಾ ಇತ್ತು. ತನ್ನ ಅಸಹಾಯಕತೆಯನ್ನು ನೆನೆದು ನಿಟ್ಟುಸಿರು ಬಿಟ್ಟಳು. ಪದ್ಮ ಗಂಡು ಮಗುವನ್ನೇ ಹೆತ್ತಳು. ಸದ್ಯ ಮಗುವಿಗೆ ಯಾವ ಅಂಗವೂ ಊನವಾಗಿರಲಿಲ್ಲ. ಸಾವಿತ್ರಮ್ಮನಿಗೆ ಒಂದು ಕಡೆ ಹಿಡಿಸಲಾರದಷ್ಟು ಸಂತೋಷ, ಒಂದು ಕಡೆ ತಡೆಯಲಾರದಷ್ಟು ಸಂಕಟ. ಅಕ್ಕ ಬದುಕಿದರೆ ಎಷ್ಟು ಅಕ್ಕರೆ ಆಸೆ ಪಡುತ್ತಿದ್ದರು, ಅವರನ್ನು ಉಳಿಸಿಕೊಳ್ಳುವ ಅದೃಷ್ಟ ನಮಗಿಲ್ಲ ಎಂದು ದುಃಖಪಟ್ಟಳು. ಮನೆಯಲ್ಲಿ ಸಂತೋಷದ ವಿಷಯವೇನೇ ಆದರೂ ಸಾವಿತ್ರಮ್ಮ ತಟ್ಟನೆ ಅಕ್ಕನನ್ನು ಜ್ಞಾಪಿಸಿಕೊಳ್ತಾ ಇದ್ಲು. ತಿಂಗಳಿಗೊಮ್ಮೆಯಾದರೂ ಅಕ್ಕನ ಹೆಸರು ಹೇಳಿ ನಾಲ್ಕು ಜನ ಮುತ್ತೈದೆಯರಿಗೆ ಹೂವೀಳ್ಯ ಕೊಟ್ಟ ಹೊರತು ಆಕೆಗೆ ಸಮಾಧಾನವಿಲ್ಲ. ರಾಮಚಂದ್ರ ಅದಕ್ಕೂ ಆಕ್ಷೇಪಣೆ ತೆಗೆದಿದ್ದ. ಸಾವಿತ್ರಮ್ಮ ಕೆಣಕಿದ ಸಿಂಹಿಣಿಯಂತಾಗುತ್ತಿದ್ದಳು. ಆ ಸುದ್ದಿ ನಿನ್ಗ್ಯಾಕೋ ರಾಮು? ಅವರ ದೊಡ್ಡತನದಿಂದಲೇ ನಾನು ನೀನು ಇಲ್ಲಿರೋದು, ನಿನ್ನ ಪಾಡಿಗೆ ನೀನಿರು, ಈ ಮಾತೆಲ್ಲ ನಿನಗೇಕೆ ಎಂದು ತಳಿಸಿಬಿಟ್ಟಿದ್ಲು. ದಿನಕ್ಕೊಮ್ಮೆ ಶಾಂತ ಬಂದು ತಂದೆಯನ್ನು ನೋಡಿಕೊಂಡು ಹೋಗ್ತಾ ಇದ್ಲು. ರಾಮು ಮಗನ ನಾಮಕರಣಕ್ಕೆ ಅವಳಾಗಲಿ ವೆಂಕಟೇಶನಾಗಲಿ ಕಾಲಿಡಲಿಲ್ಲ. ರಾಮು ಖರ್ಚೇ ಮಿಕ್ಕಿತು ಎಂದುಕೊಂಡು ಎಲ್ಲವನ್ನೂ ಅಲ್ಪ ಖರ್ಚಿನಲ್ಲಿಯೇ ಮುಗಿಸಿಬಿಟ್ಟ. ರಾಮುವಿಗೆ ನಿಜವಾಗಿಯೂ ಶುಕ್ರದಶೆಯೇ ಆರಂಭವಾಗಿತ್ತು. ಅವನು ಯಾವ ಕೇಸಿಗೆ ಕೈ ಹಾಕಿದ್ರೂ ಅದರಲ್ಲಿ ಗೆದ್ದೇ ಬರುತ್ತಿದ್ದ. ಇದಕ್ಕೆ ಒಂದು ಕಾರಣವೂ ಇತ್ತು. ಹಿರಣ್ಯಪ್ಪನವರು ಬಂದಾಗಲೆಲ್ಲ ಅಳಿಯನನ್ನು ಕರೆದುಕೊಂಡು ಹೋಗಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಮ್ಯಾಜಿಸ್ಟ್ರೇಟ್ ಮುನಸೀಫರಿಗೂ ಪರಿಚಯ ಮಾಡಿಕೊಟ್ಟು ಬರ್ತಾ ಇದ್ರು. ರಾಮು ಅದರ ಉಪಯೋಗವನ್ನು ಚೆನ್ನಾಗಿ ತೆಗೆದುಕೊಂಡು ಜಡ್ಜುಗಳ ಆಶ್ರಯವನ್ನು ಚೆನ್ನಾಗಿ ಮಾಡಿಕೊಂಡಿರುತ್ತಿದ್ದ. ಅವರ ಮರ್ಜಿಯನ್ನನುಸರಿಸುವ ವಿದ್ಯೆಯಲ್ಲಂತೂ ಪಾರಂಗತನಾಗಿದ್ದ. ಕೆಲವು ಕೋರ್ಟ್ಗಳಲ್ಲಂತೂ ರಾಮಚಂದ್ರನೇ ಸರ್ ತೇಜ್ ಬಹದ್ದೂರ್ ಸಫ್ರು. ವಕೀಲ ವೃತ್ತಿಯಲ್ಲಿ ಮುಂದುವರಿಯುವುದಕ್ಕೆ ಬರೀ ವಕೀಲನಾಗಿರುವುದಷ್ಟೇ ಸಾಲದೆಂದು ರಾಮು ಬೇಗನೆ ಅರಿತುಕೊಂಡ. ವರ್ಗವಾಗಿ ಹೋಗುವ ಮ್ಯಾಜಿಸ್ಟ್ರೇಟ್ ಮುನಿಸಿಫರಿಗೆ ಔತಣ ಸಮಾರಂಭಗಳನ್ನೇರ್ಪಡಿಸುವುದಲ್ಲದೆ ವರ್ಗವಾಗಿ ಹೋಗುವ ಇತರ ದೊಡ್ಡ ಅಧಿಕಾರಿಗಳಿಗೂ ಏರ್ಪಡಿಸುತ್ತಿದ್ದ. ಸರ್ಕಾರಿ ಅಧಿಕಾರಿಗಳು ಎಂದರೆ ರಾಮುವಿಗೆ ಸಾಕ್ಷಾತ್ ಹರಿಹರ ಸ್ವರೂಪರು. ಅವರು ತನ್ನನ್ನು ನೋಡಿ ನಕ್ರೆ ಸಾಕು, ಮಾತನಾಡಿಸಿದರೆ ಸಾಕು, ಟೀಗೆ ಪಕ್ಕದಲ್ಲಿ ಕೂಡಿಸಿಕೊಂಡರಂತೂ ಮುಗಿದೆ ಹೋಯಿತು. ರಾಮು ಅಷ್ಟಮ ಸ್ವರ್ಗದಲ್ಲಿರುವೆನೆಂದೇ ಭಾವಿಸುತ್ತಿದ್ದ. ಸರ್ಕಾರಿ ಅಧಿಕಾರಿಗಳು ಎಷ್ಟು ಮೇಲೆಂದು ಭಾವಿಸಿದ್ದನೋ ಇತರರು ಅಷ್ಟು ಕೀಳೆಂದು ಭಾವಿಸುತ್ತಿದ್ದ. ಸರ್ಕಾರಕ್ಕೆ ವಿರೋಧವಿಲ್ಲದ ಸಾರ್ವಜನಿಕರ ಕೆಲಸದಲ್ಲಿ ಕೈಯಾಡಿ ನಾಲ್ಕು ಕಡೆ ತನ್ನ ಹೆಸರು ಗುಡುಗಾಡುವಂತೆ ಮಾಡಬೇಕೆಂದು ರಾಮು ಬಯಸಿದ. ರಾಮುವಿನ ಕಕ್ಷಿಗಾರರು ಕೆಲವರು ಸಹಕಾರ ಸಂಘಗಳ ಸೂತ್ರಚಾಲಕರಾಗಿದ್ದರು. ಸಹಕಾರ ಸಂಘ ಸಹಕಾರ ಬ್ಯಾಂಕ್ಗಳನ್ನು ಏಣಿಯನ್ನಾಗಿ ಉಪಯೋಗಿಸಿಕೊಳ್ಳುವುದು ಲೇಸೆಂದು ಅವರು ಸಲಹೆ ಇತ್ತರು. ರಾಮುವಿಗೂ ಅದು ಸೂಕ್ತವಾಗಿ ಕಂಡುಬಂದಿತು. ರಾಮು LLB ಮುಗಿಸಿಕೊಂಡು ಬರುವಾಗಲೇ ಕೈಯಲ್ಲಿ 1,000 ರೂಪಾಯಿನಷ್ಟು ಗಂಟು ಮಾಡಿಕೊಂಡು ಬಂದಿದ್ದ. ತಿಂಗಳಿಗೆ ತನಗೆ ಬೇಕಾಗುವುದಕ್ಕಿಂತಲೂ ಹೆಚ್ಚಾಗಿ ಹಣ ತರಿಸಿಕೊಂಡು ಮೂಲಧನ ಮಾಡಿಕೊಂಡಿದ್ದ. ಕೃಷ್ಣ ಜನ್ಮಾಷ್ಟಮಿ ಸಹಕಾರ ಸಂಘದ ಕೆಲವು ಷೇರುಗಳನ್ನು ಕೊಂಡಿದ್ದ. ಉಳಿದ ಹಣವನ್ನು ಕರ್ನಾಟಕ ಬ್ಯಾಂಕ್ನ ಷೇರುಗಳಿಗೆ ವಿನಿಯೋಗಿಸಿದ್ದ. ಕರ್ನಾಟಕ ಬ್ಯಾಂಕ್ ಸಂಸ್ಥಾನದಲ್ಲೆಲ್ಲ ಹೆಸರಾದ ದೊಡ್ಡ ಸಹಕಾರ ಬ್ಯಾಂಕ್. ಸುಮಾರು 23,000 ಜನದಷ್ಟು ಷೇರುದಾರರಿದ್ದರು. ಆ ಬ್ಯಾಂಕಿನ ಷೇರುಗಳಿಗೆ ಜನ ಹಾತೊರೆಯುತ್ತಾ ಇದ್ರು. ಕರ್ನಾಟಕ ಬ್ಯಾಂಕಿನ ಡೈರೆಕ್ಟರ್ ಪದವಿಗಂತೂ ವಿಶೇಷ ಪೈಪೋಟಿ ಇರುತ್ತಿದ್ದಿತು. ಒಮ್ಮೆಲೆ ಪ್ರಯತ್ನ ಪಟ್ಟವರು ಯಾರೂ ಜಯಶೀಲರಾಗ್ತಾ ಇರಲಿಲ್ಲ. ಅದಕ್ಕೆ ಮೊದಲು ಕೃಷ್ಣ ಜನ್ಮಾಷ್ಟಮಿ ಮೊದಲಾದ ಸಣ್ಣ ಪುಟ್ಟ ಸಂಘ ಬ್ಯಾಂಕುಗಳ ಡೈರೆಕ್ಟರ್ ಪದವಿಯನ್ನು ದೊರಕಿಸಿಕೊಂಡು ಆನಂತರ ಕರ್ನಾಟಕ ಬ್ಯಾಂಕಿಗೆ ಮುತ್ತಿಗೆ ಹಾಕ್ತಾ ಇದ್ರು. ಕರ್ನಾಟಕ ಬ್ಯಾಂಕಿನ ಡೈರೆಕ್ಟರ್ ಪದವಿ ಸಿಕ್ಕಿಬಿಟ್ರೆ ಮಿಕ್ಕ ಡೈರೆಕ್ಟರ್ ಪದವಿಗಳನ್ನು ಕಸದ ರೂಪಕ್ಕೆ ತಳ್ಳಿಬಿಡ್ತಾ ಇದ್ರು. ಕೃಷ್ಣ ಜನ್ಮಾಷ್ಟಮಿ ದಿವಸ ಸ್ಥಾಪಿತವಾದುದರಿಂದ ಆ ಸಹಕಾರ ಸಂಘ ಕೃಷ್ಣ ಜನ್ಮಾಷ್ಟಮಿ ಕೋಆಪರೇಟಿವ್ ಸೊಸೈಟಿ ಆಯಿತು. ಅದರ ಡೈರೆಕ್ಟರ್ ಪದವಿಯಂತೂ ರಾಮುವಿಗೆ ಸುಲಭವಾಗಿ ಸಿಕ್ಕಿತು. ಅದೇ ವರ್ಷವೇ ಕರ್ನಾಟಕ ಬ್ಯಾಂಕಿನ ಡೈರೆಕ್ಟರ್ ಪದವಿಯನ್ನು ಹೊಡೆಯಬೇಕೆಂದು ರಾಮು ವಿಶ್ವಸಾಹಸ ಮಾಡಲಾರಂಭಿಸಿದ. ಜನಾಬ್ ಶರೀಫ್ ಖಾನರು ಕಬ್ಬಿಣದ ಸಾಮಾನಿನ ಅಂಗಡಿಯ ಮಾಲೀಕರು. ವ್ಯವಹಾರಕ್ಕೆ ಬೇಕಾಗುವಷ್ಟು ಇಂಗ್ಲಿಷ್ನ ಜ್ಞಾನವೂ ಇತ್ತು. ಲೋಕವನ್ನು ಚೆನ್ನಾಗಿ ಬಲ್ಲವರಾದುದರಿಂದ ಯಾರನ್ನು ಹೇಗೆ ಆಡಿಸಬೇಕೆಂಬ ತಿಳುವಳಿಕೆ ಇತ್ತು. ಕರ್ನಾಟಕ ಬ್ಯಾಂಕಿನ ಡೈರೆಕ್ಟರ್ ಪದವಿಯನ್ನ ಬಯಸುತ್ತಿದ್ದವರಲ್ಲಿ ಅವರು ಒಬ್ಬರಾಗಿದ್ದರು. ಚಿಂತಾಮಣಿ ಲಕ್ಷ್ಮಣ ಶೆಟ್ಟರು ದೊಡ್ಡ ಜವಳಿ ವ್ಯಾಪಾರಿಗಳು. ಅವರು ಹಿಂದೆ ಒಂದೆರಡು ಸಲ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದವರು. ಅವರಿಗೂ ಶರೀಫ ಖಾನ್ರಿಗೂ ತುಂಬ ಸ್ನೇಹವಿತ್ತು. ಶರೀಫ ಖಾನ್ರೆ ಶೆಟ್ಟರ ಪರಿಚಯವನ್ನು ಲಾಯರ್ಗೆ ಮಾಡಿಕೊಟ್ರು. ರಾಮಚಂದ್ರ, ಶರೀಫ್ ಖಾನ್ರು, ಲಕ್ಷ್ಮಣ್ ಶೆಟ್ಟರು ಮೂರು ಜನರು ಬ್ಯಾಂಕಿನ ಡೈರೆಕ್ಟರ್ ಪದವಿಗೆ ಉಮೇದುವಾರರಾಗುವುದೆಂದು, ಕೂಡಿ ಕೆಲಸ ಮಾಡುವುದೆಂದು ಗೊತ್ತಾಯಿತು. ರಾಮಚಂದ್ರನಿಗೆ ಲಾಯರ್ಗಳು ಸರ್ಕಾರಿ ನೌಕರರ ಬೆಂಬಲ, ಶರೀಫ್ ಖಾನ್ರಿಗೆ ಮುಸಲ್ಮಾನ ಮತದಾರರ ಬೆಂಬಲ, ಶೆಟ್ಟರಿಗೆ ವ್ಯಾಪಾರಸ್ಥರ ಬೆಂಬಲ. ಮೂವರೂ ಕೂಡಿ ಕೆಲಸ ಮಾಡಲಾರಂಭಿಸಿದರು. ಸಂಜೆಯಾಗುತ್ತಲೂ ರಾಮಚಂದ್ರನ ಕಚೇರಿಯಲ್ಲಿ ಕೂಡಿ ತಮ್ಮ ಅಂದಿನ ಕೆಲಸ ಕಾರ್ಯಗಳನ್ನು ಚರ್ಚಿಸ್ತಾ ಇದ್ರು. ಚುನಾವಣೆಯೂ ಮುಗಿಯಿತು, ಫಲಿತಾಂಶ ಹೊರಬಿತ್ತು. ಹತ್ತು ಜನ ಡೈರೆಕ್ಟರ್ಗಳಲ್ಲಿ ರಾಮುವಿಗೆ ಆರನೇ ರ್ಯಾಂಕು, ಶೆಟ್ಟರಿಗೆ ಒಂಬತ್ತನೇ ರ್ಯಾಂಕು, ಖಾನರಿಗೆ ಹತ್ತನೇ ರ್ಯಾಂಕು ದೊರೆತಿತ್ತು. ಎಲ್ಲರೂ ತಮ್ಮ ಮತದಾರರ ಕೈಯಲ್ಲಿ ಪೂರ್ಣ ಮತವನ್ನು ದೊರಕಿಸಿಕೊಂಡಿದ್ದರು. ಒಬ್ಬರನ್ನೊಬ್ಬರು ಕತ್ತರಿಸುವುದಕ್ಕೆ ತೊಡಗಿದ್ದುದರಿಂದ ಯಾರೂ ಆಕ್ಷೇಪಣೆಯನ್ನೆತ್ತುವ ಹಾಗಿರಲಿಲ್ಲ. ಮುಂದೆಯೂ ಮೂರು ಜನವೂ ಕೂಡಿ ಕೆಲಸ ಮಾಡತಕ್ಕದ್ದೆಂದು ನಿರ್ಣಯಿಸಿಕೊಂಡರು. ಶೆಟ್ಟರು ಬ್ಯಾಂಕಿನ ಕಾರ್ಯದರ್ಶಿಗಳಾದರು, ಸಾಹೇಬರು ಖಜಾಂಚಿಗಳಾದರು, ರಾಮು ಅದರ ವಕೀಲ, ಲೀಗಲ್ ಅಡ್ವೈಸರ್ ಆದರು. ರಾಮುವಿನ ಮತ್ತು ಅವನ ಇಬ್ಬರು ಸ್ನೇಹಿತರ ಕೈಗೆ ಇಡೀ ಬ್ಯಾಂಕೆ ಸಿಕ್ಕಿದಂತಾಯಿತು. ಮುಂದಿನ ಚುನಾವಣೆಗಳಲ್ಲಿ ತಮ್ಮ ಬುಡಭದ್ರವಾಗುವಂತೆ ಮೂವರು ತಮ್ಮ ಕಡೆಯ ಜನಕ್ಕೆ ಷೇರುಗಳನ್ನು, ಸಾಲಗಳನ್ನು ಕೊಡಿಸ್ತಾ ಇದ್ರು. ಇತರರಿಗೆ ಷೇರುಗಳಿಲ್ಲ, ಎಲ್ಲ ತುಂಬಿ ಹೋಗಿವೆ ಎಂದು ಹೇಳುತ್ತಲೇ ಡೈರೆಕ್ಟರ್ಗಳು ತಮ್ಮ ಷೇರಿನ ಲೆಕ್ಕವನ್ನು 24ಕ್ಕೆ ಏರಿಸಿದರು. ಕರ್ನಾಟಕ ಬ್ಯಾಂಕಿನ ಡೈರೆಕ್ಟರ್ ಪದವಿ ನಾನಾ ವಿಧದಲ್ಲಿ ರಾಮುವಿಗೆ ಅನುಕೂಲ ಮಾಡಿತು. ಡೈರೆಕ್ಟರುಗಳಿಗೆ ಬರುವ ಆದಾಯವಲ್ಲದೆ ಬ್ಯಾಂಕಿನ ವಕೀಲನೆಂದು ಆದಾಯ ಬರುತ್ತಿತ್ತು. ಆ ಅಲ್ಪಾದಾಯವನ್ನು ರಾಮು ಲೆಕ್ಕಕ್ಕೆ ಇಟ್ಟಿರಲಿಲ್ಲ. ಸಾಲ ಕೊಡಿಸಬೇಕಾದರೆ, ಸ್ವತ್ತುಗಳ ಮೇಲೆ ತನ್ನ ಅಭಿಪ್ರಾಯವನ್ನು ಸೂಚಿಸಬೇಕಾದರೆ ಸರಿಯಾದ ಶುಲ್ಕವನ್ನು ವಸೂಲು ಮಾಡ್ತಾ ಇದ್ದ. ಸಾಲ ಕೇಳಲು ಬರುತ್ತಿದ್ದವರ ಮೇಲೆ ಬೇಕಾದಷ್ಟು ಅಧಿಕಾರ ಮಾಡಬಹುದಾಗಿತ್ತು. ಅವರನ್ನು ಮನಸ್ಸಿಗೆ ತೋರಿದಂತೆ ಬೈಯಬಹುದಾಗಿತ್ತು. ಮನೆ ಹತ್ತಿರ ಬಂದರೆ ಆಫೀಸಿನ ಹತ್ತಿರ ಬಾ, ಆಫೀಸಿನ ಹತ್ತಿರ ಬಂದರೆ ಬ್ಯಾಂಕಿನ ಹತ್ತಿರ ಬಾ ಎಂದು ಅಂಡಲಿಸಬಹುದಾಗಿತ್ತು. ರಾಮುವನ್ನು ಅವನ ಕುರುಕುಲವನ್ನು ವಿರೋಧಿಸಿ ಯಾರೂ ಬದುಕುವ ಹಾಗೆ ಇರಲಿಲ್ಲ. ಅಂಥವರು ತಮ್ಮ ಷೇರುಗಳನ್ನು ನೀಗಿಕೊಂಡು ಬ್ಯಾಂಕಿಗೆ ನಮಸ್ಕಾರ ಹೊಡೆದು ಬಿಡಬೇಕಾಗಿತ್ತು. ಈ ಸಂಬಂಧಗಳಿಂದ ರಾಮು ಊರಿನಲ್ಲಿ ಒಬ್ಬ ಗಣ್ಯ ಪುರುಷನಾಗಿಬಿಟ್ಟ. ಅವನನ್ನು ಕೇಳದೆ, ಅವನನ್ನು ಸಮಿತಿಗೆ ಸೇರಿಸಿಕೊಳ್ಳದೆ ಯಾರೂ ಸಾರ್ವಜನಿಕ ಕೆಲಸಗಳಿಗೆ ಕೈ ಹಾಕುವ ಹಾಗಿರಲಿಲ್ಲ. ಹಾಗೆ ಯಾರಾದರೂ ಉಪೇಕ್ಷೆ ಮಾಡಿದರೆ ಸಮಿತಿ ಹುಟ್ಟಿದಲ್ಲಿಯೇ ಸಾಯ್ತಾ ಇತ್ತು. ಸಮಿತಿಯ ಸದಸ್ಯರು ಪರಸ್ಪರ ಜಗಳವಾಡಿ ಮುಗಿಸ್ತಾ ಇದ್ರು. ರಾಮು ಮೀಸೆ ಹುರಿ ಮಾಡುತ್ತಾ, ನಾನು ಹೇಳಲಿಲ್ವೇ ನನ್ನನ್ನು ಬಿಟ್ಟು ಕಮಿಟಿ ಮಾಡ್ತೇವೆ ಅಂದರೆ ಎಂದು ಅರ್ಥಗರ್ಭಿತವಾದ ನಗುವೊಂದನ್ನು ತೇಲಿಸ್ತಾ ಇದ್ದ. ರಾಮುವಿನ ಮಿತ್ರರಿಬ್ಬರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು. ಸಾಹೇಬರು ಮುಸಲ್ಮಾನರ ಸಂಘದ ಪರವಾಗಿಯೂ, ಶೆಟ್ಟರು ವೈಶ್ಯ ಸಂಘದ ಪರವಾಗಿಯೂ ಬರ್ತಾ ಇದ್ರು. ರಾಮು ಸದಸ್ಯನಾಗಿ ಬಿಟ್ಟರೆ ಮೂರೂ ಜನ ಒಟ್ಟಿಗೆ ಹೋಗುವುದಕ್ಕೆ ಬರುವುದಕ್ಕೆ ಚೆನ್ನಾಗಿರುತ್ತದೆಂದು ಯೋಚಿಸಿದರು. ಬ್ಯಾಂಕಿನಿಂದ ಪ್ರಜಾಪ್ರತಿನಿಧಿ ಸಭೆಗೆ ಒಬ್ಬ ಸದಸ್ಯನನ್ನು ಕಳುಹಿಸಬಹುದಾಗಿತ್ತು. ಬ್ಯಾಂಕಿನ ಡೈರೆಕ್ಟರುಗಳಲ್ಲಿ ಒಬ್ಬರಾದ ಮಳೂರು ಕೃಷ್ಣ ಅಯ್ಯಂಗಾರರು ಕೆಲವು ವರ್ಷಗಳಿಂದ ಸಭೆಗೆ ಹೋಗ್ತಾ ಇದ್ರು. ಮೂರು ಜನರು ಅಯ್ಯಂಗಾರರಲ್ಲಿಗೆ ಹೋಗಿ ಒಂದು ಆಲೋಚನೆಯನ್ನು ಅವರ ಮುಂದಿಟ್ಟರು. ನೋಡಿ ಅಯ್ಯಂಗಾರರೇ, ನೀವು ಅಸೆಂಬ್ಲಿ ಸ್ಥಾನ ಬಿಟ್ಟುಕೊಟ್ರೆ ಶೆಟ್ಟರು ಕಾರ್ಯದರ್ಶಿ ಸ್ಥಾನವನ್ನು ನಿಮಗೆ ಬಿಟ್ಟುಕೊಡ್ತಾರೆ, ಬೇಕಾದರೆ ನಾನೇ ಬಿಟ್ಟುಕೊಡ್ತೇನೆ ಎಂದು, ನೀವು ಖಜಾಂಚಿಗಳಾಗಬಹುದು. ಅಯ್ಯಂಗಾರರಿಗೆ ವಯಸ್ಸಾಯಿತು. ಬ್ಯಾಂಕಿನ ಕಾರ್ಯದರ್ಶಿಯಾಗಿ ಸ್ವಲ್ಪ ಸಾಲ ತೀರಿಸಿಕೊಳ್ಳಬೇಕೆಂದು ಅವರ ಬಹಳ ದಿನದ ಅಭಿಲಾಷೆಯಾಗಿತ್ತು. ಶರೀಫ್ ಖಾನ್ರು ಈ ಆಲೋಚನೆಯನ್ನು ತಮ್ಮ ಮುಂದಿಟ್ಟ ತಕ್ಷಣವೇ ಅಯ್ಯಂಗಾರು ಸಂತೋಷದಿಂದ ಒಪ್ಪಿ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟುಬಿಟ್ರು. ಮುಂದಿನ ಡೈರೆಕ್ಟರ್ಗಳ ಸಭೆಯಲ್ಲಿ ರಾಮಚಂದ್ರನನ್ನು ಅಸೆಂಬ್ಲಿಗೆ ಕಳುಹಿಸುವುದೆಂದು ನಿರ್ಣಯವಾಗಿ ಬಿಟ್ಟಿತ್ತು.
2: ಸಂಧ್ಯಾರಾಗ ಆನಾ ಕೃಷ್ಣರಾಯ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಎಲ್ಲೋ ಹುಡುಕಿದೆ ಇಲ್ಲದ ದೇವರ

ಮುಂದಿನ ಹಾಡು ವಿ ಸೀತಾರಾಮಯ್ಯ ಅವರ ರಚನೆಯ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನದ, ಪೂರ್ಣಿಮಾ ಹಾಗೂ ಅರ್ಪಿತಾ ಇವರು ಹಾಡಿರುವ ಮುಂಗಾರು ಮುಗಿಲುಗಳೇ.

ಮುಂದಿನ ಹಾಡು ಕುವೆಂಪು ಅವರ ರಚನೆಯ, ಬಿವಿ ಶ್ರೀನಿವಾಸ್ ಹಾಗೂ ಆರ್ ವೆಂಕಟೇಶ್ ಇವರ ಸಂಗೀತ ನಿರ್ದೇಶನದ ನಿನಗೆ ನಾನು ನನಗೆ ನೀನು. ಗಾಯಕರು ಕಸ್ತೂರಿ ಶಂಕರ್.

ಮುಂದಿನ ಹಾಡು ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ, ಇಂದು ಇವರ ಸಂಗೀತ ನಿರ್ದೇಶನದ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ನಮಗೇಕೆನಲ್ಲ.

ಮುಂದಿನ ಹಾಡು ಬಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ ಉಪಾಸನಾ ಮೋಹನ್ ಇವರ ಸಂಗೀತ ನಿರ್ದೇಶನದ ಅಪೂರ್ವ ಶ್ರೀಧರ್ ಇವರು ಹಾಡಿರುವ ಕಳ್ಳನ ಹಾಗೆ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ ಕತ್ತಲ್ ಸರ್, ವೃದ್ಧ ವಿಪ್ರ, ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ 4ನೇ ಕಂತ.
1: ಪಾತೆರ ದತ್ತಂಡ ಜೀವ
2: ದಿಟ್ಟಪ್ಪ ಯಾನ ಒಂಜಿ ವೇಳೆ ಈ ಪಂತೋಡು ಸೋತೆಂದಾಂಡ, ಯಾನ ಕಟ್ಟನಂಚಿನ ಸಂಕುನ ಈ ಪೊಲಿತದ ಬುಡಿ ಅಂದಾಂಡ. ಐಡ್ದು ಬುಕ್ಕ
1: ಐಡ್ದು ಬುಕ್ಕ
2: ಈ ಸರ್ರೋ ಐತ ಉಲಾಯಿತಿನ ಪ್ರಾಣ ಅವು ದೀವಂದು ದಾಲ ಪ್ರಯೋಜನ ಇಜ್ಜಿ.
1: ಅವನ ದೀವನ ಜಬಕದಾದ ಅಲ್ಪ
2: ಊರಿಯಾಗ ಮೋನೆ ತೋಜಾರ ಸಾಧ್ಯ ಇಜ್ಜಿ.
1: ಊರಿಯಾಗ ಸೊಟ್ಟು ತೋಚ್ಪಾವುಜ
2: ಎನ್ನ ಈ ಸರ್ರೋನು ಪೊತ್ತು ನಂಚಿನ ಅಗ್ಗಿಗೆ ಅರ್ಪಣೆ ಅಲ್ಪ ಇವತ್ತೋನೆ ಅಂದು
1: ದಾದ ಜೋಕ್ಲಾಟಿಗೆ ಬಾತಿರುವ
2: ಪಂತೋನೆ ಬುಕಂಜಿನ
1: ಅಪಂಡ ಈ ಪಂತೋಡು ಯಾನ ಈ ಕಟ್ಟಿನ ಅಂಚಿತ್ತನ ಸಂಕೋನು ಪೊಲ್ತೆಂದಂಡ ಅಗ್ಗಿಗಳಾಗಿ ಸೈಪ
2: ಅಂದು ತೂರು ತೂತ ಏರಿಟ್ಟು ಕರೆಂಚಿದ ಪೋಪೆಂದು ಎನ್ನ ತಂಕಾವು
1: ಅಜ್ಜಂದ್ ಎಂಕಂಚ ಹಾಪು ಜಯ
2: ಈ ಪೊಲಿತನದ ಅದಮಲ್ಪ
1: ಅತ್ ಎಂಕಂಚ ಹಾಪು
2: ಪೊಲಿಪೇರ ಆಯ್ದಿಂದ
1: ಎಂಕ ಅಂಚ ಹಾಪು ಎಂಕ ಸೈಯರ ಹಾಪು ಜಿಂದು

0: ಅರ್ಥ ನಿನ್ನ ಒಂಜಿ ಗೊಬ್ಬುದ ಉರುವಾಂಡಯ್ಯ ಪಂತೋ
1: ಪಂತ ಪಂತೋನಿ
0: ಪಂತ ಪಂತೋನಿ ಸುರುಕೊಂಜಿ ಚೆನ್ನದ ಗೊಬ್ಬುಂಡು ಸುರು ಊಂದೆ ದೀಪುನೆ ಐಡ್ದೊಕ್ಕೆ ಲಟ್ಟೆ ಕಟ್ಟುನೆ ಐಡ್ದೊಕ್ಕ ಮೂರ್ತೆ ಮಲ್ಪುನೆ ಅಂಚ ಮೂಜಿ ಒರುಟೋ ನಿನ್ನ ಮೂಜಿ ಬಗರಿ ಬಿಡ್ಪೋ ಅಡೆಗೆ ಬುಲೆ ಅದು ತಿನ್ಪುನೆ ಅಪ್ಪಂಡ ಈ ಊಂದೆ ದೀದು ಲಟ್ಟೆ ಕಟ್ಟದು ಆ ಮೂರ್ತೆ ಆಯ್ನವಿನ ಅವಿನ ನಾಲ್ ಮಲ್ತು ಮುಕ್ಕುನಯ್ಯಾನೆ ಎಂಚಂದಕೇನ ಈ ಕಟ್ಟಿನ ಚಿತ್ತನ ಪಗರಿದ ಸಂಕೋನು ಎಕಡ ಬಣ್ಣ ಕೂಡ ಕೂಡ ಬಣ್ಣಪಿನತ್ತಿ ಬಲತಕಾರ ಉಂಗುಟೋಡು ತೊರ್ತು ಮಲಿಪೆ ತೊರ್ತು ಪೊಲ್ಪೆರೆ ಆಯ್ಜಿಂಡ
1: ಆಯ್ಜಿಂಡದಾದವ ನೋಡು
0: ಇತ್ತೆ ಗೊಪ್ಪು ಗೊಂಜಿ ದಾದಾನಲ್ಲೊಂಜಿ ಕೊರ್ಪು ನಲ್ಕೊಂಡು ಪಂತೋಗು ಈ ಪಂತೋಗು ಕಟ್ಟೆ ಯಾನ ಅಗ್ಗಿಗಿಲಾಗಿದ್ದು ಜೀವದೆತ್ತೊಂಡ್ವೆ ಎಗ್ಗೆ ಜೀವದೆತ್ತೊಂಡ್ರೆ ಆಪುಚು ದಾಯಗೆಂಡ ಯಾನು ಜೀವದೆತ್ತೊಂದು ಪಂಡೆಡ ಸುಳ್ಳು ಬರ್ಲೇ ಕಾಪುಂಡು ದಾಯಗೆಂಡ್ ಹಿಂಗೆ ವರಬಲ ಕೊರ್ತಿ ನಕುಲು ಅಂಚೆ ಉಲ್ಲೇರಿ
1: ಚಿರಂಜೀವಿ
0: ಎಂಗೆ ಸೈಪು ನಲ್ಕಜ್ಜಿ ಅಂಡ ಒಂಜಿ ಸಂಗತಿ ಉಂಡು ಸೈಯರೆ ಆಪುಂಡು
1: ಎಂಚವು
0: ಸೈಯರ್ ಆಪುಂಡ ಅಯ್ಯ ಬೊಕ್ಕರಿನ ಗುಲಾಮೆ ಅದು ಬದುಕುನ ಸೈತಿ ನಡೆದು ಕಡೆ
1: ಸೈತಿ ಲೆಕ್ಕ
0: ಸೈತಿ ನಡೆದು ಕಡೆ ಐದು ಸೈಪುನ ಡೀ ಪಂಡತ್ತೋ ಎಂಗ್ಳು ಕ್ಷತ್ರಿಯರು ಕೊರಿ ಭಾಷೆಗೆ ತತ್ತುಂಡ ಸೈತಿ ಲೆಕ್ಕ ಎಂಗ್ಲೆ ಮೋನೆಡು ಚೋಲಿಂಡ ಪಾತೆ ರಂಚತ್ತ ಅಂಚೋ ಅಪಂಡ ಮೋನೆಗೆ ಚೋಲಿದ ಅಂತಿನಲ್ಕ ಬದುಕು ನಂಚಿತ್ತನ ಸ್ಥಿತಿಯನ್ನೋ ಈತು ನೆಟ್ಟ ಅಪ್ಪೆ ಗರ್ಭರ್ದು ಭೂಮಿ ಗರ್ಭೋಗ ಬತ್ತದು ಏಪ ರಾಮದೇವರನ್ನ ಸುಗಿಪಿ ಎಂಕ ಅಪ್ಪೆ ಕಲ್ಪದು ಕೊರ್ತೋಳೋ ಆ ನಿರ್ದು ಇನಿವರೆ ಮುಟ್ಟ ಎನ್ನ ನಾಲೈದು ಬತ್ತೆ ನಂಚತ್ತನ ರಡ್ಡಚ್ಚರ ಅವು ರಾಮ ಮಂತ್ರ ಮಾತ್ರ ಯಾನ್ ರಾಮದಾಸೆ ಇನಿವರೆ ಮುಟ್ಟೋ ರಾಮದಾಸೆ ಒಂಜಿ ವೇಳೆ ರಾಮದೇವರ ಸುಗಿಪು ಸುಗಿತದು ಯಾನ ಸಂಕೋನು ನುರ್ತು ಪೊಲಿಪುನಾಗ ಪೊಲಿಪೆರೆ ಆಯ್ಜಿಂದಂಡ ಐಡ್ದು ಬೊಕ್ಕೋ ಅರ್ಜುನ ದಾಸಿ
1: ಬೀರವಡಿ ಬರ್ಪೆ
0: ಐಡ್ದು ಬೊಕ್ಕ ನಿನ್ನ ಬೀರವಡು ಚಾಕಿರಿಗೆ ಬರ್ಪೆ
1: ಬೀರವಡೆ ಮಂಗೇನೆ ಬರ್ಪಿನಿ ಮಲತ್
0: ಪಂಡ ಮಂಗೆ ನಲಿಪೋನ ಎಂದ ಸಂಗತಿ ಅಯ್ಯ ಈ ಮಂಗೆ ನಲಿಪೋನ ಆವರೆ ಬಲ್ಲಿಂದಿತ್ತಂಡ ಬಲ್ಲು ಬಾಡಿ ಜಂಡ ಬಲ್ಲು ಬಾಂಡ ಮಾತ್ರ ಮಂಗೆ ನಲಿಪೋನ ಅಂದಾಪನೆ ಈ ಪಾಡೋಣಂದು ಈ ಏಳು ಸುಗಿತ್ತ ಓಡೆ ಲೆತ್ತ ಅಡೆ ಮುಟ್ಟ ಬರುವೆ ಅಂತ್ಯಾನ
1: ಅಪಗನ ಚದಿ
0: ಅಪಂಡ ನಿನ್ನ ಹಟೋಕಿಯನ್ನ ಚದಿ
1: ಅಂದ
0: ಈ ಪಂತೋ ಕಟ್ಟಿಬೊಕ್ಕ ಆ ಪಂತೋಗ ಪಂತ ಹಿಂಗೆ ಪಾಡಂದಪ್ಪರೆ ಯಾನ ರಾಮ ಭಕ್ತಿ ರಾಮ ದೂತೆ ಅಪಂದಂಡ ಈ ಸಂಕ ಕಟ್ಟಿಯಂಡ ಪೊಲಿಪುನಿ ಪೊಲಿಪುನಿ
1: ಅಪಗ ಪೊರ್ತು ಕಡೆ ಬಡ್ಚಿ
0: ಪೊರ್ತು ಕಡೆ ಸಾವನ ಬಡ್ಚಿ
1: ಈ ಎನ್ನ ಪಗರಿದ ತೊಟ್ಟೆರದು ಒಂಜಿ ದೆತ್ತದೆ ಒಂಜಿ ಪಗರಿನ ಜೋಡಿಯಾದ ಎನ್ನ ಬಿರುಕು ಬುಡ್ತೆ ದೂಲ
0: ಬುಡಿಯತ್ತ ಹಾ ಸಂಕ ಹತ್ತಂಡತ್ತ ಇಂದ ಜೈ ಶ್ರೀರಾಮ
1: ಓಡಿಯ ಒಂಜತ್ತ ಯಾನೆ ಕಡೆ ಬಂತೆ
0: ಊಂದೆ ಬೋಂಡು
1: ಪ್ರಯೋಗಾರ್ಥಕ
0: ಕಟ್ಟು ಊಂದೆ ಬೋಂಡು ನನ್ನ ಲಟ್ಟೆ ಕಟ್ಟು
1: ಊಂದೆ ಬಾಡು ರಡ್ನೆದವು ಒಂದು ಪರೀಕ್ಷೆ
0: ಲಟ್ಟೆ
1: ನಿನ್ನ ಶಕ್ತಿ ತನಕ ಏತುಂದು ಎನ್ನ ಸಾಮರ್ಥಿಗೆ ಅವ್ವೇ ರೀತಿ ಅದು ತುಲ ನನ್ನೊಂದು ಪಗರಿ ದೆತ್ತದೆ ಬುಡ್ತೆ
0: ಈ ಕಟ್ಟಿನ ಚಿತ್ತನ ರಡ್ಡನೆ ಸಂಕೊಲ್ಲ ತುಯೆ ಆ ಸಂಕೋಗಿನ ಲಾಗಿಯ ಜೈ ಶ್ರೀರಾಮ್.

0: ಬೆರನೆರೆಗೆ ತೊಂದರೆ ಆಪುಂಡು. ಅಂಚಿತ್ತಿನ ಬರ್ತುಡ ಮಾತ್ರ ಬಿರುದೆರ್ಪೋಡು, ಪಗರಿ ಬಿಡೋಡು ಆಯ್ತ ಅರ್ಥ. ಓಲು ಅಧರ್ಮ ನಡಪುಂಡು ಅವಲು ಬಿಡೋಡು ಅಂತ ಆಯ್ತ ಅರ್ಥ. ಅಂಚಾಯ್ ನಿರ್ದಾವರ ನಿನ್ನ ಕೈಟಿಚ್ಚಿನ ಅಂಚಿತ್ತಿನ ಬಿರು ಅವು ಬೊಕ್ಕರಿನ ತಲ್ಪೆರೆಪುನವತ್ತು ಪರು ಐಕ್ ಐತವೇ ಆಯಿನ ಉಂಡು ಒರು ಆ ಒರು ತತ್ತು ಬೊಂಡೋ ಆಯ್ತ ಕಲೆಲಜ್ಜಿ ಬಿಲೆಲಜ್ಜಿ ನಿಲೆಲಜ್ಜಿ
1: ಈ ಸ್ಥಿತಿ ಬರು
0: ಈ ತಿಥಿ ಬರು ಅಂಚಾಯ್ ನಡೆದ ಅವರ ಒಂದೊಂದು ಹೊಸ ಕತೆ ಸುರು ಇತ್ತ ನಿಂಡ ಯಾನ ಬಣ್ಣ ಪುನೀತೆ ಇದಾಲ ಎವು ಬೆಪ್ಪು ದೆಪ್ಪಡ ಎಕಡೆ ಬಂಡೋ ಅಡಿಕ್ಕು ಬೂರ್ಣ ಮೂಂಕು ಮಿತ್ತ ಆಯ್ನಲ್ಕೊ ಮೀಸೆ ಮಿತ್ತ ಪಣ್ಣಲ್ಕ ಪಂಡ ಏನ ಅಂಚ ಮನ್ಪುವೆ ಇಂಚ ಮನ್ಪುವೆ ಯಾನು ಸುರೂಕೆಮೆಲ್ಲ ಬಂಡು ತೊಚ್ಪಾಯೆ ಎನ್ನಾತಿಗೆ ಜೆತ್ತದಿತ್ತೆ ಜೆತ್ತಿತ್ತಿನ ಆಯನ ಮೆಲ್ಲವತ್ತು ಕುಟ್ಟುದು ಲಕ್ಕಾಯ ಕುಟ್ಟುದು ಲಕ್ಕಾಯಿನಿ ಮಾತ್ರನ ಕೆಬಿ ಪೀಂಟವ್ ನಲ್ಕ ಬಾತೇರೋ ಕೊರಿಯೋ ಐಡ್ದು ಬೊಕ್ಕ ಕುರ್ಕುದು ಕುರ್ಕುದು ಏನನ್ನು ಇನಿ ಇಡೇವರೆ ಮುಟ್ಟ ಮಲ್ತರಿಯೋ ಲಕ್ಕದುಂತಿನ ಯಾನು ಇತ್ತ ನಿನ್ನಡ ಸದ್ರಿಗೆ ಬತ್ತದಾನಗ ಈ ಪಾಡ್ ನಂಚಿತ್ತನ ಪಂತೋಗು ಸರಿಯಾಯಿನ ಉತ್ತರ ಕೊರ್ನಿ ಒಂಜೆ ರಾಮದೇಬೆರೆ ಪುದರ್ಡು ಮಲ್ತ ನಂಚಿತ್ತಿನ ಸದ್ರು ಅಬ್ಬಗ ಇದಾಲ ಪೋಡಿಯೊಡೊಂದು ಎಕಡೆ ಬಣ್ಣಂಚಿತ್ತನ ಕೆರಮನೆ ಬೇತೆ ಇತ್ತದ ಕೆರಮನೆ ಬೇತೆ ಎಕಡು ತಿಗಲೆ ದೆರ್ತದ
1: ಓ
0: ತರೆ ದೆರ್ತದ ತಿಗಲೆ ಕುತ್ತ ಮಲ್ತದ ಮೀಸೆನ ತಿರ್ಗದು ಕನ್ನಡ ಪುರ ವಿಶ್ವಾಸದ ದಿಟ್ಟಿತ್ತು ನಿನ್ನಡ ಇತ್ತೆ ಅವೇ ತರೆ ಕಂತ ಬೂರ್ಡು
1: ಪಣ್ಣಿನ ಪೂರ ಉದರ್ಮೆ
0: ಉದರ್ಮೆ
1: ಇತ್ತ ಈ ಪಣ್ಣಿನ ಪೂರ ಕೇರುಣಿ
0: ಆ ಇತ್ತೆ ತರೆ ಕಂತ ಬಾರ್ದ ತರೆ ಕಂತ ಬಾರ್ದು ಇಂಚ ನಿಲ್ಕನಗ ಕನ್ನಡ ಅರಿಯೊಂದುಂಡು ನೀರು ಬುಳಿಪ್ಪಡ ಈ ಬುಲಿಪೆರೆ ಬಲ್ಲಿ ಈ ಬಲಿಪ್ಪಡ ಈ ಬಲಿಪೆರ್ಲ ಬಲ್ಲಿ
1: ಬಲಿಪುನ
0: ರಡ್ಡ ಕಾರಣುಡು ಬಲಿಪೆರೆ ಬಲ್ಲಿ ಒಯ್ದು ಒಂಜಿನೆ ಈ ಲೋಕೋರ್ದು ಬಲಿಪಡ ಜೀವದೆತ್ತೊನಡ ಅಂದೈತ ಅರ್ಥ
1: ಅಂಚ ಅಂಚ
0: ಬೊಕ್ಕೊಂಜಿ ಈ ಮುಂತುರ್ದು ಬಲಿಪಡ ಈ ಬುಲಿಪು ನಲ ಬೊಡ್ಚಿ ಬಲಿಪು ನಲ ಬೊಡ್ಚಿ ಯಾನ್ ನನ್ನ ಬಾಲೆ ಅಂದ್ ಲೆಪ್ಪುನ್
1: ಹನುಮಂತೆ ಇದು ಒತ್ತು ನೆಡ್ದು ಬುಕ್ಕ ಎಂಜಲ್ ಎತ್ತಿಲ್ಲ ಸರಿ
0: ದಾಯಂದು ಕೇಂಡ ಎನ್ನ ಮಾತ ರೂಪನು ತುಯ್ಯೋ ಎನ್ನ ತಾಕತ್ತನು ತುಯ್ಯೋ ಎನ್ನ ಅಜಪ್ಪುಡು ಎನ್ನೆದುರು ಅಂತೀಯೋ ಆತ ಮಾತ್ರತ್ ನಿನ್ನ ಅಣ್ಣೆ ನಿನ್ನ ತಗೆ ಆ ಏರಿಕೆಂಡ ಎಂಕಲ ತಗೆ ಎನ್ನ ಮೆಗ್ಗಿ ಭೀಮೆ ಅಪಂಡ ನಿಕ್ಕಲ ಎಂಕಲ ಮುಟ್ಟ ಸಂಬಂಧ ಉಂಡು ಯಾ ನಿನ್ನ ಬಾಲೆ ಅಂದು ಬಣೋಲಿ ಐಕೆ ಬೋಡಾದು ಬಲಿಪ್ಪಡ ಓ ಬಾಲೆ ಈ ಬುಲಿಪ್ಪಡ ಓ ಬಾಲೆ ಇತ್ತೆ ಮಲ್ತು ನಂಚಿತ್ತನ ಎಂಚಿನ ಈ ಕೊಚ್ಚಿ ಅನೋ ಕರ್ತಬಾರ್ದಿ ಕಂಗಡದ ಕಡಪಲಾಗಿವೆ ಕದ್ರಡ ಕರ್ತದೆ ಕುಡುಪುಡು ಕುಡ್ತದೆ ಅಂಚಿತ್ತಿನ ಮಾತಾವಿನ ಬರಿಕದಿಲ್ಲ ಇತ್ತ ಇಪ್ಪು ನೀತೆ ಈ ಬುಲಿಪೊಚ್ಚಿ ಬಲಿಪೊಚ್ಚಿ ಬಾಲೆ ಯಾನುಲ್ಲೆ ಯಾನು ಏರ್ಡಲ ಫಂಡ್ ಪೂಜಿ ಯಾನ ಏರ್ಡಲ ಬಂಡ್ ಪೂಜಿ ಈ ಪಗರಿದ ತೋಜುಣ ಓಲಾನ್ಲ ಒಂಜಿ ಪಗರಿದಿತ್ತುಗುರು ಇಜ್ಜಿಜ್ಜಿ ಅವ್ ಕಂತದ ನಡಿಕ ಆತ ತಾರ್ತೆ ಉಂಡು ಕಡಲ್ ಆಂಡೋ ಯಾನು ಏರ್ಡಲ ಬಂಡ್ ಪೂಜಿ ಏರೆಗ್ಲ ತೋಜ್ಜಿ ಈ ಕಟ್ಟದ ಅಂದ್ಲ ಬಂಡ್ ಪೂಜಿ ಯಾನು ಪೊಲ್ತದ ಅಂದ್ಲ ಬಂಡ್ ಪೂಜಿ ಈ ಪಡ ಈ ಪೋಲ ಪೋಲ
1: ಬಂಡ ಜೀವದ ಮಿತ್ತ ಆಸೆ ಇತ್ತ ಪೋಲ ಅಂದತ್ತ
0: ಓ
1: ಜೀವದ ಮಿತ್ತ ಆಸೆ ಇತ್ತ ಪೋಲ ಅಂದ್ ಅಂದಯ್ಯ ಈ ಎಕಡೊಂಜಿ ಬಂಡ
0: ದಾದಾ
1: ಕೋಲುಡು ತಿಗದೆಪ್ಪು ನೀನು ನನೊಂಜುಂಡು
0: ದಾದಾ
1: ಕೋಲು ಕೊರದು ಪೆಟ್ಟು ದಿನಪು ನೀನು
0: ಕೋಲು ಕೊರದು ಪೆಟ್ಟು ದಿನಪು
1: ಅಂಚ ಆಡವು ಈಡೆಗೆ ಬತ್ತೆ ನಿನ್ನ ಪಾತೇರಿಯ ಪಂತೊಗುಂತಿಯ ಕಡೆಗೆಲ್ಲ ಈ ಪನಪಿ ನಿಂಚಿ ನಾವು ಪನಪಿನ ಎಡ್ಡೆ ಬಾಲೆ ಬಾಲೆ ಅಂದ್ ಪೋಲಂದ ಬಂದಿ ನಾವು ಪಾತೇರಿಗೋ ತತ್ತದ ಬದುಕೋಲ್ಲ ಅಂದತ್ತ ಬೋಡ ಇಂಕ ಬದುಕು.

ಕೃಷ್ಣ ಕೃಷ್ಣ ಕಲ್ಲು ಬತ್ತಪ್ಪ

ಅಯ್ಯೋ ದೇವರೇ, ಈ ಮಹಾಮಂಗನ ಬಾಯಿಡಿದ ಬತ್ತೆನ್ನ ಒಂಜೊಂಜಿ ಪಾತೆರಲ್ಲ ಎನ್ನ ಕರ್ಲು ಕತ್ತೆರೊಂದುಂಡು. ಮುಂದೇನು ಕೇಣದಲ ಯಾನಂಚನೆ ಕುಲ್ಲೋಡ ಕಾಯ್ತಿನಂಚಿನ ಸೀಸೋದ ನೀರಿನ ಕೆಬಿಕ್ ಮೈತಿನ ಎಂಚನ ಅಂಚ ಎಂಕಾ ಒಂದುಂಡು. ಸಾಧುಳಿಗೆಡೆಯ ಪನ್ನೊಂದುಲ್ಲೇ ಪೋಲಾ ಬದುಕಲಾಂದು ಅಂಡ ಎನ್ನ ಕರ್ಲಿಗೆ ಅಲ್ಲಿಗವು ಕೊಲ್ತೊಂದುಂಡು. ದಾಯಿಗ ಪಂಡ ಪಾರ್ಥಿವ ಪಂತ ಅಂದ ಬಂಡದ ಪ್ರತಿಜ್ಞೆ ಮಲ್ತಿನಯ್ಯ ಯಾನು ಪಂಡಿ ಪಾತೆರಿಗೂ ತತ್ತಿ ನೆಡಿದ ಬುಕ್ಕ ಯಾನು ಬದುಕೋಡ. ಧರ್ಮರಾಯನ ಮೆಗ್ಗಿ ಭೀಮಸೇನ ಒಪ್ಪ ಬುಟ್ಟಿನಾಯೇ ದ್ರೋಣಾಚಾರ್ಯರನ ಶಿಷ್ಯ ಪಾರ್ಥೆ ಪಾತೆರಗು ತತ್ತೇ ಪನ್ಪಣಂಚಿನ ಅಪವಾದ ಎಲ್ಲದಾನಿಗೆ ಲೋಕೊಡು ಕೇಣದು ಬತ್ತುಂಡ ಈ ಬದುಕಿಗೆ ಬಿಲೆ ಉಂಡ ತಿಳಿದಿನಲ್ಲಿ ಪಂಡೇರು ಅರ್ಜುನಸ್ಯ ಪ್ರತಿಜ್ಞಾದ್ವೈ ನಾ ದೈನ್ಯಂ ನಾ ಫಲಾಯನ ಏ ಫಲ ಅಂಚನೆ ನನ್ನವರೇನ ದೈನ್ಯತೆಗೆ ತಿಕ್ಕುನಾಯ ಯಾನತ್ತು ಅರ್ಜುನನ ಬೆರಿತು ಇನಾಗಲಿ ಜೀತನೇಟ ಅಂಚಿನಲ್ಪ ಈ ಮಲೆ ಮಂಗಡು ಸೋತದು ಯಾನು ಬದುಕೋಡ ಎನ್ನ ಈ ಮೋನೇನು ಊರಿಗೆ ಹೋದು ಎನ್ನ ಅಪ್ಪೆಗೆ ಯಾನು ತೋಜಾವಡ ಇಂಚ ಮಾತ ಆಂಡು ಪಣ್ಣದು ಎನ್ನ ಅಣ್ಣನ ಎದುರು ಯಾನು ಬುಲಿಪೋಡ ಅಯ್ಯದು ಸೈಪುನವೇ ಸತ್ಯ ಆಂಡ ಉಂಜುಂಡು ಆನಿ ಕುಂಬಾರರನ್ನ ಇಲ್ಲಲು ಎಂಕ್ಲೆ ಐವೇರೇನು ಎಂಕ್ಲೆ ಅಪ್ಪೆ ಕುಂತಿದೇವಿ ತನ್ನ ಕಾರಬುದೆಲಗ ಬಾಡ್ನಾಗ ಭಗವಾನ್ ಕೃಷ್ಣ ದೇವರು ಮಮ ಪ್ರಾಣ ಹಿ ಪಾಂಡವ ಪಂಡದು ಅಭಯದ ಪಾತೆರನು ಪಂಡೇರು ಅಂಚಿನ ಪೊಲ್ಲ ಮದಿಬನು ಕೊರ್ನಂಚಿನ ದೇವೆರ್ನ ನಿಲೆಲ ಇನಿ ನನಗೆ ಕಾಪಂದೆ ಪೋಂಡ ದಾಯಗೀಡೆಗೆ ಯಾನು ಬತ್ತೇನ ತೀರ್ಥಯಾತ್ರೆ ಬರ್ಪಿನ ಪುಣ್ಯ ಕಾರ್ಯಗೂ ಬತ್ತಿನ ಅಯ್ಯ ಯಾನು ಅಂಚ ಬತ್ತಿನ ಯಾನು ಏತೇತೋ ಪುಣ್ಯ ತುದೆಲಿಟ್ಟು ಮೀಯೇ ಎಂಚಿಂಚಿನ ದಿವ್ಯ ಕ್ಷೇತ್ರ ದರ್ಶನವನ್ನು ಮಲ್ತೆ ಆ ಪುಣ್ಯದ ಫಲಲಾಯನ ನೀನು ಒರಿಪ್ಯರ ಪೋಯಿಜಿ ದಾಯಪಣ್ಣ ಯಾನು ಮಲ್ತಿರಂಚನ ಚಲ್ಲು ಕೆಲಸ ಒಂಜಿ ಮಂಗ್ಯ ಈ ನಾತೆಗೆ ಇತ್ತುಂಡು ಪುಕಾಡ ಇನ್ನು ಪಾತೆರ್ಪದು ಪಂತ ಗುಂತದು ಈ ಸ್ಥಿತಿಗೇನು ಬತ್ತೆ ಬೇಜಾರ ಒಂಜಿ ಆಪುಂಡು ನರಮಾನ್ಯಗ ಪ್ರಾಣ ಮಲ್ಲೇನೆ ಅಂಡ ಪ್ರಾಣದು ಮಲ್ಲೆ ಇಂಚಿನ ಒಂದು ಪಂಡ ಬಾಯಿದ ಪಾತೆರ ಕ್ಷತ್ರಿಯರಾಯನಂಚಿನ ಎಂಕಲೆಗ ಕೊಳಲ ಕಾದದು ಲಡಾಯಿದ ಕಲಟು ಪ್ರಾಣ ಬೋಂಡ ಅವು ವೀರ ಸ್ವರ್ಗ ಅಂದರ್ಥ ಏತೇತೋ ಕೊಳಲ ಕಾದಿನಯ ಯಾನು ಎಂಚಿಂಚಿನ ಕೆಡಗಾಯಿನಯ ಯಾನು ಎನ್ನಂಚಿನಾಗ ಲಡಾಯಿದ ಕಲಟು ಜೀವ ಪೋತುಂಡ ಮರಣ ಮಹಾನವಮಿ ಪಂಡದ ಸ್ವೀಕಾರ ಮಲ್ಪೆದೆ ಆಂಡ ಇನಿ ಒಕಾಡೆ ತೂಡು ಕರೆಂಚಿದು ಪೋಡಾಯಿನ ಒಂಜಿ ಪರಿಸ್ಥಿತಿ ಬತ್ತುಂಡತ್ತ ಅಪಗಡ ದೇವರನ್ನ ಕಲೆಲ ಕಾರ್ಣಿಕುಲ ಎನ್ನ ಕಾತುಜಿಂದ ಅರ್ಥ ಭಗವಂತ ಆಯನಂಚಿನ ಕೃಷ್ಣ ದೇವರನ್ನ ಒಂಜಿ ಕರುಣೆಲ ಎನ್ನ ಕಡೆಗೆ ಇಜ್ಜಿಂದ ಆಂಡು ಮಲ್ಲತ್ ಪಾತೆರಗು ತತ್ತಿನಂಚಿನ ಯಾನು ಪಂಡಿ ಪಾತೆರನು ಒರಿಪೆರಗ ಬೊಡದು ಎನ್ನ ಈ ಕಾಯನು ಎನ್ನ ಈ ಸರ್ವನು ಅಗ್ಗಿಗೆ ಅರ್ಪಣೆ ಮಲ್ಪೆರ ತಯಾರಾಪೆ ಐಕೆ ಬೊಡದು ಅಲ್ಪ ಮಲ್ಪ ಕನಕದಿತ್ತು ರಾಶಿ ಪಾಡದು ತೂ ಮಲ್ಪೋಡದು ಇಜ್ಜಿ ಒಂಜೇ ಒಂಜೆ ಅಗ್ಗಿದ ಅಸ್ತ್ರ ಆಗ್ನೇಯ ಅಸ್ತ್ರ ಒಂದೇನು ದೆತ್ತದು ಅಗ್ಗಿ ಕುಂಡನು ತಯಾರು ಮಲ್ತದೆ ಜಲ ಜಲ ಜಲ ಜಲ ಪೊತ್ತೊಂದುಂಡು ಅಪಗಡ ನೆಕ್ಕು ಮೂಜಿ ಸುತ್ತು ಬತದು ಅಗ್ಗಿಗೆ ಲಾಗಿದು ಎನ್ನ ಪ್ರಾಣನು ಯಾನು ಕಳೆವಡು ಒಂಜಿ ರಡ್ ಮೂಜಿ ಬೂರ್ಪೆ ಬೂರ್ಪೆ ಬೂರ್ಪೆ.

ಭಕ್ತರನ ಇಷ್ಟನು ಕೋಡಿ ಎತ್ತವನ ದೇವರಿಯರೆಂದು ಕೇಂದ್ರ ಶ್ರೀಕೃಷ್ಣ ಪರಮಾತ್ಮೆ ಒಂದು ಲೋಕಗೂ ಲೋಕನೇ ಕೊಂಡಾಡುನ ಪೊರ್ತು ಆಂಡ ಇನಿಕಾನಗೈ ಬ್ರಾಹ್ಮಣ ಹೊರಟು ಬತ್ತೆ ಬ್ರಾಹ್ಮಣ ಏಸೋಡು ಬತ್ತೆ ದಾಯೆ ಬತ್ತೆ ಲೋಕಡು ಅಧರ್ಮ ತರದೆರ್ತ ನಲಿಪುನ ಪೊರ್ತುಡು ಧರ್ಮ ರಚನೆಗೆ ಬೋಡದ ಬೇತ ಬೇತ ಇಗೋಟು ಬೇತ ಬೇತ ಏಸೋಡು ತೋಜಿದ ಬತ್ತಿನಾಯೇ ಯಾನೆ ಈ ಇಗೋಟಾನಗ ಈ ಏಸೋಡು ಇತ್ತನಲ್ಲ ಏಸೋದುಲಯಂಜಿ ಏಸೋನು ಮಲ್ತದು ಬತ್ತೆ ಪಿರಯದ ಬ್ರಾಹ್ಮಣನ ಹೊರಟು ಬತ್ತೆ ಈ ದುಂಬುಡು ಅಧರ್ಮದ ಕಲರಲ್ಲಿ ಸತ್ಯ ತರ್ತದ ಪೋಪುನ ಪೊರ್ತುಡು ಧರ್ಮನು ಕೋಡಿ ಎತ್ತಾವುಡು ಪಂಪುನ ಅಂಗಡು ಮೀನದ ಏಸೋಡು ಬತ್ತೆ ಒಂಜಿ ಕಾಲಡು ಭೂಮಿಯಪ್ಪನ ಆದಿರ್ತದ ಪತ್ತರ ಪಂಜಿದ ಏಸೋಡು ಲಕ್ಕದು ಬತ್ತೆ ಆತೆ ಅತ್ತು ಬಾಲದ ಭಕ್ತಿಗಳ ದೇವೇರು ಒಲಿವೇರು ಪಂಪುನ ಲೋಕಗು ತೋಜಾದು ಕೊರಿಯರ ಕಂಬನು ಒಡೆತದ ಸಿಂಹದ ರೂಪಡು ಲಕ್ಕದು ಬತ್ತೆ ಭೂಮಿನ ದಿಂಜಿನ ಕೆಂಗುಡೇರನ ಬಿದ ಮುಟ್ಟಾರೆ ಕುಡಾರಿ ಪತ್ತಿನ ಬ್ರಾಹ್ಮಣನ ಹೊರಟು ಲಕ್ಕೊಂದು ಬತ್ತೆ ಒಂಜಿ ಕಾಲೊಡಾನಗ ಲೋಕೊಡುವರಿಯ ಮರ್ಯಾದೆ ಪುರುಷೋತ್ತಮ ಎಂಚೊಪ್ಪಡೊಂದು ತೋಜಾದು ಕೊರಿಯರ ಬೋಡಾದೆ ರಾಮನ ಹೊರಟು ತೋಜಿದು ಬತ್ತೆ ಇನಿ ಕಾನಗ ಧರ್ಮ ಅಧರ್ಮನ ತುಳಿತದ ಲೋಕಗು ಸತ್ಯನ ನೆಗೆದು ತೋಜಾವಡು ಪನ್ಪುನ ಅಂಗಡಿ ಕೃಷ್ಣನ ವೇಸೋಡು ಬತ್ತೆ ಆಂಡ ಬ್ರಾಹ್ಮಣ ಯಸ್ಸನು ದಾಯಗ ಮಲ್ತೆ ಕಾರಣ ಉಂಡು ಮಧ್ಯಮ ಪಾಂಡವೇ ಅರ್ಜುನಿ ಧರ್ಮದ ಯುದ್ಧಗು ಎನ್ನ ಕರ್ತಲ್ಯಾಪುನಾಯೇ ಆಯನ ಗಲಸನುಡು ಎಂಕ್ ಆಂಡ ಎಂಚ ಗಲಸನುಡು ಎನ್ನ ಯುದ್ಧಗು ಬೋಡಾಯಲಕ ಆಯನ ಯಾನೆ ತಯಾರು ಮಲ್ಪಡಾಪುನ ಒಂಜಿ ಕಜ್ಜಾ ಓಡಿತ್ತನು ಐಕು ಬೋಡಾದಿ ಈ ನಾಟಕನು ಯಾನೇ ಗೊಬ್ಬಾಯ ಎನ್ನ ರಾಮ ಜ್ಞಾನೋಡಿತ್ತಿನಂಚಿನ ಹನುಮಂತನು ನಾರದನ ಕಡಪುರದು ಇಡ ಎತ್ತುಲಕ ಮಲ್ತಿನಾಯೇ ಯಾನು ಇಂದುವೇತಾದಿಗೆ ಅರ್ಜುನೇ ಬತ್ತು ಸೇರುಲಕ ಮಲ್ತಿನಾಯೇ ಯಾನು ಆ ಓಡಿತ್ತೀನಿ ಈತೆ ಅರ್ಜುನನು ಗಲಸುನ ಪುರ್ತುಡು ಹನುಮಂತನ ಸಖಯಲ್ಲ ಪಡೆಯೊಂದು ಬಂದ್ಬನ ಹಂಗಡು ಈರುವೆರೆಲ್ಲ ಒಂಜಿ ಕಡೆಡು ಉಂಟಾದ ಭಕ್ತಿದ ಪರೀಕ್ಷೆ ಮೂಲ ಒಂದುಂಡು ಪರೀಕ್ಷೆ ಶುರುವಾತುಂಡು ಅನ್ನತ್ತ ತೀರ್ಮಾನ ಎಂಚ ಪನ್ಪುನ ಕೊರುಡಾನಾಯೇ ಯಾನು ಅರ್ಜುನೇ ಪಂತೋನು ಪಾಡಿಯೇ ಹನುಮಂತನ ಕೈಟು ಸೋತೆ ನನದಾನ ಅಗ್ಗಿಗೆ ಪ್ರವೇಶ ಮಲ್ಪುಡು ಪನ್ಪುನ ಅಟ್ಟನಡುಪ್ಪುನ ಪೊರ್ತು ನನ ಯಾನು ಮದೆಟುಂತುನತ್ತು ಏಸ ಪಾರ್ದಾತ್ನ ಅರ್ಜುನನೆದುರು ಪೋವಡು ಅಂಚಾದ ಮೂಲತ್ತು ಒಂದು ಅರ್ಜುನ ಉಂತು.

ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ ನಾಲ್ಕನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಸೊಲ್ಮೇಲು ತಮೇಶಣ್ಣ ಬಾರಿ ಪೊರ್ಲುದ ತುಳುನಾಡದ ಇತ್ತ ಸ್ಥಿತಿಗತಿನ ದೂರದ ಮುಂಬೈಡು ಇತ್ತೇರ್ನಲ್ಲ ನಂದಳಿಕೆ ನಾರಾಯಣ ಶೆಟ್ರು ಬಾರಿ ಪೊರ್ಲುಡು ಈ ಪದಿನ ಮುಡತೇರು ನಿನ್ನ ಪೊರ್ಲುಡು ರಮೇಶ್ ಚಂದ್ರಲ್ಲ ಪಂತೇರು ಆರ್ನ ಸೊರಟ್ಟೆ ನಿನ್ನಂಗ ಕೇನೇ ರೀತಿನ ಬಾಗಿಲ್ಲ ತಿಕ್ಕೆಂಡು ನಿಗ್ಲಿ ಮಾತೆರೆಗಳೆಲ್ಲ ಉರಲ್ಕೆ ಎಂದು ಬರು ನಮ್ಮ ದುಂಬುದ ಕಂಡ ಸಾಗುಳಿ ಮನ್ಪುನಾಕ್ಲೇಗ ಉರಲ್ ಪಂಡದಾದಂದು ಗೊತ್ತುಂಡು ಅಂಚಿತ್ ನೊಂಜಿ ಉರಲ್ ನಂಕೋಸ್ಕರ ಶಾಂತರಮಣ್ಣಿ ಬರೆಯಿನಂಚಿನ ಈ ಪದವನ್ನು ಆತ್ಮರಾಮ್ ಶೆಟ್ಟಿ ಪಂತೇರು ಈ ಪದ್ಯ ಇಂಚಿಪ್ಪ ನಿಟ್ಟೆ ಯೂನಿವರ್ಸಿಟಿಡ್ ರಿಲೀಸ್ ಆದಿತ್ತೆಂಡು ನನಕ ಸಂಗೀತ ಯಾರು ಕೊಡ್ತೇರು ಪಂಡ ವಿ ಮನೋಹರ್ ನಮ್ಮ ರಾಯಿನ ಕುಡ್ಲದಾರ ಆಯ್ನಂಚಿನ ವಿಟ್ಲದಾರ ಆಯ್ನಂಚಿನ ವಿ ಮನೋಹರ್ ನಿಕ್ ಸಂಗೀತನು ಕೊರ್ತೇರು ಇನಿ ಈ ಪದ ಮುಲ್ಪ ನಿಕ್ಲೆಗೋ ನಂಕೋಸ್ಕರ ಪಂಡೊಂದುಳ್ಳೇರು ಹರಿಪ್ರಸಾದ್ ಸುರತ್ಕಲ್ ಮೇರು ಹರಿಪ್ರಸಾದ್ ಸುರತ್ಕಲ್ ಮೇರಿನ ಮೋಕಿಡದ್ಕೊನು

0: ಥ್ಯಾಂಕ್ ಯು.
1: ಸೊಲ್ಮೇಲು ಹರಿಪ್ರಸಾದ್ ಸುರತ್ಕಲ್ ಮೇರೆಗೆ ತುಳುಪದ ರೇಡಿಯೋಡು ವಾ ವಾ ರೇಡಿಯೋ ಸ್ಟೇಷನ್ ಡಾದುಪ್ಪು ಬತ್ತಿನೆ ಸುರೂತ ಪದ ಸಿಲೋನ್ ಸ್ಟೇಷನ್ ಸಿಲೋನ್ ಸ್ಟೇಷನ್ ಉಪ್ಪುನು ಶ್ರೀಲಂಕಡ್ ಅಂಡ ಐತ ಆಫೀಸ್ ಇತ್ತಿನ ಮಡ್ರಸ್ಡ್ ಅವ ಮಡ್ರಸ್ಡ್ ಸುರೂತ ಒಂಜಿ ತುಳುತ ಪದ ಬತ್ತದಿನಿ ಕೆಮ್ಮಲತ ಬ್ರಹ್ಮ ಈ ಪದ ಪನ್ನಾರ ಏರು ಗೊತ್ತುಂಡ ಪಿ ಬಿ ಶ್ರೀನಿವಾಸ ಬುಕ್ಕ ಎಚ್ ಎಂ ಮಹೇಶ್ ನಂಕೆಂದು ಪೈನಿ ಎಚ್ ಎಂ ಇ ಓಡಿಯೋ ಒಂದು ಪುರ ನಮ್ಮ ಕೇಂದುಪ್ಪ ಎಚ್ ಎಂ ಮಹೇಶ್ ಪಂಡ ನಮ್ಮ ಕಾಸರಗೋಡುದ ಬದಿಯಡ್ಕಡ ಕಾನಪನ್ಪುನ ಜಾಗೆಡ್ ಪುಟ್ಟದ ಬಳೆತಿನಾರು ಕರಿ ಮುಜಿ 4 ವರ್ಷದೊಂಬಾರು ಈ ಆರು ದೇಹ ಬಿಡದು ಪೋತೇರು ತುಳುಕುಬಾಡದು ಮಸ್ತ್ ಪದಕ್ಲೇನು ಪಣ್ಣ ಪದ ಪಣ್ಣಾರು ತುಳುಕ್ತ ಮಸ್ತ್ ಪದಕ್ಲೇನು ಕ್ಯಾಸೆಟ್ ಮಲ್ತಿನಾರು ಇನಿ ತುಳು ಪದಕ್ಕುಲು ಪೂರ ಇನಿ ಗಜಮುಖನೆ ಗಣಪತಿ ಅವಡೆ ಇಂಚಿತ್ತಿನ ತುಳುನಾಡದ ಕೇಣಂಚಿನ ಪೂರ ಪದಕ್ಕುಲ ಒರಿಯೋಡು ಇತ್ತಂಡ ಎಚ್ ಎಂ ಮಹೇಶಿನ ಕೊಡುಗೆ ಮಹತ್ತರವಾಯ್ತನ ಅಂಚಿತ್ತಿನ ಎಚ್ ಎಂ ಮಹೇಶ್ವರಿನ ಈ ಪೊರ್ತುಡು ನೆನೆತೊಂದು ಕೆಮ್ಮೆಲತ ಬ್ರಹ್ಮ ಈ ಪದನು ಪಿ ಬಿ ಶ್ರೀನಿವಾಸ ಬುಕ್ಕ ಎಚ್ ಎಂ ಮಹೇಶ್ ಪಂತೇರು ಇದನ್ನ ಸಾಹಿತ್ಯ ಬರೆಯನರು ವಿಶ್ವಕುಮಾರ್ ಎಂಬೇರು ಇತ್ತೆ ನಮ್ಮ ದುಂಬುಡು ರಮೇಶಣ್ಣೆ ರಮೇಶ್ ಚಂದ್ರ ಬುಕ್ಕ ಪ್ರಸಾದ್ ಆಚಾರ್ಯ ಬುಕ್ಕ ಪ್ರಕಾಶ್ ಪಾವಂಜ ಮುಕ್ಲನ್ನ ಒಟ್ಟು ಸೊರೊಟ್ಟು ನಮ್ಮ ಕೆಮ್ಮಲತ ಬ್ರಹ್ಮ

ಸ್ವಲ್ಮೇಲು ರಮೇಶ್ ಅಣ್ಣ ಬಕ್ಕ ಕೂಟದಕ್ಕಲಿಗೆ ನನ್ನ ದುಂಬುಗು ರಾವಡತ್ತೆಯೇ ವಿಜಯ ಸಾಲೆತ್ತೂರು ಉಂಬೇರ್ನ ರಚನೆಗೆ ಸುಧಾಕರ್ ಶೆಟ್ಟಿ ಬೆಂಗಳೂರು ಉಂಬೇರು ಈ ಪದ ಪಂತೇರು ಇತ್ತೆ ನಮ್ಮ ದುಂಬುಗು ಪ್ರಕಾಶ್ ಪಾವಂಚ್.

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ಐಲೇಸ ದ ವಾಯ್ಸ್ ಆಫ್ ಓಷನ್ ಬೆಂಗಳೂರು ಮೊಕಲು ನಡಪಾದ ಕೊರ್ನ ಪದರಂಗಿತ ಕಾರ್ಯಕ್ರಮದ ರಡ್ಡನೆ ಯಜ್ಞೆ ಕೇಂಡರ್ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಕೇನೊಂದು ಪ್ಲೇ ರೆಡಿಯೂ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ರೀ ನನ್ನ ದುಂಬಗ ಕೆಲವೊಂದು ತುಳು ಜನಪದ ಪದಕುಲನ್ನಕ್ಕೆ ಏನೊಂದು ಬರ್ಕ

ಈತನೇಟ ಕೆಲವೊಂಜಿ ತುಳು ಜನಪದ ಪದಕುಲಿನ ಕೇನೊಂದು ಬತ್ತಾರೆ. ಇಡಗ ಈ ಕಾರ್ಯಕ್ರಮ ಮುಗಿಂಡ ಮಾತರಿಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಪ್ರಶಾಂತ್ ಮಾತಾಡ್ತಾ ಇದ್ದೇನೆ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಇರುವೆ ಮತ್ತು ಪಾರಿವಾಳದ ಕತೆ.
4: ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ಕಂದ. ತಗೋ ಈ ಚಾಕ್ಲೇಟ್ಗಳನ್ನ.
5: ನೋಡಿದ್ಯಾ ಮಿಂಟು, ಯಾರಿಗೆ ಸಹಾಯ ಮಾಡಿದ್ರು ನಮ್ಗೊಳ್ಳೇದಾಗತ್ತೆ.
6: ಹೌದು ನಿಜ,
5: ಇರುವೆ ಮತ್ತು ಪಾರಿವಾಳದ ಕಥೆಯಲ್ಲೂ ಇದೇ ಆಗಿದ್ದು.
6: ಕಾಡಿನಲ್ಲಿ ಒಂದಿನ ಬೆಳಗ್ಗೆ ಒಂದಿರುವೆ ಬಹಳ ಬಾಯಾರಿಕೆಯಿಂದ ನೀರನ್ನು ಹುಡುಕಿಕೊಂಡು ಕೊಳದ ಹತ್ತಿರ ಬಂತು. ಕೊಳದ ದಡದಲ್ಲಿ ಬಗ್ಗಿ ನೀರು ಕುಡಿಯುವಾಗ ಜೋರಾಗಿ ಗಾಳಿ ಬೀಸಿ ನೀರಿನಲ್ಲಿ ಅಲೆಗಳು ಎದ್ದು ಆ ಅಲೆಗಳ ವೇಗಕ್ಕೆ ಇರುವೆ ನೀರಿನಲ್ಲಿ ಬಿದ್ದು ಕೊಳದ ಮಧ್ಯಭಾಗಕ್ಕೆ ಬಂದಿತು. ಇರುವೆ ಜೀವ ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟಿತು. ಅಲ್ಲೇ ನದಿಯ ದಡದಲ್ಲಿ ಮರದ ಮೇಲಿದ್ದ ಒಂದು ಪಾರಿವಾಳಕ್ಕೆ ಈ ಇರುವೆ ಜೀವಕ್ಕೆ ಹೋರಾಡ್ತಾ ಇದ್ದಿದ್ದು ಕಾಣಿಸ್ತು. ಇರುವೆ ಮೇಲೆ ಕನಿಕರಗೊಂಡು ಕೆಲವು ಎಲೆಗಳನ್ನು ಮುಳುಗುತ್ತಿದ್ದ ಇರುವೆಯ ಹತ್ತಿರ ಹಾಕ್ತು. ಇರುವೆ ತಕ್ಷಣ ಒಂದು ಎಲೆಯನ್ನು ಹಿಡಿದುಕೊಂಡು ಅದನ್ನು ಹತ್ತಿ ಹಾಗೆ ತೇಲುತ್ತಾ ದಡ ತಲುಪಿತು.
4: ಅಪ್ಪ ನಾನ್ ಬದುಕೊಂಡ್ಬಿಟ್ಟೆ.
6: ಸಹಾಯ ಮಾಡಿದ ಆ ಪಾರಿವಾಳಕ್ಕೆ ಧನ್ಯವಾದ ಹೇಳೋಣ ಅಂತ ಇರುವೆ ಪಾರಿವಾಳವಿರುವ ಆ ಮರದ ಹತ್ತಿರಕ್ಕೆ ಹೋಗ್ತಾ ಇತ್ತು. ಆ ಮರದ ಹತ್ತಿರ ಒಬ್ಬ ಬೇಟೆಗಾರ ಮರದ ಮೇಲಿದ್ದ ಆ ಪಾರಿವಾಳಕ್ಕೆ ಗುರಿ ಇಟ್ಟು ನಿಂತಿದ್ದ. ಒಂದು ಕ್ಷಣವನ್ನು ಯೋಚಿಸದೆ ಇರುವೆ ಆ ಬೇಡನ ಕಾಲು ಹತ್ತಿ ಚೆನ್ನಾಗಿ ಕಚ್ಚಿಬಿಡ್ತು. ಆ ಬೇಡ ನೋವಿನಿಂದ ಜೋರಾಗಿ ಕಿರಿಚಿದ.
7: ಅಪ್ಪ ಏನದು ಕಚ್ಚಿದ್ದು?
6: ಇರುವೆ ಅಂದುಕೊಂಡ ಹಾಗೇನೆ ಬೇಡನ ಕೂಗು ಪಾರಿವಾಳವನ್ನು ಎಚ್ಚರಿಸಿತು. ತಕ್ಷಣ ಅದು ಒಂದು ಸುರಕ್ಷಿತವಾದ ಜಾಗಕ್ಕೆ ಹಾರಿಬಿಡ್ತು. ಹೇಗೆ ಪಾರಿವಾಳವು ಇರುವೆ ಜೀವವನ್ನು ಕಾಪಾಡಿತೋ ಹಾಗೆ ಇರುವೆ ಕೂಡ ಪಾರಿವಾಳದ ಜೀವವನ್ನು ಬೇಡನಿಂದ ಕಾಪಾಡಿತು.
5: ಈಗ ನೀನು ಆ ಚಾಕ್ಲೇಟ್ ನನ್ನನ್ನು ಕೊಟ್ಟು ಒಳ್ಳೆ ಕೆಲಸ ಮಾಡು.

0: ಮತ್ತು ಜೇನ್ನೊಣಗಳ ಕತೆ.
1: ನೀನ್ ಅದೃಷ್ಟವಂತ.
0: ಹೇ ತೂ ಅಸಹ್ಯ.

0: ಪಕ್ಷಿ ನಿನ್ಗೇನು ತೊಂದರೆ ಮಾಡಲ್ಲ. ಮಿಂಟು, ನೀನು ತಾಳ್ಮೆ ಕಳ್ಕೊಂಡೆ ಆ ಕಥೆಯಲ್ಲಿ ಬರುವ ಕರಡಿ ಹಾಗೆ.
1: ಯಾವ ಕಥೆ ಮಿನ್ನು?
0: ಅದೇ ಕರಡಿ ಮತ್ತು ಜೇನ್ನೊಣಗಳ ಕಥೆ.
2: ಒಮ್ಮೆ ಒಂದು ಹಸಿದ ಕರಡಿ ಕಾಡಿನಲ್ಲಿ ನಡೆದು ಬರುತ್ತಿದ್ದಾಗ ಅದಕ್ಕೆ ಒಂದು ಮರದ ಪೊಟರೆಯೊಳಗೆ ಜೇನ್ನೊಣಗಳ ಜೇನುಗೂಡು ಕಾಣಿಸಿತು.
3: ಆಹಾ ಜೇನು, ನನ್ನ ಸಿಹಿ ಜೇನು.
2: ಇನ್ನೇನು ಕರಡಿ ಜೇನನ್ನು ಕದಿಯಲು ಹತ್ತಿರ ಬರುತ್ತಿದ್ದಂತೆ ಒಂದು ಜೇನ್ನೊಣವು ತನ್ನ ಗೂಡು ಕಾಪಾಡಲು ಹಾರಿ ಬಂತು. ಜೇನುಗೂಡು ಕಾಪಾಡಲು ಆ ಜೇನು ಕರಡಿಯ ಮೂಗನ್ನು ಕಚ್ಚಿಬಿಟ್ಟು ಗೂಡು ಸೇರಿಬಿಟ್ಟಿತು.
0: ನಮ್ ಜೇನ್ ತಿನ್ಬೇಡ.
2: ಈಗ ಕರಡಿಗೆ ಸಿಟ್ಟು ನೆತ್ತಿಗೇರ್ಬಿಡ್ತು.
3: ನನ್ನ ಕಚ್ಚೋಕೆ ಎಷ್ಟು ಧೈರ್ಯ ನಿಮಗೆ? ಇರಿ, ನಿಮ್ಮ ಗೂಡನ್ನು ನಾಶ ಮಾಡ್ಬಿಡ್ತೀನಿ.
2: ಅಲ್ಲಿಂದ ಹೋಗುವ ಬದಲು ಆ ಕರಡಿಯು ಕೋಪದಿಂದ ಆ ಜೇನುಗೂಡನ್ನು ನಾಶ ಮಾಡಲು ತನ್ನ ಕೈಗಳಿಂದ ಹೊಡೆಯಲು ಪ್ರಾರಂಭಿಸಿತು. ಇದರಿಂದಾಗಿ ಗೂಡಿನಲ್ಲಿದ್ದ ಅಷ್ಟೂ ಜೇನ್ನೊಣಗಳು ತಕ್ಷಣವೇ ಎಚ್ಚರಗೊಂಡು ಹೊರಬಂದು ಕರಡಿಯನ್ನು ತಲೆಯಿಂದ ಕಾಲಿನವರೆಗೂ ಕಚ್ಚಿಬಿಟ್ಟಿತು.
3: ಔಚ್ ಔಚ್, ಯಾರಾದರೂ ನನ್ನ ಈ ಜೇನ್ನೊಣಗಳಿಂದ ಕಾಪಾಡಿ.
2: ಮೈಯೆಲ್ಲ ಕಡಿದಿದ್ದರಿಂದ ಕರಡಿ ನೋವಿನಿಂದ ಓಡಿ ಹೋಗಿ ಅಲ್ಲೇ ಇದ್ದ ಕೊಳದ ಒಳಗೆ ನೆಗೆದು ಬಿಟ್ಟಿತು. ಆ ಜೇನ್ನೊಣಗಳು ಕರಡಿಗೆ ಎಚ್ಚರಿಸುತ್ತಾ, ಕರಡಿಗೆ ಆ ದಿನ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲ್ತಂಗಾಯ್ತು. ಒಂದ್ ಚಿಕ್ಕ ಗಾಯವನ್ನು ಸಂಯಮದಿಂದ ತಡೆದುಕೊಂಡಿದ್ದರೆ ಸಾವಿರಾರು ಗಾಯಗಳಿಂದ ಉಳಿದುಕೊಳ್ಳಬಹುದಿತ್ತು.
1: ಹೌದು, ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು.
0: ನಿಂಗೆ ನೋವಾಗಿದ್ದು ನಿನ್ ಕೋಪದಿಂದ ಮಿಂಟು, ಆ ಪಕ್ಷಿಯಿಂದ ಅಲ್ಲ.

0: ಅಪ್ಪ ಇಲ್ಲಿ, ಯಾರಾದ್ರೂ ಬೆಕ್ಕಿಗೆ ಗಂಟೆ ಕಟ್ಟಬೇಕು.
1: ನೀನ್ ಹೇಳೋದೇನೋ ನಿಜ, ಆದರೆ ಆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು?
0: ಆಗಲ್ಲಪ್ಪ, ನಂಗ್ ಭಯ ಆಗುತ್ತೆ.
1: ಹಾಹಾ, ಆ ಬೆಕ್ಕಿಗೆ ಗಂಟೆ ಕಟ್ಟೋ ಕತೆ ತರಾನೇ ಆಯ್ತು.
2: ಒಂದು ಹಳ್ಳಿಯ ತೋಟದ ಮನೆಯಲ್ಲಿ ಒಂದು ದೊಡ್ಡ ಇಲಿಯ ಗುಂಪು ನೆಮ್ಮದಿಯಾಗಿ ಬಾಳುತ್ತಿದ್ದವು. ಅಲ್ಲಿ ಸುತ್ತಮುತ್ತ ಆಡಿ ತಿಂದು ಓಡಾಡಿಕೊಂಡು ಯಾರ ಭಯವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಿದ್ದವು. ಆ ತೋಟದ ಮಾಲೀಕ ಒಂದು ದೊಡ್ಡ ಬೆಕ್ಕನ್ನು ತಂದಾಗ ಶುರುವಾಯಿತು ಅಪಾಯ.
3: ನನಗೆ ಇಲಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ರುಚಿಯಾಗಿರುತ್ತೆ.
2: ಆ ಬೆಕ್ಕು ಮೆಲ್ಲಗೆ ಸದ್ದಾಗದಂತೆ ನಡೆದಾಡುತ್ತಾ ಇತ್ತು. ಆಹಾರ ಕದಿಯಲು ಬಂದ ಇಲಿಗಳನ್ನು ಕಕ್ಕನೆ ಹಿಡಿದು ಬಿಡುತ್ತಿತ್ತು.
3: ಬೆಕ್ಕು ಬಂತು, ಓಡಿ ಓಡಿ, ಜೀವ ಕಾಪಾಡ್ಕೊಳ್ಳಿ.
2: ಬೆಕ್ಕು ಒಂದೋ ಎರಡೋ ಇಲಿಗಳನ್ನು ಪ್ರತಿ ಸರಿ ಹಿಡಿದು
4: ಇಲಿ ತುಂಬಾ ರುಚಿಯಾಗಿದೆ
2: ಬರ್ತಾ ಬರ್ತಾ ಇಲಿಗಳ ಪಾಡು ಕಷ್ಟ ಆಗೋಯ್ತು. ಬೆಕ್ಕಿನ ಭಯದಿಂದ ಊಟ ಆಟ ಇಲ್ಲದೆ ಬಿಲದೊಳಗೆ ಕೂತ್ಕೋಬೇಕಾಗಿತ್ತು. ಇದರಿಂದ ಎಲ್ಲ ಇಲಿಗಳು ಒಂದು ಸಭೆ ಸೇರಿದವು.
5: ಈ ಬೆಕ್ಕಿನ ತೊಂದರೆಯಿಂದ ತಪ್ಪಿಸಿಕೊಳ್ಳೋಕೆ ಯಾರಾದ್ರೂ ಉಪಾಯ ಹೇಳ್ತೀರಾ?
2: ತಕ್ಷಣ ಎಲ್ಲ ಇಲಿಗಳು ತಮ್ಮ ತಮ್ಮಲ್ಲೇ ಗುಸುಗುಸು ಅಂತ ಮಾತನಾಡಿಕೊಂಡವು. ಅದ್ರಲ್ಲೊಂದ್ ಬುದ್ಧಿವಂತ ಇಲಿ ಗುಂಪಿನಿಂದ ಬಂದು,
3: ಯಾಕೆ ನಾವು ಬೆಕ್ಕಿಗೆ ಗಂಟೆ ಕಟ್ಟಬಾರದು? ಅದು ಬರವಾಗ ಗೊತ್ತಾಗ್ಬಿಡುತ್ತೆ.
2: ತಕ್ಷಣ ಇದಕ್ಕೆ ಮತ್ತೊಂದು ಇಲಿ,
3: ಆಹಾ ಒಳ್ಳೆ ಉಪಾಯ
2: ಎಂದು ಹೇಳುತ್ತಾ ಈ ಇಲಿ ಒಂದು ಗಂಟೆ ಕೊಟ್ಟಿತು. ಬುದ್ಧಿವಂತ ಇಲಿಯ ಮುಖ ಭಯದಿಂದ ಬಿಳಿಚಿಕೊಂಡಿತು. ತಕ್ಷಣ ಗುಂಪಿನಲ್ಲಿದ್ದ ಒಂದು ಮುದಿ ಇಲಿ,
6: ಹಾಗಾದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು?
2: ಬುದ್ಧಿವಂತ ಇಲಿಯ ಹಾಗೆ ಪ್ರತಿಯೊಂದು ಇಲಿಯು ಒಂದೊಂದು ಸಬೂಬು ಹೇಳಿ ತಪ್ಪಿಸಿಕೊಂಡವು.
3: ಈ ಕೆಲಸ ನನ್ನಂತ ಇಲಿಗೆ ಆಗೋದಿಲ್ಲಪ್ಪ.
2: ಇನ್ನೊಂದು ಇಲಿ,
3: ನನ್ನ ಬಾಲಕ್ಕೆ ಗಾಯ ಆಗಿದೆ, ನಾನು ಈ ಸಲ ಹೋಗಕ್ಕಾಗಲ್ಲ.
2: ಮತ್ತೊಂದು ಇಲಿ,
3: ಆಗಲ್ಲಪ್ಪ, ನನಗೆ ತುಂಬಾ ಭಯ ಆಗುತ್ತೆ.
2: ಹಾಗಾಗಿ ಯಾವ ಇಲಿಯೂ ಮುಂದೆ ಬರಲಿಲ್ಲ. ಪ್ರಶ್ನೆ ಹಾಗೆ ಉಳಿತು,
3: ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು?
1: ಹಾಗಾದ್ರೆ ಬೆಕ್ಕಿಗೆ ಯಾರು ಗಂಟೆ ಕಟ್ಟಲಿಲ್ವಾ?
7: ಇಲ್ಲ, ಆದ್ರೆ ನೀನ್ ಕಟ್ಟಬಲ್ಲೆ.
0: ಇಲ್ಲಪ್ಪ, ನಂಗಾಗಲ್ಲ.
7: ವಾಪಸ್ ಬಾ, ನಾನು ಸುಮ್ನೆ ತಮಾಷೆ ಮಾಡ್ತಿದ್ದೆ.

0: ನಾವಿನ್ನೊಬ್ರಿಗೆ ದಯೆ ತೋರಿಸಿ ಯಾವಾಗ್ಲೂ ಸಹಾಯಕವಾಗಿರ್ಬೇಕು.
1: ದಯೇನಾ? ಅದ್ರಿಂದ ಏನು ಉಪಯೋಗ?
0: ಹಾಗಾದ್ರೆ ನೀನು ಸಿಂಹ ಮತ್ತು ಇಲಿಯ ಕತೆ ಕೇಳಲೇಬೇಕು.
2: ಅದೊಂದು ಸುಂದರವಾದ ಕಾಡಿನಲ್ಲಿ ಪ್ರಶಾಂತವಾದ ಮಧ್ಯಾಹ್ನ, ಒಂದು ಸಿಂಹ ಬೇಟೆಯಾಡಿ ತನ್ನ ಊಟ ಮುಗಿಸಿಕೊಂಡು ನೆಮ್ಮದಿಯಾಗಿ ವಿಶ್ರಮಿಸುತ್ತಿತ್ತು. ಅಲ್ಲೇ ಹತ್ರದಲ್ಲಿದ್ದ ಒಂದು ಇಲಿಯು ತನ್ನ ಆಹಾರ ಹುಡುಕಿಕೊಂಡು ಸಿಂಹದ ಗುಹೆ ಹತ್ರ ಬಂತು. ಪ್ರತಿದಿನದ ಹಾಗೇನೆ ಇಂದು ಸಹ ಅದು ಸಿಂಹದ ಗುಹೆ ಹತ್ರ ಆಹಾರಕ್ಕಾಗಿ ಬಂದಿತು.
1: ಸಮಯ ಕಳೆದ ಹಾಗೆ ಸೂರ್ಯ ಮೋಡದ ಮರೆಯಾಗಿ ಸಂಜೆಯಾಗುತ್ತಾ ಬಂತು.
2: ಆ ಇಲಿ ತನ್ನ ಆಟ ಊಟ ಮುಗಿಸಿಕೊಂಡು ರಾತ್ರಿ ಮಲ್ಗೋಕೋಸ್ಕರ ಮನೆ ಕಡೆ ಓಡಿತು. ತನ್ನದೇ ಲೋಕದಲ್ಲಿ ಇದ್ದ ಇಲಿಯು ಸಿಂಹದ ಗುಹೆ ಹತ್ರ ಬಂದು ಅಕಸ್ಮಾತಾಗಿ ಸಿಂಹವನ್ನು ಎಡವಿ ಬಿಟ್ಟಿತು. ಇದರಿಂದ ಎಚ್ಚರಗೊಂಡ ಸಿಂಹ ಇಲಿಯನ್ನು ಕೋಪದಿಂದ ತನ್ನ ಪಂಜಿನಿಂದ ಹಿಡಿದುಕೊಂಡಿತು.
3: ಎಷ್ಟು ಧೈರ್ಯ ನಿನಗೆ ಈ ಕಾಡಿನ ರಾಜನನ್ನು ಎಬ್ಬಿಸುವುದಕ್ಕೆ, ನಾನೆಂದರೆ ಭಯವಿಲ್ಲವೇ
2: ಎಂದು ಸಿಂಹ ಗರ್ಜಿಸಿತು. ಇಲಿ ಗಾಬರಿಯಿಂದ ತರತರನೆ ನಡುಗುತ್ತಿತ್ತು. ಕೆಲ ಕ್ಷಣ ಮಾತೇ ಹೊರಡಲಿಲ್ಲ.
3: ನಿನ್ನನ್ನು ಬಿಡೋದಿಲ್ಲ, ನಿನ್ನ ತಿಂದು ಬಿಡ್ತೀನಿ, ನನಗೆ ತುಂಬಾ ಕೋಪ ಬರ್ಸಿದ್ದೀಯ,
2: ಸಿಂಹ ಮತ್ತೆ ಗರ್ಜಿಸಿತು. ನಡುಗುತ್ತಾ ಇಲಿಯು ಸಿಂಹವನ್ನು ಬೇಡಿಕೊಂಡಿತು.
0: ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನ ಜೀವ ಉಳಿಸು. ನಿನಗೆ ಯಾವತ್ತಾದ್ರೂ ಒಂದಿನ ಕಷ್ಟ ಬಂದಾಗ ಖಂಡಿತ ಸಹಾಯ ಮಾಡ್ತೀನಿ, ದಯವಿಟ್ಟು ಕ್ಷಮಿಸು.
3: ಸಹಾಯ ನಿನ್ನಿಂದ ನೀನ್ ಯಾವುದಕ್ಕೂ ಪ್ರಯೋಜನವಿಲ್ಲ
2: ಎಂದು ಇಲಿಯನ್ನು ಹೀಯಾಳಿಸಿತು. ಇಲಿ ಮತ್ತೊಮ್ಮೆ ದೈನ್ಯದಿಂದ ಬೇಡಿಕೊಂಡಿತು.
0: ದಯವಿಟ್ಟು ಇದೊಂದ್ಸಲ ಅವಕಾಶ ಕೊಡು, ಒಂದಲ್ಲ ಒಂದಿನ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ, ದಯವಿಟ್ಟು ಬಿಟ್ಬಿಡು.
2: ಇಲಿಯ ಮೇಲೆ ಕನಿಕರಗೊಂಡ ಸಿಂಹವು ಅದನ್ನು ಬಿಟ್ಟಿತು.
3: ನಿನ್ನ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ, ಮತ್ತೆ ಈ ಕಡೆ ಬರೋ ಧೈರ್ಯ ಮಾಡಬೇಡ, ಓಡು, ಓಡಿ ಹೋಗು.
2: ಬದುಕಿದೆಯಾ ಬಡ ಜೀವವೇ ಅಂತ ಇಲಿ ಅಲ್ಲಿಂದ ಕಾಲ್ಕಿತಿತು. ಮತ್ತೆ ಹಿಂದಿರುಗದೆ ಮನೆ ಕಡೆ ಓಡಿ ಹೋಯ್ತು. ಕೆಲವು ದಿನಗಳು ಕಳೆದ ಮೇಲೆ ಒಂದು ಮಧ್ಯಾಹ್ನ ಸಿಂಹವು ತನ್ನ ಬೇಟೆ ಹುಡುಕಿಕೊಂಡು ಹೋಗುತ್ತಿತ್ತು. ಅದ್ಯಾಕೋ ಆ ದಿನ ಕಾಡು ತುಂಬಾ ನಿಶಬ್ದವಾಗಿತ್ತು. ಬೇಟೆಗಾರರು ಕಾಡಿಗೆ ಬಂದಿದ್ದರಿಂದ ಪ್ರಾಣಿಗಳೆಲ್ಲ ಹೆದರಿಕೊಂಡು ಅವಿತುಕೊಂಡವು. ಸಿಂಹ ತನ್ನ ಗುಹೆ ಹತ್ರ ನಡೀತಿದ್ದಾಗ ಅಲ್ಲಿ ಏನೋ ಕಾಲಿಗೆ ಸಿಕ್ಕಿ ಹಾಕಿಕೊಂಡಿತು. ಅದು ಪೊದೆಗಳ ನಡುವೆ ಇದ್ದ ಬೇಟೆಗಾರರ ಹಗ್ಗವಾಗಿತ್ತು. ಕಣ್ಮುಚ್ಚಿ ತೆಗೆಯೋದೊಳಗೆ ಸಿಂಹ ಬಲೆಯ ಒಳಗೆ ಸಿಕ್ಕಿ ಹಾಕಿಕೊಂಡಿತು. ಸಿಂಹ ಹೆದರಿಕೊಂಡು ಜೋರಾಗಿ ಕೋಪದಿಂದ ಮತ್ತು ಭಯದಿಂದ ಗರ್ಜಿಸತೊಡಗಿತು. ಅಲ್ಲಿಂದ ತಪ್ಪಿಸಿಕೊಳ್ಳಲು ಆಗ್ಲೇ ಇಲ್ಲ. ಅಲ್ಲೇ ಹತ್ತಿರದಲ್ಲಿದ್ದ ಇಲಿಗೆ ಈ ಸಿಂಹದ ಗರ್ಜನೆ ಕೇಳಿಸಿತು. ಬಿಲದಿಂದ ಹೊರಗೆ ಬಂದು ನೋಡಿದಾಗ ಸಿಂಹ ಅಪಾಯದಲ್ಲಿದ್ದುದನ್ನು ನೋಡಿತು. ಸಿಂಹದ ಮೇಲೆ ಕನಿಕರ ಮೂಡಿತು. ಒಂದು ಕ್ಷಣವೂ ತಡ ಮಾಡದೆ ಸಿಂಹದ ಸಹಾಯಕ್ಕೆ ಓಡಿತು. ಆ ಬೇಟೆಗಾರರ ಬಲೆಯನ್ನು ತನ್ನ ಚೂಪಾದ ಹಲ್ಲಿನಿಂದ ಕಚ್ಚಿ ಕಚ್ಚಿ ಬಿಡಿಸಿತು. ಸಿಂಹವು ಬಿಡುಗಡೆ ಹೊಂದಿತು. ಒಂದು ಚಿಕ್ಕ ಇಲಿ ಹೇಗೆ ತನ್ನ ಜೀವ ಕಾಪಾಡಿತು ಎಂದು ತಿಳಿದು ಸಿಂಹಕ್ಕೆ ಆಶ್ಚರ್ಯವಾಯಿತು. ಸಿಂಹ ಹೇಳಿತು,
3: ನನ್ನ ಕಾಪಾಡಿದ್ದಕ್ಕೆ ಧನ್ಯವಾದ.
2: ಅದಕ್ಕೆ ಆ ಇಲಿ,
0: ನೆನಪಿದ್ಯಾ, ನೀನು ಒಂದ್ಸಲ ನನ್ ಜೀವ ಉಳಿಸಿದ್ದೆ, ಈಗ ನನ್ ಸರದಿ ನಿನ್ ಜೀವ ಉಳಿಸಕ್ಕೆ.
2: ಸಿಂಹವು ಕಣ್ಣಂಚಿನಲ್ಲಿದ್ದ ನೀರಿನಿಂದಲೇ ಧನ್ಯವಾದ ಅರ್ಪಿಸಿತು.
0: ಒಬ್ರಿಗೊಬ್ರು ಸಹಾಯ ಮಾಡಿದ್ದು ನಮ್ಗೆ ಯಾವತ್ತು ವ್ಯರ್ಥ ಆಗಲ್ಲ, ನಮ್ಮನ್ನ ಇನ್ನ ಒಳ್ಳೆ ಮನುಷ್ಯನಾಗ್ ಮಾಡುತ್ತೆ.
1: ನೋಡು, ನಮಗೆ ಮುದ್ದಾದ ಪುಟ್ಟ ಗೆಳೆಯ ಸಿಕ್ಕಿದ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಇದೀಗ ಇತ್ತೀಚೆಗೆ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಹರಿಕಥಾ ಪರಿಷತ್ ರಿಜಿಸ್ಟರ್ ಮಂಗಳೂರು, ರಾಮಕೃಷ್ಣ ಮಠ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ನಡೆದ ಅಮೃತಗಾಥ ರಾಷ್ಟ್ರೀಯ ಕಥಾ ಕೀರ್ತನೋತ್ಸವ 2022. ಈ ಕಾರ್ಯಕ್ರಮದಲ್ಲಿ ನಡೆದ ಹರಿಕತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಕೀರ್ತನಕಾರರು ಕಲಾರತ್ನ ಶ್ರೀ ಶಮ್ನ ಅಡಿಗ ಕುಂಬ್ಳೆ, ಹಿಮ್ಮೇಳದಲ್ಲಿ ಸಹಕಾರ ಶ್ರೀ ಸತ್ಯನಾರಾಯಣ ಐಲ ಹಾಗೂ ಶ್ರೀ ಜಗದೀಶ್ ಉಪ್ಪಳ.

ಈ ಭಾರತ ಇದು ಒಂದು ಕಲ್ಲು ಮಣ್ಣು ಗುಡ್ಡಗಳಿಂದ ಇರುವಂತಹ ಪ್ರದೇಶ ಅಲ್ಲ ಬಂಧುಗಳೇ. ಈ ಭಾರತ ಎನ್ನುವಂಥದ್ದನ್ನು ನಮ್ಮ ಭಾವನೆಗೆ ಸಿಲುಕದ ಒಂದು ಆರಾಧ್ಯ ಮೂರ್ತಿಯಾಗಿಟ್ಟುಕೊಂಡಿದ್ದೇವೆ. ಆದ್ದರಿಂದಲೇ ಭಾರತ ಮಾತೆ ಅಂತ ಕರೆಯುತ್ತೇವೆ ನಾವು. ನಾವು ತಾಯಿ ಅಂತ ಯಾರನ್ನು ಕರೆಯುತ್ತೇವೆ ಅಂತಂದರೆ, ನಮಗೆ ಆತ್ಯಂತಿಕವಾಗಿರತಕ್ಕಂತಹ ರಕ್ಷಣೆ ಕೊಟ್ಟಂತಹ, ನಮಗೆ ಆತ್ಯಂತಿಕವಾಗಿರತಕ್ಕಂತಹ ಅಭಯವನ್ನು ಯಾರು ಕೊಟ್ಟಿದ್ದಾರೋ ಅವರನ್ನು ತಾಯಿ ಅಂತ ಕರೆಯುತ್ತೇವೆ. ಆದ್ದರಿಂದಲೇ ಜಗತ್ತಿನ ಆದಿಶಕ್ತಿ ಯಾರಿದ್ದಾಳೋ ಅವಳನ್ನು ತಾಯಿ ಅಂತ ಸಂಬೋಧನೆ ಮಾಡ್ತೇವೆ. ಯಾ ದೇವಿ ಸರ್ವಭೂತೇಶು

ಯಾರನ್ನು ತಾಯಿ ಎನ್ನುವಂತಹ ಸ್ಥಾನದಲ್ಲಿಟ್ಟುಕೊಂಡು ಸರ್ವಭೂತ ಮಾತ್ರರಲ್ಲಿ ತಾಯಿ ಎನ್ನುವಂತಹ ಆ ಉನ್ನತ ಸ್ಥಾನದಿಂದ ನೆಲೆಗೊಂಡಿದ್ದಾಳೋ ಅಂತಹ ಮಹಾಮಾತೆಗೆ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ. ತಾಯಿ ಎನ್ನುವಂಥದ್ದು ಬರೀ ಒಂದು ಹೆಸರಿರುವಂತಹದ್ದು, ಏನೋ ಒಂದು ಸಂಬಂಧವಲ್ಲ, ಭಾವನೆಗೆ ಸಿಲುಕದಂತಹ ಸಂಬಂಧ. ಆದ್ದರಿಂದಲೇ ನಮ್ಮ ಭಾರತ ದೇಶಕ್ಕೋಸ್ಕರವಾಗಿ, ಆ ತಾಯಿ ನೆಲದ ರಕ್ಷಣೆಗೋಸ್ಕರವಾಗಿ ನೂರಾರು ಮಂದಿ, ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ತನ್ನ ಪ್ರಾಣತ್ಯಾಗವನ್ನು ಮಾಡಿದರಂತೆ. ದೇವಾದಿ ದೇವತೆಗಳು ಹೇಳುತ್ತಾರೆ, ಈ ಭಾರತ ಭೂಮಿಯಲ್ಲಿ ಹುಟ್ಟಿ ಬರುವುದೇ ಒಂದು ಭಾಗ್ಯ ಅಂತ. ವಿಷ್ಣು ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ.

ಎಲ್ಲೋ ದೇವಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ನಾನು ಭಾರತದಲ್ಲಿ ಹುಟ್ಟಿ ಬರಬೇಕು. ಯಾಕೆ? ಈ ಭಾರತ ಮಾತೆ ಅದೆಷ್ಟು ಜನರಿಗೆ ಜನ್ಮವನ್ನು ಕೊಟ್ಟಿದೆ. ಈ ಭಾರತವನ್ನು ನಾವು ಹೇಗೆ ಪೂಜಿಸ್ತೇವೆ, ಹೇಗೆ ಆರಾಧನೆ ಮಾಡ್ತೇವೆ?

ಬಂಕಿಂಚಂದ್ರ ಚಟರ್ಜಿಯವರು ಭಾರತವನ್ನ ತಾಯಿ ಎಂಬುದಾಗಿ ಹೋಲಿಸಿ ಆ ತಾಯಿಗೆ ಸಮರ್ಪಣೆ ಮಾಡ್ತಾ ಇರ್ತ ಭಾವನೆಯನ್ನ ನಮ್ಮದೆಷ್ಟೋ ವೀರ ಯೋಧರಿಗೆ ಸ್ಫೂರ್ತಿಯಾಗಿರ್ತಕ್ಕಂತಹ ರಣಮಂತ್ರ ಇದು ಒಂದೇ ಮಾತರಂ.

ಅಂತಹ ಭಾರತಕ್ಕೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಬೇಕು. ನಮ್ಮ ತ್ಯಾಗ ಭರತ ಭೂಮಿಯ ರಕ್ಷಣೆಗೋಸ್ಕರವಾಗಿ ಇದ್ದದ್ದು. ಇನ್ನೆಲ್ಲ ಉಳಿದ್ರೆ ನಾವು ಉಳಿತೇವೆ ಬಂಧುಗಳೇ. ಒಬ್ಬ ಮುಸಲ್ಮಾನರಿಗೆ ಒಂದು ಮುಸಲ್ಮಾನ್ ರಾಷ್ಟ್ರ ಇರಬಹುದು, ಒಬ್ಬ ಕ್ರಿಶ್ಚಿಯನ್ನಿಗೆ ಒಬ್ಬ ಕ್ರಿಶ್ಚಿಯನ್ ರಾಷ್ಟ್ರ ಇರಬಹುದು, ಆದರೆ ಭಾರತೀಯರಿಗೆ ಈ ನೆಲ ಬಿಟ್ಟರೆ ಬೇರೆ ನೆಲ ಇಲ್ಲ. ಈ ನೆಲದಿಂದ ನಮ್ಮನ್ನು ಎಲ್ಲಿಯಾದರೂ ಹೊರಕ್ಕೆ ಹೋಗಿ ಅಂದರೆ ಸಾಮೂಹಿಕವಾಗಿ ಅರಬ್ಬಿ ಸಮುದ್ರದಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡಬೇಕೇ ಹೊರತು ಬೇರೆ ಸ್ಥಾನ ಇಲ್ಲ ನಮಗೆ. ಆದ್ದರಿಂದ ಈ ನೆಲವನ್ನು ನೆಚ್ಚಿಕೊಂಡು, ಈ ನೆಲವನ್ನು ಮೆಚ್ಚಿಕೊಂಡು, ಈ ನೆಲಕ್ಕೆ ಅಪ್ಪಿಕೊಂಡು, ಈ ನೆಲವನ್ನು ಒಪ್ಪಿಕೊಂಡು, ಇಲ್ಲಿ ನೆಲದಲ್ಲಿರತಕ್ಕಂತಹ ಭಾವನೆಗೆ ಆ ಸ್ಪಂದಿಸಿಕೊಂಡು ಬದುಕಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರವಾಗಿ ಇವತ್ತೆಷ್ಟೋ ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿದ್ರು ಈ ರಾಷ್ಟ್ರವನ್ನು ಉಳಿಸಲಿಕ್ಕೋಸ್ಕರವಾಗಿ. ನಾವು ಹೇಗೆ ತೋರಿಸ್ಬೋದು ನಮ್ಮ ರಾಷ್ಟ್ರ ಪ್ರೇಮವನ್ನು? ಒಂದು ದಿವಸ ಕೊಡ್ಬೋದು ದೇಶಕ್ಕೋಸ್ಕರವಾಗಿ, ಒಂದು ವಾರ ಕೊಡ್ಬೋದು ದೇಶಕ್ಕೋಸ್ಕರವಾಗಿ. ನಮ್ಮ ಅರ್ಪಣೆ ಹೇಗಿರಬೇಕು? ಒಂದು ವರ್ಷ ನಾನು ರಾಷ್ಟ್ರಕ್ಕೋಸ್ಕರವಾಗಿ ಕೆಲಸ ಮಾಡ್ತೇನೆ ಅಂತ ಇರ್ಬೋದು. ನಮ್ಮ ಜೀವಮಾನ ಪೂರ್ತಿ ನಾನು ರಾಷ್ಟ್ರಕ್ಕೋಸ್ಕರವಾಗಿ ಅರ್ಪಣೆ ಮಾಡ್ತೇನೆ ಅಂತ ಇರ್ಬೋದು. ಆದರೆ ನನ್ನ ದೇಹದಲ್ಲಿರುವಂತಹ ಈ ಚೈತನ್ಯವನ್ನು, ಈ ಪ್ರಾಣವನ್ನು ಭರತ ಮಾತೆಗಾಗಿ ಅರ್ಪಣೆ ಮಾಡ್ತೇನೆ ಅಂತ ಹೇಳುವರು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? ಎಷ್ಟು ಜನ ಇದ್ದಾರೆ? ಅದನ್ನೇ ಪ್ರಾಣ ಅರ್ಪಣೆ, ಆತ್ಮಾರ್ಪಣೆ ಅಂತ ಹೇಳ್ತಾರೆ. ಒಂದು ಹಡಗು ಹೋಗ್ತಾ ಇತ್ತಂತೆ, ಇಡೀ ದೇಶದ ಜನರಲ್ಲಿ ಸೇರಿಕೊಂಡಿದ್ದರು. ಒಂದು 400-500 ಜನ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದರು. ಅರ್ಧಕ್ಕೆ ತಲುಪುವಾಗ ಹಡಗು ಓಲಾಡಲಿಕ್ಕೆ ಆರಂಭವಾಯಿತು. ಹಡಗು ಓಲಾಡಲಿಕ್ಕೆ ಆರಂಭವಾಯಿತು ಎಂದಾಗ ಆ ನಾವಿಕ ಬಂದು ಹೇಳಿದ, ಈ ಹಡಗಿನಲ್ಲಿ ಒಂದು 4 ಜನರು ಹೆಚ್ಚಾಗಿದ್ದಾರೆ, ಭಾರ ಹೆಚ್ಚಾಗಿದೆ, ಅವರು ನೀರಿಗೆ ಹಾರದೇ ಇದ್ದರೆ ಈ ಹಡಗು ಮುಳುಗುತ್ತದೆ, ಈ 400 ಜನರು ಸತ್ತು ಹೋಗ್ತೀರಿ. ಈಗ ಈ 400 ಜನರನ್ನು ಉಳಿಸಬೇಕಾದದ್ದು ಧರ್ಮ ಯಾರದ್ದು? ರಷ್ಯಾದವನಿದ್ದಾನೆ, ಅಮೇರಿಕದವನಿದ್ದಾನೆ, ನ್ಯೂಜಿಲ್ಯಾಂಡ್ನವನಿದ್ದಾನೆ, ಈಜಿಪ್ಟ್ನವನಿದ್ದಾನೆ, ಭಾರತದವನಿದ್ದಾನೆ, ಪಾಕಿಸ್ತಾನದವನಿದ್ದಾನೆ, ಎಲ್ಲ ರಾಷ್ಟ್ರದವರು ಕೂಡ ಆ ಹಡಗಿನಲ್ಲಿದ್ದಾರೆ. ಈಗ ನೀರಿಗೆ ಹಾರುವವರು ಯಾರು? ಕೊನೆಗೆ ಒಬ್ಬ ಅಮೇರಿಕದವನು ಎದ್ದು ನಿಂತ, ಜೈ ಅಮೇರಿಕ ಅಂತ ನೀರಿಗೆ ಹಾರಿಯೇ ಬಿಟ್ಟ. ನೋಡಿ ಅವನ ರಾಷ್ಟ್ರ ಪ್ರೇಮ ನೋಡಿ. ಈ 400 ಜನರನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಅವ ನೀರಿಗೆ ಹಾರ್ತಾನೆ. ರಷ್ಯಾದವನು ಎದ್ದು ನಿಂತುಕೊಂಡ, ಅಮೇರಿಕದವನು ಹಾರಿದ ಮೇಲೆ ನಾನು ಯಾಕೆ, ನನ್ನಲ್ಲೂ ರಾಷ್ಟ್ರ ಪ್ರೇಮ ಇಲ್ವೇ ಅಂತ ಜೈ ರಷ್ಯಾ ಅಂತ ಹೇಳಿದ, ಅವನೂ ಕೂಡ ನೀರಿಗೆ ಹಾರಿದ. ಮೂರನೆಯ ಸರದಿ ಜಪಾನಿಯವನಿಗೆ ಬಂತು. ಜಪಾನಿಯರ ರಾಷ್ಟ್ರ ಪ್ರೇಮದ ಬಗ್ಗೆ ನಾವೇನು ಬೆರಡು ಮಾತಿಲ್ಲ, ಅಂತಹ ರಾಷ್ಟ್ರ ಪ್ರೇಮ ಅವರದು. ನನ್ನ ರಾಷ್ಟ್ರಕ್ಕೋಸ್ಕರವಾಗಿ ಅಲ್ಲ, ಇಡೀ ಜಗತ್ತನ್ನು ಉಳಿಸ್ಲಿಕ್ಕೋಸ್ಕರವಾಗಿ ನನ್ನ ರಾಷ್ಟ್ರ ಪ್ರೇಮ ತೋರಿಸಬೇಕಲ್ಲ. ಆ ಜಪಾನಿಯ ಜೈ ಜಪಾನ್ ಅಂತ ನೀರಿಗೆ ಹಾರಿಬಿಟ್ಟ. ಭಾರತದವನು ಕೂತ್ಕೊಂಡಿದ್ದಾನೆ, ನರನಾಡಿಗಳೆಲ್ಲ ಸೆಟೆದು ನಿಂತಿದೆ. ಭಾರತ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ? ಭಾರತ ಅಂದರೆ ರಾಷ್ಟ್ರ ಪ್ರೇಮಕ್ಕೆ ಹೆಸರಾಗಿರುವಂಥದ್ದು. ನಾನು ಏನಾದರೂ ತೋರಿಸಲೇಬೇಕು, ನನ್ನ ರಾಷ್ಟ್ರ ಪ್ರೇಮ ತೋರಿಸಲೇಬೇಕು. ನಾನು ಏನು ಮಾಡೋದು, ಏನು ಮಾಡೋದು? ಎದ್ದು ನಿಂತುಕೊಂಡ, ನರನಾಡಿಗಳೆಲ್ಲ ಸೆಟದು ನಿಂತಿದೆ, ಮುಖವೆಲ್ಲ ಬಿಳಿಚಿಕೊಂಡಿದೆ, ಆ ಮುಖದಲ್ಲಿ ಬೆವರು ಸುರಿಯುತ್ತಾ ಇದೆ. ನಾನೀಗ ರಾಷ್ಟ್ರ ಪ್ರೇಮ ತೋರಿಸಬೇಕು ಅಂತ ಹೇಳಿದವನೇ ಬೋಲೋ ಭಾರತ್ ಮಾತಾ ಕಿ ಜೈ ಅಂದ. ತಾನು ಹಾರಲಿಲ್ಲ, ಪಕ್ಕದಲ್ಲಿದ್ದ ಪಾಕಿಸ್ತಾನಿಯವನ್ನು ಎತ್ತಿ ನೀರಿಗೆ ಹಾಕಿದ. ಒಂದು ರೀತಿಯಲ್ಲಿ ಇದು ಕೂಡ ದೇಶ ಪ್ರೇಮ ಅಂತ ಅನ್ನಿಸುವುದಿಲ್ಲ, ಆದರೆ ದೇಶಕ್ಕೋಸ್ಕರವಾಗಿ ದೇಹವನ್ನೇ ಬಿಟ್ಟವರು ಯಾರಿದ್ದಾರೆ? ಈ ದೇಹ ದೊಡ್ಡದಲ್ಲ, ದೇಶ ದೊಡ್ಡದು ಅಂತ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಕೊಟ್ಟವರು ಯಾರಿದ್ದಾರೆ? ಅಂಥವರನ್ನು ಜನ ಗುರುತಿಸ್ತಾರೆ. ಇವತ್ತು 75 ವರ್ಷಗಳ ಆ ನಿರಂತರವಾದ ನಡಿಗೆ ನಮ್ಮದು ರಾಷ್ಟ್ರ ಪ್ರೇಮದ ನಡಿಗೆ. 75 ವರ್ಷಗಳ ಹಿಂದೆ ನಾವು ಹೇಗಿದ್ದೆವು, ಇವತ್ತು ಹೇಗಿದ್ದೇವೆ, ಈ ಸ್ಥಿತಿ ನಮಗೆ ಬರಲಿಕ್ಕೆ ನಾವು ಮುಖ್ಯವಾಗಿ ರಾಷ್ಟ್ರ ಪುರುಷರನ್ನು ನೆನಪಿಟ್ಕೊಳ್ಬೇಕು. ಈ ದೇಶಕ್ಕೋಸ್ಕರವಾಗಿ ಪ್ರಾಣತ್ಯಾಗ ಮಾಡಿರೋದು, ಗಡಿನಾಡಿನಲ್ಲಿ ಗಡಿಯಲ್ಲಿ ನಿಂತುಕೊಂಡು ರೈತ ಒಬ್ಬ ಫೌಜ್ ಒಬ್ಬ ಸೇನೆ ಕಾಯ್ತಾ ಇರ್ತಾನೆ, ಊರಿನಲ್ಲಿ ಒಬ್ಬ ರೈತ ತಾನು ಬೆಳೆಯನ್ನು ಮಾಡಿ ನಮ್ಮನ್ನು ಕಾಯ್ತಾ ಇರ್ತಾನೆ, ಊರಿನಲ್ಲಿರುವ ಒಬ್ಬ ಬೆಳೆಗಾರ ರೈತನನ್ನು ಗಡಿ ಕಾಯುವಂತಹ ಒಬ್ಬ ಸೈನಿಕನನ್ನು ನಾವು ಗೌರವಿಸಬೇಕು, ಗುರುತಿಸಬೇಕು. ಅದೇ ಪ್ರಕಾರ ನಮಗೆ ಈ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಅನೇಕಾನೇಕ ವೀರರಲ್ಲಿ ಎಲ್ಲರನ್ನೂ ಕೂಡ ನೆನಪು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲವಂತಾದರೂ ಕೂಡ ಕೆಲವರನ್ನು ಮಾತ್ರ ನೆನಪು ಮಾಡಿಕೊಳ್ಳುವಂತಹ ಭಾಗ್ಯ ಇವತ್ತು ಇಡೀ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಿಂಚಿನಂತೆ ಬೆಳಗಿ ಸಿಡಿಲಂತೆ ಘರ್ಜಿಸಿರತಕ್ಕಂತಹ ಅನೇಕ ಅನೇಕ ಯೋಧರ ಪೈಕಿ ಅಂಚೂಣಿಯಲ್ಲಿರತಕ್ಕಂಥವ್ರು ಯಾರು ಅಂತಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಸುಭಾಷ್ ಚಂದ್ರ ಬೋಸರ ಆ ಕಾರ್ಯ ಚಟುವಟಿಕೆ, ಅವರು ಮಾಡಿದಂತಹ ಕೃತ್ಯ, ಅವರು ಮಾಡಿದಂತಹ ಕಾರ್ಯ, ಅವರು ತೋರಿದಂತಹ ದಾರಿ, ಅದು ಯಾವತ್ತೂ ಕೂಡ ಯಾರೂ ಮರೆಯಲಿಕ್ಕೆ ಸಾಧ್ಯವಿಲ್ಲದಿರತಕ್ಕಂಥದ್ದು. ಅತ್ಯಲ್ಪವಾದ ಅವಧಿಯಲ್ಲಿ ಅವರ ಜೀವನದ ಸಂಪೂರ್ಣ ವಿಚಾರವನ್ನು ಮಂಡಿಸಬೇಕಾದಂತಹ ಒಂದು

ಭರತ ಭೂಮಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿರತಕ್ಕಂಥ ಅನೇಕಾನೇಕ ವೀರ ಯೋಧರ ಪೈಕಿ ಸುಭಾಷ್ ಚಂದ್ರ ಬೋಸ್ 1897 ಇಸ್ವಿ ಜನವರಿ 25 ತಾರೀಕಿನಂದು ಒರಿಸ್ಸಾದ ಕಟಕ್ ಎನ್ನುವಂತಹ ಪ್ರದೇಶದಲ್ಲಿ ಇವರ ಜನ್ಮವಾಗ್ತದೆ. ತಂದೆ ಜಾನಕಿನಾಥ್ ಬೋಸ್, ಆಗಿನ ಕಾಲದ ಸುಪ್ರಸಿದ್ಧ ವಕೀಲರು. ಅವರ ಮಡದಿಯಾದಂತಹ ಪ್ರಭಾವತಿ ದೇವಿ ಎಂಬವಳ ಗರ್ಭದಲ್ಲಿ 14 ಮಂದಿ ಮಕ್ಕಳ ಪೈಕಿ 9ನೇವರಾಗಿ ಜನ್ಮ ತಳೆಯುತ್ತಾರೆ ಸುಭಾಷ್ ಚಂದ್ರ ಬೋಸರು. ನಮ್ಮ ಸಂಸ್ಕೃತಿಯಲ್ಲಿ 9 ಎನ್ನುವಂತಹ ಶಬ್ದಕ್ಕೆ ಒಂದು ಸಂಖ್ಯೆಗೆ ಬಹಳಷ್ಟು ವ್ಯಾಪಕವಾದಂಥ ಅರ್ಥ ಉಂಟು. ನಾವು ಭಕ್ತಿ ಮಾಡುವುದಿದ್ದರೆ 9 ವಿಧವಾದ ಭಕ್ತಿ, ನವವಿಧ ಭಕ್ತಿ ಅಂತ ಹೇಳ್ತಾರೆ. ದಾನ ಮಾಡುವುದಿದ್ದರೆ 9 ವಿಧವಾದ ಧ್ಯಾನ, ಆ ಧಾನ್ಯಕ್ಕೆ 9 ವಿಧವಾದ ಧಾನ್ಯವನ್ನು ಕೊಟ್ಟಿದ್ದಾರೆ ನವಧಾನ್ಯಗಳು ಅಂತ. ನಮ್ಮ ದೇಹದಲ್ಲಿ 9 ವಿಧವಾದ ರಂಧ್ರಗಳುಂಟಂತೆ, ನವರಂಧ್ರಗಳು ಅಂತ ಹೇಳ್ತಾರೆ. ಗ್ರಹಗಳನ್ನು ನಾವು ಬೆಳಿಗ್ಗೆ ನಾವು ಆರಾಧನೆ ಮಾಡ್ತೇವೆ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತವೇ ನಮಃ. ಅಲ್ಲಿ 9 ಗ್ರಹಗಳು, ಭಕ್ತಿಗೆ 9 ಭಕ್ತಿ, ಗ್ರಹಕ್ಕೆ 9 ಗ್ರಹಗಳು. ಅದೇ ಪ್ರಕಾರ 9 ಎನ್ನುವ ಸಂಖ್ಯೆ 9ಕ್ಕೆ ಗುಣಿಸಿಕೊಂಡು ಬನ್ನಿ. 9 1 9 9 9 2 18 1 8 9 9 3 27 2 7 9 9 4 36 3 6 9 9 5 45 4 5 9 9 6 63 6 3 9 9 7 72 7 2 9 9 9 8 1 8 9 9 9 0 ಈ 9 ಎನ್ನುವಂತಹ ಈ ಸಂಖ್ಯೆ ಬಹಳ ವಿಶೇಷವಾಗಿರತಕ್ಕಂಥ. ಪ್ರಭಾವತಿ ದೇವಿಯ ಗರ್ಭದಲ್ಲಿ ಜನಿಸಿದ 14 ಮಂದಿ ಮಕ್ಕಳಲ್ಲಿ 9ನೆಯವರಾಗಿ ಜನ್ಮ ತಾಳಿ ಬರ್ತಾರೆ ಸುಭಾಷ್ ಚಂದ್ರ ಬೋಸ್. ಬಾಲ್ಯದಲ್ಲೇ ಬಹಳ ವಿಶೇಷವಾದ ವ್ಯಕ್ತಿತ್ವ ಇವರದು. ಇವರನ್ನು ಏಕಸಂಧಿಗ್ರಾಹಿ ಅಂತ ಹೇಳ್ತಾ ಇದ್ರಂತೆ. ಒಮ್ಮೆ ಹೇಳಿದರೆ ಸಾಕು, ಅವರಿಗೆ ಅರ್ಥ ಆಗ್ತಾ ಇತ್ತು. ನಮ್ಮಲ್ಲಿ ಕೆಲವಾರು ಮಕ್ಕಳುಗಳಿದ್ದಾರೆ, ಒಮ್ಮೆ ಹೇಳಿದರೆ ಅರ್ಥ ಆಗೋದಿಲ್ವೇ ಅಂತ ಕೇಳೋದು ನಾವು. ಒಂದು ಸಾರಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿನಗೆ ಅಂತ ಕೇಳ್ತೇವೆ ನಾವು. ಯಾಕಂದರೆ ಏಕಸಂಧಿಗ್ರಾಹಿ ಅಂತ ಹೇಳ್ತಾರೆ, ಒಮ್ಮೆ ಹೇಳಿದರೆ ಕೂಡಲೇ ಅರ್ಥ ಆಗ್ತದೆ. ಆದರೆ ವಿಪರ್ಯಾಸ ಅಂತಂದರೆ ನಮ್ಮಲ್ಲಿ 4 ಮಂದಿ ಏಕಸಂಧಿಗ್ರಾಹಿಗಳಿದ್ದಾರೆ. ಈ ಹೇಳಿದಂತಹ ವಿಚಾರವನ್ನು, ಹರಿಕಥೆ ಆಗಿರ್ಬೋದು, ಪಾಠ ಆಗಿರ್ಬೋದು, ಏನೇ ಆಗಿರ್ಬೋದು, ಬುದ್ಧಿವಾದನ ಮಾತಿರ್ಬೋದು, ಇದನ್ನು ಹೇಳಿದಾಗ ಅರ್ಥ ಮಾಡಿಕೊಳ್ಳುವುದರಲ್ಲಿ 4 ವಿಧವಾದ ವ್ಯಕ್ತಿಗಳಿದ್ದಾರಂತೆ. ಒಂದು ಏಕಸಂಧಿಗ್ರಾಹಿ, ನಾನು ಹೀಗೆ ಹೇಳಿದ್ದು, ಒಮ್ಮೆ ಹೇಳಿದರೆ ಸಾಕು, ಅವರು ಕೂಡಲೇ ಅರ್ಥ ಆಗಿಬಿಡ್ತದೆ. ಇನ್ನು ಕೆಲವರಿದ್ದಾರೆ ಬಹುಸಂಧಿಗ್ರಾಹಿ, ಅವರಿಗಿನ್ನು 1000 ಸಲ ಹೇಳಿದರೂ ಕೂಡ ಅರ್ಥ ಆಗೋದಿಲ್ಲ. ಇನ್ನು 1000 ಸಲ ಹೇಳಿದೆ ಮಹಾರಾಜ, ನಿನಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಹೇಳ್ತೇವೆ ನಾವು. ಅದಕ್ಕೆ 1000 ಸಲ ಹೇಳಿದರೂ ಅರ್ಥ ಆಗದವರಿಗೆ ಬಹುಸಂಧಿಗ್ರಾಹಿಗಳು ಅಂತ ಹೇಳ್ತಾರೆ. ಇನ್ನು ಕೆಲವರಿದ್ದಾರೆ ನೋಡಿ, ಅವರು ತಿಳಿದಂತ ನಟಿಸ್ತಾರೆ. ನೀವು ಎಂತಾರೊಂದು ವಿಷಯ ಹೇಳಿ ಗೊತ್ತಾಯ್ತು ಅಂತ ಹೇಳ್ತಾರೆ. ಎಲ್ಲ ಮುಗಿದ ಮೇಲೆ ಎಂತ ಹೇಳಿ, ನಮ್ಮಲ್ಲಿ ಒಬ್ಬರಿದ್ದಾರೆ, ಅವರು ಏನು ಹೇಳಿದರೂ ಕೂಡ ಗೊತ್ತಾಯ್ತು. ಈಗ ನಾವು ಅಲ್ಲಿ ರಾಮಕೃಷ್ಣ ಮಿಷನ್ ಅಂತ ಹೇಳೋದ್ರಲ್ಲಿ ಒಂದು ಹರಿಕಥೆ ಗೊತ್ತಾಯ್ತು, ಅಲ್ಲಿ ಆರಂಭ ಮಾಡಿದ್ದು 11 ಗಂಟೆಗೆ ಗೊತ್ತಾಯ್ತು. ಇದು ಎಲ್ಲಿ ಅದು ಹೇಳಿದ್ರಿ, ಎಷ್ಟು ಗಂಟೆಗೆ ನಿಮ್ಮದು ಗೊತ್ತಾಗಿದ್ದೆ.

ಮತ್ತೆ ಆ ಗೊತ್ತಾದ ಹಾಗೆ ನಟಿಸ್ತಾರೆ. ಇನ್ನೊಂದು ವಿಷಯ, ಇನ್ನೊಂದು ವಿಚಾರ ಉಂಟು ಅವ್ರು, ಏನು ಗೊತ್ತೇ, ಗೊತ್ತಾಗ್ತದೆ ಅವರಿಗೆ ಏನು, ಅವರಿಗೆ ಹೇಗೆ ಮನಸ್ಸಿಗೆ ಬಂತು ಹಾಗೆ ಅರ್ಥ ಮಾಡಿಕೊಳ್ತಾರೆ ಅವರು. ನಾವೇನು ಹೇಳಿದರೂ ಕೂಡ ಅವರಿಗೆ ಹೇಗೆ ಮನಸ್ಸಿಗೆ ಅದು ಅರ್ಥವಾಯಿತೋ ಹಾಗೆ ಅರ್ಥವಾಗಿ ಗೊತ್ತಾಯಿತು ಅಂತ ತೀರ್ಮಾನ ಕೊಟ್ಟುಬಿಡ್ತಾರೆ. ಹರಿಶ್ಚಂದ್ರನ ಕಥೆಯನ್ನೆಲ್ಲ ಕೇಳಿದ ಮೇಲೆ ಅವ್ರ ಕೇಳಿ ಹೇಗೆ ಕತೆ ಅರ್ಥ ಆಯ್ತೋ, ಓಹ್ ಅರ್ಥ ಆಯಿತು, ಬಹಳ ಸುಂದರವಾಗಿದೆ. ಏನು ತಿಳ್ಕೊಂಡೆ ನೀನು, ಸತ್ಯ ಹೇಳಿದರೆ ಸುಡುಗಾಡು ಕಾಯಬಹುದು, ಅದನ್ನು ಸತ್ಯ ಹೇಳಬೇಡ, ಇದು ಅವ ತಿಳ್ಕೊಂಡದ್ದು. ಅವ ತಿಳ್ಕೊಂಡದನ್ನು ಅವ ಹೇಳ್ತಾನೆ. ಹಾಗಲ್ಲ, ಏಕಸಂಧಿಗ್ರಾಹಿ ಅಂತಂದರೆ ಒಮ್ಮೆ ಹೇಳಿದರೆ ಅದರ ಸಂಪೂರ್ಣ ಭಾವವನ್ನು ತಿಳಿಯತಕ್ಕಂಥ ವಿಶೇಷವಾದ ಗುಣ ಸುಭಾಷ್ ಚಂದ್ರ ಬೋಸರಲ್ಲಿ ಇತ್ತಂತೆ. ಬೆಳೆಯುತ್ತಾರೆ ಬೆಳೆಯುತ್ತಾರೆ, ಬೆಳವಣಿಗೆಯ ಸಂದರ್ಭದಲ್ಲಿ ಓದುವಂತಹ ಗುಣ, ಓದುವ ಹವ್ಯಾಸ. ಆವಾಗಿನ ಕಾಲದಲ್ಲಿ ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರ ಜೀವನ ತತ್ವಗಳು, ಅವರ ಸಂದೇಶಗಳು ವಿಶೇಷವಾದ ವಿಧ ವಿಧವಾಗಿರತಕ್ಕಂತಹ ಪತ್ರಿಕೆಗಳಲ್ಲಿ ಬರ್ತಾ ಇತ್ತು. ಅದನ್ನು ಶ್ರದ್ಧೆಯಿಂದ ಓದ್ತಾ ಇದ್ದರಂತೆ. ಅದರ ಜೊತೆಯಲ್ಲಿ ಮಹರ್ಷಿ ಅರವಿಂದರ ನೇತೃತ್ವದಲ್ಲಿ ಪ್ರಕಟವಾಗ್ತಿರತಕ್ಕಂಥ ಆರ್ಯ ಎನ್ನುವಂಥ ಒಂದು ಮಾಸಪತ್ರಿಕೆ, ಅದನ್ನು ತಪ್ಪದೇ ಓದ್ತಾ ಇದ್ದರಂತೆ. ಅದರಲ್ಲಿರುವಂತಹ ವಿಚಾರಗಳು, ಈ ಎಲ್ಲ ವಿಚಾರಧಾರೆಗಳನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಬೆಳವಣಿಗೆಗೆ ಬಂದಿದ್ದಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಟಕ್ನಲ್ಲಿರುವಂತಹ ನರಯಾವೆನ್ಶಾ ಕೊಲಿಜಿಯೇಟ್ ಶಾಲೆಯಲ್ಲಿ ತಾವು ನೆರವೇರಿಸಿ ಆ ವರ್ಷ ಮೆಟ್ರಿಕ್ಯುಲೇಷನ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಉತ್ತೀರ್ಣರಾಗ್ತಾರೆ. ವಿದ್ಯಾಭ್ಯಾಸದ ಮಟ್ಟಿಗೆ ಎಷ್ಟು ಅವರ ಆ ಒಂದು ಚಿಂತನೆ ಇತ್ತು, ಕಾಳಜಿ ಇತ್ತು ಅಂತ. ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ. 1919 ಇಸವಿಯಲ್ಲಿ ತತ್ವಶಾಸ್ತ್ರದಲ್ಲಿ BA ಪದವೀಧರರಾಗಿ, BA ಪದವಿ ಅಂತ ಮಾಡ್ತಾರೆ. ಆಮೇಲೆ ಉನ್ನತ ವ್ಯಾಸಂಗ ಮಾಡಲಿಕ್ಕೋಸ್ಕರವಾಗಿ, ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಬರುವಂತಹದ್ದು ಶಿಕ್ಷಣ, ಉನ್ನತ ವ್ಯಾಸಂಗವನ್ನು ಪಡೆದಾಗ, ಒಂದು ಶಿಕ್ಷಣವನ್ನು ನಾವು ಕಲಿತ ಆ ಮರುಕ್ಷಣ ಶಿಕ್ಷಣ ನಮ್ಮಲ್ಲಿ ವಿಧೇಯತೆಯನ್ನು ತರಬೇಕು. ವಿದ್ಯಾ ವಿನಯ ಸಂಪನ್ನಿ, ವಿದ್ಯಾ ದಧಾತಿ ವಿನಯಂ, ವಿನಯತೆ ಬರಬೇಕು ವಿದ್ಯೆಯಿಂದ. ಆ ವಿದ್ಯೆ ವಿನಯವನ್ನು ಕೊಟ್ಟಾಗ ಮನುಷ್ಯನ ಜೀವನಕ್ಕೆ ಸಂಪೂರ್ಣವಾದಂತಹ ಒಂದು ವಿಶೇಷವಾದಂತಹ ಒಂದು ಮೆರುಗು ಸಿಗ್ತದೆ. ಅದಕ್ಕೋಸ್ಕರವಾಗಿ ವಿದ್ಯೆ ಕಲಿಯುವಂತಹದ್ದು, ಬರೀ ನಾನೇನೋ ಕಲ್ತಿದ್ದೇನೆ, ವಿದ್ಯೆ ಕಲಿತು ಕಲಿತು ತಂದೆ ತಾಯಿಯನ್ನು ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಸೇರಿಸುವವರಲ್ಲ, ಅದು ವಿದ್ಯೆ ಅಲ್ಲ. ವಿದ್ಯೆ ಕಲಿತಂತೆ ತಂದೆಯ ಮುಂದೆ ಬಾಗುವಂತಹ, ತಂದೆಯ ಪಾದಕ್ಕೆ ನಮಸ್ಕರಿಸುವಂತಹ ಗುಣ ನಮ್ಮಲ್ಲಿ ಬೆಳೆದುಕೊಂಡು ಬರಬೇಕು. ಸುಭಾಷ್ ಚಂದ್ರರು ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ತಾವು ಇಂಗ್ಲೆಂಡ್ಗೆ ತೆರಳುತ್ತಾರೆ. 1919 ಇಸವಿಯಲ್ಲಿ ICS ಪರೀಕ್ಷೆಗೋಸ್ಕರವಾಗಿ, ಇಂಡಿಯನ್ ಸಿವಿಲ್ ಸರ್ವೀಸ್ ಪರೀಕ್ಷೆ. ವಿಶೇಷ ಏನು ಅಂತಂದರೆ, ಆ ಇಂಡಿಯನ್ ಸಿವಿಲ್ ಸರ್ವೀಸ್ ಪರೀಕ್ಷೆಯಲ್ಲಿ ಇಡೀ ಜಗತ್ತಿನಲ್ಲಿ 4ನೇ ಸ್ಥಾನದಲ್ಲಿ ಉತ್ತೀರ್ಣರಾಗ್ತಾರೆ. ಇಂಗ್ಲೆಂಡ್ನಲ್ಲಿ ಒಂದು ವಿಶೇಷವಾದಂತಹ ಒಂದು ಉದ್ಯೋಗವನ್ನು ಕೊಟ್ಟು ಗಿಟ್ಟಿಸಿಕೊಂಡ್ರಂತೆ ಸುಭಾಷ್ ಚಂದ್ರ ಬೋಸ್. ನಾವೇನು ಮಾಡ್ತಾಯಿದ್ದೆವು, ಯಾವಾಗ ಇಂಗ್ಲೆಂಡ್ನಲ್ಲಿ ನಮಗೊಂದು ಕೆಲಸ ಸಿಕ್ಕಿತೋ ಅಲ್ಲೇ ಸೆಟ್ಲ್ ಆಗ್ತೇವೆ, ಭಾರತವನ್ನು ಮರೆಯುತ್ತೇವೆ. ಆದರೆ ವಿದ್ಯೆ ನೋಡಿ, ವಿದ್ಯೆ ಸುಭಾಷ್ ಚಂದ್ರ ಬೋಸರ ಸಂಪೂರ್ಣ ಜೀವನದಲ್ಲಿ ವಿನಯವನ್ನು, ರಾಷ್ಟ್ರ ಪ್ರೇಮವನ್ನು ತುಂಬಿತ್ತಂತೆ. ಒಂದು ವಿದ್ಯೆ ಕಲಿಯುವುದರಿಂದ ರಾಷ್ಟ್ರ ಪ್ರೇಮ, ದೇಶ ಪ್ರೇಮ, ದೈವ ಪ್ರೇಮ ಬೆಳೆಯಬೇಕಲ್ಲ. ಯಾವಾಗ ತಾನು ICS ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಆ ಇಂಗ್ಲೆಂಡ್ನಲ್ಲಿ ಒಂದು ಪದವಿಯನ್ನು ಪಡೆದರೋ, ಮರುವರ್ಷವೇ ಅದನ್ನು ಬಿಟ್ಟು ಬರ್ತಾರೆ, ಅದನ್ನು ತ್ಯಾಗ ಮಾಡಿ ಬರ್ತಾರೆ. ಎಲ್ಲಿಯ ತನಕ ಅಂತಂದರೆ, ತನಗೆ ಬ್ರಿಟಿಷ್ ಸರ್ಕಾರ ನೀಡಿದ ICS ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟು ಬಂದರು. ಯಾಕೆ ಬಂದ್ರಿ ಅಂತ ಕೇಳುವುದಕ್ಕೆ ನೇತಾಜಿ ಹೇಳಿದಂತಹ, ಸುಭಾಷ್ ಚಂದ್ರ ಬೋಸ್ ಹೇಳಿದ ಮಾತೇನು ಗೊತ್ತೇ, ಭಾರತ ದೇಶ ಇವತ್ತು ಇರುವಂತಹ ಸ್ಥಿತಿ ನನ್ನನ್ನು ಚಿಂತೆಗೀಡು ಮಾಡಿದೆ. ಭಾರತದಲ್ಲಿ ಯಾರೂ ಕೂಡ ಸರಿಯಾದ ಸ್ಥಿತಿಯಲ್ಲಿಲ್ಲ.

ಐಕ್ಯ ಸಾಧನ ಸೂತ್ರಗಳೆಲ್ಲ ತುಂಡಾಗಿ ಸೋತು ಪರಕೀಯತೆಯ ಸುಳಿಯಲ್ಲಿ ಮುಳುಗಿ ಹೋಗಿರೆ ದೇಶವೆಂಬುದು ಆತ್ಮವಿಸ್ಮೃತಿ ಕವಿದು ಘೂಮಿಸಿ ಶಕ್ತಿಗುಂದಿರೆ ನಾನು. ಇಡೀ ದೇಶವನ್ನೇ ತನ್ನ ಕಪಿ ಮುಷ್ಟಿಯಲ್ಲಿಟ್ಟುಕೊಂಡಂತಹ ಬ್ರಿಟಿಷ್ ಸರಕಾರ, ಇವತ್ತು ನಮ್ಮನ್ನು ಗುಲಾಮಗಿರಿಗೆ ಸೇರಿಸಿದಂತಹ ಬ್ರಿಟಿಷ್ ಸರಕಾರ ಕೊಟ್ಟಂತಹ ಈ ಪದವಿ ನನಗೆ ಬೇಡ. ಯಾಕಂತಂದರೆ ನಮ್ಮ ದೇಶವನ್ನು, ನಮ್ಮ ಜನರನ್ನು ಗುಲಾಮಗಿರಿಗೆ ನೂಕಿದಂತಹ ಸರಕಾರದ ಪಾರಿತೋಷಕ ನನಗೆ ಯಾಕೆ ಬೇಕು ಅಲ್ವೇ? ಇದಲ್ವೇ ರಾಷ್ಟ್ರಪ್ರೇಮ? ಭಾರತ ದೇಶದ ಸ್ಥಿತಿ ಹಾಗೆ ಹೇಗಿತ್ತು ಅಂತಂದರೆ, ನಮ್ಮ ಹಿರಿಯರು ಸನ್ಮಾನ್ಯ ಹೋವೆ ಶೇಷಾದ್ರಿಯವರು ಹೇಳ್ತಾ ಇದ್ದರು, ನಮ್ಮ ಭಾರತದ ಆಗಿನ ಸ್ಥಿತಿ ಹೇಗಿತ್ತು ಗೊತ್ತೇ? ನಮ್ಮ ಜನರೆಲ್ಲ ಒಟ್ಟು ಸೇರಬೇಕು ಅಂತಿದ್ದರೆ ನಮ್ಮ ಹೆಗಲಲ್ಲಿ ನಾಲ್ಕು ಜನ ಮಲಗಬೇಕಂತೆ. ನಾಲ್ಕು ಜನರು ಒಟ್ಟಿಗೆ ಸೇರಬೇಕು ಅಂತಿದ್ದರೆ ನಮ್ಮ ಹೆಗಲಲ್ಲಿ ನಾಲ್ಕು ಜನ ಮಲಗಬೇಕಂತೆ. ಹೇಗೆ? ಯಾರಾದರೂ ಸತ್ತಾಗ ಅವನನ್ನು ಹೊರಲಿಕ್ಕೆ ನಾಲ್ಕು ಜನ ಬೇಕಲ್ಲ, ಆಗ ಮಾತ್ರ ನಾಲ್ಕು ಜನ ಒಟ್ಟಿಗೆ ಸೇರ್ತಾ ಇದ್ರಂತೆ. ಇಲ್ಲದಿದ್ದರೆ ಯಾರು ಬರೋದಿಲ್ಲ. ಅವನನ್ನು ನೋಡಿದ್ರೆ ಇವನಿಗಾಗೋದಿಲ್ಲ, ಇವನನ್ನು ನೋಡಿದ್ರೆ ಅವನಿಗಾಗೋದಿಲ್ಲ, ಅವನನ್ನು ನೋಡಿದ್ರೆ ಇವನಿಗಾಗೋದಿಲ್ಲ. ಅದಕ್ಕೆ ನಮ್ಮನ್ನು ಒಟ್ಟು ಸೇರಿಸುವುದರ ಕಪ್ಪೆ ತೂಗಿದ ಹಾಗೆ ಅಂತ. ಯಾರಿಗೋ ಒಬ್ಬನಿಗೆ ಒಂದು ಕೆ ಜಿ ಕಪ್ಪೆ ಬೇಕು ಅಂತ ಆಯಿತು. ಅದಕ್ಕೋಸ್ಕರವಾಗಿ ಎಲ್ಲಿಂದಲೋ ಹೆಕ್ಕಿ ಒಂದು ಕೆ ಜಿ ಕಪ್ಪೆ, ಒಂದು ಸ್ವಲ್ಪ ಒಂದು ಬುಟ್ಟಿಯಲ್ಲಿ ಕಪ್ಪೆ ತಗೊಂಡು ಬಂದ, ಒಂದು ತೊಟ್ಟೆಯಲ್ಲಿ, ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ತಗೊಂಡು ಬಂದ, ಮನೆ ಮುಂಭಾಗದಲ್ಲಿ ಒಂದು ತ್ರಾಸಿಟ್ಟ, ಒಂದು ಕಿಲದ ಕಲ್ಲುಟ್ಟ, ಈಗ ಒಂದು ನಾಲ್ಕು ಕಪ್ಪೆ ತೆಗೆದು ಹಾಕಿದ, ಕಡಿಮೆ ಆಯಿತು, ಇನ್ನೊಂದು ಎರಡು ಕಪ್ಪೆ ತೆಗಿಬೇಕಂತ. ಹಾಗಾಗಿ ಇದರ ಕೂತ್ಕೊಂಡಂತ ಎರಡು ಕಪ್ಪೆ ಹಾರಿಹೋಯಿತು. ಇದನ್ನು ಇಡುವಾಗ ಇಲ್ಲಿ ತೊಟ್ಟೆಯಲ್ಲಿದ್ದ ಕಪ್ಪೆಗಳು ಹಾರಲು ಶುರುವಾಯಿತು. ಅದನ್ನು ಹಿಡ್ಕೊಂಡು ಪುನಃ ಇಡೀ ವರ್ಷ ಅಲ್ಲ, ಇವನ ಜೀವಮಾನ ಕೂತ್ಕೊಂಡ್ರೆ ಇವನಿಗೆ ಒಂದು ಗೆಲ ಕಪ್ಪೆ ತೊಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಂದು ಕೂಡ ಸರಿಯಾಗಿ ನಿಲ್ಲೋದಿಲ್ಲ. ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಈ ಸ್ಥಿತಿಯಲ್ಲಿರುವಂತಹ ಸಂದರ್ಭ. ಹಾಗಿದ್ದರೆ ನಾನೇನು ಮಾಡಬೇಕು ಇವತ್ತು? ಭಾರತ ಮಾತೆಗೋಸ್ಕರವಾಗಿ ನಾನೇನು ಮಾಡ್ಬೋದು? ನಾನು ಐಷಾರಾಮಿ ಜೀವನವನ್ನು ಸಾಗಿಸುವುದೇ? ಲಕ್ಸುರಿಯಸ್ ಲೈಫ್ ನಾನು ಮಾಡುವುದೇ? ಭಾರತದ ಜನರನ್ನು ಈ ಸ್ಥಿತಿಗೆ ಮುಳುಗಿಸಿ ನಾನು ದೇಶ ವಿದೇಶದಲ್ಲಿ ನಾನು ಐಷಾರಾಮಿ ಜೀವನವನ್ನು ಸಾಗಿಸುವುದು ಎಷ್ಟು ಸರಿ? ಭಾರತ ಮಾತೆಗೆ ನಾನು ಕೊಡುವ ಗೌರವ ಏನು ಕೊಡಬಹುದು? ಇದನ್ನು ಯೋಚನೆ ಮಾಡ್ತಾ ಜನರಲ್ಲಿ ಸ್ವಾವಲಂಬನೆ ಇಲ್ಲ ಎಂಬುದನ್ನು ಅವರು ತಿಳಿಯುತ್ತಾರೆ. ಯಾವಾಗಲೂ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಉಂಟು, ಏನಂತಂದರೆ ದ ಸ್ಟ್ರೆಂತ್ ಆಫ್ ಎ ಚೈನ್ ಲೈಸ್ ಇನ್ ಇಷ್ಟು ವೀಕೆಸ್ಟ್ ಪಾಯಿಂಟ್ ಅಂತ. ಒಂದು ಚೈನ್ನ, ಒಂದು ಸರಪಳಿಯ ಬಲ ಎಲ್ಲಿದೆ ಗೊತ್ತೇ? ಆ ಸರಪಳಿಯಲ್ಲಿರುವ ವೀಕ್ ಪಾಯಿಂಟ್ ಅಂದರೆ ದುರ್ಬಲವಾದಂತಹ ಪ್ರದೇಶ, ಅಂದರೆ ಎಲ್ಲಿ ಆ ಸರಪಳಿ ಸರಿಯಾಗಿ ಜೋಡಣೆ ಆಗಿಲ್ಲ, ಅದನ್ನು ಸರಿಪಡಿಸಿದರೆ ಇಡೀ ಸರಪಳಿ ಬಲ ಆಗ್ತದೆ. ಹಿಂದೂ ಎನ್ನುವಂಥ ಅಥವಾ ಭಾರತೀಯತೆ ಎನ್ನುವಂತಹ ದೊಡ್ಡ ಸರಪಳಿಯನ್ನು ಬಲಪಡಿಸಬೇಕಾದರೆ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಅದೆಲ್ಲವನ್ನು ಸೇರಿಸಬೇಕು, ಇದು ನಾನು ಮಾಡಬೇಕಾದ ಕೆಲಸ ಅಂತ ತೀರ್ಮಾನ ಮಾಡಿದ್ರಂತೆ ಸುಭಾಷ್ ಚಂದ್ರ ಬೋಸರು. ಹಾಗಿದ್ರೆ ಇದು ಒಂದಾಗಲಿಕ್ಕೆ ಇರುವಂತಹ ಅಡ್ಡಿ ಯಾವುದು? ಸ್ವಾವಲಂಬನೆ ಒಬ್ಬರಲ್ಲಿಲ್ಲ, ಪರಾವಲಂಬನೆಯೇ ಒಳ್ಳೆಯದು ಅಂತ ತಿಳ್ಕೊಂಡಿದ್ರಂತೆ. ಸ್ವಾವಲಂಬನೆ ಮಾಡಿದರೆ ನಾವೇ ಕೆಲಸ ಮಾಡಬೇಕಲ್ಲ, ಪರಾವಲಂಬನೆ ಅಂದರೆ ಯಾರು ತಂದುಕೊಡ್ತಾರೆ, ನಮಗೇನು ತೊಂದರೆ ಇಲ್ಲ, ಇನ್ನೊಬ್ಬರನ್ನು ಅವಲಂಬಿಸಿ ಬದುಕುವಂತಹದ್ದು. ಇಬ್ಬರು ಮಲಗಿದ್ದಾರೆ ನೆಲ್ಲಿಕಾಯ ಮರದ ಅಡಿಯಲ್ಲಿ, ಮೇಲೆ ನೋಡ್ತಾ ಇದ್ದಾರೆ, ಒಬ್ಬರು ಮಾತಾಡೋದಿಲ್ಲ, ಸ್ವಾವಲಂಬಿಗಳವರು. ಇಬ್ಬರು ಮೇಲೆ ನೋಡ್ತಾ ಇದ್ದಾರೆ, ಒಂದು ನೆಲ್ಲಿಕಾಯಿ ತೊಟ್ಟು ಕಳಚಿ ಒಬ್ಬನ ಮೂಗು ಮತ್ತು ಕಣ್ಣಿನ ಮಧ್ಯಭಾಗದಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಅದಲ್ಲೇ ನಿಂತುಕೊಂಡಿತ್ತು. ಆವಾಗ ಪಕ್ಕದಲ್ಲಿರೋವನ್ನು ಕರೆದು ಹೇಳಿದಂತೆ, ಅಣ್ಣ ಈ ನೆಲ್ಲಿಕಾಯಿ ತೆಗೆದು ನನ್ನ ಬಾಯಿಗಿಡುತ್ತೀಯ ಅಂತ. ಇಲ್ಲೇ ಉಂಟು ನೆಲ್ಲಿಕಾಯಿ, ಇದನ್ನು ತೆಗೆದು ಬಾಯಿಗಿಡ್ಬೋದು ಇವನಿಗೆ, ಇವಳು ಇಡೋದಿಲ್ಲ, ಅವನನ್ನು ಕೇಳ್ತಾನೆ ನೀ ಇಡ್ಬೋದು. ಆವಾಗ ಅವನು ಹೇಳಿದ ನನಗೆ ಗೊತ್ತಂಟೆ ಆಗೋದಿಲ್ಲ. ಯಾಕೆ? ಆವಾಗ ಒಂದು 5 ನಿಮಿಷ ಮುಂಚೆ ಒಂದು ನಾಯಿ ಬಂದು ಕಾಲು ಎತ್ತಿ ನನ್ನ ಬಾಯಿಗೆ ಮೂತ್ರ ಮಾಡುವಾಗ ನೀನು ಯಾಕೆ ನಾಯಿಯನ್ನು ಓಡಿಸಲಿಲ್ಲ? ಅದಕ್ಕೆ ನಾನು ನೆಲ್ಲಿಕಾಯಿ ಅಂತೇದು ನಿನ್ನ ಬಾಯಿಗಿಡೋದಿಲ್ಲ. ಎಂತಹ ಪರಾವಲಂಬನೆ ನೋಡಿ ಅಲ್ವೇ? ನಾವು ಪ್ರತಿಯೊಂದಕ್ಕೂ ಪರಾವಲಂಬನೆ, ಅದನ್ನು ತಡೆಯಬೇಕು ಎನ್ನುವುದನ್ನು ಸುಭಾಷ್ ಚಂದ್ರ ಬೋಸರು ತಾವು ತಿಳ್ಕೊಳ್ತಾರೆ.

ಕ್ರಿಯೆ ಇದು ಮನುಷ್ಯನಿಗೆ ದಿವ್ಯ ಸಿದ್ಧಿಯಾಗಿರತಕ್ಕಂಥದ್ದು, ಅದು ಮನುಷ್ಯನಲ್ಲಿ ಇದ್ದದ್ದನ್ನು ನಾನು ಹೊರಕ್ಕೆ ತರಬೇಕು ಎಂಬುದನ್ನು ಯೋಚನೆ ಮಾಡ್ತಾರೆ. ಆವಾಗ ಸ್ವಾಮಿ ವಿವೇಕಾನಂದರ ಸಂಪೂರ್ಣ ಚಿಂತನೆಗಳನ್ನು ಮನಸ್ಸಿಗೆ ತಂದುಕೊಂಡವರು ಸುಭಾಷ್ ಚಂದ್ರ ಬೋಸರು. ಸ್ವಾಮಿ ವಿವೇಕಾನಂದರು ಏನು ಸ್ವಾತಂತ್ರ್ಯದ ಬಗ್ಗೆ ತಾನು ತಿಳಿಸಿದ್ದಾರೆ, ಕಂಪ್ಲೀಟ್ ಫ್ರೀಡಮ್, ಸಂಪೂರ್ಣ ಸ್ವಾತಂತ್ರ್ಯ. ಒಬ್ಬ ಮನುಷ್ಯನಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಬರಬೇಕು, ಅರ್ಧರ್ಧ ಸ್ವಾತಂತ್ರ್ಯ, ಅರ್ಧಂಬರ್ಧ ಸ್ವಾತಂತ್ರ್ಯದ ಬಗ್ಗೆ ಸ್ವಾಮಿ ವಿವೇಕಾನಂದರು ಯಾವತ್ತೂ ಕೂಡ ತಾವು ಘೋಷಣೆ ಮಾಡಲಿಲ್ಲ. ಕಂಪ್ಲೀಟ್ ಫ್ರೀಡಮ್, ಈ ಕಂಪ್ಲೀಟ್ ಫ್ರೀಡಮ್ ಏನುಂಟೋ ಇದನ್ನು ಜನರಲ್ಲಿ ತುಂಬಿಸಬೇಕು ಅಂತ ಯೋಚನೆ ಮಾಡಿದವರು ಸುಭಾಷ್ ಚಂದ್ರ ಬೋಸರು. ಆಗಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದಜಿಯವರು ಮಾಡಿದಂತಹ ಆ ಭಾಷಣಗಳು, ಅವರ ಆ ಕರಪತ್ರಗಳಲ್ಲಿ ಅಥವಾ ಅವರ ಸಾಹಿತ್ಯದಲ್ಲಿ ಇರುವಂತಹ ವಿಚಾರಗಳು ಇದೆಲ್ಲವನ್ನು ಸರಿಯಾಗಿ ಸೂಕ್ಷ್ಮವಾಗಿ ಓದ್ತಾರಂತೆ ಸುಭಾಷ್ ಚಂದ್ರ ಬೋಸರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ದೇಶವನ್ನು ಪರಂ ವೈಭವೇನ್ ಏತುಮೇತ ಸ್ವರಾಷ್ಟ್ರಂ, ಪರಮ ವೈಭವ ಸ್ಥಿತಿಗೆ ನಮ್ಮ ಸ್ವರಾಷ್ಟ್ರವನ್ನು ತರಲಿಕ್ಕೆ ಶಕ್ಯರಾದವರು ಯಾರು ಅಂತಂದರೆ ಭಾರತದ ಯುವಶಕ್ತಿ, ಭಾರತದ ಯುವಕರು. ಭಾರತದ ಯುವಕರನ್ನು ನಾವು ಕಟ್ಟಬೇಕು. ಭಾರತದ ಯುವಶಕ್ತಿ ಮನಸ್ಸು ಮಾಡಿದರೆ ಈ ದೇಶದಲ್ಲಿ ಆಗದಿರುವ ಕೆಲಸವೇ ಇಲ್ಲ. ಆದ್ದರಿಂದ ನಾವು ಮಾಡಬೇಕಾದ ಕೆಲಸ ಏನು ಅಂತಂದರೆ ಯುವಶಕ್ತಿಯನ್ನು ಎಚ್ಚರಿಸಿಕೊಳ್ಬೇಕು. ಏಳು ಎದ್ದೇಳು, ಗುರಿ ತಲುಪುವ ತನಕ ನಿಲ್ಲದಿರು ಎಂಬುದಾಗಿ ಯುವಶಕ್ತಿಯನ್ನು ಎಬ್ಬಿಸಬೇಕು. ಯುವಶಕ್ತಿಯನ್ನು ಎಬ್ಬಿಸಿದಾಗ ಯುವಕರು ಮುಂದಡೆಯಿಟ್ಟರೆ ಅವರನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಈ ದೇಶವನ್ನು ಪರತಂತ್ರದಿಂದ, ಪರಕೀಯರ ದಾಸ್ಯದಿಂದ ಉಳಿಸಲಿಕ್ಕೆ ಇವತ್ತು ಯುವಕರನ್ನು ನಾವು ಕಟ್ಟಿಡಬೇಕು ಅಂತ ಯೋಚನೆ ಮಾಡಿದೆ. ಹೇ ಯುವಕರೇ, ನೀವು ಸಾಮಾನ್ಯರಲ್ಲ, ನಿಮ್ಮಲ್ಲಿ ಅಗಾಧವಾದಂತಹ ಶಕ್ತಿ ಇದೆ. ನಿಮ್ಮಲ್ಲಿರೋ ಶಕ್ತಿಯನ್ನು ನೀವು ದೇಶ ಪ್ರೇಮಕ್ಕೂ ಆಗಿ ನೀವು ವಿನಿಯೋಗಿಸಿದಾಗ, ದೇಶದ ಬೆಳವಣಿಗೆಗಾಗಿ ವಿನಿಯೋಗಿಸಿದಾಗ, ಭಾರತ ಮಾತೆಯ ಬಿಡುಗಡೆಗಾಗಿ, ಅವಳ ಬಂಧನದಿಂದ ಬಿಡುಗಡೆಗೊಳಿಸ್ಲಿಕ್ಕೋಸ್ಕರವಾಗಿ ನಿಮ್ಮ ಈ ಶಕ್ತಿಯನ್ನು ನೀವು ಉಪಯೋಗಿಸಿದಾಗ ನಿಮ್ಮ ಜನ್ಮ ಸಾರ್ಥಕವಾಗುತ್ತದೆ ಎನ್ನುವುದನ್ನು ಸಾರಿ ಹೇಳಿದವರು ವಿವೇಕಾನಂದರು. ಅವರು ಹೇಳ್ತಾರೆ, ಹೇ ಯುವಕರೇ, ನಿಮ್ಮ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇದೆ, ನಿಮಗೆ ಯಾಕೆ ನಂಬಿಕೆ ಇಲ್ಲ? ನಿಮ್ಮ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇದೆ, ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಹೇಳಿ ಎದ್ದೇಳಿ, ಗುರಿ ತಲುಪುವ ತನಕವೂ ನಿಲ್ಲದಿರಿ. ನಮ್ಮ ಗುರಿಯೇನು? ಭಾರತ ಮಾತೆಯನ್ನು ಪರಮ ವೈಭವ ಸ್ಥಿತಿಗೆ ತಲುಪಿಸುವಂತಹ, ಯಾವ ದಾಸ್ಯದಿಂದ, ಯಾವ ಪರಕೀಯತೆಯ ಆ ಸುಳಿವಿನಲ್ಲಿ ತಾವು ಒದ್ದಾಡ್ತಾ ಇದ್ದಾಳು ನಮ್ಮ ತಾಯಿ, ಆ ತಾಯಿಯ ಕಣ್ಣೀರು ಒರೆಸಬೇಕಾದದ್ದು ಮಗನಾದ ನಿನ್ನ ಕರ್ತವ್ಯ ಅಂತ. ಪ್ರತಿಯೊಬ್ಬ ಮನುಷ್ಯನ, ಪ್ರತಿಯೊಬ್ಬ ಮಗನ ಕರ್ತವ್ಯ ಏನು ಹೇಳಿ? ತಾಯಿಯ ಕಣ್ಣೀರು ಒರೆಸುವಂತಹ. ತಾಯಿಯ ಕಣ್ಣೀರು ಒರೆಸದಂತಹ ಮಗ ಇದ್ದರಷ್ಟು ಸತ್ತರಷ್ಟು.

ಬೇನು ದಾಸರು ಹೇಳ್ತಾರೆ, ನೀನು ಹೆತ್ತ ತಾಯಿಯ ಮನಸ್ಸನ್ನು ನೋಯಿಸಿ, ಹೆತ್ತ ತಂದೆಯ ಮನಸ್ಸನ್ನು ನೋಯಿಸಿ ಹತ್ತು ದಾನ ಮಾಡಿದರೆ ಫಲ ಏನು, ನೂರಾರು ಸಮಾಜ ಸೇವೆ ಮಾಡಿದರೆ ಪ್ರಯೋಜನವೇನು? ಆದ್ದರಿಂದ ಮೊದಲಾಗಿ ಮಾಡಬೇಕಾದದ್ದು ತಾಯಿಯ ಆ ಬಂಧನವನ್ನು ಬಿಡಿಸಬೇಕು ಅಂತ ಯೋಧರಾದಂತಹ ಯಾವ ಸುಭಾಷ್ ಚಂದ್ರ ಬೋಸರು ವಿವೇಕಾನಂದರ ಈ ಚಿಂತನೆಗಳಿಗೆ ಮಾರು ಹೋಗ್ತಾರೆ.

ಸಿದ್ಧರಾದರು. ಒಂದು ಕೆಲಸವನ್ನು ಪೂರ್ಣ ಮಾಡಬೇಕು ಅಂತಿದ್ದರೆ ನಾನು ಕಷ್ಟಪಡಲಿಕ್ಕೆ ಸಿದ್ಧವಾಗಬೇಕು. ಸುಲಭವಾಗಿ ನಡೆಯುವಂತಹ ಕೆಲಸ ಇದಲ್ಲ. ಎಷ್ಟೋ ವರ್ಷಗಳಿಂದ ಬಂದಿರತಕ್ಕಂತಹ ಒಂದು ಒಂದು ಒಂದು ವಿರೂಪವನ್ನು, ಒಂದು ಕುರೂಪವನ್ನು ನಿವಾರಣೆ ಮಾಡುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಮುಖದಲ್ಲಿರುವ ಒಂದು ಮೊಡವೆಯನ್ನು ತೆಗಿಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಮೊಡವೆ ಬಂದವನಿಗೆ ಗೊತ್ತು. ಅದನ್ನು ಎಷ್ಟು ತೆಗೆದರೂ ಕೂಡ ಮತ್ತೆ ಮತ್ತೆ ಉದ್ದಿಸಿ ಬರ್ತದಲ್ವೇ. ಎಷ್ಟೋ ವರ್ಷಗಳಿಂದ ಇರುವಂತಹ ಒಂದು ಕುರೂಪ ಇದು ಭಾರತಿಗೆ, ಆ ಭಾರತಿಗೆ ಇರತಕ್ಕಂಥ ಒಂದು ಕುರೂಪ. ಇದನ್ನು ತೆಗಿಲಿಕ್ಕೋಸ್ಕರವಾಗಿ ನಾನು ಕಷ್ಟಪಡಬೇಕು. ನಾನು ಕಷ್ಟಪಟ್ಟು ನನ್ನ ಸಂತ ಸ್ವರೂಪರಾಗಿ, ಒಬ್ಬ ಸಂತ ತನಗೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಬದುಕುತ್ತಾನೆ, ಅವನನ್ನು ಸಂತ ಅಂತ ಕರೀತಾನೆ. ನಾನು ಸಂತ ಸ್ವರೂಪನಾಗಿರಬೇಕು. ಇವತ್ತು ನನಗಾಗಿ ಏನು ನಾನು ಯಾವುದನ್ನು ಉಳಿಸಬಾರದು, ಎಲ್ಲೂ ಸಮಾಜಕ್ಕೋಸ್ಕರವಾಗಿ. ಹಾಗಿರುವಾಗ ನನಗಾಗಿ, ನನ್ನ ಸ್ವಾರ್ಥಕ್ಕಾಗಿ, ನನ್ನ ಸುಖ ಜೀವನಕ್ಕಾಗಿ ಏನನ್ನು ಇಟ್ಟುಕೊಳ್ಳದೆ ನಾನು ಕಷ್ಟಪಟ್ಟು ಜೀವನ ಮಾಡಬೇಕು ಎನ್ನುವಂತಹ ಬನ್ನದ ಬದುಕನ್ನು ತಾನು ಬಯಸುತ್ತಾರೆ ಉನ್ನಂತ ಮಹಿಮರಾದಂತಹ ಸುಭಾಷ್ ಚಂದ್ರ ಬೋಸರು. ಅವ್ರು ಹೇಳ್ತಾರೆ, ಕ್ರಾಂತಿ ಪಥವೇ ದೇಶದ ಬಿಡುಗಡೆಗೆ ಮೂಲವಾದಂತಹ ಮಾಧ್ಯಮ ಮಾರ್ಗ. ಶಾಂತಿಯಿಂದ ಏನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ಅಲ್ಲಿರತಕ್ಕಂತಹ ಪ್ರತಿಯೊಂದು ಯುವಕರನ್ನು ತಾನು ಭೇಟಿಯಾಗ್ತಾರೆ. ಆ ಕಾರ್ಯದಲ್ಲಿ ಅವರಿಗೆ ಚಿತ್ತರಂಜನ್ ದಾಸ್ ಎನ್ನುವಂಥ ಒಬ್ಬರು ಮಹನೀಯರು ತಾವು ಮಾರ್ಗದರ್ಶನ ಕೊಡ್ತಾರೆ. ಎಲ್ಲ ಯುವಕರನ್ನು ಸೇರಿಸಿದರು. ನೀವು ಸಾಮಾನ್ಯರಲ್ಲ, ನೀವು ಯೋಧರು. ನೀವು ಯೋಧರು ಮಾಡ್ತಕ್ಕಂತಹ ಕೆಲಸ ಯಾವುದು ಅದನ್ನು ಮಾಡಿ. ಯೋಧರೇ ಬಯಸಿ ಬನ್ನಿ ಶುಭೋದಯಕ್ಕೆ ಸ್ವಾಗತ. ಹೇ ಯೋಧರೇ, ನೀವು ಶುಭೋದಯಕ್ಕೆ ಸ್ವಾಗತವನ್ನು ಮಾಡಿ ಬನ್ನಿ. ಇವತ್ತು ನಾವು ಅಸ್ತಮಾನ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಚಿಂತೆ ಮಾಡಬೇಡಿ. ಭಾರತ ಮಾತೆ ಮತ್ತೆ ಪರಮ ವೈಭವ ಸ್ಥಿತಿಗೆ ಬರುವ ಆ ಉದಯ ಕಾಲವನ್ನು ನೆನೆಯಿರಿ

ದೇಶದ ಪ್ರತಿಯೊಬ್ಬ ಯುವಕನು ಕೂಡ ಯೋಧನಾಗಬೇಕು. ತಾನು ಯೋಧನಾಗಿ ಈ ದೇಶದ ಬಂಧನವನ್ನು ಬಿಡಿಸಲಿಕ್ಕೆ ಸಿದ್ಧನಾಗಬೇಕು ಅನ್ನುವಂಥ ಎಲ್ಲ ಯುವಕರನ್ನು ಸಂಘಟನೆ ಮಾಡಿದ್ದಕ್ಕೆ ಫಲವಾಗಿ ಆಗಿನ ನ್ಯಾಯಾಲಯ ಇವರಿಗೆ 6 ತಿಂಗಳ ಕಾಲ ಸಜೆಯನ್ನು ಕೊಡ್ತದಂತೆ. ಈ 6 ತಿಂಗಳ ಕಾಲ ಸಜೆ ಕೊಟ್ಟಾಗ ಸುಭಾಷ್ ಚಂದ್ರ ಬೋಸ್ರು ಕೇಳ್ತಾರಂತೆ, ಇಷ್ಟೇ 6 ತಿಂಗಳ ನಾನು ಮಾಡಿದ ಈ ಕೆಲಸಕ್ಕೆ 6 ತಿಂಗಳು ಸಜೆಯ, ನಾನೇನು ಕೋಳಿ ಕದ್ದಿದ್ದೇನೆ ಅಂತ ಕೇಳ್ತಾರೆ. ಆಲೋಚನೆ ಮಾಡಿ, ಒಬ್ಬ ಒಂದು ವಿಶೇಷವಾದಂತಹ ಒಂದು ಪಾರಿತೋಷಕ ಕೊಟ್ಟಾಗ ನಾನು ಇಷ್ಟು ಹರಿಕತ್ತು ಗಟ್ಟಿಯಲ್ಲಿ ಮಾಡಿದ್ದೇನೆ, ಬೆವರು ಸುರಿಸಿದ್ದೇನೆ, ನನಗೆ ಇಷ್ಟೇ ಕೊಟ್ಟದ್ದು ಅಂತ ಕೇಳುವುದು ಸ್ವಾಭಾವಿಕ. ಆದರೆ ಕಷ್ಟ ಬಂದಾಗ ನನಗೆ ಇಷ್ಟೇ ಕಷ್ಟವ ಅಂತ ಕೇಳುವ ಯಾರು ಒಬ್ಬನಿದ್ದಾನೆ ಭಾರತ ದೇಶದಲ್ಲಿ? ಸುಭಾಷ್ ಚಂದ್ರ ಬೋಸರಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಕೊಟ್ಟಂತಹ 6 ತಿಂಗಳ ಸಜೆ ನನ್ನನ್ನು ನೀವು 60 ವರ್ಷ ನೀವು ಸೇರಿಸಿ, ಯಾಕೆ ಭಾರತ ಭೂಮಿಯ ಸಮಸ್ತ ಯೋಧರನ್ನ ಸಮಸ್ತ ಯುವಕರನ್ನ ಯೋಧರನ್ನಾಗಿ ಮಾಡುವಂತಹ ನಿಮಗೆ ವಿರುದ್ಧವಾದ ಕೆಲಸ ನಾನು ಮಾಡ್ತಾ ಇದ್ದೇನೆ. ಆಗ ನೀವು ನನಗೇನು ಮಾಡಬೇಕು, ನನ್ನನ್ನು ಹತ್ತಿಕ್ಕಬೇಕು, ಹತ್ತಿಕ್ಕಲಿಲ್ಲವಲ್ಲ ನೋಡೋಣ ಅಂತ ಅಲ್ಲಿಂದ ಬಿಡುಗಡೆಯಾಗಿ ಬರ್ತಾರೆ. 1910 ಅವರು ಡಾಕ್ಟರ್ಜಿಯವರನ್ನು ಭೇಟಿಯಾದ್ರಂತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿರ್ತಕ್ಕಂತಹ ಡಾಕ್ಟರ್ ಹೆಡಗೇವಾರನ್ನು ಅವರನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ. ಯಾಕೆಂತಂದರೆ ಒಂದು ಸಂಘಟನೆಗೆ ಏನೆಲ್ಲ ವಿಷಯಗಳು ಬೇಕಾದಲ್ಲ ಸಂಗ್ರಹ ಮಾಡ್ತಾರೆ. ಒಂದು ಒಳ್ಳೆಯ ಒಂದು ವಿಚಾರ ಕೆಲಸ ಮಾಡುವಾಗ ಇಂತಹ ಕೆಲಸ ಮಾಡಿದವರನ್ನು ನಾವು ಸಂಪರ್ಕಿಸುವಂತಹದ್ದು, ನೀವು ಹೇಗೆ ಮಾಡಿದ್ರಿ, ಇದರಲ್ಲಿ ಏನಾದರೂ ಕುಂದುಕೊರತೆಗಳುಂಟೋ, ಲೋಪದೋಷಗಳು ಏನು ಬರಬಹುದು ಅಂತ ನಾವು ಮೊದಲೇ ಯೋಚನೆ ಮಾಡುವಂಥದ್ದು, ಅದಕ್ಕೆ ಎಲ್ಲರನ್ನು ನಾವು ಸಂಪರ್ಕಿಸುವಂತಹದ್ದು ಸ್ವಾಭಾವಿಕ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆವಾಗ ದೇಶಭಕ್ತರ ಒಂದು ಗುಂಪನ್ನು ತಯಾರು ಮಾಡ್ತಾ ಇತ್ತು ನೋಡಿ. ಅದಕ್ಕೋಸ್ಕರವಾಗಿ ಹೇಗೆ ನಾನು ಸಂಘಟನೆ ಇನ್ನನ್ನು ಬಲಪಡಿಸಬಹುದು ಎನ್ನುವುದನ್ನು ತಿಳಿದಕ್ಕೋಸ್ಕರವಾಗಿ ಡಾಕ್ಟರ್ಜಿಯವರನ್ನು ಭೇಟಿಯಾಗಲಿಕ್ಕೋಸ್ಕರವಾಗಿ ಬಂದಿದ್ದರಂತೆ ಸುಭಾಷ್ ಚಂದ್ರ ಬೋಸರು. ಆದರೆ ಅನಾರೋಗ್ಯದ ಕಾರಣದಿಂದ ಅವರಿಗೆ ಡಾಕ್ಟರ್ಜಿಯವರನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಯಾವ ಭೇಟಿಗೋಸ್ಕರವಾಗಿ ಬಂದಿದ್ದರೋ ಅಲ್ಲಿಂದ ಕೆಲವೇ ದಿನಸಗಳಲ್ಲಿ ಡಾಕ್ಟರ್ಜಿಯವರು ಇಹಲೋಕ ವ್ಯಾಪಾರವನ್ನು ತ್ಯಾಗ ಮಾಡ್ತಾರೆ. ಆವಾಗ ಸುಭಾಷ್ ಚಂದ್ರ ಬಾಯಿಯಿಂದ ಬಂದಂತಹ ಒಂದು ಮಾತು ಏನಂತಂದರೆ, ನನ್ನ ಜೀವನದಲ್ಲಿ ನಾನೊಂದು ಅಮೋಘ ಮಿಲನವನ್ನು ಕಳೆದುಕೊಂಡೆ, ನಾನು ಅವರನ್ನು ಭೇಟಿಯಾಗಿರ್ತಿದ್ರೆ ಇವತ್ತು ನಾನು ಎಷ್ಟು ದಿವಸ ಅಂತ ಯೋಚನೆ ಮಾಡಿದ್ನೋ ಅದಕ್ಕಿಂತ ಮೊದಲೇ ನಾನು ಯುವಶಕ್ತಿಯನ್ನು ಸಂಘಟನೆ ಮಾಡ್ತಾ ಇದ್ದೇನೆ. ಅವರಿಗೆ ಭೇಟಿಯಾಗಲಿಕ್ಕೆ ಆಗಲಿಲ್ಲ. ಬೆಳೀತಾ ಇದೆ ಇವರ ಈ ವಿಶೇಷವಾಗಿರತಕ್ಕಂತಹ ಯೋಜನೆಗಳು. ತಾನು ಈ ಕೆಲಸವನ್ನು ಮಾಡಬೇಕಾದ ತನಗೊಂದು ನೆಲೆ ಬೇಕು ಎಂಬುದನ್ನು ತಿಳಿದುಕೊಂಡಂತಹ ಸುಭಾಷ್ ಚಂದ್ರ ಬೋಸರು ಬಂಗಾಳದ ರಾಷ್ಟ್ರೀಯ ಕಾಂಗ್ರೆಸ್, ಆವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಈಗಿನ ಕಾಂಗ್ರೆಸ್ ಅಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಆವಾಗ ರಾಷ್ಟ್ರೀಯ ಕಾಂಗ್ರೆಸ್, ಅದರ ಬಂಗಾಳ ಪ್ರದೇಶದ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಮುಂದೆ ಇಡೀ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ತಾವು ನೇಮಕಗೊಳ್ತಾರೆ. ಯಾಕೆಂತಂದ್ರೆ ನಾನು ಈ ಕೆಲಸವನ್ನು ಮಾಡಬೇಕಾದ್ರೆ ನನಗೊಂದು ಅಧಿಕಾರ ಚುಕ್ಕಾಣಿ ಬೇಕಲ್ಲ, ನಾನು ಹೇಳಿದ ಮಾತಿಗೆ ಬೆಲೆ ಸಿಗಬೇಕಲ್ಲ, ಭಾರತೀಯರು ನನ್ನ ಮಾತನ್ನು ಒಪ್ಪಿಕೊಳ್ಳಬೇಕಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ತಾವು ಸಾಕಷ್ಟು ಇಂತಹ ಕ್ರಾಂತಿಕಾರಿ ವಿಚಾರಗಳಿಂದ ಜನರನ್ನು ಸಂಘಟಿಸಿದಾಗ ಅಲ್ಲಿ ಶಾಂತಿ ಪಥದಿಂದ ಹೋಗುವವರಿದ್ದಾರೆ. ಮಹಾತ್ಮ ಗಾಂಧೀಜಿ ಅಂತವರು, ನೆಹರು, ಮಹಾತ್ಮ ಗಾಂಧೀಜಿ, ವಲ್ಲಭಾಯ್ ಪಟೇಲ್, ಇಂತಹ ಮಹಾನ್ ಧುರೀಣರು ರಾಷ್ಟ್ರೀಯ ಕಾಂಗ್ರೆಸ್ನ ಆ ಸದಸ್ಯರಾಗಿದ್ದರು. ಆ ಸಮಯದಲ್ಲಿ ಅವರು ಇವರ ಕ್ರಾಂತಿಕಾರಿ ಧೋರಣೆಯನ್ನು ವಿರೋಧ ಮಾಡಿದರು ಅಂತ ಕೂಡ ಇತಿಹಾಸದಲ್ಲಿ ಹೇಳ್ತದೆ. ಯಾಕೆಂತಂದರೆ ನೇರವಾಗಿ ಕ್ರಾಂತಿಯುಕ್ತವಾಗಿ ಹೋಗುವುದು ಸರಿಯಲ್ಲ, ನಾವು ಶಾಂತರಾಗಿ ಬಗ್ಗಿ ಸಲಾಮು ಹೊಡೆದು ನಾವು ಬ್ರಿಟಿಷರಿಂದ ಇದನ್ನು ಪಡ್ಕೊಳ್ಳುವ ಅಂತ ಹೇಳುವಂತಹ ವಿಚಾರವನ್ನು ಇವರು ಅಲ್ಲಗಳೆದರಂತೆ. ಇವರು ಹೇಳ್ತಾರೆ, ನಮ್ಮ ಹಕ್ಕನ್ನು ಕಿತ್ತುಕೊಳ್ಳಿಕ್ಕೆ ನಾವು ಬಲಪ್ರಯೋಗ ಮಾಡಬೇಕು, ಬಲಪ್ರಯೋಗ ಮಾಡದೇ ಇದ್ದರೆ ಒಂದು ಹಕ್ಕನ್ನು ಕಿತ್ತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಮಗೆ ನೀನಾಗಿ ಹಕ್ಕು ತಗೊಂಡು ಹೋಗುವಂತ ಕೊಡುವವ ಇಲ್ಲ, ಆದ್ದರಿಂದ ನನ್ನ ಬಲಪ್ರಯೋಗ ನಾನು ಮಾಡಬೇಕಾಗಿದೆ. ಆದ್ದರಿಂದ ಕ್ರಾಂತಿಕಾರಿ ವಿಚಾರಗಳಿಂದ ಈ ಪ್ರಕಾರವಾಗಿ ಸುಭಾಷ್ ಚಂದ್ರ ಬೋಸರು ವಿಶೇಷವಾದಂತಹ ತಮ್ಮ ಪ್ರಭಾವವನ್ನು ಬೀರ್ತಾ ಬರ್ತಾರೆ. ಅನೇಕ ವರ್ಷಗಳು ಕಳೆಯುತ್ತದೆ. ಇವರ ಕ್ರಾಂತಿಕಾರಿ ವಿಚಾರಗಳು ಬರೀ ಭಾರತ ದೇಶಕ್ಕೆ ಸೀಮಿತವಾಗಿರಬಾರದು, ಇದನ್ನು ತಿಳ್ಕೊಂಡ್ರಂತೆ ಸುಭಾಷ್ ಚಂದ್ರ ಬೋಸರು. ನಾನು ಇಲ್ಲೇ ನಿಂತುಕೊಂಡು ಕೆಲಸ ಮಾಡುವುದು ಸರಿಯಲ್ಲ, ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ಇದಕ್ಕೇನಾದರೂ ವಿಶೇಷವಾಗಿರತಕ್ಕಂತಹ ಯಾವುದಾದರೂ ಒಂದು ಮಾರ್ಗ ಇದೆಯೋ ಅಂತ ತಿಳ್ಕೊಳ್ಬೇಕು ಅಂತ ತಿಳಿದು ಆ ಕೂಡಲೇ ಅಲ್ಲಿಂದ ನೇರವಾಗಿ ವಿದೇಶಕ್ಕೆ ತಾನು ಹೊರಡುತ್ತಾರೆ. ಸಾಧಾರಣ 1939 ಅವಧಿಯಲ್ಲಿ ಸುಭಾಷ್ ಚಂದ್ರ ಬೋಸರನ್ನು ಬ್ರಿಟಿಷ್ ಸರ್ಕಾರ 11 ಬಾರಿ ಸೆರೆಮನೆಗೆ ಹಾಕಿತ್ತಂತೆ. ಆಲೋಚನೆ ಮಾಡಿ, 11 ಬಾರಿ ಸೆರೆಮನೆಗೆ ಹಾಕಿತ್ತು. ಯಾಕೆ? ರಾಷ್ಟ್ರ ವಿರೋಧಿ ಕೆಲಸವನ್ನು ನೀನು ಮಾಡ್ತೀ ಅಂತ. ಯಾರಿಗೆ ರಾಷ್ಟ್ರ ವಿರೋಧಿ? ಅವರಿಗೆ ರಾಷ್ಟ್ರ ವಿರೋಧಿ ಕೆಲಸ, ಸುಭಾಷ್ ಚಂದ್ರ ಬೋಸರಿಗೆ ಅದು
ಇಡೀ ರಾಷ್ಟ್ರವನ್ನು ಮೇಲೆತ್ತಲಿಕ್ಕೋಸ್ಕರವಾಗಿ ತಾನು ದೇಶ ಪ್ರೇಮದಿಂದ ಮಾಡುವ ಕೆಲಸವಾಗಿತ್ತು. ಇದನ್ನು ತಿಳಿಯದೆ ರಾಷ್ಟ್ರ ವಿರೋಧಿ ಕೆಲಸ ಮಾಡ್ತಾ ಇದ್ದಿ. ಸೈದ್ಧಾಂತಿಕವಾಗಿ ಎಲ್ಲ ವಿಚಾರಗಳನ್ನು ಅಲ್ಲಗಳೆದು ಕ್ರಾಂತಿ ಪಥದಲ್ಲಿ ಜನರನ್ನು ಒಂದು ರೀತಿಯ ಟೆರರಿಸಂ, ಒಂದು ಭಯೋತ್ಪಾದನೆಯ ದೃಷ್ಟಿಯಲ್ಲಿ ಜನರನ್ನು ಬೆಳೆಸ್ತಾ ಇದ್ದೀ ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ 11 ಬಾರಿ ಸುಭಾಷ್ ಚಂದ್ರ ಬೋಸರನ್ನು ಕಾರಾಗಿರಕ್ಕೆ ಹಾಕಿದರೆ ಸುಭಾಷ್ ಚಂದ್ರ ಬೋಸರಂಥವರಿಗೆ ಇದು ಏನಾಯಿತು ಗೊತ್ತೇ? ಒಂದು ಚೆಂಡನ್ನು ನಾವು ನೆಲಕ್ಕೆ ಹೊಡೀರಿ, ನೆಲಕ್ಕೆ ಹೊಡೆದಂತಹ ಚೆಂಡು ನೀವು ಎಷ್ಟು ಬಲವಾಗಿ ಹೊಡೆಯುತ್ತೀರೋ ಅಷ್ಟು ಬಲವಾಗಿ ಮೇಲಕ್ಕೆ ನೆಗೆಯುತ್ತದೆ. ಚೆಂಡಿನ ಗುಣ ಏನು ಗೊತ್ತೇ ನಿಮಗೆ? ಗಾಳಿ ತುಂಬಿದ ಒಂದು ಚೆಂಡನ್ನು ಬಲವಾಗಿ ನೀವು ನೆಲಕ್ಕೆ ಹೊಡೆದಾಗ ನೆಲಕ್ಕೆ ಹೊಡೆದಂತಹ ಆ ಚೆಂಡು ಮತ್ತೆ ಮತ್ತೆ ಪುಟಿದೇಳುವಂತೆ. ಎಷ್ಟು ಬಾರಿ ಬ್ರಿಟಿಷರು ಇವರಿಗೆ ಈ ಪ್ರಕಾರವಾದ ಶಿಕ್ಷೆ ಕೊಟ್ಟರೋ ಅಷ್ಟು ಬಾರಿಯೂ ಕೂಡ ಸುಭಾಷ್ ಚಂದ್ರ ಬೋಸರ ಆ ಆಂತರಿಕವಾದಂತಹ ಯಾವ ಕಿಚ್ಚು ಅದು ಹೆಚ್ಚಾಗ್ತಾ ಬಂತೆ ಹೊರತು ಕಡಿಮೆ ಆಗಲೇ ಇಲ್ಲ. ಬಿಡುಗಡೆ ಆದಾಗ ಪ್ರತಿಯೊಬ್ಬರನ್ನು ತನ್ನ ಸಂಘಟನಾ ವಾಹಿನಿಗೆ ಸೇರಿಸಲಿಕ್ಕೆ ಆರಂಭ ಮಾಡಿದರು. ಅದಕ್ಕೋಸ್ಕರವಾಗಿ ವಿದೇಶಕ್ಕೆ ಹೋಗ್ತಾರೆ, ವಿದೇಶಕ್ಕೆ ಹೋಗಿ ಅಲ್ಲಿ ಸಂಘಟನೆ ಆರಂಭ ಮಾಡಿದ್ರಂತೆ. ಇತಿಹಾಸದಲ್ಲಿ ಒಂದು ಬಹಳ ಸುಂದರವಾದಂತಹ ಒಂದು ವಿಚಾರವನ್ನು ಹೇಳ್ತಾರೆ. ಏನಂತಂದರೆ, ಬ್ರಿಟಿಷರು ಭಾರತಕ್ಕೆ ಬಂದು ಏನು ಮಾಡಿದರು ಅಂತಂದರೆ, ಇಲ್ಲಿರುವಂತಹ ಜನರನ್ನು ವಿಘಟನೆ ಮಾಡಿದರು, ಒಡೆದು ಆಳಿದರು. ಇಲ್ಲಿರುವ ದೇಶದ ಜನರನ್ನು ಒಡೆದು ಆಳುವ ಕೆಲಸವನ್ನು ಬ್ರಿಟಿಷರು ಇಲ್ಲಿ ಬಂದು ಮಾಡಿದರೆ, ಸುಭಾಷ್ ಚಂದ್ರ ಬೋಸರು ವಿದೇಶಕ್ಕೆ ಹೋಗಿ ಅಲ್ಲಿರುವಂತಹ ಜನರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಆರಂಭ ಮಾಡಿದ್ರಂತೆ. ಅವರು ಹೇಳ್ತಾರೆ, ನಮ್ಮ ಕೆಲಸ ತೋಡ್ನೇ ಕಾ ನಹಿ ಜೋಡ್ನೇ ಕಾಯೆ, ನಾವು ಸಂಘಟನೆ ಮಾಡಬೇಕು. ಯಾತಕ್ಕೋಸ್ಕರ ಸಂಘಟನೆ? ಇನ್ನೊಬ್ಬರ ಮನೆ ಮುರಿಲಿಕ್ಕೆ ಸಂಘಟನೆ ಅಲ್ಲ, ಇನ್ನೊಬ್ಬರ ಚಾರಿತ್ರ ಹರಣ ಮಾಡಲಿಕ್ಕೆ ಸಂಘಟನೆ ಅಲ್ಲ. ಈ ದೇಶವನ್ನು, ಭರತ ಮಾತೆಯನ್ನು ದಾಸ್ಯದಿಂದ ಬಿಡುಗಡೆ ಮಾಡಲಿಕ್ಕೆ, ವಿಮುಕ್ತಿ ಮಾಡಲಿಕ್ಕೆ ನಮ್ಮ ಸಂಘಟನೆ ಅಂತ. ಅದಕ್ಕೋಸ್ಕರವಾಗಿ ಎಲ್ಲ ಜನರನ್ನು ಸಂಘಟನೆ ಮಾಡಿ ಸಂಘಟನಾ ವಾಹಿನಿಯಲ್ಲಿ ತಾನು ಕರ್ಕೊಂಡು ಬರ್ತಾನೆ. ಪ್ರತಿಯೊಬ್ಬರನ್ನು ಕೂಡ ಈ ಪ್ರಕಾರವಾಗಿ ಬೆಳೆಸುತ್ತಾ ಮುಂದುವರಿಯುತ್ತಾರೆ. ಒಂದು ಸಮಸ್ಯೆ ಸುಭಾಷ್ ಚಂದ್ರ ಬೋಸರಿಗೆ ಅಡ್ಡಿಯಾಯಿತು ಏನು ಅಂತಂದರೆ, ಯಾವ ತನ್ನ ರಾಷ್ಟ್ರೀಯ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ತಾನು ಅಧ್ಯಕ್ಷನಾಗಿದ್ದೇನೋ, ಇಲ್ಲಿ ಬೇರೆ ಬೇರೆ ವಿಧವಾಗಿರತಕ್ಕಂಥ ಅವರ ಮನಸ್ಸಿಗೆ ನೋವುಂಟು ಮಾಡುವಂಥ ಅನೇಕ ವಿಚಾರಗಳು ಬಂತು. ಸ್ವತಃ ಗಾಂಧೀಜಿಯವರೇ ಅವರ ಧೋರಣೆಗಳನ್ನು ವಿರೋಧ ಮಾಡಲಿಕ್ಕೆ ಆರಂಭ ಮಾಡಿದರು ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಹಾಗಾದರೆ ನಾನು ಯಾವ ಕೆಲಸಕ್ಕೋಸ್ಕರವಾಗಿ ಒಂದು ಸಂಘಟನೆಯನ್ನು ಸೇರಿಕೊಂಡಿದ್ದೇನೋ, ಆ ಸಂಘಟನೆಯಲ್ಲಿ ತನಗೆ ಬೇಕಾದಂಥ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದರೆ ನಾನೇನು ಮಾಡಬೇಕು? ತೊರೆಯಬೇಕು ಅದನ್ನು. ಸಿದ್ಧಾಂತ ಏನು ಹೇಳ್ತದೆ ಗೊತ್ತೇ? ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ಅಂತ ಹೇಳ್ತಾರೆ. ನಾವು ಮೊತ್ತ ಮೊದಲಾಗಿ ಮಾಡಬೇಕಾದ ಕೆಲಸ ಏನು? ಅನುಕೂಲ ಸಂಕಲ್ಪ ಮಾಡಿಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ಇವತ್ತು ನಾನು ಬೆಳಗ್ಗಿನಿಂದ ಕಡಿಮೆ ಪಕ್ಷ ಮಧ್ಯಾಹ್ನ ತನಕವಾದರೂ ಹರಿಕತೆಗೆ ಬಂದು ಕೂತುಕೊಳ್ಳುತ್ತೇನೆ ಎನ್ನುವ ಅನುಕೂಲ ಸಂಕಲ್ಪ. ಈ ಅನುಕೂಲ ಸಂಕಲ್ಪ ನಾವು ಮನಸ್ಸಿಗೆ ಮಾಡಿದ ಮೇಲೆ ಅದಕ್ಕೆ ಕೆಲವೊಂದು ಪ್ರತಿಕೂಲಗಳು ಬರ್ತಾವಲ್ಲ, ಅದನ್ನು ವರ್ಜನೆ ಮಾಡ್ತಾ ಬರಬೇಕು ಅಲ್ವಾ? ವಿದ್ಯಾತುರಾಣಾಂ ನ ಸುಖಂ ನ ಲಜ್ಜ, ವಿದ್ಯಾತುರಾಣಾಂ ಎನ್ನುವಂಥದ್ದು ಅನುಕೂಲ ಸಂಕಲ್ಪ. ಅದಕ್ಕೆ ಪ್ರತಿಕೂಲವಾಗಿರುವಂತಹದ್ದು ನ ಸುಖಂ ನ ನಿದ್ರಾ, ಸುಖವನ್ನು ನಿದ್ರೆಯನ್ನು ಬಿಟ್ಟು ಬಿಡಬೇಕು ವಿದ್ಯಾರ್ಥಿಗಳು. ಅದು ಬಿಡದೇ ಇದ್ದರೆ ಇಲ್ಲಿ ವಿದ್ಯೆ ಸಿಕ್ಕುವುದಿಲ್ಲ. ಆ ತತ್ವವನ್ನು ಹಿಡ್ಕೊಂಡು ಸುಭಾಷ್ ಚಂದ್ರ ಬೋಸರು ಯೋಚನೆ ಮಾಡ್ತಾರೆ, ನನ್ನ ಮಾನಸಿಕವಾದಂತಹ ಯಾವ ಸಂಕಲ್ಪ ಉಂಟೋ ಆ ಸಂಕಲ್ಪಕ್ಕೆ ಎಂದೂ ವಿಕಲ್ಪ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ನನ್ನ ಸಂಕಲ್ಪಕ್ಕೆ ವಿಕಲ್ಪ ತರುವಂತಹ ಯಾವತ್ತನ್ನು ಕೂಡ ನಾನು ಎದುರು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವಂತ ಸಂಬಂಧಿಗಳಾಗಿದ್ದರೂ ಕೂಡ ನಾನು ವರ್ಜಿಸಬೇಕು ಎಂಬುದಾಗಿ ತಿಳುವಳಿಕೆ ಮಾಡಿಕೊಂಡವರೇ, ಯಾವ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷ ಪೀಠವನ್ನು ತಾನು ಏರಿದ್ರೋ ಆ ಪೀಠಕ್ಕೆ ರಾಜೀನಾಮೆ ಕೊಟ್ಟು, ಇಡೀ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಯಾಕೆ? ಅದು ನನಗೆ ನನ್ನ ಸಂಕಲ್ಪಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ತಿಳಿದಾರೆ. ಅಲ್ಲಿಂದ ವಿದೇಶಕ್ಕೆ ಬಂದರು. ವಿದೇಶಕ್ಕೆ ಬಂದು ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಕಟ್ತಾರೆ. ಅದಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿ ಇಡೀ ದೇಶವನ್ನು ಸ್ವತಂತ್ರ ಮಾಡಲಿಕ್ಕೋಸ್ಕರವಾಗಿ, ಆಜಾದ್ ಇಂಡಿಯಾವನ್ನು ನೋಡಲಿಕ್ಕೋಸ್ಕರವಾಗಿ ಕಟ್ಟಿದಂತಹ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಎನ್ನುವಂಥ ಒಂದು ಸಂಘಟನೆಯ ಮೂಲಕವಾಗಿ ಜನರನ್ನು ಸಂಘಟನೆ ಮಾಡ್ತಾ ಬಂದರು. ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಲಿಯುವ ಯುಗದ ಹಣೆಯ ಬರಹಟ್ಟಿದ್ದಿ ಹಗೆಯ ಕುಲವ ತೊಡೆಯುವ. ನಾವೆಲ್ಲರೂ ಹೆಗಲು ಹೆಗಲು ಹೆಜ್ಜೆ ಕೊಟ್ಟು ನಾವು ಈ ಕೆಲಸವನ್ನು ಮಾಡಬೇಕು. ಯುಗದ ಹಣೆಯ ಬರಹವನ್ನು ತಿದ್ದಬೇಕು. ಈ ಜಗತ್ತಿನಲ್ಲಿ ಯುಗಕ್ಕೆ ಒಂದು ಹಣೆ ಬರಹ ಉಂಟಲ್ಲ, ಅದನ್ನು ತಿದ್ದಿ ಬರೆಯಬೇಕು ನಾವು. ಅದಕ್ಕೋಸ್ಕರವಾಗಿ

ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮುಂದುವರಿಯುತ್ತಾರೆ. ಆಜಾದ್ ಇಂಡಿಯಾ ಎನ್ನುವಂತಹ ಆ ಒಂದು ತಾತ್ವಿಕ ಚಿಂತನೆಯನ್ನೇ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂಬುದಾಗಿ ಬೆಳೆಸಿದರು. ಈ ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತದ ಈಶಾನ್ಯ ಭಾಗದಲ್ಲಿರುವಂತಹ ಕೆಲವು ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಟ್ಟಂತಹ ಕೆಲವು ಕೆಲವು ಪ್ರದೇಶಗಳ ಮೇಲೆ ತಾನು ದಾಳಿ ನಡೆಸ್ತದೆ. ಆಲೋಚನೆ ಮಾಡಿ, ದೇಶದ ಹೊರಗೆ ನಿಂತು ದೇಶದ ರಕ್ಷಣೆಗೋಸ್ಕರವಾಗಿ ತಾನು ಒನ್ ಮ್ಯಾನ್ ಆರ್ಮಿ ಅಂತ ಕೆಲಸ ಮಾಡ್ತಾನೆ. ಒನ್ ಮ್ಯಾನ್ ಆರ್ಮಿ, ಏಕವ್ಯಕ್ತಿ ಸೈನೆ. ನಾವು ಸೇನೆ ಹೇಗೆ, ಏಕವ್ಯಕ್ತಿ ಸೇನೆ, ಅದರ ಪ್ರಕಾರವಾಗಿ ಕೆಲಸ ಮಾಡ್ತಾರೆ. ಈಶಾನ್ಯ ಭಾಗದಲ್ಲಿರುವಂತಹ ಕೆಲವಾರು ಪ್ರದೇಶಗಳನ್ನು ತಾವು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡು ಹಾಗೆ ಮುಂದುವರಿದು ಮುಂದುವರಿದು ಬರ್ತಾ ಇದ್ದರೆ ಯಾರು ಹೇಳಿದ ಮಾತನ್ನು ಕೇಳ್ತಾ ಇರಲಿಲ್ಲವಂತೆ. ಅವರನ್ನು ಬಗ್ಗುಬಡಿಯುವಂತಹ, ಅವರ ಆ ಕಾರ್ಯದ ಓಘವನ್ನು ವೇಗವನ್ನು ತಡೆಯುವಂತಹ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗ್ತದೆ. ಯಾಕೆ, ಯಾಕೆಂತಂದರೆ ಮುಖ್ಯವಾಗಿ ಇಲ್ಲಿ ನೋಡಬೇಕಾದದ್ದು ಏನು ಅಂತಂದರೆ, ಸುಭಾಷ್ ಚಂದ್ರ ಬೋಸರ ವ್ಯಕ್ತಿ ಧರ್ಮಕ್ಕೆ ಅನುಗುಣವಾಗಿ ಅವರು ವ್ಯಕ್ತಿ ಧರ್ಮವನ್ನು ರೂಪಿಸಿಕೊಂಡಿದ್ದರು. ಇದೊಂದು ಪ್ರಧಾನವಾದ ಅಂಶ ಬಂಧುಗಳೇ. ನಾವು ಯಾವುದೇ ನಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ನಾವು ಮಾಡಬೇಕು ಅಂತಿದ್ದರೂ ಕೂಡ ನಮ್ಮ ವ್ಯಕ್ತಿ ಧರ್ಮ ವೃತ್ತಿ ಧರ್ಮ ಹೊಂದಾಣಿಕೆ ಆಗಬೇಕು, ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ನಮ್ಮ ವ್ಯಕ್ತಿ ಧರ್ಮ ಬೇರೆ, ವೃತ್ತಿ ಧರ್ಮ ಬೇರೆ. ಆದರೆ ವ್ಯಕ್ತಿ ಧರ್ಮ ಅಂತಂದರೆ ಒಬ್ಬ ಮನುಷ್ಯ ತಾನು ಸ್ವಾಭಾವಿಕವಾಗಿರ್ತಕ್ಕಂತಹ ಗುಣ, ಅದು ವ್ಯಕ್ತಿ ಧರ್ಮ. ವೃತ್ತಿ ಧರ್ಮ ಅಂತಂದರೆ ಒಂದು ಕೆಲಸದಲ್ಲಿರುವಾಗ ಅವ ಏನು ಗುಣವನ್ನು ಪ್ರದರ್ಶನ ಮಾಡಬೇಕು, ಅದು. ಇದು ಎರಡೂ ಕೂಡ ಸಮಾನವಾಗಿ ಬರಬೇಕು. ಸುಭಾಷ್ ಚಂದ್ರ ಬೋಸರ ಹೃದಯದಲ್ಲಿ ಆ ಶಕ್ತಿ ಚೈತನ್ಯ ಅದು ಕೆಚ್ಚು ಇದ್ದ ಕಾರಣದಿಂದ ಅವರು ಮಾಡುವ ಕೆಲಸಕ್ಕೆ, ಆ ವೃತ್ತಿಗೆ ಅದು ಪೂರಕವಾಯಿತು. ಇಲ್ಲಂತಾದರೆ ಸ್ವಲ್ಪ ಯಾರೋ ಏನೋ ಹೇಳ್ತಾರೆ ಅಂತಾಗ ಬಿಟ್ಟು ಹೋಗುವಂಥದ್ದು ಅಲ್ವೇ. ಒಬ್ಬ ದೇಶದ ಮೇಲೆ ಭಯಂಕರ ಭಕ್ತಿ ಇರುವವ, ಈ ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಂಥ ಒಬ್ಬ ಶೂರ, ಅವನು SSLC ಎಲ್ಲ ಪಾಸ್ ಆದ ಮೇಲೆ ಸೇನೆಗೆ ಸೇರಬೇಕು ಅಂತ ಬಂದ. ಅವನ ಮನಸ್ಸಿನಲ್ಲಿ ದೇಶವನ್ನು ರಕ್ಷಣೆ ಮಾಡಬೇಕೆನ್ನುವಂಥ ಒಂದು ವ್ಯಕ್ತಿ ಧರ್ಮ, ದೇಶಕ್ಕೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಬೇಕು ಎನ್ನುವಂಥ ವ್ಯಕ್ತಿ ಧರ್ಮ, ಯಾರು ದೇಶಕ್ಕೆ ವಿರುದ್ಧವಾಗಿ ನಡೀತಾರೆ ಅವರನ್ನು ಬಗ್ಗುಬಡಿಬೇಕು, ಗುಂಡು ಹಾಕಬೇಕು ಎನ್ನುವಂಥ ವ್ಯಕ್ತಿ ಧರ್ಮ. ಅವ ಬಂದ ಸೇನೆಗೆ ತಾನು ಭಾಗವಹಿಸ್ಲಿಕ್ಕೋಸ್ಕರವಾಗಿ, ಆ ಆರ್ಮಿಗೆ ಸೇರ್ಲಿಕ್ಕೋಸ್ಕರವಾಗಿ. ಆದರೆ ಪರೀಕ್ಷೆ ಸಮಯದಲ್ಲಿ ಅವನ ಚೆಸ್ಟ್ ಕಡಿಮೆ ಉಂಟು ಎನ್ನುವ ಕಾರಣಕ್ಕೋಸ್ಕರವಾಗಿ ರಿಜೆಕ್ಟ್ ಮಾಡಿಬಿಟ್ರು. ಚೆಸ್ಟ್ ಕಡಿಮೆ ಉಂಟಂತ ರಿಜೆಕ್ಟ್ ಮಾಡಿದ್ರು, ಚೆಸ್ಟಿನ ಒಳಗೆ ಎಷ್ಟು ಕಿಚ್ಚು ಉಂಟಂತ ಹೇಳೋದನ್ನು ನೋಡಲಿಲ್ಲ ಅವರು, ರಿಜೆಕ್ಟ್ ಮಾಡಿಬಿಟ್ರು. ಕೊಡೆಗೆ ಹೊಟ್ಟೆ ತುಂಬಿಸಬೇಕಲ್ಲ, ಅದಕ್ಕೋಸ್ಕರವಾಗಿ ಕೆಲಸಕ್ಕೆ ಸೇರಿದ. ಏನು ಕೆಲಸ ಗೊತ್ತೇ, ಪ್ರೈಮರಿ ಶಾಲೆಯಲ್ಲಿ ಮಾಸ್ಟ್ರಾಗಿ ಸೇರಿಕೊಂಡ. ಯಾವಾಗ ಪ್ರೈಮರಿ ಶಾಲೆಯಲ್ಲಿ ಮಾಸ್ಟ್ರಾಗಿ ಸೇರಿಕೊಂಡೋ, ಇವನ ವ್ಯಕ್ತಿ ಧರ್ಮ ಏನು, ತಪ್ಪು ಮಾಡಿದವರನ್ನು ಗುಂಡು ಹಾಕಬೇಕು ಅಂತ ಲೆಕ್ಕ ಅಲ್ವೇ. ಈ ತಪ್ಪು ತಪ್ಪು ಮಗ್ಗಿ ಹೇಳುವಂಥ ಮಕ್ಕಳನ್ನು ಕಂಡಾಗ ಇವನಿಗೆ ಕುತ್ತಿಗೆ ಹಿಸಬೇಕು ಅಂತ ಆಗ್ತದೆ. ಓ ಅಂತ ಹೋಗಿ ಹತ್ರ ಬರ್ತಾನೆ, ಪರವಾಗ ಗೊತ್ತಾಗ್ತದೆ, ಓ ಇದು ಮಕ್ಕಳು, ನಾನು ಆರ್ಮಿ ಅಲ್ಲ ಅಂತ. ಯಾಕೆ, ಅವನ ವ್ಯಕ್ತಿ ಧರ್ಮಕ್ಕೆ ವಿರುದ್ಧವಾಗಿರುವಂತಹ ವೃತ್ತಿ ಸಿಕ್ಕಿತು ನೋಡಿ. ಅವನ ವ್ಯಕ್ತಿ ಧರ್ಮಕ್ಕೆ ವಿರುದ್ಧವಾದಂತಹ ವೃತ್ತಿ ಯಾವಾಗ ಸಿಕ್ಕಿತೋ ಆವಾಗ ಎಲ್ಲ ಅಡಿಮೇಲಾಗ್ತದೆ. ಆದರೆ ಅದೇ ವ್ಯಕ್ತಿ ಧರ್ಮಕ್ಕೆ ಅನುಗುಣವಾಗಿ ಅವನ ಚೆಸ್ಟ್ ಕಡಿಮೆ ಇದ್ದರೂ ಕೂಡ ಹೃದಯಂತರಾಳದಲ್ಲಿ ಆ ಕಿಚ್ಚು ಉಂಟು, ರಾಷ್ಟ್ರ ಪ್ರೇಮ ಉಂಟು ಅಂತ ತಿಳಿದು ಆ ಯಾರ ನಿರೀಕ್ಷಕರಿದ್ದಾರೋ ಅವರು ಅವನನ್ನು ಸೇನೆಗೆ ಸೇರಿಸಿದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಒಂದು 25 ಜನರನ್ನಾದರೂ ಕೂಡ ಗುಂಡು ಹಾಕಿಕೊಳ್ತಿದ್ದಾರೆ. ಯಾಕೆ, ಅವನ ವೃತ್ತಿ ಧರ್ಮ ಅದಕ್ಕನುಗುಣವಾಗಿತ್ತು. ಇಲ್ಲಿ ನೇತಾಜಿ ಯಾರು ಸುಭಾಷ್ ಚಂದ್ರ ಬೋಸರಿದ್ದಾರೆ, ಅವರ ವೃತ್ತಿ ಧರ್ಮ ವ್ಯಕ್ತಿ ಧರ್ಮ ಎರಡು ಹೊಂದಾಣಿಕೆ ಇದ್ದದ್ದರಿಂದ ಅವರ ಯಾವ ಕಾರ್ಯವನ್ನು ಕೂಡ ತಡೆಯೋದಕ್ಕೆ ಯಾರನ್ನೂ ಸಾಧ್ಯವಾಗಲಿಲ್ಲ. ಅವರನ್ನು ನೇತಾಜಿ ಅಂತ ಕರೆದ್ರಂತೆ. ನೇತಾಜಿ ಅಂತಂದರೆ ಲೀಡರ್ ಅಂತ ಅರ್ಥ ಅಲ್ವೇ. ನೇತಾಜಿ ಅಂತ ಹೆಸರು ಮಾತ್ರ ಅಲ್ಲ ಅವ್ರದ್ದು, ನಮ್ಮಲ್ಲಿ ಎಷ್ಟೋ ಜನರಿದ್ದಾರೆ ಹೆಸರು ಮಾತ್ರ. ಈ ಫೈಲ್ ಮ್ಯಾನ್ ರಾಮಯ್ಯ ಶೆಟ್ಟಿ ಅಂತ ಒಬ್ಬ ಇದ್ದಾನೆ, ಫೈಲ್ ಮ್ಯಾನ್ ರಾಮನ್ ಶೆಟ್ಟಿ ಅಂತ. ಫೈಲ್ ಮ್ಯಾನ್ ಹೇಗಿರ್ತಾನೆ, ಫೈಲ್ ಮ್ಯಾನ್. ಆ ಫೈಲ್ ಮ್ಯಾನಿಗೆ ಕೆಳಗೆ ಜಿರಳೆ ಬಂದರೆ ಅವನ ಮೇಲೆ ಹತ್ತು ಕೂತ್ಕೊಳ್ಳೋದು, ಯೋ ಜಿರಳೆ ಅಂತ ಅಲ್ವೇ. ಫೈಲ್ ಮ್ಯಾನಿಗೆ ಜಿರಳೆ ಬಂದಗಳು ಇದ್ದು ಹೊರತಂತ ನಾವು ಫೈಲ್ ಮ್ಯಾನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೇತಾಜಿ ಎನ್ನುವಂತಹ ಹೆಸರನ್ನು ಪಡೆಯುತ್ತಾರೆ. ಅಲ್ಲಿಂದ ನೇರವಾಗಿ ಮುಂದೆ ಮುಂದೆ ಮುಂದೆ ಮುಂದೆ ಸಾಗುತ್ತಾರೆ. ಇಡೀ ದೇಶವನ್ನು ರಕ್ಷಣೆ ಮಾಡಬೇಕೆನ್ನುವಂತಹ ಆ ಒಂದು ಗುರಿಯಿಂದ ತಾನು ಮುಂದೆ ಮುಂದೆ ಹೋದಂತಹ ಸಂದರ್ಭ, ಎಲ್ಲ ರಾಷ್ಟ್ರಗಳು ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದೆ. ಈ ಸಹಕಾರ ಕೊಟ್ಟಂತಹ ಸಂದರ್ಭದಲ್ಲಿ 1943 ಇಸವಿ ಅಕ್ಟೋಬರ್ 21 ಸಿಂಗಾಪುರ್ ರಾಷ್ಟ್ರದಲ್ಲಿ ಒಂದು ಭಾರತದ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವನ್ನು ನೇಮಕ ಮಾಡ್ತಾರೆ. ಆಲೋಚನೆ ಮಾಡಿ ಬಂಧುಗಳೇ, ಒಬ್ಬ ವ್ಯಕ್ತಿ ಏನೆಲ್ಲ ಮಾಡಬಹುದು ಎನ್ನುವುದಕ್ಕೆ ಸುಭಾಷ್ ಚಂದ್ರ ಬೋಸರೇ ದಾರ್ಶನಿಕ ದೃಶ್ಯ, ಅವರ ಒಂದು ಒಂದು ಉದಾತ್ತವಾದ ದೃಷ್ಟಿಕೋನವನ್ನು ಕೊಟ್ಟವರು. ಒಂದು ಹಂಗಾಮಿ ಸರ್ಕಾರ, ಭಾರತ ದೇಶದ ಸ್ವತಂತ್ರ ಭಾರತದ ಒಂದು ಸರ್ಕಾರವನ್ನು ಸಿಂಗಾಪುರದಲ್ಲಿ ಇದ್ದುಕೊಂಡು ಮಾಡ್ತಾರೆ. ಯಾವ ಆ ಹಂಗಾಮಿ ಸರಕಾರವನ್ನು ಮಾಡಿದರೋ ಆ ಸರಕಾರಕ್ಕೆ ಇಟಲಿ, ಜಪಾನ್, ಜರ್ಮನಿ, ಫಿಲಿಪೈನ್, ಕೊರಿಯಾ, ಐರ್ಲ್ಯಾಂಡ್ ಸರಕಾರ ಎಲ್ಲ ಈ ಹಂಗಾಮಿ ಸರಕಾರವನ್ನು ಬೆಂಬಲಿಸಿದವು. ಯುದ್ಧ ಮುನ್ನಡೆಯುತ್ತಾ ಬರುವಂತಹ ಸಂದರ್ಭದಲ್ಲಿ ಜಪಾನ್ನ ಸರ್ವವಿಧವಾದಂತಹ ಆ ಶಕ್ತಿಯಿಂದ, ಬೆನ್ನೆಲುಬಿನಿಂದ, ಅವರ ಬೆಂಬಲದಿಂದ ಮುನ್ನಡೆಯುವಂತಹ ಸಂದರ್ಭ, ಸುಭಾಷ್ ಚಂದ್ರ ಬೋಸರ ಈ ಓಘಕ್ಕೆ ಅಡ್ಡಿ ಬರುವಂತಹ ಕೆಲಸವೊಂದು ನಡೆಯಿತಂತೆ.
ಜಪಾನ್ ದೇಶ ಯುದ್ಧದಲ್ಲಿ, ಜಾಗತಿಕ ಯುದ್ಧದಲ್ಲಿ ಶರಣಾಗುತ್ತದೆ. ಯಾವಾಗ ಜಪಾನ್ ಶರಣಾಗುತ್ತದೋ ಸುಭಾಷ್ ಚಂದ್ರ ಬೋಸರ ಜಂಘಾಫಲವೇ ಉಡುಗಿ ಹೋಗ್ತದೆ. ಯಾಕೆ? ನಾನು ಯಾವ ರಾಷ್ಟ್ರದ ಬೆಂಬಲದಿಂದ, ಯಾವ ರಾಷ್ಟ್ರವನ್ನು ನಂಬಿಕೊಂಡು ಈ ಕೆಲಸವನ್ನು ಮಾಡಿದ್ದೇನೋ ಆ ರಾಷ್ಟ್ರವೇ ಶರಣಾಯಿತು ಅಂತ ಆದರೆ ಹಾಗಿದ್ರೆ ನಾನು ಯಾರನ್ನು ನಂಬಲಿ? ಹಾಗಿದ್ರೆ ನಾನು ನಂಬಬೇಕಾದದ್ದು ಇನ್ನು ಯಾರನ್ನು ಅಲ್ಲ. ಇಂಥವರನ್ನು, ಅವರನ್ನು, ಇವರನ್ನು ನಂಬುವಂಥ ಕೆಲಸ ನಾನು ಮಾಡಬಾರದು. ನನ್ನ ಸ್ವಂತ ಬಲವನ್ನು ನಂಬಬೇಕು, ನನ್ನ ಸ್ವಂತ ಬೆಂಬಲಿಗರು ಯಾರಿದ್ದಾರೆ ಅವರನ್ನು ನಂಬಬೇಕು ಎನ್ನುವಂತಹ ಮಾತುಗಳನ್ನು ಹೇಳಿ ಜಪಾನ್ ಕೈಬಿಟ್ಟರೆ ಏನಾಯ್ತಂತೆ? ಇಷ್ಟು ಜನರು ನಮ್ಮಲ್ಲಿದ್ದಾರಲ್ಲ, ಅವರನ್ನು ಪ್ರೇರಣೆ ಕೊಡ್ತಾರಂತೆ. ಹೇ ಯುವಕರೇ, ನೋಡಿ ನಿಮ್ಮ ತಾಯಿಯನ್ನು.

ದೇಶದ ಋಣವನ್ನು ತೀರಿಸಲಿಕ್ಕೋಸ್ಕರವಾಗಿ ನೀವೆಲ್ಲ ನಮ್ಮ ಜೊತೆಯಲ್ಲಿ ಸೇರಬೇಕು ಎನ್ನುವಂತಹ ಮಾತುಗಳನ್ನು ಹೇಳಿ ಅವರನ್ನು ಪ್ರಚೋದಿಸಿ ಮುನ್ನೋಡಿಯುತ್ತಾ ಇನ್ನು ನನಗೆ ಬೆಂಗಾವಲಾಗಿರ್ತಕ್ಕಂಥವರು ರಷ್ಯಾ. ಆ ರಷ್ಯಾವನ್ನು ತನ್ನ ಕೈವಶ ಮಾಡಿಕೊಳ್ಳಬೇಕು, ಅವರನ್ನು ಒಲಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ತಾನು ರಷ್ಯಕ್ಕೆ ಹೋಗುವಂತಹ ವಿಮಾನವನ್ನು ಏರಿದ. ಸುಭಾಷ್ ಚಂದ್ರ ಬೋಸರು ಕೆಳಗಿಳಿಯಲಿಲ್ಲ. ರಷ್ಯವನ್ನು ತಾನು ಭೇಟಿಯಾಗಿ ರಷ್ಯದಲ್ಲಿರತಕ್ಕಂತಹ ಜನರನ್ನು ಸಂಘಟಿಸಿ ರಷ್ಯದ ಯಾವ ರಾಜಕೀಯ ಧುರೀಣರ ಜೊತೆಯಲ್ಲಿ ರಷ್ಯದ ದೇಶದ ಬೆಂಬಲವನ್ನು ಪಡೆದು ನನ್ನ ದೇಶವನ್ನು ನಾನು ಮತ್ತೆ ನನ್ನ ಆ ಕಪಿಮುಷ್ಟಿಯಿಂದ ಬಿಡಿಸಿ ದೇಶದ ಮಾತೆಯ ಋಣ ತೀರಿಸಬೇಕು ಅಂತ ಪ್ರಯತ್ನ ಪಟ್ಟರು ನೋಡಿ. 1945 August 18 ವಿಮಾನದಲ್ಲಿ ರಷ್ಯಾಕ್ಕೆ ಹೊರಟಂತಹ ಯಾವ ಸುಭಾಷ್ ಚಂದ್ರ ಬೋಸರ ಆ ವಿಮಾನ ಅಪಘಾತಕ್ಕೀಡಾಗ್ತದೆ. ಎಡರೆಕ್ಕೆಗೆ ಬೆಂಕಿ ತಗಲಿತು, ಯಂತ್ರಕ್ಕೆ ಬೆಂಕಿ ತಗಲಿತು. ಆ ತಕ್ಷಣವೇ ಇಡೀ ವಿಮಾನಕ್ಕೆ ಬೆಂಕಿ ತಗಲಿದಾಗ ನನ್ನ ರಾಷ್ಟ್ರ ಪ್ರೇಮದ ಕಿಚ್ಚನ್ನು ತೋರಿಸಿಕೊಳ್ಳಿಕ್ಕೋಸ್ಕರವಾಗಿ, ನನ್ನ ರಾಷ್ಟ್ರವನ್ನು ಬಂಧನದಿಂದ ಬಿಡಿಸಿಕೊಳ್ಳಿಕ್ಕೋಸ್ಕರವಾಗಿ, ಅವಕಾಶ ನನಗೆ ಬೇಕು ಎನ್ನುವಂತಹ ಉದ್ದೇಶದಿಂದ, ನನ್ನ ಪ್ರಾಣ ಉಳಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಅಲ್ಲ, ಈ ರಾಷ್ಟ್ರವನ್ನು ಉಳಿಸಿಕೊಳ್ಳಬೇಕು ಅದಕ್ಕೋಸ್ಕರ ನನ್ನ ಪ್ರಾಣ ಅತ್ಯಗತ್ಯ ಎನ್ನುವ ಕಾರಣಕ್ಕೋಸ್ಕರವಾಗಿ ಜೀವ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಅತೀವ ಗಾಯಗಳಾಗಿ ಆಸ್ಪತ್ರೆಯಲ್ಲಿ, ತೈಪೇ ಆಸ್ಪತ್ರೆಯಲ್ಲಿ ನಿಧನರಾದರು ಎನ್ನುವಂತಹ ವಿಚಾರವನ್ನು ಜಪಾನ್ನ ಪತ್ರಿಕೆ, ಜಪಾನ್ನ ಮಾಧ್ಯಮಗಳು ಹೊರಗೆಡುತ್ತದೆ. ಇವತ್ತಿಗೂ ಕೂಡ ನಿಧನರಾಗಿಲ್ಲ, ಅವರು ಇಲ್ಲ, ಅವರು ತಪ್ಪಿಸಿಕೊಂಡಿದ್ದಾರೆ, ಹಾಗೆ ಏನಿದ್ರೂ ಕೂಡ ಅವರು ಇಲ್ಲ ಎನ್ನುವ ಭಾವನೆ ಇಲ್ಲ. ಯಾಕೆ? ನಮ್ಮ ಹೃದಯದಲ್ಲಿ ಅವರು ಇದ್ದಾರೆ. ಅವರು ಸತ್ತಿಲ್ಲ, ಸುಭಾಷ್ ಚಂದ್ರ ಬೋಸ್ ಸತ್ತಿಲ್ಲ. ಘಂಟಾಘೋಷವಾಗಿ ನಾವು ಹೇಳ್ತೇವೆ, ಸುಭಾಷ್ ಚಂದ್ರ ಬೋಸ್ ಸತ್ತಿಲ್ಲ, ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ.

ಮನಸ್ಸನ್ನು ನಾನು ನಿರ್ಮಾಣ ಮಾಡಿದ್ದೇನೆ ಎನ್ನುವಂಥ ಆ ತೃಪ್ತಿಯಿಂದ ದೇಹತ್ಯಾಗ ಮಾಡ್ತಾರೆ. ಇವತ್ತಿಗೂ ಕೂಡ ಭಾರತ ಮಾತೆಯ ದಿವ್ಯ ಚರಣದಲ್ಲಿ ಇವತ್ತು ಸುಭಾಷ್ ಚಂದ್ರ ಬೋಸರ ಆ ಚಿತ್ರ ಬಹಳ ಶೋಭಾಯಮಾನವಾಗಿ ಬೆಳಗುತ್ತಾರೆ. ಟೋಪಿಯನ್ನಿಟ್ಟುಕೊಂಡು ಆ ವಿಶೇಷವಾದ ಕಳೆಯಿಂದ ಬೆಳಗುವಂಥ ಭಾರತ ಮಾತೆಯ ಪುತ್ರ ಇವತ್ತು ನಮ್ಮ ಕಣ್ಣ ಮುಂಭಾಗದಲ್ಲಿದ್ದಾನೆ. ಆ ಮಾತುಗಳನ್ನು ಹೆಚ್ಚು ಹೇಳಲಿಕ್ಕೆ ನಮಗೆ ಆಗದೇ ಇದ್ದರೂ ಕೂಡ ಈ ಅತ್ಯಲ್ಪ ಅವಧಿಯಲ್ಲಿ ನನ್ನ ಕರಣಕ್ಕೆ ಏನು ಸ್ಫುರಣವಾಗಿದೆಯೋ ಅದನ್ನು ನಿಮ್ಮ ಮುಂಭಾಗದಲ್ಲಿ ನಾನು ಅರ್ಪಣೆ ಮಾಡಿಕೊಂಡಿದ್ದೇನೆ. ಕಥೆಯಲ್ಲಿರತಕ್ಕಂಥ ಯಾವ ನ್ಯೂನತೆಗಳುಂಟು ಅದೆಲ್ಲವನ್ನು ನೀವು ಹೊಟ್ಟೆಗೆ ಹಾಕಿಕೊಂಡು, ಅಲ್ಲಿರತಕ್ಕಂಥ ಯಾವ ಆ ಚಿಂತನೆಗಳುಂಟು ಅದನ್ನು ಮಾತ್ರ ನೀವು ತಕ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡಬೇಕು. ಹರಿಕಥಾ ಪರಿಷತ್ತಿನ ಈ ಕಾರ್ಯಕ್ಕೆ ನಿಮ್ಮ ಸಂಪೂರ್ಣವಾದ ಬೆಂಬಲ ಕೊಡಬೇಕು ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಇಂಥ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಹರಿಕಥಾ ಪರಿಷತ್ತಿಗೆ ಮೊತ್ತ ಮೊದಲಾಗಿ ತನ್ನ ಸುಂದರವಾದಂಥ ಆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಂಥ ಮಾಡಿಕೊಟ್ಟಂಥ ಇಂದು ಅವಕಾಶ ಕೊಟ್ಟಂಥ ಈ ರಾಮಕೃಷ್ಣ ಮಿಷನ್ ಮಠದ ಈ ಮಠದ ಪೂಜ್ಯರಾದಂಥ ಜಿತಕಾಮಾನಂದ ಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ನಮಸ್ಕರಿಸುತ್ತಾ ಅವರಿಗೂ ನಮ್ಮ ಧನ್ಯವಾದ ಸಮರ್ಪಣೆ ಮಾಡುತ್ತಾ, ಇಷ್ಟು ಕಾಲ ಈ ಕಥೆಯನ್ನು ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡುತ್ತಾ, ಹಿಮ್ಮೇಳದಲ್ಲಿ ಸಹಕರಿಸಿದವರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮಂಗಲವನ್ನು ಹಾಡೋಣವಂತೆಯೇ.

0: ಬ್ರಹ್ಮರಾಜ ಋಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ಭಾರತ ಮಾತಾ ಕೀ.
1: ಇದುವರೆಗೆ ಇತ್ತೀಚೆಗೆ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಹರಿಕಥಾ ಪರಿಷತ್ ರಿಜಿಸ್ಟರ್ ಮಂಗಳೂರು, ರಾಮಕೃಷ್ಣ ಮಠ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಅಮೃತಗಾಥ ರಾಷ್ಟ್ರೀಯ ಕಥಾ ಕೀರ್ತನೋತ್ಸವ 2022 ಈ ಕಾರ್ಯಕ್ರಮದಲ್ಲಿ ನಡೆದ ಹರಿಕತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಕೀರ್ತನಕಾರರು ಕಲಾರತ್ನ ಶ್ರೀ ಶಮ್ನಾ ಅಡಿಗ ಕುಂಬ್ಳೆ, ಹಿಮ್ಮೇಳದಲ್ಲಿ ಸಹಕಾರ ಶ್ರೀ ಸತ್ಯನಾರಾಯಣ ಐಲಾ ಹಾಗೂ ಶ್ರೀ ಜಗದೀಶ್ ಉಪ್ಪಳ. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
4: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

ಹಲೋ, ಹಾಯ್, ನಮಸ್ಕಾರ, ಸಲಾಮ್ ಅಲೈಕುಮ್. ಕೇಟೊಂಟುಲ್ಲಾರ್ ಇದೆ ರೇಡಿ ಸಾರಂಗ್ 107.8 FM. ಇದೆ ರಂಗ್ ರಂಗ್ರು ಜೀವನ. ಎಲ್ಲರೂ ಒಂದೈತು ಒಟ್ಟೈತು ಮುಂಡ್ರೋ ಏಕೈಕ ವಿಶೇಷ ನೇರ ಪ್ರಸಾರತೋ ಕಾರ್ಯಕ್ರಮವೇ ಇದೆ ಮೈಕಾಲ್ ತಪಲ್ಕ ಕಾರ್ಯಕ್ರಮ. ಸೊ ಅಯ್ಯಪ್ಪ, ಮೈಕಾಲ್ ತಪಲ್ಕ ಕಾರ್ಯಕ್ರಮದಲ್ಲಿ ನಂಗೆ ಬೇರೆ ಬೇರೆ ಬಿಸಿಯ ತೊಟ್ಟಿಗು, ಬೇರೆ ಬೇರೆ ವಿಚಾರಗಳೊಟ್ಟಿಗು, ಅದೇ ಪೊಲಿಮೆ ಕುರಿಯ ಮಾಹಿತಿಗಳೊಟ್ಟಿಗೂ ಕೂಡ ನಂಗೆ ಮುಂಡೆಂಡು ಕೂಡ ಬಂದು ನೋಡಿದ್ದೆ. ಬಹುಶಃ ಹಿಂಡತ ಮೈಕಾಲ್ ತಪಲ್ಕ ಕಾರ್ಯಕ್ರಮದಲ್ಲಿ ಲಾಸ್ಟ್ ಟೈಮ್ ಕೂಡ ರಕ್ತದಾನತ್ತಿಗೆ ಸಂಬಂಧಪಟ್ಟದ ಮುಂಡಿರ, ಮಾದಕ ವ್ಯಸನತ್ತಿಗೆ ಸಂಬಂಧಪಟ್ಟದ, ಅದರಲ್ಲಿ ಉಂಡಾವರಂಕೆತ್ತ ಕೊರಿಯ ದುಷ್ಪರಿಣಾಮ ಎಂದಿರುಂಡ. ಸೊ ಅದಕ್ಕೆ ಸಂಬಂಧಪಟ್ಟಂಕೆತ್ತ ಕೊರಿಯ ಜಾಗೃತಿ ಉಂಡಾಕ್ರಂಕೆತ್ತ ಕೊರಿಯ ಫಲಕಂಗ ಕೂಡ ನಂಗೆ ಚಂದೊಟ್ಟು ಕೂಡ ಬಂತಿನ. ಸೊ ಅದೇ ಪೊಲಮೆ ಇಂಡತ್ತೆ ಈ ಕಾರ್ಯಕ್ರಮದಲ್ಲಿ 24 ಜುಲೈ 3 ಬಹುಶಃ ಎಲ್ಲರಿಗೂ ಗೊತ್ತುಂಡು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನಾಚರಣೆ. ಈ ಪ್ಲಾಸ್ಟಿಕ್ರ ಬಗ್ಗೆ ದುಷ್ಪರಿಣಾಮ, ಅದಲುಂಡಾವರಂಕೆತ್ತೆ ಚೊಮ್ಮೆ ಅನಾಹುತ ಬಹುಶಃ ಎಲ್ಲರಿಗೂ ಕೂಡ ಗೊಂತುಲ್ಲಂಕೆತ್ತವರು ವಿಚಾರನೇ. ಪ್ಲಾಸ್ಟಿಕ್ರ ಬಗ್ಗೆ ಪಿನ್ನಂ ಪಿನ್ನ ಆದರೆ ಚರ್ವಿತ ಚರ್ವ ನಾಕೋಗು ನಾನು ಇಷ್ಟಪಡಲೇ. ಬಟ್ ಇಪ್ಪ ಉಂಡಾಯುಂಟುಲ್ಲಂಕೆತ್ತೋ ಕೊರಿಯ ಹಾರ್ಟ್ ಅಟ್ಯಾಕ್ ಅಥವಾ ಇನ್ನಿತರ ಬೇರೆ ಬೇರೆ ಸೀಕಿಗೆ ಸಂಬಂಧಪಟ್ಟಂಕೆತ್ತೋ ಕೊರಿಯ ರಿಲೇಟೆಡ್ ಆಯಿತುಲ್ಲಂಕೆತ್ತೋ ಸೀಕಂಗೆ ಬರೋ ಕಾರಣ ಪ್ಲಾಸ್ಟಿಕ್ರೆ ಅತ್ಯಾಯ ಬಳಕೆಂಡು ಕೂಡ ಇದಕ್ಕೆ ಬರ್ತಿಗೆ ತಜ್ಞ ಮಾರು ಕೂಡ ಚೆಂದುಂಟುಲು, ಕೊರಿಯ ಸಂಶೋಧನೆ ಕೊರಿಯ ಅಧ್ಯಯನ ಕೂಡ ಚೆಂದುಂಟುಲು. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು 6 ಹೋರಾಟ ಹಾಕೊಂಡುಲ್ಲಾರೆ ಈ ಪ್ಲಾಸ್ಟಿಕ್ ಪರಿಸರ ಪ್ರೇಮಿಗ ಅಥವಾ ಪ್ಲಾಸ್ಟಿಕ್ ಉಂಡಾವು ತೀರಾ ಚೆಂದ ಅದಕ್ಕೆ ಸಂಬಂಧಪಟ್ಟಂಕೆತ್ತೋ ಕೊರಿಯ ಇಲಾಖೆರೆ ಅಧಿಕಾರಿ ಮಾರುಲ್ಲಾರ ಹಂಗ ಅದಕ್ಕೆ ಬೇರೆ ಬೇರೆ ರೂಪದಲ್ಲಿ ಹೋರಾಟ ಹಾಕೊಂಡುಲ್ಲಾರೆ. ಒಂದು ಸೈಡ್ಲಿ ಕೇಂದ್ರ ಸರ್ಕಾರ, ಪಿನ್ನೊಂದು ಸೈಡ್ಲಿ ರಾಜ್ಯ ಸರ್ಕಾರ. ಅದಕ್ಕೆ ಸಂಬಂಧಪಟ್ಟಂಕೆತ್ತೋ ಕಾನೂನು ಇರ್ತಾವೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ಕೊರಿಯ ನಿಷೇಧ ಕೂಡ ಹಾಕೋಗುಲ್ಲಂಕೆತ್ತೋ ಪ್ರಯತ್ನ ಕೂಡ ಹಾಕಿರಿ. ಬಟ್ ಆಲ್ ಮಾರ್ಟು ಸಪೋರ್ಟ್ ಅದಕ್ಕೆ ಎಲ್ಲ ರೂಪದಲ್ಲೂ ಕೂಡ ಕಿಟ್ಟಿಯೊಂಟಿಲ್ಲ ಚಲ್ರಂಕೆತ್ತೋ ಅವರು ಬಿಸಿ ಉಂಡು. ಸೊ ಒಟ್ಟಾರೆ ಇತ್ತು ನನಗೆ ಹಂಗಾಕೊನು ಹಿಂಗಾಕೊನು ಆ ಮಟ್ಟದಲ್ಲಿ ಹಾಕೊಂಡು ಈ ಮಟ್ಟದಲ್ಲಿ ಹಾಕೊಂಡು ಚಂತ ಇಟ್ಟಿಕ್ರೆ ನಂಗೆ ಚಂದೊಂಟು ಬಂಡು. ಬಟ್ ನಂಗಲೇ ಭಾಗದಲ್ಲಿ ನಿಂಡುತ್ತೆ ಎಂದ್ರೆ ಆಯಂಟುಂಡ, ನಂಗಲ್ಲಿ ಅವತ್ತಲ್ಲಿ ನಿಂಡುತ್ತೆ ಎಂದ್ರೆ ಆಯಂಟುಂಡ. ಸೊ ಅದ್ರ ಬಗ್ಗೆ ನಂಗೆ ಗಮನ ಹರಿಸಿ ಉಂಟಿಲ್ಲ. ಇಪ್ಪ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡಿ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂಡ್ ಕೇಟು ಕೇಟು ಕೇಟು ಚೊಮ್ಮೆಲ್ಗೆ ಅದರ ರೂಪದಲ್ಲಿ ಅಂದರೆ ಟೆನ್ಷನ್ ಐತು ಬೈರಿ ಎಂಚಂದಂಗೆ ಎಪ್ಪ ನೋಕೆಂಟ ಇದ್ರ ಮೇ ಬಿಸಿ ಆಗಿ ಎಪ್ಪ ನೋಕೆಂಟ ಇದಕ್ಕೆ ಸಂಬಂಧಪಟ್ಟಿದ್ದೆ ಟಾಪಿಕ್ ಬೇರೆ ಟಾಪಿಕ್ ಇಲ್ಲ ಏನು. ಸೊ ಇದರ ಬಗ್ಗೆ ಅವೇರ್ನೆಸ್ ಜಾಗೃತಿ ಎಲ್ಲರಿಗಿಲ್ಲ ಅಂತಂದಲ್ಲ, ಎಲ್ಲರಿಗೂ ಕೂಡ ಉಂಡು. ಬಟ್ ಆಯಂಗಾದರೆ ಕಾರ್ಯರೂಪತ್ತಿಗೆ ಅನುಷ್ಠಾನ ತೀರ್ತಂಬಂಡಂಕೆತ್ತೋ ಅವರು ಪ್ರಯತ್ನ ಅದು ಆಯೋಂಟಿಲ್ಲ. ಅತ್ತರಮೆ ಹೊರಂಗೆಲ್ಲ ಒಂತ ಈ ಹೊರಂಗೆ ಪೋಲೆ ಹಾಕ್ಯೊಂಟಿನ್ನೇ ಆಲ್ಮರಡು ನಂಗೆ ಒಂತಗ ಅವರ ಆ್ಯಕ್ಟ್ ಹಾಕ್ರಂಕೆತ್ತೋ ಆಲ್ಮರಡು. ಸೊ ಅದೇ ಪೋಲೆ ಇಟ್ಟಿಕ್ರೆ ಊಡಮ್ಮದೆ ಹೆಂಚಿನ ಪ್ಲಾಸ್ಟಿಕ್ರ ಬಗ್ಗೆ ಎಲ್ಲ ರೂಪದಲ್ಲಿ ಅವೇರ್ನೆಸ್ ಪ್ರತಿಯೊಬ್ಬರು ಮನುಷ್ಯಗೂ ಕೂಡ ಉಂಡು. ಬಟ್ ಆದರೆ ಅನುಷ್ಠಾನದಕ್ಕೆ ಕಾರ್ಯರೂಪತ್ತಿಗೆ ಎರ್ತಂಬಂಡಂಕೆತ್ತೋ ಅವರು ವಿಧಾನ ಎಂದ್ರುಂಡ ಅವಡೆ ಸರಿಯಾಯುಂಟಿಲ್ಲ. ಸೊ ಇಂಡು ಪ್ರತಿಯೊರು ಜಗತ್ತರು ಆಳಿಯುಂಟುಲ್ಲದು ಕೂಡ ಪ್ಲಾಸ್ಟಿಕೇ ಇಟ್ಟಿಕ್ರೆ ಮಣ್ಣಲ್ಲಿ ಪೋಂಡುಲ್ಲೆ ತಣ್ಣಿಲೂ ಕೂಡ ಕರಗಿಲ್ಲೆ ಕಾತಲೂ ಕೂಡ ಅದು ಲೀನಾವುಲ್ಲೆ. ಸೊ ಹಿಂಗೆ ಭೂಮಿಯ ಮೇಲೆ ರಾಶಿ ರಾಶಿ ಇತ್ತು ಅವರು ಕಸ ಇಟ್ಟು ಮಾಲಿನ್ಯಮಾಯಿಟ್ಟು ಪರಿಸರತ್ತೆ ಬೆಡ್ಕಾಕೊಂಡುಲ್ಲಂಕೆತ್ತು ಅವರು ವಸ್ತುವೇ ಪ್ಲಾಸ್ಟಿಕ್. ಸೊ ಅದೈಟಿಕ್ರಿ ಇಂಡು ನಂಗಲ್ಲಿ ಎಲ್ಲರೂ ಕೂಡ ಆಳಿಯುಂಟುಲ್ಲೋ. ಜಗತ್ತರು ಪ್ರತಿನಿತ್ಯ ಕೋಟ್ಯಾಂತರ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಇಂಡು ಉತ್ಪಾದನೆ ಆಯಿಂಟುಂಡು. ನಂಗ ನಿತ್ಯ ನಂಗೆ ಯೂಸ್ ಹಾಕ್ರಂಕೆತ್ತೋ ನಂಗ ಯೂಸ್ ಅಂತರೋ ರೂಪದಲ್ಲಿ ಪ್ಲಾಸ್ಟಿಕ್ ಎತ್ತರ ನಂಗೆ ಯೂಸ್ ಹಾಕೊಂಡಲ್ಲ ಗೊತ್ತುಂಡ. ಬಹುಶಃ ಅತ್ತರ ಎತ್ತರಮ ಪ್ಲಾಸ್ಟಿಕ್ರ ಟನ್ ಈ ಭಾಗದಲ್ಲಿ ನಂಗಲೆ ಈ ಭೂಮಿಯ ಮೇಲುಂಡು. ಸೊ ಅದಲಿಂಡಿತ್ತು ದುಷ್ಪರಿಣಾಮ ಅದು ಇಪ್ಪನಂಕು ಗೊತ್ತಾಗಲ್ಲ ಏನಿ ಬಂಡು ಪೀಳಿಗೆ ಉಂಡಲ್ಲೇ. ಸೊ ಅಂಕದ್ರೆ ಬೆಲ್ಲ ಮೊಟ್ಟೆ ತೋರು ಕೆಟ್ಟ ಪರಿಣಾಮ ಅಂಕ ಬೀರ್ರೆ. ಸೊ ಕಡಲ್ಡು ಆಳ, ಪೊಲೆರು ಸರೋವರತ್ತು ಆಳ, ಭೂಮಿರು ಮೇಲ್ಪದ್ರ ಗರ್ಭತಲು ಕೂಡ ಈ ಪ್ಲಾಸ್ಟಿಕ್ ದೇಚಿ ದೇಚಿ ದೇಚಿ ಪರಿಸರತ ಮೇ ನಾಶ ಹಾಕೊಂಡು ಎತ್ತರಮ ಆಮೇಗ ನಂಕು ನೋಕೋ ಇಂಡು ಕಾಣುಗು ಸಾಧ್ಯ ಉಂಟಿಲ್ಲ. ಎಂಚಂದಂಗೆ ಆ ಜಲಚರಂಗ ಇಂಡು ಎಲ್ಲವೂ ಕೂಡ ನಶಿಸಿ ಉಂಟುಲ್ಲೋ ಕಾರಣವೇ ಪ್ಲಾಸ್ಟಿಕ್. ಎತ್ತರಮ ಪ್ರಾಣಿ ಪಕ್ಷಿಗೂ ಕೂಡ ಆದರೆ ತಿಂಡತ್ತು ಚತ್ತೊಂಟುಲ್ಲಂಕೆತ್ತು ಕೊರಿಯ ಪ್ರಕರಣ ಇಪ್ಪರ್ತಿಗೆ ನಂಗೆ ನೋಕೊಂಡು ಕೂಡ ಉಲ್ಲ. ಅದು ಕೊಂಡು ತೀಟಿಕ್ರೆ ಜುಲೈ 3 ಈ ನಾಳ್ದು ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂಟು ಚಂತ ಆಚರಣೆ ಹಾಕ್ರಾರು. ಪ್ಲಾಸ್ಟಿಕ್ ಮುಕ್ತ ಅವರು 4 ಚಂತ ಆಚರಣೆ ಹಾಕರು 4. ಸೊ ಅದಕ್ಕೆ ಸಂಬಂಧಪಟ್ಟದ ನಂಗೆ ಮುಂಡುವ. ಸೊ ಐಕ್ ಮುಂದಲು ಅವರು ಚೆರಿಯೋರು ಪಾಠ ನಂಗೆ ಕೇಟೊಂಡು ಬರುವ. ನಿಂಗಮ್ ಕೂಡ ನಿಂಗಲ ಅಭಿಪ್ರಾಯ ನಿಂಗಲ ಅನಿಸಿಕೆರೆ ಕೂಡ ನಂಗಲು ನಂಗಲೊಟ್ಟಿಗೆ ನಿಂಗೆ ಹಂಚರು. 6364204949 ಇವರು ಸಂಖ್ಯೆಗೆ ಐಕ್ ಮುಂದಲು ಅವರು ಚೆರಿಯೋರು ಪಾಠ ಕೇಟೊಂಡು ಬರುವ. ಕೇಟೊಂಡಿಕರು ಇದು ರೇಡಿ ಸಾರಂಗ್ 107.8 FM ರಂಗ್ ರಂಗ್ರು ಜೀವನ. ಮುಂಡೆಂಟುಲೋ ನಾನು ನಿಂಗಲು RJ ಸೈಫುಲ್ಲ ಕುತ್ತಾರ.

0: ಅಡಿಬೊನ್ನೆ ಮಾತ್ರ ನಂಗೆ ಅದ್ರ ನಂಬಲು ಗೊಂತ ಬಿಡತ್ತರೆ. ಇದು ಅದೇ ಪಲ್ಲ ನಂಗೆ ಕಾಟೇರಿ ಒಂಬತ್ತುಗೂ ಸ್ವತಃ ನಾನು ನಂಡೆ ಸಮೇತ ನಾನು ಕೂಟಿ ಚಲ ಅನ್ಕಂಡ ನಂಡೆ ಐನೂರು ತಟ್ಟೈಕರು ನಾನು ಕಾಟ ಕಿಟ್ಟಿ ಹೊಡಿ ಎರಿಞ್ಞು ಪೋಂಡೆ ಚೊಲ್ಲಗೂ ಸುಲಭ. ಬಟ್ ಇದು ನಂಗ ಇದರ ದುಷ್ಪರಿಣಾಮತ್ತೆ ನಂಗ ಅರ್ಥ ಹಾಕಿಲ್ಲ ಅನ್ಕಂಡ ಹೆಂಗೆ ಚಮ್ಮ ಕಷ್ಟ ಉಂಡು. ಇದಕ್ಕೆ ಇಪ್ಪತ್ತೇ ನೌಕರು ಇಪ್ಪತ್ತು ಉಸ್ತಾದ್ ಮಾರು ಚಮ್ಮ ಹುಷಾರುಲ್ಲಾರು ಹಂಗ ದೀನಂ ದುನಿಯಾ ಜನರು ಪಡಿಚು ಬಂದುಂಟುಲ್ಲಾರು ಅಂಗಲೇ ಮುಖಾಂತರಮೇ ಅಂಗಲೇ ಅವರು ಇದಕ್ಕೆ ಯಾರು ಒತ್ತು ಕೊಡ್ತಾರೆ ಪೋಯಿನ್ಕಂಡೆ ಅಂಗಲೊಟ್ಟಿಗೆ ನಂಗಂ ಕೂಡೋನು ನಂಗಲೊಟ್ಟಿಗೆ ಅಂಗಂ ಕೂಡೋನು ಇಂಗೆ ಜಂಡಾಲು ಒಟ್ಟಿಗೆ ಇಟ್ಪೋಯಿನ್ಕಂಡೆ ಇದ್ರೆ ಸುರುಕು ನಂಗ ಹಾಕೋನು ಓರೋಡ್ ಹಾಕೊಂಡತ್ತಾರೆ ನಾನು ಹಾಕಿನ್ಕಂಡೆ ನನ್ನ ಔತರ ಹಾಕೋಣು ಔತರಂಗ ನೆರೆ ಕರೆಕ್ಟ್ ಉಪದೇಶ ಕೊಡ್ಕೋಣ ಉಪದೇಶ ಕೊಡ್ಕೋಕು ಸುಲಭಮೇ ಆಯ್ತಿಕ್ರು. ಬಟ್ ಒಂದು ನಂಗ ಹಾಕಿಲ್ಲ ಅನ್ಕಂಡೆ ನಂಗದ್ರೆ ಇಫೆಕ್ಟ್ ಎತ್ತರ ಅಂತ ಅದು ಚೊಲ್ಲುಗಾವಲ್ಲ. ನೀವು ನೋಕೋರು ಏಷ್ಯಾ ಖಂಡತ್ಲೇ ನೋಕೋರು ಅದ್ಲ ನಂಗಳ ದೇಶಮೇ ಒಂದಾಮಂದ ಸ್ಥಾನದಲ್ಲಿ ಅದು ಈ ಪ್ಲಾಸ್ಟಿಕ್ ಯೂಸ್ ಹಾಕಿದ್ಲು ಪರಿಸರ ಮಾಲಿನ್ಯ ಹಾಕಿದ್ಲು ಇದ್ರೆ ಬಲಕ್ಕೆ ಪಿನ್ನ ಮಾಲಿನ್ಯ ಎತ್ತರ ಇಫೆಕ್ಟಿವ್ ಆಯ್ತು ಅದು ಸ್ವತಃ ಅನುಭವತ್ತಿಗೆ ಬರ್ನು. ಅದ್ಲ ಪರಿಸರತ್ಗ ಹಾನಿ ಉಂಡು ಮನುಷ್ಯ ಮಾರ್ಗ ಹಾನಿ ಉಂಡು ನಿರ್ಗತ್ಗ ಹಾನಿ ಉಂಡು ಎಲ್ಲತ್ಗ ಹಾನಿಯೇ ಉಂಡತ್ತರೆ. ಪಿನ್ನ ಇದು ಮಣ್ಣಲ್ಲಿ ಕರಗಾತೆ ಬಸ್ತಾ ಇಟ್ಟಿಕ್ರೆ ಈ ಪ್ಲಾಸ್ಟಿಕ್ ಚೊಲ್ಲದು ಮಣ್ಣಲ್ಲಿ ಎಪ್ಪತ್ತು ಕರಗಿಲ್ಲ. ನಂಗ ಕಿಟ್ಟಿಯದು ಎರ್ನಿಟ್ಟು ಪೋಂಡ ತೋಡುಗ ಎದ್ಗ ಅವ್ರ ಮತ್ತೆ ಎರ್ನಿಟ್ಟು ಪೋಂಡ ಅದು ಎಪ್ಪಂ ಕರಗಿಲ್ಲ. ಅಪ್ಪ ಕರ್ಗಿಲ್ಲ ಅಂತ ಅಂಬತ್ತು ಅವಡೆ ತೈ ಬಲ್ಕರೆ ಸಾಧ್ಯತೆ ತೀರಾ ಕಡಿಮೆ ಆಯ್ತಿ ಕೊರಡಿ ಆಯ್ತಿಕ್ರೆ. ಪಿನ್ನ ನೋಕೋರು ನಂಗ ಇದ್ರೆ ಕತ್ಪಾಟ್ ಹೋಗ ಪೋಂಡ ಕತ್ಪಾಟ್ ಅನ್ಕಂಡ್ ಅದ್ರ ಪೋಗೆ ಅವ್ರ ನಮ್ಮತ್ಲಿ ನಂಗೆ ಇಫೆಕ್ಟ್ ಆಗೋಡು ನಂಗಲೆ ತಡಿಕ್ ಅದು ಹಾನಿ ಹಾಕ್ರೆ ನಂಗಲ ಆರೋಗ್ಯದಕ್ಕೆ ಹಾನಿ ಹಾಕ್ರೆ ಅದ್ರೆ ಬೆನ್ನೂರು ಆಗ್ಬಿಟ್ಟು ಅದ್ರ ಪೋಗೆ ಆಗ್ಬಿಟ್ಟು ಎಲ್ಲ ರೂಪದಲ್ಲಿ ನಂಗೆ ಸಮಸ್ಯೆ ಆಯ್ತಿಕ್ರೆ. ಈ ಕ್ಯಾನ್ಸರ್ ಆಗ್ಬಿಟ್ಟು ಈ ಮೆದುಳದಾವಟ್ಟು ಅಲ್ಲಿಂಗ್ ಈ ಕಣ್ಣು ದೃಷ್ಟಿ ಕೊರಡಿ ಉಳ್ಳದಾವಟ್ಟು ಅಲ್ಲಿಂದ ದಮ್ಮು ಕೆಟ್ಟಿಲ್ಲಾವಟ್ಟು ಅದು ಮೇಂಡ ಈ ನಂಗ ಪ್ಲಾಸ್ಟಿಕ್ ಓರ್ಮ ತೇರಿಡ ಮಲೆಗಾಲದಲ್ಲಿ ಅವಡ ಕೊದು ಉಂಡ ಅವಳು ಆ ಕೊದಲ್ ನಿಂತತ್ತಲು ಡೆಂಗ್ ಮಲೇರಿಯಾ ಹೆಂಗಂತೆ ಸಾಂಕ್ರಾಮಿಕ ರೋಗ ಬಂಡ. ಅಪ್ಪ ಇದಕ್ಕೆ ಬೇನ್ ಮಾಡಿಟ್ಟು ಸ್ವಯಂ ಇದ್ರೆ ಇಫೆಕ್ಟ್ ಎಂದ್ರೆ ಚಂದಿಟ್ಟು ನಂಗ ಸುರು ಕರಿಯೋಣ ಹೊಡತ್ತಾರೆ. ನಂಗ ಅರಿಯಲ್ಲ ಅನ್ಕಂಡು ಭಾರಿ ಕಷ್ಟ ಉಂಡು. ಇದು
1: ಕಷ್ಟ ಉಂಟು ಉಂಟು ಎಂಚನ ಇಪ್ಪ ನಿಂಗೆ ಚಂದ ಪೋಲೆಮೆ ಪ್ರತಿಯೊರ ಅಲ್ಲದೆ ಕೈಲು ಕೂಡ ಪ್ಲಾಸ್ಟಿಕ್ ಬೇನ್ರೆ ಬೇನು ಉಂಟು ಎಂಚನಗೆ ಆ ರೂಪದಲ್ಲಿ ಅವಿಭಾಜ್ಯ ಅಂಗ ಇತ್ತು ಪೋಯಿರಂಟು ನಿಂಗೆ ಚೆನ್ನಾಗಿ. ಬಟ್ ಇಪ್ಪ ನೋಕ್ರು ಮೀನ್ ಬಿಕ್ಕೋ ಎಂದ್ರೆ ಆಲ್ಮಾರ್ ಭಂಡಾರ ನಂಗಲೆ ಔತರೆ ಜಾಲ್ಡ ಮುಟ್ಟ ಅಪ್ಪ ನಂಗೆ ಈ ಪ್ಲಾಸ್ಟಿಕ್ ಬದಲು ನಂಗೆ ಔತರು ಲಂಕಿದ ಬಿಸಿಲಿ ಅಥವಾ ಇನ್ನಿತರ ಎಡ ಅದೇ ತುಂಬ ಇತ್ತು ನಂಗೆ ಎಡಕಲೆ ತುಂಬುವ ಅಲೆ. ಸೊ ಇಂಗಂತ ರೂಪದಲ್ಲಿ ನಂಗೆ ಹಾಕೆಂಟ ಹೆಂಗೆ ನಂಗಲ್ಲಿ ಔತಲೆ ಅಗಮೆ ಸುರುತ ಪಾಠಶಾಲೆ. ಸೊ ಅದೇ ಔತಲೆ ನಂಕಾದ್ರೆ ಅವರು ಇದು ನಂಗೆ ಅವೇರ್ನೆಸ್ ಕೊಡ್ತೊಂಡು ಪಾಯಿಂಟ್ ಕನಂಟೆ ಪಿನ್ನ ಅದು ಎಂದ್ರೆ ರಾಯತ್ತಗ್ ಪಿನ್ನ ಅದೇ ಸಮಾಜತ್ತಗ್ ಹಿಂಗೆ ನೆಂಪಿಕೊಂಡು. ಸೊ ಆಯಿಸಬಲು
0: ಇಪ್ಪ ನಿಂಗ ಸೊನ್ನಾರು ಪಂಡಲ್ಲ ನಂಗ ಹಳ್ಳಿಲ್ ನಾನು ಹಳ್ಳಿಲಿ ಬೆಳೆದು ಬಂದವನು ಅವತರ ಬಾಯಿಲ್ ಕಡಿಮೆ ಬಂಡ್ರಿ. ಅಪ್ಪ ಅವಡೆ ಪ್ಲಾಸ್ಟಿಕ್ ಅಗತ್ಯಮೇ ಬೋಲುಲ್ಲ ಅವಡೆ ಬಿಸಿಲಿ ಕಟ್ಟಿಟ್ಟು ಆ ಮೀನ್ ಅದಕ್ಕೆ ಇಟ್ಟಿಟ್ಟು ಅವತರದ ಕೊಂಪೌಂಡ್ ನಿರ್ತೈತಿ. ಇಪ್ಪ ಹಂಗನಲ್ಲ ಹಳ್ಳಿಲಿ ಸಮೇತ ಅವಡೆ ಅವನ ಮೇಲೆ ತೆಲ್ಲು ತೆಲ್ಲು ಚೆರಿಯೋ ಜಂಕ್ಷನ್ ಇಂದ ಅನ್ಕಂಡು ಅವಡೆ ಬಿಟ್ಟು ಬರೋ ಅಂಬತ್ತ ಒಂದು ತೊಟ್ಟೆಲೇ ಇಟ್ಟಿಟ್ಕೊಂಡೆ ಅನ್ಕಂಡು ಎಡಕಲ್ ಎಡ್ ತೊಂಬೋಣ ಸ್ಥಿತಿಲಿ ಇಲ್ಲ ಎಡ್ತ ಪೋಂಡೇದು ಸಾಧ್ಯವೂ ಇಲ್ಲ. ಅಪ್ಪ ಅದಕ್ಕೆ ಪೇನ್ ಮಾಡಿಟ್ಟು ಸ್ವಯಂ ಇದ್ರೆ ಹೆಂಗನ ಎಫೆಕ್ಟ್ ಹಾಕೊಂಡು ಅವನವನು ಅರಿಯೋಣತ್ತಾರೆ. ಅವನು ಇನ್ನೊರ್ತಗು ಚೊಲ್ಲಡ ಬದಲಿಗೆ ನಾನು ಇನ್ನೊರ್ತಗು ಚೊಲ್ಲಡ ಬದಲಿಗೆ ನಾನು ಅರಿಯೋಣತ್ತಾರೆ ಹಂಗನಾಗಿ ಮಾತ್ರ ಸಾಧ್ಯ ಉಂಡತ್ತಾರೆ. ಇದು ಒರ್ತಲ್ ಕೊಂಡು ಸಾಧ್ಯ ಇಲ್ಲ ಚೊಲ್ಲಗು ಆತರ ಸುಲಭವಿಲ್ಲ. ಅವ್ರು ನಮ್ಮಂತೆ ಅವೇರ್ನೆಸ್ ಅವನತ್ತಾರೆ ಜಾಗೃತಿ ಅವನು ನಂಗೆ ನೋಕೋರು ಪಂಡ್ ಈ ವರದಕ್ಷಿಣೆ ವಿಷಯದಲ್ಲಿ ನಂಗೆಲ್ಲ ಚಮ್ಮೆ ಎಡ್ತು ಇನ್ನ ಇನ್ನ ಇನ್ನ ಚಂದ ಲಾಸ್ಟ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಐತೆ. ಅಪ್ಪ ವರದಕ್ಷಿಣೆ ಎಡ್ಕರದು ತಪ್ಪು ಉಂಟೈತು ಆಟೋಮೆಟಿಕ್ ಆಯ್ತು ಅದ್ರ ಬಗ್ಗೆ ಚಮ್ಮೆ ಆಲ್ಮಾರ್ಗರು ಕೀಳರ್ಮೆ ತೊಡಂಗಿತ್ತು ಕೊರಡಿಯಾಗಿ ಬಂತು. ಇದು ಅದೇ ಪಲ್ಲ ಇವ್ರ ಜಾಗೃತಿ ಸಾಮೂಹಿಕಮಾಯ್ತ ಅವನತ್ತಾರೆ. ಈ ಸಾಮೂಹಿಕ ಚೊಲ್ಲಂಬತ್ತಕ್ಕೂ ನಂಗಳ ಸಮುದಾಯತ್ಲ ನಂಗ ಪಲ್ಲಿರೆ ಮದ್ರಸತ್ತೆ ಕೇಂದ್ರೀಕರಿಸಿಟ್ಟು ಆಯ್ನ ಕಂಡ ಚಮ್ಮೆ ಇದೆ. ಇದ್ಲ ನಂಗಲೆ ಇಮಾಮ ಮಾರು ನಂಗಲೆ ಮದ್ರಸತ್ತೆ ಉಸ್ತಾದ್ ಮಾರು ಹಂಗ ಯಾರ ನಂಗೆ ಸಪೋರ್ಟ್ ನಿನ್ನಕಂಡೆ ಹಂಗಲೊಟ್ಟಿಗೆ ನಂಗು ನಿಕ್ಕೊಂಡತ್ತಾರೆ. ಇದ್ರ ಹೊರ್ತು ಹೊರ್ತು ಕೈ ಕಾಟಿಟ್ಟು ನೀನಾಕ್ ನೀನಾಕ್ಷನ್ ಸಾಧ್ಯ ಇಲ್ಲ ಎಲ್ಲಾರು ಕೂಡಿ ಹಾಕ್ರಿಕೆ ಬಿಸಿ ಐಟಿಕರು.
1: ಎಸ್ ಓಕೆ ಚೊಮ್ಮೆ ನಂದಿ ಸರ್ ಹೆಂಡತಿ ಇವರ ಕಾರ್ಯಕ್ರಮದಲ್ಲಿ ನಂಗಲೊಟ್ಟಿಗೆ ಭಾಗವಹಿಸಿದ್ದು ಕೊರಿಯ ಮಾಹಿತಿಗಳು ನಂಗಲೊಟ್ಟಿಗೆ ನಿಂಗೆ ಹಂಚ್ಯಾರ. ಸೊ ಅದಕ್ಕೊಂಡು ನಿಂಕ ಎಲ್ಲ ನಂಗೆ ಸಾರಂಗ ಪರಮಾಯಿಟ್ ನಂದಿ ಚಂದೊಟ್ಟಿಲ್ಲ ಸರ್. ಎಸ್ ಓಕೆ ಥ್ಯಾಂಕ್ ಯು. ನಂಗಲೊಟ್ಟಿಗೆ ಹಂಸಮಲಾರ್ ಚೋ ಪತ್ರಕರ್ತಮ್ ಅದೇ ಪೊಲಮೆ ಲೇಖಕ ಆಯಿತು ಲಂಕಿತು ಹಂಸಮಲಾರ್ ಸರ್ ಎಲೆ ನಂಗಲೊಟ್ಟಿಗೆ ಮುಂಡಿತ್ತು. ಸೊ ಅದೇ ಪೊಲಮೆ ಕೊರಿಯ ಬಿಸಿಯತ್ತಲು ಪ್ಲಾಸ್ಟಿಕ್ರ ಬಗ್ಗೆ ನಂಗಲೊಟ್ಟಿಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಚಂತು. ಸೊ ಅದೇ ಪೊಲಮೆ ಮುಂದೆ
2: ಕಾಲರ್
1: ಹಲೋ
2: ಅಸಲಾಮಲೈಕುಂ.
1: ವಾಲೇಕುಮ್ ಸಲಾಂ. ಚಲೋ ಸರ್
2: ನೀವು ಪತ್ರಿಕಾ ದಿನಾಚರಣೆ ಶುಭಾಶಯ
1: ನಿಮ್ಗೂ ಕೂಡ.
2: ಅದೇ ವಾಲಮೆ ನಿಂದತ್ತ ಸಬ್ಜೆಕ್ಟ್ ನಲ್ಲೊಂಡು ಅದು ಅಲ್ಲ ಅಂತ ನೀಂಗ ನಲ್ಲೋ ನಂಗಳ ಬ್ಯಾರಿ ಭಾಷೆ ಅವರು ನಲ್ಲೋ ಪತ್ರಕರ್ತ ವಾರ್ತಾ ಭಾರತಿರೋ ಎಲ್ಲ ನಲ್ಲೋ ஒரு லேக்கா கடை இந்த குட்டியா பழக்க வாய்ப்பு

Ada yang

0: ಮರುಬಳಕೆ ಹತ್ರ ಪ್ಲಾಸ್ಟಿಕ್ ಇದ್ರು ಉಂಟು, ಅದ್ರ ಮರುಬಳಕೆ ಹತ್ರ ಅದು ಎದ್ದಲ್ಲ, ಅದು ಮರುಬಳಕೆ ಹಾಕೋರಂಗ ಪಡಿಕೊಂಡು. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ನಿಮ್ಗೆ ಪ್ಲಾಸ್ಟಿಕ್ ಇದ್ರಲ್ಲಿ ಎರಿಯರ್ ಬಿಸಿ ಪ್ಲಾಸ್ಟಿಕ್ ರಿಲೀಸ್ ಇದ್ರೆ ಚೆನ್ನ ಸಮಸ್ಯೆ ಬಿಸಿ ಉಳ್ಳಾಂತ ನಾನು ಉಳ್ಳಾಂತ ಪಟ್ಟಿರ್ತೀವಿ ಇನ್ನು ನಗರ ಸರಿ ಸುಸ್ಥಿರ ಉಳ್ಳಾಗ ಕನಕದಾರರು ಅದರ ಪಾಠ ಇಟ್ಟಿದ್ದೆ ನಾನು. ಆಮೇಲೆ ಸ್ವಲ್ಪ ನಕ್ಕದ್ರ ಬಿಸಿಮೆ ಕೊಂತಲೆ ಸಬ್ಬಲು ಮೂಡ ನಂಗೆ ಕಾಟಕ್ಕೆ ಬಿಚ್ಚದ್ದು ನೋಡ್ಕೊಂಡ್ರೆ ಉಳ್ಳಾಲ್ಸ ನಂಗೆ ನೋಡ್ಕೊಂಡ್ರೆ ಕಾಟಕ್ಕೆ ನಂಗೆ ನೋಡ್ಬೋದು ಯಾವಾಗ ಸಮಸ್ಯೆ. ಈ ಡೈಪರ್ ನಾನು ಹೆಂಗನ ಯೂಸ್ ಹಾಕೊಂಡು ಅದ್ರ ಹೆಂಗನ ಏರಿಯೋನು ಅದ್ರ ಹೆಂಗನ ಮರುಬಳಕೆ ಹಾಕೊಂಡು ನಂಗೆ ಪಡಿಕೊಂಡು ಬರ್ತದೆ. ಈ ಡೈಪರ್ ಯೂಸ್ ಹಾಕೊಬೋದು ಅದ್ರ ಉಳ್ಗಸ್ಲು ರಾತ ಮಕ್ಕ ಅದ್ರ ನಂಗೆ ಎಡ್ಕೊಂಬಿ ಅತ್ತ ವೇಟ್ ಇಕ್ಕಲದು ನೀನಲ್ಲಿ ಇಕ್ಕಲಿ ಮತ್ತೆ ಯೂಸ್ ಆಗಿಂದವರು ಅದು ಭೀಮ ಯಾರವರು ಅದು ನೋಡಿಲ್ಲ ಎಂದೆಲ್ಲ ಹರಳು ರೂಪದ್ದು ಬಂದ ಪರ್ತಿ ಎಲ್ಲ ಉಂಟು ಅದ್ರ ಉಗದಲ್ಲ ಹರಳು ಇರಲ್ಲ ಮುಟ್ಟು ಮುಟ್ಟು ಬಳಿಕೆ ಆ ರೂಪದ್ದು ಬಂದ ಅದರಿಂದ ಅವರು ಅದು ಚೆನ್ನ ರಾಸಾಯನಿಕ ಮಾಹಿತಿ ಚೆನ್ನ ಅದ್ರ ಸ್ವರ ಆಗ್ತದೆ ಅವರೇ ಅದರಿಂದ ಅವರು ಪರಿಸರಕ್ಕೆ ಹಾನಿಕಾರಕವರು. ಆಮೇಲೆ ಅದ್ರ ನಂಗೆ ಎಡ್ಕೊಂಡು ಎಷ್ಟು ಅದ್ರ ಹೆಂಗನೆ ನಂಗೆ ಅದ್ರ ಕರ್ದು ಬಾಟನ್ನು ಪಡಿಕೊಂಡು ನಮ್ಮ ಅದ್ರ ನಂಗೆ ಅವ್ರ ಬೆಚ್ಚ ತಣ್ಣಿಗೆ ಉಪ್ಪು ಇಟ್ಟು ಅದ್ರ ಇಟ್ಟು ಹಿಂಗೆ ಅದು ಕರೆದ್ರು ಅದನ್ನ ನಾನು ಕಲ್ತ್ಕೊಂಡು ಅದ್ರ ಅಂಗ ಕರೆದ್ರು ಇನ್ನು ಆ ಡೈಪರ್ ಒಳ್ಳೆ ಅದ್ರಲ್ಲಿ ಆ ಕವರ್ ಉಂಟಲ್ಲ ಅದು ಸೊಮ್ಮೆ ಇದು ಡೇಂಜರ್ ಕವರ್ ಸೊನ್ನೆ ಸೊಮ್ಮೆ ಅದು ಸೊಮ್ಮೆ ಎತ್ತರ ವರ್ಷ ಬಿಟ್ಟು ಅದು ಅದು ಇದಾವಲ್ಲೇ ಕರೆದಿಲ್ಲೇ ಅದರಿಂದ ಹಾಕೊಂಡು ಅದು ಕ್ಲೀನ್ ಆಗಿ ಅದು ಏನು ನೆಕ್ಸ್ಟ್ ಅದು ಯೂಸ್ ಹಾಕೋಬಹುದು ಮಕ್ಕಳು ಇನ್ನು ಬೇರೆ ನಾನು ಕ್ಲೀನ್ ಬಿಚ್ಚಿ ಹಾಕೋಬ್ರ ಅದೆಲ್ಲ ಮಕ್ಕಳಿಗೆ ಕಡಿಬಾಡಿ ಕೊಟ್ಕೊಂಡು ಇದು ತರ್ಮಕೊಂಡು ಥರ್ಮಕೋಲ್ ಎಲ್ಲ ಬಂಡಲ್ಲ ಸೊಮ್ಮೆ ಇದ್ರಲ್ಲಿ ಎಲ್ಲ ಸೇತು ಥರ್ಮಕೋಲ್ ಎರಡು ಬೆಚ್ಚಿ ಥರ್ಮಕೋಲ್ ಸರಿ ಆ ಥರ್ಮಕೋಲ್ ಇಂದ ಕೊಂಡ್ಕೊಂಡು ಹೆಂಗನಿ ಆದ್ರೆ ಯೂಸ್ ಹಾಕೋಬಾರ್ದು ಹೆಂಗನಿ ನನ್ಗೆ ಪರಿಸರದ ಏನಾಯ್ತು ಯೂಸ್ ಹಾಕೋಬಾರ್ದು ಅದೆಲ್ಲ ಪಡಿಪು ಪಟ್ಟಿ ನಿಕ್ರ ಕೊನೆಯದು ಕೃಷಿಕ ಮಾರಿಸ್ತಾರೆ ಅನ್ವಟೆಲ್ಲ ಅರಿವ ನಿಂಗಳ ಊರಲ್ಲಿ ನಂಗೆ ವೈಕಾಂತವರ ಇದೆ ಅಂತ ಹೇಳ್ತಾರೆ ಅಯಲ್ ಅಯಲ್ಲೂರು ಪ್ಲಾಸ್ಟಿಕ್ ಬಿಚ್ಚಿದ್ರು ಹೊರಾಕ್ರ ಅದು ಕರ್ನಾಟಕ ಸರ್ಕಾರ ಆ ಅಯಲ ಗುರುತಿಕೊಂಡು ಅಯಲ್ ಆ ಕರ್ಮಕ್ಕೊಂದು ಕೃಷಿ ಹಾಕ್ರಿ ಆ ಕೃಷಿ ಅಯಲ್ ಹಾಕಿ ಕೃಷಿ ವಿಜಯ್ ಅಂಚನ್
1: ವಿಜಯ್ ಅಂಚನ್
0: ಅಂಚನ್ ಅಯಲ್ ಸರ್ಕಾರ ಕುರಿತಿಕೊಂಡು ಅಲ್ಲಿ ಸಂಸ್ಕಾರ ಅಂತ ಹಾಕಿದ್ರು ಪ್ಲಾಸ್ಟಿಕ್ ಬಳಕೆ ನಂಗೆ ಹಾಕೋತಿರ ಚೋದಿಸಿದಾಗ ಪೇಪರ್ ಕಪ್ ಯೂಸ್ ಹಾಕೋ ಸ್ಟಾರ್ಟ್ ಹಾಕಿದ್ರು ಪೇಪರ್ ಕಪ್ ಈ ಪೇಪರ್ ಕಪ್ ಕಪ್ ಸಮತ್ ಎತ್ತರ ಡೇಂಜರ್ ಅಂಚನೆ ಆ ಪೇಪರ್ ಕಪ್ ಉಳ್ಳೆ ಪಾಲಿಸಿ ಅದು ಮುಲ್ಲೆ ಪಾಲಿಸಿ ಆ ಸಂಶೋಧನೆ ಪ್ರಕಾರ ಮತ್ತೆ ಆ ಟೀ ಕಪ್ ಅದ್ರ ಬೆಚ್ಚ ನಂಗೆ ಸಾಮಾನು ಅದ್ರ ಇಟ್ಟು ಸಾಕಿದ್ರೆ ಟೀ ಅಲ್ಲಿ ಇಟ್ಟು ಕಾಫಿ ಅಲ್ಲಿ ಇಟ್ಟು ಸಾಕಿದ್ರೆ ಆ ಕಪ್ ಇಟ್ಟು ಅದು ಸುಮಾರು ಆರೋಗ್ಯಕ್ಕೆ ಹಾನಿಕಾರಕ ತಂದು ಅದ್ರ ಪೇಪರ್ ಕಪ್ ನೂರು ಮಿಲಿಮೀಟರ್ ಎಲ್ಲತ್ತಂಜಾಯಿರ ದರಕ್ಕೆ ಅದು ಚೂರು ಟೀ ತಿನ್ನೆ ಕಾಫಿ ಅಲ್ಲಿ ಬೆಚ್ಚಿಟ್ಟು ಅದು ಸೂಕ್ಷ್ಮ ಜೀವಿ ಎಲ್ಲ ಕಪ್ ಬಂದು ಆ ಪ್ಲಾಸ್ಟಿಕ್ ಎಲ್ಲ ದೇಹದಲ್ಲಿ ಸೊನ್ನೆ ಹಾನಿಕಾರಕ ಅದು ಅದನ್ನ ಅಲ್ಲಿಂದ ಹಾಕೋನು ಅದ್ರ ಅದ್ರಂತ ಅವ್ರವ್ರು ಸಾಮಾನು ಹೆಂಗನ ನಂಗೆ ಆದ್ರೆ ಪ್ಲಾಸ್ಟಿಕ್ ಅಲ್ಲ ಹಾಕಿದ್ರೆ ಹೆಂಗನ ಯೂಸ್ ಹಾಕೋ ಅವ್ರು ಇದ್ದಾಗ ಅದ್ರ ಮನೆಗೆ ಸಂಶೋಧನೆ ಹಾಕೋನು ಇನ್ನು ಪ್ಲಾಸ್ಟಿಕ್ ಮರುಬಳಕೆ ಹಾಕಿರೋ ಪ್ಲಾಸ್ಟಿಕ್ ಯಾರ ಮನೆ ಮರುಬಳಕೆ ಹಾಕಿರೋ ಪ್ಲಾಸ್ಟಿಕ್ ಯೂಸ್ ಹಾಕೋನು ಇನ್ನು ಅದ್ರ ಎವ್ರವ್ರ ಬಗ್ಗೆ ಎರಿಯೋದಿರ ಅದ್ರ ಮರುಬಳಕೆ ಹಾಕೊಂಡು ಪಡಿಕೊಂಡು ಇನ್ನು ಪಾಲಿಥಿನ್ ಬದಲಿಗೆ ನನ್ನಿಂದ ಚೀಲಕ್ಕೆ ಯೂಸ್ ಹಾಕೋನು ಇನ್ನೇ ಚೊಲ್ಲ ನಂಗೆಲ್ಲ ಚೊಲ್ಲವೆ ಹಿಂಗ ಆಕ್ರಮ ತುಂಬಾ ಕೊರಡಿ
1: ಅದನ್ನ
0: ಬಾಲೆಲೆ ಬಾಲೆಲೆ ಕ್ರಮ ಉಂಟು ಬಾಲೆಲೆ ಉಪಯೋಗ ಅದು ಯೂಸ್ ಹಾಕ ಇನ್ನು ಪ್ಲಾಸ್ಟಿಕ್ ಬದಲು ಪ್ಲಾಸ್ಟಿಕ್ ಬ್ಯಾಗ್ ಬದಲು ಪೇಪರ್ ಬ್ಯಾಗ್ ಯೂಸ್ ಹಾಕ ಹಿಂಗನೆ ಇನ್ನೇ ಕಪ್ಪುರೆ ಬದಲು ಇನ್ನೊಂದು ಪ್ಲಾಸ್ಟಿಕ್ ಕಪ್ಪುರ ಬದಲು ಮಣ್ಣರ ಕಪ್ಪು ಬಿಟ್ಟು ಚಂದ ನೋಕೋ ಚಂದ ಮಟ್ಟಿ
1: ತಾಂಗಿರ ಚರಂಟಿಲಿ ಕೂಡ ಕಾಫಿ ಬೇಕ್ರಾರು ಇಪ್ಪ ಮೂಡಬಿದ್ರಲ್ಲೂರು ಬೇಕರಿಲಿ ಕಾಫಿ ಕೊಡ್ಕೊಂಬತ್ತಿಗೂ ಈ ಚಾಯ ಕೊಡ್ಕೊಂಬತ್ತಿಗಿದ್ರೆ ಅಂದ್ರೆ ತಾಂಗಿರೆ ನಂಗೆ ಚರಂಟಿ
0: ಪಿಂಗಾಣಿ ಅಂತ ಪಾತ್ರದಲ್ಲ ಅಂಗಂತದಲ್ಲಿ ಯಾರು ಯೂಸ್ ಹಾಕೊಂಡು ಇನ್ನೆ ಈ ಪಾಲರ್ ಎಲ್ಲೆಲ್ಲ ಲಾಕ್ರೆ ಪಾಲರ್ ಎಲ್ಲೆಲ್ಲ ಲಾಕ್ರ ಅದ್ರಲ್ಲಿ ಯೂಸ್ ಹಾಕೊಂಡು ಅಂಗನ ಲಾಕಿತ್ತು ಪ್ಲಾಸ್ಟಿಕ್ ಎಷ್ಟೇ ಪ್ರಮಾಣವನ್ನ ಕೊರಡಿ
1: ಹಾಕೋಬೇಕು
0: ಆರೋಗ್ಯ ಪ್ಲಾಸ್ಟಿಕ್ ಬಗ್ಗೆ
1: ಸಾಧ್ಯ ಉಂಟು. ಎಸ್ ಓಕೆ ಚೊಮ್ಮೆ ಮಾಹಿತಿ ತಂದಾರು ಮೇಡಮ್ ನಿಂಕೆ ಕಲ್ಬುಣರಿಂಜ ನನ್ನಿ ಇಂಡತೆ ಕಾರ್ಯಕ್ರಮದಲ್ಲಿ. ಹಲೋ ಓಕೆ ನಂಗಳೊಟ್ಟಿಗೆ ಸಿಹನ ಬಿ ಎಂ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ರೀ, ಇದರ ಉಳ್ಳಾಲ ಘಟಕದ ಅಧ್ಯಕ್ಷ ಕೂಡ ಇಟ್ಟು ಲಂಕಿತು ಸಿಹನ ಬಿ ಎಂ ಇಡಿಕ್ರಿ. ಅನೇಕ ವಿಚಾರಗಳು ಕೂಡ ಚಂತಿ ಈ ಪ್ಲಾಸ್ಟಿಕ್ ರೀ, ಎದೇದ ರೂಪದಲ್ಲಿ ಅದರ ದುಷ್ಪರಿಣಾಮ ಉಂಡವರು, ಅದೇ ಎದೇದ ರೂಪದಲ್ಲಿ ಲಂಕದ್ರೆ ತಡೆಗಟ್ಟ. ಸೊ ಅದೇ ಪೊಲಮೆ ನಂಗೆ ಪಾಲಿಸನ ಎಂಕೆತು ಕುರಿಯ ವಿಚಾರಂಗೆಂದ್ರೆ ಅದೇ ಪೊಲಮೆ ನಂಗೆ ಎದೇದ ರೂಪದಲ್ಲೆಲ್ಲ ಅದ್ರೆ ಮರುಬಳಕೆ ಹಾಕ. ಸೊ ಇದರೆಲ್ಲತ್ತೇ ಅವರು ನಲ್ಲೋರು ವಿಸ್ತೃತಮಾಯ ರೂಪದಲ್ಲೂ ಕೂಡ ನಂಗೊಟ್ಟಿಗೆ ಇಮ್ಮ ಚಂತ ಕೊರಿಯ ಮಾಹಿತಿರು. ಸೊ ಅದೇ ಪೊಲಮೆ ಶ್ರೋತೃಂಗಳೇ ನಿಮ್ಮ ಕೂಡ ಕಾಲ್ ಹಾಕ್ರಂಟ ಹಿಂಗೆ ಕಾಲ್ ಹಾಕರು 6364204949 ಈ ಅವರು ಸಂಖ್ಯೆಗೆ. ಸೊ ಅದಕ್ಕೆ ಮುನ್ನಲ್ಲೋರು ಚೆರಿಯವರು ಪಾಟು ಕೇಟನ್ ಬರೀದ್ ರೇಡಿ ಸಾರಂಗ್ 107.8 FM ಇದೆ ರಂಗ್ ರಂಗ್ರು ಜೀವನ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸರ್ಕಾರಿ ಜಿಲ್ಲಾ ವೆಲ್ನಾಕ್ ಆಸ್ಪತ್ರೆ ಹಾಗೂ ರೇಡಿಯೋ ಸಾರಂಗ್ನ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ ಹೆಲೋ ವೆಲ್ನಾಕ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಮುಖದ ಸೌಂದರ್ಯದ ಬಗ್ಗೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು 175ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ನವೀನ್ ಕುಮಾರ್ ಅವರಿದ್ದಾರೆ. ಡಾಕ್ಟರ್ ನವೀನ್ ಅವರು ನಮ್ಮ ಸಾರಂಗ್ನ ಹಲೋ ವೆಲ್ನಾಕ್ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚು ಬಾರಿ ಬಂದಂಥ ಡಾಕ್ಟರ್ಗಳಲ್ಲಿ ಡಾಕ್ಟರ್ ನವೀನ್ ಅವರು ಒಬ್ಬರು ಅಂತ ಅಂದ್ಕೊಂಡಿದ್ದೇನೆ. ಒಂದು ರೀತಿಯಲ್ಲಿ ವೆಲ್ನಾಕ್ ಆಸ್ಪತ್ರೆಯ ಬಗೆಗಿನ ಆಳಾಗಲು ಎಲ್ಲವನ್ನು ಕೂಡ ತಿಳ್ಕೊಂಡವರು. ಅದರ ಜೊತೆಗೆ ಚರ್ಮದ ಬಗ್ಗೆನೇ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದನ್ನು ಬಹಳ ಉತ್ತಮವಾಗಿ ತಿಳಿಸಿಕೊಡುವಂಥ ತಜ್ಞ ವೈದ್ಯರು. ಇವತ್ತು ನೀವು ಹೊತ್ತು ಕೂಡ ನಮ್ಮ ಜೊತೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ. ಬಹಳ ಪ್ರೀತಿಯಿಂದ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ನಮಸ್ಕಾರ.
3: ನಮಸ್ಕಾರ.
2: ಶ್ರೋತೃಗಳು, ಇವತ್ತು ನಾವು ಮುಖದ ಸೌಂದರ್ಯದ ಬಗ್ಗೆ ಮಾತಾಡಬೇಕಾಗಿದೆ. ಮುಖ ಅನ್ನುವಂಥದ್ದು ಸೌಂದರ್ಯದ ಬಗ್ಗೆ ಮಾತಾಡುವಾಗ ದೇಹದ ಬೇರೆ ಬೇರೆ ಸೌಂದರ್ಯಗಳಕ್ಕಿಂತಲೂ ನಾವು ಮುಖದ ಬಗ್ಗೆ ಹೆಚ್ಚಿನ ಏನು ಒತ್ತನ್ನು ಕೊಡ್ತೇವೆ. ಮುಖದ ಸೌಂದರ್ಯವೇ ಪೂರ್ತಿ ನಮ್ಮ ಏನು ಪೂರ್ತಿ ದೇಹದ ಸೌಂದರ್ಯವನ್ನು ಅದು ಪ್ರತಿಬಿಂಬಿಸ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಮುಖವನ್ನು ನಾವು ಚೆನ್ನಾಗಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕೆಲವೊಮ್ಮೆ ಇದೇ ಕಾರಣಕ್ಕೋಸ್ಕರ ಮುಖದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾದರೂ ಕೂಡ ಅದನ್ನು ನಾವು ನಮಗೆ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲಿ ನನ್ನ ಸೌಂದರ್ಯ ಹಾಳಾಗಿಬಿಡುತ್ತಾ ಅಂತ. ಸೊ ಒಟ್ಟಿನಲ್ಲಿ ಇಷ್ಟೊಂದು ಕಾನ್ಷಿಯಸ್ ಆಗಿರುವಂಥ ಭಾಗ ಮುಖ. ಇವತ್ತದ್ರ ಬಗ್ಗೆ ಮಾತಾಡಬೇಕಾಗಿದೆ, ಅನೇಕ ವಿಷಯಗಳಿದೆ. ಡಾಕ್ಟ್ರೆ, ನಾನು ನಿಮ್ಮ ಹತ್ರ ಮೊದಲು ಕೇಳುವಂಥದ್ದು ಈ ಮುಖದ ಸೌಂದರ್ಯದ ಬಗ್ಗೆ ನೀವು ಹೇಳೋದಾದ್ರೆ ಅದು ಹೆಚ್ಚಿನವರು ನಿಮ್ಮ ಬಳಿ ಇದೇ ಕಾರಣಕ್ಕೋಸ್ಕರ ಬರ್ಬೋದು. ಏನು ಹೇಳ್ತೀರಾ ಪೀಠಿಕೆಯಾಗಿ?
3: ಎಸ್, ನೀವು ಹೇಳಿದ ಹಾಗೆ ನೀವೇನು ಹೇಳಿದ್ರೆ ನಮ್ಮ ಬಾಹ್ಯ ಸೌಂದರ್ಯದಲ್ಲಿ ನಾವು ಮೊದಲಾಗಿ ಯಾವುದೇ ವ್ಯಕ್ತಿಯನ್ನ ನೋಡಿದಾಗ ಫಸ್ಟಿಗೆ ಮುಖವನ್ನ ನೋಡ್ತೀವಿ. ಸೊ ಮುಖದ ಸೌಂದರ್ಯವನ್ನ ನಾವು ನೋಡಿದ ಕೂಡಲೇ ನಮಗೆ ಫಸ್ಟ್ ಇಂಪ್ರೆಷನ್ ಆ ವ್ಯಕ್ತಿಯ ಬಗ್ಗೆ ಗೊತ್ತಾಗತ್ತೆ. ಆ ವ್ಯಕ್ತಿ ಹೇಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಫಸ್ಟ್ ನೋಡಿದಾಗ ನಾವು ಫಸ್ಟ್ಗೆ ನೋಡೋದು ಮುಖ. ಮುಖ ಅಂದ್ರೆ ಇಟ್ಸ್ ಸಬ್ಜೆಕ್ಟಿವ್ ಅಂಡ್ ಅಬ್ಜೆಕ್ಟಿವ್ ಎರಡೂ ಇದೆ. ನಾವು ಬ್ಯೂಟಿಯನ್ನ ಮೆಷರ್ ಮಾಡಬೇಕಾದ್ರೆ, ಒಬ್ಬ ಸೌಂದರ್ಯವನ್ನ ಮೆಷರ್ ಮಾಡಬೇಕಾದ್ರೆ, ಇಟ್ ಈಸ್ ಯೂಶ್ವಲಿ ಬ್ಯೂಟಿ ಲೈಸ್ ವಿದ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್, ಅಂದ್ರೆ ನೋಡುವವನ ಕಣ್ಣಿನ ದೃಷ್ಟಿಯಲ್ಲಿ ಆ ವ್ಯಕ್ತಿಯ ಸೌಂದರ್ಯ ಇರುತ್ತೆ.
2: ಸೌಂದರ್ಯ ಇರುತ್ತೆ.
3: ನಾವು ಯಾವುದೇ ವ್ಯಕ್ತಿ ನಮಗೆ ಒಬ್ಬನಿಗೆ ಅವನು ತುಂಬಾ ಸೌಂದರ್ಯವಂತರು ಅಂತ ಕಂಡ್ರು ಕೂಡ ಇನ್ನೊಬ್ಬರಿಗೆ ಅವನು ಸೌಂದರ್ಯವಂತರು ಅಂತ ಕಾಣಬೇಕು ಅಂತ ಏನಿಲ್ಲ. ದಟ್ ಈಸ್ ವಾಟ್ ಸಬ್ಜೆಕ್ಟಿವ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯ ಕಣ್ಣಿನ ಅವನಿಗೆ ಹೆಂಗಿದೆ, ಅವನ ದೃಷ್ಟಿ ಅನಲೈಸ್ ಮಾಡೋ ರೀತಿ ಏನಿದೆ, ಅದರ ಮೇಲೆ ಒಬ್ಬ ವ್ಯಕ್ತಿಯ ಸೌಂದರ್ಯವನ್ನ ನಾವು ಅಳಿಬಹುದು. ಇನ್ನೊಂದು ಅಬ್ಜೆಕ್ಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಅಬ್ಜೆಕ್ಟಿವ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಆಸ್ ಪರ್ ನಾವು ಒಂದು ಏನ್ ಹೇಳ್ತೀವಿ ಅಂತಂದ್ರೆ ಗೋಲ್ಡನ್ ರೇಷಿಯೋ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ವ್ಯಕ್ತಿಯನ್ನ ಸೌಂದರ್ಯವಂತರು ಅಂತ ಹೇಳಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮುಖದ ಉದ್ದ ಮತ್ತು ಅಗಲವನ್ನ ಮೆಷರ್ ಮಾಡ್ತೀವಿ. ಸಾಮಾನ್ಯವಾಗಿ ಅಗಲ 1.6 ಇರಬೇಕು, ಅಂದ್ರೆ ಮುಖದ ಅಗಲಕ್ಕಿಂತ ಉದ್ದ 1.6 ನಷ್ಟು ಜಾಸ್ತಿ ಇರುತ್ತೆ. ಅಂದ್ರೆ ಅಗಲ ಜಾಸ್ತಿ ಇರಬೇಕು, ಉದ್ದ ಜಾಸ್ತಿ ಇರಬೇಕು, ಅಗಲ ಕಡಿಮೆ ಇರಬೇಕು. ಅದು ಸಾಮಾನ್ಯವಾಗಿ ನಾವು ಅದನ್ನ ಗೋಲ್ಡನ್ ರೇಷಿಯೋ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಕ್ವಾಂಟಿಫೈ ಮಾಡೋದು, ಬ್ಯೂಟಿಯನ್ನು ಕ್ವಾಂಟಿಫೈ ಮಾಡಕ್ಕಾಗತ್ತ? ನಾವೆಲ್ಲವನ್ನ ಕ್ವಾಂಟಿಫೈ ಮಾಡಬಹುದು. ಫಾರ್ ಎಕ್ಸಾಂಪಲ್, 1 liter ಮಿಲ್ಕ್, 1 liter, 1 kg
2: ಅಕ್ಕಿ,
3: ಹಂಗೇನೆ ಬ್ಯೂಟಿಯನ್ನ ಕ್ವಾಂಟಿಫೈ ಮಾಡಕ್ಕಾಗತ್ತೆ. ಆ ವ್ಯಕ್ತಿಯ ಬ್ಯೂಟಿಫಿಕೇಶನ್ ಅನ್ನ ಹೆಂಗಿದೆ ಅಂತ. ನಾವು ಫಾರ್ ಎಕ್ಸಾಂಪಲ್ ಸೌಂದರ್ಯ ಸ್ಪರ್ಧೆಗೆ ಹೋದಾಗೆಲ್ಲ ಇದನ್ನ ಕ್ವಾಂಟಿಫೈ ಮಾಡ್ತಾರೆ ಅವರು. ವ್ಯಕ್ತಿಯ ಕ್ವಾಂಟಿಫೈ ಮಾಡಿಬಿಟ್ಟು ಅವ್ರ ಸೌಂದರ್ಯ ಅಲ್ವಾ, ಹೌದಾ ಅಲ್ವಾ, ಕರೆಕ್ಟ್ ಆಗಿದಾರ ಇಲ್ವಾ, ಅದನ್ನೆಲ್ಲ ನೋಡ್ತಾರೆ. ಸೊ ದಿಸ್ ಇಸ್ ವಾಟ್ ವಿ ಡೂ ಇನ್ ಅಂದ್ರೆ ಬ್ಯೂಟಿ ಬಗ್ಗೆ. ಬ್ಯೂಟಿ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಮಾತಾಡ್ತಾ ಹೋಗ್ಬೋದು. ಯಾಕಂದ್ರೆ ಇವತ್ತಿನ ಈ ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಕೂಡ ದೈಹಿಕ ಸೌಂದರ್ಯ, ಬಾಹ್ಯ ಸೌಂದರ್ಯಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಯಾಕಂದ್ರೆ ನಾನು ಚಂದ ಕಾಣಬೇಕು, ನನಗೆ ಎಷ್ಟೇ ವಯಸ್ಸಾದ್ರೂ ಕೂಡ ನಾನು ಇನ್ನೂ ಕೂಡ ಯಂಗ್ ಆಗಿ ಕಾಣಬೇಕು. ಅದು ಸಾಮಾನ್ಯವಾಗಿ ಜನರ ಒಂದು, ಯಾಕಂತೇಳಿ ನೋಡುವವನ ಕಣ್ಣಿನಲ್ಲಿ ನಾನು ಇನ್ನು ಕೂಡ ಹೆಂಗಾಗಿ ಕಾಣಬೇಕು, ನನ್ನ ಒಳಗಡೆ ಆಂತರಿಕವಾಗಿ ನನಗೆ ಏಜ್ ಆಗಿದ್ರು. ನಾವು ಅದನ್ನ ಇಂಟ್ರೆನ್ಸಿಕ್ ಏಜಿಂಗ್ ಅಂಡ್ ಎಕ್ಸ್ಟ್ರೆನ್ಸಿಕ್ ಏಜ್ ಅಂತ ಹೇಳ್ತೀವಿ. ಇಂಟ್ರೆನ್ಸಿಕ್ ಏಜ್ ಅಂದ್ರೆ ಜೆನೆಟಿಕಲಿ ನಮಗೆ ಒಂದು ಪ್ರೀ ಡಿಟರ್ಮಿನ್ ಏಜ್ ಆಗ್ತಾ ಇರುತ್ತೆ, ಹುಟ್ಟಿನಿಂದ ನಮ್ಗೆ ಏಜ್ ಆಗ್ತಾ ಬರ್ತಾ ಇರುತ್ತೆ. ಬಟ್ ಹೊರಗಿರಿ, ಫಾರ್ ಎಕ್ಸಾಂಪಲ್ ಕೆಲವರನ್ನ 60-70 ವರ್ಷ ಆದ್ರೂ ಕೂಡ ಅವರು ಕೆಲವರು 40 ವರ್ಷದವ್ರ ತರ ಇರ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲೂ ಕೂಡ ಕೆಲವರು ರಿಟೈರ್ಡ್ ಆಗಿದ್ರು, ಇನ್ನು 5-70 ವರ್ಷ ಆದ್ರೂ ಕೂಡ ಆರಾಮಾಗಿ ಚೆನ್ನಾಗಿರ್ತಾರೆ. ಅಂದ್ರೆ ಅವ್ರು ನೋಡೋಕು ಕೂಡ ಹಾಗೆ ಇರ್ತಾರೆ. ಸೊ ಅದು ಇಂಟ್ರೆನ್ಸಿಕ್ ಏಜಿಂಗ್ ಅಂಡ್ ಎಕ್ಸ್ಟ್ರೆನ್ಸಿಕ್. ಇಂಟ್ರೆನ್ಸಿಕ್ ಏಜ್ ಅಲ್ಲಿ ಅವ್ರಿಗೆ 70 ವರ್ಷ ಆಗಿರುತ್ತೆ, ಬಟ್ ಎಕ್ಸ್ಟ್ರೆನ್ಸಿಕ್ ಕಾಣುವಂತದ್ದು, ಹೊರಗಡೆ ಕಾಣುವಂತದ್ದು ಅದು ಅವ್ರಿಗೆ ಏಜ್ ಆದಾಗ ಕಾಣಿಸುವುದಿಲ್ಲ. ಇದೇನು ಅಂತ ಹೇಳಿದ್ರೆ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಇದು ಏನಕ್ಕೆ ಆಗತ್ತೆ ಅಂತ ಹೇಳಿದ್ರೆ, ಎಕ್ಸ್ಟ್ರೆನ್ಸಿಕ್ ಏಜಿಂಗ್ ಯೂಶುವಲಿ ಹೊರಗಿನ ವಾತಾವರಣದಲ್ಲಿ ಇರ್ತಕ್ಕಂಥ ಹಲವಾರು ಅಂಶಗಳು ನಮ್ಮ ಮೇಲೆ ಇದು ಪರಿಣಾಮ ಬೀರಿ ನಮಗೆ ಅದು ಏಜ್ ಅರ್ಲಿ. ಕೆಲವರಿಗೆ ಏನಾಗುತ್ತೆ, 40 ವರ್ಷ ಆದ್ರೂ ಕೂಡ 70 ವರ್ಷ ತರ ಕಾಣುತ್ತೆ. ಯಾಕಂದ್ರೆ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಸೂರ್ಯನ ಕಿರಣಗಳು. ಸೂರ್ಯನ ಕಿರಣದಲ್ಲಿ ಇರ್ತಕ್ಕಂಥ UVA ಮತ್ತು UVB ರೇಸ್ ಏನಿದೆಯೋ ಅದು ನಮ್ಮ ದೇಹದ ಮೇಲೆ ಜಾಸ್ತಿ ಪರಿಣಾಮ ಬೀಳುತ್ತೆ. ಎಸ್ಪೆಷಲಿ ಫೇಸ್ ಈಸ್ ಎನ್ ಎಕ್ಸ್ಪೋಸ್ಡ್ ಪಾರ್ಟ್. ನಾವು ಕವರ್ ಮಾಡ್ಕೊಂಡಿರೋದಿಲ್ಲ, ಅದು ಓಪನ್ ಆಗಿರುತ್ತೆ. ಉಳಿದಿನ ನಾವು ಡ್ರೆಸ್ ಕವರ್ ಮಾಡ್ಕೊಂಡಿರ್ತೀವಿ ಎಲ್ಲ ಇರ್ತದೆ. ಫೇಸ್ ಇಸ್ ಎ ಓಪನ್ ಪಾರ್ಟ್, ಅದಕ್ಕೆ ಜಾಸ್ತಿಯಾಗಿ ಸೂರ್ಯನ ಬೆಳಕು ಬೀಳುವಂಥ ಜಾಗ. ಆದ ಕಾರಣ ಈ ಸೂರ್ಯನ ಕಿರಣಗಳು ಯೂಶುವಲ್ ಆಗಿ ಅಂದರೆ ನಮ್ಮ ವಾತಾವರಣದಲ್ಲಿ ಅದು ನಮಗೆ ಜಾಸ್ತಿ ಪರಿಣಾಮವನ್ನು ಬೀರಿ ನಮಗೆ ಏಜ್ ಲುಕ್ಕನ್ನು ಅರ್ಲಿ ಕೊಡ್ಬೋದು ಅಥವಾ ಲೇಟಾಗಿ ಮಾಡ್ಬೋದು. ಇದು ಬಹಳ ಮುಖ್ಯ. ಸೊ ಇಂಟ್ರೆನ್ಸಿಂಗ್ ಏಜಿಂಗ್ ಇಸ್ ಜೆನೆಟಿಕಲಿ ಪ್ರಿಡಿಟರ್ಮಿಂಡ್, ಅದು ಆಗ್ತಾ ಇರುತ್ತೆ.
2: ಓಕೆ ಓಕೆ ಓಕೆ. ಎಸ್, ಇನ್ನು ಸೌಂದರ್ಯದ ಬಗ್ಗೆ ಮಾತಾಡುವಾಗ, ಮುಖದ ಸೌಂದರ್ಯದ ಬಗ್ಗೆ ಮಾತಾಡುವಾಗ, ಡಾಕ್ಟರ್ ನೀವು ಅಂದ್ಕೊಳ್ಳುವಾಗೆ ಸೌಂದರ್ಯ ಅಂದ್ರೆ ಏನು ಅಂತ ಅಂದ್ಕೊಳ್ತೀವಿ? ನಿಜವಾದ ಸೌಂದರ್ಯ,
3: ನಿಜವಾದ ಸೌಂದರ್ಯ ಅನ್ನೋದು ಇಟ್ ಇಸ್ ನಾನು ಅಗೇನ್ ಹೇಳ್ತೀನಿ ಸಬ್ಜೆಕ್ಟಿವ್.
2: ಸಬ್ಜೆಕ್ಟಿವ್
3: ಯಾಕಂದ್ರೆ ನಮ್ಮಲ್ಲಿ ಡಾಕ್ಟರ್ಗಳ ಹತ್ರ ಬಂದಾಗ ಕೆಲವರು ಬೀಯಿಂಗ್ ಚರ್ಮರೋಗ ತಜ್ಞರು, ಚರ್ಮರೋಗ ತಜ್ಞರ ಹತ್ರ ತುಂಬಾ ಜನ ಬರೋದು ಒಂದು ಸೌಂದರ್ಯ ವರ್ಧನೆಗಾಗಿ ಬರ್ತಾರೆ. ಯಾಕೆಂದ್ರೆ ನಾವು ಅದನ್ನ ಕಲ್ತಿರ್ತೀವಿ, ಸೌಂದರ್ಯ ವರ್ಧನೆ ಮಾಡ್ಬೇಕಂದ್ರೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಚಿಕಿತ್ಸೆಗಳಿದೆ ಅದೆಲ್ಲ ನಮಗೆ ಗೊತ್ತಿರುತ್ತೆ. ಸೊ ಏನಾಗತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಕೆಲವರಿಗೆ ಮುಖದಲ್ಲಿ ಏನೇ ದೊಡ್ಡ ದೊಡ್ಡ ಪ್ರಿಯಾದ್ರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ದೇ ಆರ್ ಹ್ಯಾಪಿ ವಿತ್ ವಾಟ್ ದೇ ಹ್ಯಾವ್. ಕೆಲವರು ಹಾಗಲ್ಲ, ಕೆಲವರಿಗೆ ಸಣ್ಣ ಒಂದು ಕಲೆ ಇದ್ರೆ ಸಣ್ಣ ಅದು ಕಾಣೋದು ಇಲ್ಲ, ಅದ್ರೆಲ್ಲೋ ಮಿರರ್ ನೋಡಿದಾಗ ಸ್ವಲ್ಪ ರಿಫ್ಲೆಕ್ಷನ್ ಅಲ್ಲಿ ಸ್ವಲ್ಪ ಕಾಣುತ್ತೆ. ಅಂತ ಸಣ್ಣ ಕಲೆ ಇದ್ರೂ ಡಾಕ್ಟರ್ ಓಡ್ಕೊಂಡ್ ಬರ್ತಾರೆ, ಏನೋ ಆಗಿದೆ ನನ್ನ ಮುಖದಲ್ಲಿ, ಇದನ್ನು ಕಂಡ್ರೆ ನನಗೇನೋ ಆಗತ್ತಾ. ಎಸ್ಪೆಷಲಿ ಇಂದ ಟೀನೇಜ್, ಟೀನೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹದಿಹರೆಯದಲ್ಲಿ ಯೂಶುವಲಿ ಆಗಿ ಅವ್ರು ಮುಖಕ್ಕೆ ಸೌಂದರ್ಯಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ, ಮುಖದಲ್ಲಿ ಸಣ್ಣ ಬದಲಾವಣೆ ಆದ್ರೂ ಕೂಡ ಡಾಕ್ಟರ್ ಹತ್ರ ಓಡ್ಕೊಂಡ್ ಬರ್ತಾರೆ, ಡಾಕ್ಟರ್ ನನಗೆ ಹಿಂಗೆ ಆಗಿದೆ ಇದನ್ನು ಬೇಗ ತೆಗಿಸ್ಬಿಡಿ ಅಂತ. ಕೆಲವೊಂದು ನಾನು ತೆಗಿಸೋಕ್ಕೂ ಆಗೋದಿಲ್ಲ, ಯಾಕಂತೇಳಿದ್ರೆ ಕೆಲವು ಕಾಯಿಲೆಗಳು ಅಂದ್ರೆ ಕೆಲ ಕಾಯಿಲೆ ಅಂತ ಹೇಳೋದಿಲ್ಲ, ಫಾರ್ ಎಕ್ಸಾಂಪಲ್ ಕೆಲವು ಮಚ್ಚೆಗಳು ಹುಟ್ಟಿನಿಂದ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ನೀವಸ ಫೋಟೋ ಅಂತೀವಿ, ಮುಖದಲ್ಲಿ ಮತ್ತು ಕಣ್ಣಲ್ಲಿ ಇರುವಂತ ಒಂದು ಮಚ್ಚೆ, ಉದ್ದಕ್ಕೆ ಕಪ್ಪಾಗಿ ಒಂದು ಅಂದ್ರೆ ಒಂಥರ ಬ್ಲೂಯಿಶ್ ಟಿಂಜ್ ಇರುತ್ತೆ, ಆ ತರ ಒಂದು ಮಚ್ಚೆ ಇರುತ್ತೆ. ಅದನ್ನು ಸಂಪೂರ್ಣವಾಗಿ ಪೂರ್ವವಾಗಿ ಹೋಗುತ್ತಾ ಹೇಳಕ್ ಬರೋದಿಲ್ಲ, ಹೋಗಿಸಲೂಬಹುದು ಹೋಗದೇ ಇರಲೂಬಹುದು. ಸೊ ಕೆಲವೊಂದು ಕಾಯಿಲೆಗಳಿಗೆ ಎಸ್ ಚಿಕಿತ್ಸೆ ಇದೆ, ಅದನ್ನ ಅಂದ್ರೆ ಕಾಯಿಲೆ ಅಂತಲ್ಲ, ಕೆಲವೊಂದು ಇದನ್ನು ಮುಖದಲ್ಲಿ ಬರುವಂತ ತೊಂದರೆಗಳಿಗೆ ಚಿಕಿತ್ಸೆ ಇದೆ. ಕೆಲವೊಂದಕ್ಕೆ 100% ಚಿಕಿತ್ಸೆ ಇಲ್ಲ, ಒಂದ್ ಸ್ವಲ್ಪ ಚಿಕಿತ್ಸೆಯನ್ನ ಕೊಟ್ಟು ಅದರನ್ನ ಅದರ ತೀಕ್ಷ್ಣತೆಯನ್ನ ಕಡಿಮೆ ಮಾಡಬಹುದು. ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂತ ಕಾಯಿಲೆಗಳು ಮುಖದಲ್ಲಿ ಕಾಣುವಂತ ಇದು ಏನಿದೆ ಅಂತ ಹೇಳಿ, ಒಂದು ಮೊಡವೆ ಯಾಕ್ನೆ ಅಂತೀವಿ, ಇನ್ನೊಂದು ಬಂಗು, ಇದೆರಡು ಮೇಜರ್ ಆಗಿ ಪ್ರಾಬ್ಲಮ್. ಯಾಕಂದ್ರೆ ಇಟ್ ಇಸ್ ಎ ಕಾಸ್ಮೆಟಾಲಜಿಕಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ಅದರಿಂದಾಗಿ ಸಮಸ್ಯೆಗಳು ತುಂಬಾ ಬರ್ತಾ ಇರುತ್ತೆ. ಯಾಕಂತೇಳಿದ್ರೆ ಇದು ನಮ್ಮ ಡೈಲಿ ಲೈಫ್ ಅನ್ನ ಹ್ಯಾಂಪರ್ ಮಾಡುತ್ತೆ. ಯಾವುದೇ ಒಂದು ಫಂಕ್ಷನ್ ಹೋಗಕ್ಕೆ ಅವ್ರು ರೆಡಿ ಇರಲ್ಲ, ಯಾಕಂತೇಳಿ ಪಕ್ಕದವನ್ ಕೇಳ್ತಾ ಇರ್ತಾರೆ ಏನಾಗಿದ್ ಮಾರಿ ನಿಮ್ಮ ಮುಖಕ್ಕೆ. ಸೊ ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಕ್ಕೆ ಅವ್ರಿಗೆ ಆಗೋದಿಲ್ಲ. ಸೊ ಅವರು ಫಂಕ್ಷನ್ ಅನ್ನ ಅವಾಯ್ಡ್ ಮಾಡ್ತಾರೆ, ಅವ್ರಿಗೆ ಒಂದ್ಸಲ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗುತ್ತೆ, ಅಂದ್ರೆ ಅವ್ರಿಗೆ ಒಂದು ಕೀಳರಿಮೆ ಇದಾಗುತ್ತೆ, ಅವ್ರ ಪಿಯರ್ ಅಲ್ಲಿ ಇರಲ್ಲ. ಈಗ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗುವ ಮಕ್ಳು ಇದ್ರೆ ಅವ್ರ ಫ್ರೆಂಡ್ಸ್ ಜೊತೆಗೆ ಅವ್ರು ಸೇರಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಎಲ್ಲ ಫ್ರೆಂಡ್ಸ್ ನನಗೆ ತಮಾಷೆ ಮಾಡ್ತಾರೆ
2: ಏನಾಯ್ತು.
3: ಇಟ್ ಇಸ್ ಈಕ್ವಲ್ ಆಲ್ಮೋಸ್ಟ್, ಯಾಕಂದ್ರೆ ಇವಾಗ ಎಲ್ರು ಬ್ಯೂಟಿ ಕಾನ್ಶಿಯಸ್. ಇವಾಗ ಮೊದ್ಲಿನ ತರ ಅಲ್ಲ, ಮೊದ್ಲಿನ ತರ ಅಲ್ಲ, ಮೊದ್ಲೇನಂದ್ರೆ ಹುಡುಗಿಯರು ಜಾಸ್ತಿ ಕಾನ್ಶಿಯಸ್ ಇವಾಗ ಆಗಲ್ಲ, ಇವಾಗ ಹುಡುಗರು ಹುಡುಗಿಯರು ಎಲ್ಲರೂ ಬರ್ತಾರೆ.
2: ಓಕೆ ಓಕೆ ಓಕೆ. ಈಗ ನೀವು ಹೇಳಿದ್ರಿ ಪಿಂಪಲ್ಸ್ ಬಗ್ಗೆ ಹೇಳಿದ್ರಿ, ಹೆಚ್ಚಾಗಿ ನಾವು ಮುಖ ಸೌಂದರ್ಯ ಅಂತ ಹೇಳುವಾಗ ನಮಗೆ ತಕ್ಷಣ ತಲೆಗೆ ಬರುವಂತದ್ದು ಪಿಂಪಲ್ಸ್ ನ ಬಗ್ಗೆ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳುದಾದ್ರೆ ಡಾಕ್ಟರ್, ಯಾವ್ಯಾವ ಕಾರಣಕ್ಕೋಸ್ಕರ ಇದು ಬರುತ್ತೆ, ಇದನ್ನು ತಡೆಗಟ್ಟುವುದು ಹೇಗೆ ಸ್ವಲ್ಪ?
3: ಇದು ಬಹಳ ಮುಖ್ಯ, ಯಾಕಂತ ಹೇಳಿದ್ರೆ ಮೊಡವೆ ಅದರ ಗೊಡವೆ ಬೇಕಾ ಬೇಡುವ ಅಂತ.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
3: ಗೊಡವೆ ಅದರ ಗೊಡವೆ ಬೇಕಾ ಬೇಡುವ ಅಂತ. ಎಸ್, ಗೊಡವೆ ಬೇಕು. ಯಾಕೆಂತ ಹೇಳಿದ್ರೆ ಅದು ಕೆಲವೊಂದು ಸಲ ನಮಗೆ ಸಮಸ್ಯೆಯನ್ನ ತಂದೊಡುತ್ತೆ. ಯಾಕೆಂತ ಹೇಳಿದ್ರೆ, ಒಂದು ಮೊಡವೆ ಅನ್ನೋದು ಯೂಶುವಲ್ ಆಗಿ ನಾವು ನೋಡುವುದಂತದ್ದು ಪ್ರೀ ಪ್ಯುಬರ್ಟಿ ಅಲ್ಲ, ಅಂದ್ರೆ ಯಾರು ಹದಿಹರೆಯಕ್ಕೆ ಕಾಲಿಡ್ತಾರ ಆ ಸಮಯದಲ್ಲಿ ಅವರಲ್ಲಿ ಕೆಲವೊಂದು ದೈಹಿಕವಾಗಿ ಏನು ಹಾರ್ಮೋನಲ್ ಚೇಂಜಸ್ ಆಗತ್ತೆ, ಅದರಿಂದಾಗಿ ಮೊಡವೆಗಳು ಕಾಣ ಸಿಗೋದಕ್ಕೆ ಬರುತ್ತೆ. ಬಟ್ ಏನ್ ಮಾಡ್ತಾರೆ ಕೆಲವೊಂದ್ಸಲ, ಅದನ್ನ ನಾವು ಮೊಡವೆ ಬಿದ್ದ ಕೂಡಲೇ ಅದನ್ನ ಮುಟ್ಟಿ ನೋಡಿ ಶುರು ಮಾಡ್ತಾರೆ. ದಟ್ ಈಸ್ ಅ ಪ್ರಾಬ್ಲಮ್, ಅಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಮೊಡವೆ ಅದರ ಪಾಡಿಗೆ ಬಿಟ್ಟು ಹೋದ್ರೆ ಏನು ತೊಂದರೆ ಆಗಲ್ಲ. ನಾವು ಯಾವತ್ತ ಅದನ್ನ ಹ್ಯಾಂಡಲ್ ಮಾಡಕ್ ಶುರು ಮಾಡ್ತೀವ, ಅದನ್ನ ಸ್ವಲ್ಪ ಕಿವಿಚ್ಲಿಕ್ಕೆ ತೆಗಿಲಿಕ್ಕೆ ಟ್ರೈ
2: ಮಾಡ್ತೀವಿ, ಅದು
3: ಆವಾಗ ಅದು ಕಲೆಯನ್ನ ಬಿಡತ್ತೆ. ಕಲೆಯ ಬಿಟ್ಟ ನಂತರ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುವಂಥದ್ದು. ಸೊ ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದಾಗ ಹದಿಹರೆಯದಲ್ಲಿ ಬರ್ತಾನೆ, ಯೂಶುವಲ್ ಆಗಿ ನಮ್ದು ಪ್ರತಿಯೊಬ್ಬರ ಸ್ಕಿನ್ ಕೂಡ ಬೇರೆ ಬೇರೆ ಟೈಪ್ ಇರುತ್ತೆ. ಒಂದು ಆಯಿಲಿ ಸ್ಕಿನ್ ಇರುತ್ತೆ, ಒಂದು ಡ್ರೈ ಸ್ಕಿನ್ ಇರುತ್ತೆ, ಇನ್ನೊಂದು ಮಿಕ್ಸ್ ಟೈಪ್ ಸ್ಕಿನ್ ಇರುತ್ತೆ. ಸೊ ಆಯಿಲಿ ಸ್ಕಿನ್ ಅಲ್ಲಿ ಸಾಮಾನ್ಯವಾಗಿ ಜನರಿಗೆ ಕಲ್ಪನೆ ಇದೆ, ನಂದು ಆಯಿಲಿ ಸ್ಕಿನ್ ನನಗೆ ಮೊಡವೆ ಜಾಸ್ತಿ, ಡ್ರೈ ಸ್ಕಿನ್ ಅಲ್ಲೂ ಮೊಡವೆ ಬರುತ್ತೆ. ಸೊ ಮೊಡವೆ ಬರ್ಲಿಕ್ಕೆ ಕಾರಣಗಳೇನು? ಒಂದು, ಅವರ ಹಾರ್ಮೋನ್ಸ್, ಆಂಡ್ರೋಜನ್ಸ್ ಅಂತ ಹೇಳ್ತೀವಿ ಸೆಕ್ಸ್ ಹಾರ್ಮೋನ್ಸ್, ಅದು ಆ ವಯಸ್ಸಿನಲ್ಲಿ ಆ ಹಾರ್ಮೋನ್ ಆಕ್ಟಿವಿಟಿ ಜಾಸ್ತಿ ಆದಾಗ ನಮ್ಮ ಮುಖದಲ್ಲಿ ನಾವೊಂದು ಗ್ಲಾಂಡ್ಸ್ ಹೇಳ್ತೀವಿ, ಅದು ಪೈಲೋ ಸಿಬೇಷಿಯಸ್ ಯುನಿಟ್ ಅಂತ ಹೇಳ್ತೀವಿ, ಸಿಬೇಷಿಯಸ್ ಗ್ಲಾಂಡ್ಸ್. ಮೊಡವೆ ಅಂದ್ರೆ ನಮ್ಮ ದೇಹದಲ್ಲಿ, ನಮ್ಮ ಮುಖದಲ್ಲಿ ಪೈಲೋ ಸಿಬೇಷಿಯಸ್ ಯುನಿಟ್ನ ಒಂದು ಇನ್ಫ್ಲಮೇಷನ್, ಇನ್ಫೆಕ್ಷನ್ ಅಲ್ಲ ಇನ್ಫ್ಲಮೇಷನ್, ಅಲ್ಲಿ ರಿಯಾಕ್ಷನ್ಸ್ ಆಗುವಂಥದ್ದು. ಸೊ ಏನಾಗುತ್ತೆ ಅಲ್ಲಿ, ಒಂದು ಫಸ್ಟ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೀಬಮ್ ಸೆಕ್ರೀಷನ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಎಣ್ಣೆ ಜಿಡ್ಡಿನ ಅಂಶಗಳು ಸೆಕ್ರೀಷನ್ ಜಾಸ್ತಿ ಆಗುತ್ತೆ, ಆ ಇದರಲ್ಲಿ ಸೆಕ್ರೀಟ್ ಆಗೋದು ಅದು. ಅದ್ ಏನಾಗತ್ತೆ, ಅದು ಸೆಕ್ರೆಟ್ ಆದಾಗ ಅಲ್ಲಿ ಆ ಒಂದು ಕೊಳವೆ ತರ ಇರತ್ತೆ, ಒಂದು ನಾಳ ತರ, ಅದನ್ನ ಬ್ಲಾಕ್ ಮಾಡತ್ತೆ. ಅಲ್ಲಿ ಹೈಪರ್ ಕೆರಾಟಿನೈಸೇಷನ್ ಅಂತ ಹೇಳ್ತೀವಿ ನಾವು. ಅವಾಗ ಬ್ಲಾಕ್ ಆದಾಗ ಏನಾಗತ್ತೆ, ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಡೆವಲಪ್ ಆಗತ್ತೆ. ಅದು ನಾರ್ಮಲ್ ಆಗಿ ನಮ್ಮ ಮುಖದಲ್ಲಿ ಇರುವಂತ ಪ್ರೋಪಿಯನ ಬ್ಯಾಕ್ಟೀರಿಯಾ ಅಂತ ಸಾಮಾನ್ಯವಾಗಿ ಇರುತ್ತೆ. ಅದು ಡೆವಲಪ್ ಆದಾಗ ಅಲ್ಲಿ ನಮಗೆ ಮೊಡವೆ ಲಕ್ಷಣಗಳು ಕಾಣುತ್ತೆ. ಅದು ಬ್ಲಾಕ್ ಆದ ಕೂಡ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗತ್ತೆ. ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆದಾಗ ನಮಗೆ ಮೊಡವೆ ಲಕ್ಷಣ ಕಾಣುತ್ತೆ. ಮೊಡವೆಯಲ್ಲಿ ಖಾಲಿ ನಮಗೆ ಕಾಣುವಂತದ್ದೇ ಮೊಡವೆಯ, ಅಲ್ಲಿ ಮೊಡವೆಯಲ್ಲಿ ಬೇರೆ ಬೇರೆ ಟೈಪ್ಸ್ ಇದಾವೆ. ಫಸ್ಟ್ ಗೆ ಬರುವಂತದ್ದು ನಾವು ಕೊಮೆಡೋನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ಜನ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಅದು ಓಪನ್ ಮತ್ತು ಕ್ಲೋಸ್ಡ್ ಅಂತ ಇರುತ್ತೆ. ಕೆಲವು ಕಪ್ಪು ಇರ್ತದೆ, ಕೆಲವು ಬಿಳಿ ಇರ್ತದೆ. ಕೆಲವು ಕಪ್ಪು ಇರುತ್ತೆ, ಕೆಲವು ಬಿಳಿ
2: ಇರುತ್ತೆ.
3: ಸೊ ಅದನ್ನ ನಾವು ಕೊಮೆಡೋನ್ಸ್ ಅಂತ ಹೇಳ್ತೀವಿ. ಆಮೇಲೆ ಬರುವಂತದ್ದು ಪ್ಯಾಪಿಲ್ಸ್, ಸಣ್ಣ ಸಣ್ಣ ಕೆಂಪು ಕೆಂಪು ಕೆಂಪು ಬಿದ್ದಿರುತ್ತೆ. ಆಮೇಲೆ ಬರುವಂತದ್ದು ಪಸ್ಚುಲ್, ಅದರಲ್ಲಿ ಕೀವು
2: ತುಂಬಿರುತ್ತೆ.
3: ಆಮೇಲೆ ಕೆಲವರು ಇನ್ನೂ ಕೀವು ಎಲ್ಲ ಜಾಸ್ತಿ ಆದಾಗ ಗಟ್ಟಿ ಒಂದು ನೋಡಿಯೂಲ್ ಅಂತ ಬರುತ್ತೆ. ಅದನ್ನ ನಾವು ಸಿಸ್ಟ್ ತರ ದಪ್ಪ ದಪ್ಪ ಬೀಳಕ್ ಶುರು ಆಗುತ್ತೆ. ಅದು ನೋಡಕ್ಕೆ ಒಂದ್ ಸ್ವಲ್ಪ ಅಸಹ್ಯವಾಗಿ ಕೂಡ ಕೆಲವರಿಗೆ ಕಾಣಬಹುದು. ಅಂದ್ರೆ ನಾನು ಅವಾಗ ಹೇಳಿದೆ, ಬ್ಯೂಟಿ ಲೈಸ್ ವಿದ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್, ನೋಡುವವನ ದೃಷ್ಟಿಯಲ್ಲಿ ಇರ್ತದೆ. ಅದು ಇನ್ನೊಬ್ಬನಿಗೆ ಅಸಹ್ಯ ಕಾಣಬಹುದು, ಅವರಿಗೆ ಅಸಹ್ಯ ಆಗ್ಬೇಕು ಅಂತ ಇನ್ನೊಬ್ಬನಿಗೆ ಅಸಹ್ಯವಾಗ ಅವಾಗ ನ್ಯಾಚುರಲಿ ಅವನಿಗೆ ಕೂಡ ಆಗತ್ತೆ, ನನ್ನ ಮುಖ ಯಾಕೆ ಹಿಂಗಾಯ್ತು, ನಾನು ಚೆನ್ನಾಗಿದ್ದೆ, ನನ್ ಕರೆಕ್ಟ್ ಆಗಿತ್ತು, ಏನು ಇರಲಿಲ್ಲ ನನ್ನ ಮುಖದಲ್ಲಿ, ಒಂದು ಡಾಟ್ಸು ಇರಲಿಲ್ಲ, ಆಮೇಲೆ ಶುರು ಆಯ್ತು ಬೀಳಲಿಕ್ಕೆ ಅಂತ. ಆ ಏಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವಯಸ್ಸಿನಲ್ಲಿ ಅವ್ರಿಗೆ ಏನಾದ್ರೂ ಬೇರೆಯವ್ರ ಮುಖ ನೋಡಿದಾಗ ನನ್ ಮುಖ ಇಷ್ಟು ಕೀಳಾಗಿದೆ ಆ ತರ ಭಾವನೆಗಳು ಬರೋಕ್ ಶುರು ಆಗುತ್ತೆ. ಸೊ ಅವ್ರು ಏನು ಯೂಶುವಲ್ ಆಗಿ ನಾವೇನ್ ಮಾಡ್ತೀವಿ, ನಮ್ಮ ಮುಖದಲ್ಲಿ ಏನೇ ಆದ್ರೂ ಕೂಡ ಫಸ್ಟ್ ನಾವೇ ಟ್ರೈ ಮಾಡ್ತೀವಿ ತೆಗಿಲಿಕ್ಕೆ. ಏನೋ ಒಂದು ಬಂದಿದೆ ಅಂತ ತೆಗೆಯೋಣ
2: ಅಂತ.
3: ಆವಾಗ ಏನಾಗತ್ತೆ, ತೆಗ್ದು ಅದು ತೆಗಿಯಕ್ ಬರೋದಿಲ್ಲ ಅಷ್ಟು ಸುಲಭವಾಗಿ. ಅವರಾಗಿ ಹ್ಯಾಂಡಲ್ ಮಾಡಕ್ ಹೋದ್ರೆ ಅದನ್ನ ಅಲ್ಲಿ ಕಲೆ ಆಗಿ ಉಳಿಯಕ್ಕೆ ಶುರು ಆಗುತ್ತೆ. ಸೊ ಏನಾಗತ್ತೆ ಅಂತ ಹೇಳಿದ್ರೆ, ಚಿಕಿತ್ಸೆಯನ್ನು ಕೊಡಬೇಕಾದ್ರೆ ನಾವು ವ್ಯಕ್ತಿಯನ್ನ ಫಸ್ಟ್ ಗೆ ಪರಿಶೀಲನೆ
2: ಮಾಡಬೇಕು. ಮಾಡಬೇಕಾದ ಏನು ಅಂತ,
3: ಯೂಶುವಲ್ ಆಗಿ ನಾವು ಮೊಡವೆಯನ್ನ ಬರದ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಮುಖವನ್ನ ಅವಾಗವಾಗ ಕ್ಲೀನ್ ವಾಟರ್ ಅಲ್ಲಿ ತೊಳಿತಾ
2: ಇರಬೇಕು.
3: ಯಾಕೆಂತ ಹೇಳಿದ್ರೆ, ನಮ್ಮ ಡಸ್ಟ್
2: ನೀರಲ್ಲಿ
3: ಕಾಯಿ ನೀರಲ್ಲಿ ತೊಳಿತಾ ಇರ್ಬೇಕು. ಯಾಕಂದ್ರೆ ಡಸ್ಟ್ ಏನಿದೆಯೋ ಅದು ಯೂಶುವಲ್ ಆಗಿ ನಾವು ಆ ಪೋರ್ಸ್ ಗಳಿಂದ ಅದು ಕ್ಲಾಗ್ ಮಾಡಿ ಅಲ್ಲಿ ನಮಗೆ ಇನ್ಫ್ಲಮೇಷನ್ ಎಲ್ಲ ಸ್ಟಾರ್ಟ್ ಆಗಕ್ಕೆ ಶುರು ಆಗುತ್ತೆ. ಅದ ಕಾರಣ ನಾವು ಹೊರಗಡೆ ಹೋಗಿ ಬಂದ ನಂತರ ಅಥವಾ ಏನಾದ್ರು ಆವಾಗ ಇದ್ದು ಅಂದ್ರೆ ಮುಖವನ್ನ ಸಾಮಾನ್ಯ ನೀರಲ್ಲಿ ತೊಳಿತಾ ಇರಬೇಕು. ಅದಷ್ಟು ಮಾಡಿದ್ರೆ ಅದು ಒಳ್ಳೇದು.
2: ಫೇಸ್ ವಾಶ್
3: ಅವಶ್ಯಕತೆ ಬರುವುದಿಲ್ಲ, ಬಟ್ ಫೇಸ್ ವಾಶ್ ಕೆಲವರಿಗೆ ನಾವು ಕೊಡಬೇಕಾದ ಅವಶ್ಯಕತೆ ಬರುತ್ತೆ. ಅದು ಡಿಪೆಂಡಿಂಗ್ ಆನ್ ಸ್ಕಿನ್
2: ಟೈಪ್.
3: ಸೊ ಅದನ್ನು ಮಾಡಿದ್ರೆ ಯೂಶುವಲ್ ಆಗಿ, ಬಟ್ ಕೆಲವೊಂದು ಹಾರ್ಮೋನಲ್ ಅದು ನಮ್ಮ ಕೈಯಲ್ಲಿರಲ್ಲ. ಫಾರ್ ಎಕ್ಸಾಂಪಲ್ ಕೆಲವರಿಗೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಇರ್ತದೆ, ಹುಡುಗಿಯರಿಗೆ PCOD ಅಂತೇಳಿ. ಅವ್ರಿಗೆ ಮುಟ್ಟು ಸರಿಯಾಗಿ ಆಗ್ತಾ ಇರುತ್ತೆ. ಯಾಕೆ ಮುಟ್ಟು ಸರಿಯಾಗಿ ಆಗುವುದಿಲ್ಲಕ್ಕೆ ಕಾರಣಗಳು ತುಂಬಾ ಇರುತ್ತೆ. ಅದರಲ್ಲಿ ಒಂದು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಗರ್ಭಿನ ಅಂಡಾಶಯದಲ್ಲಿ ಸಿಸ್ಟ್ ಓವರಿಯನ್ ಸಿಸ್ಟ್ಗಳು ಇರ್ತವೆ. ಅದರಿಂದಾಗಿ ಅವರಿಗೆ ಮುಟ್ಟು ಸರಿ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಹಾರ್ಮೋನಲ್ ಬದಲಾವಣೆ ಆಗುತ್ತೆ, ಅವಾಗ ಅವ್ರ ಮುಖದಲ್ಲಿ ಪಿಂಪಲ್ಗಳು ಬೀಳಕ್ ಶುರು ಆಗುತ್ತೆ. ಸೊ ಪಿಂಪಲ್ಗಳು ಬಿದ್ದಾಗ ಅದಕ್ಕೆ ನಾವು ಅದಕ್ಕೂ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದು ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗತ್ತೆ. ಸೊ ಅವಾಗ ನಾವು ಬರೀ ಪಿಂಪಲ್ ಅಲ್ವಾ ಏನಾಗುದಿಲ್ಲ ಅಂತ ಬಿಡಕ್ಕಾಗೋದಿಲ್ಲ, ಅದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಆ ಇಂಟರ್ನಲ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟಾಗ ಇದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ.
2: ಓಕೆ ಓಕೆ ಓಕೆ ಎಸ್. ನಂತರ ಈಗ ಬಿದ್ದು

0: ಅಷ್ಟು ತಿಳ್ಕೊಬೇಕು. ಯಾಕಂದ್ರೆ ಮುಖದಲ್ಲಿ ಬೀಳುವ ಎಲ್ಲಾ ಚುಕ್ಕೆಗಳು ಪಿಂಪಲ್ಸ್ ಅಲ್ಲ, ಅದು ಬೇರೆ ಕಾರಣಗಳಿಂದ ಬಿದ್ದಿರಬಹುದು. ಸೊ ಫಸ್ಟ್ಗೆ ನಾವು ಅದು ಪಿಂಪಲ್ಸ್ ಹೌದಾ ಅಲ್ವಾ ಅನ್ನೋ ತಿಳ್ಕೊಬೇಕು. ಅದನ್ನು ತೋರಿಸಿದ ನಂತರ ಯಾಕಂತೇಳಿ ಅದನ್ನ ನಾವು ಗ್ರೇಡಿಂಗ್ ಮಾಡ್ತೀವಿ. ಗ್ರೇಡಿಂಗ್ ಅಂತೇಳಿದ್ರೆ ಗ್ರೇಡ್ ಒನ್, ಗ್ರೇಡ್ ಟೂ, ಗ್ರೇಡ್ ತ್ರೀ, ಗ್ರೇಡ್ ಫೋರ್. ನಾನು ಆವಾಗ್ಲೂ ಹೇಳಿದಾಗೆ ಆ ಲಕ್ ಇದು ಯಾವ ಟೈಪ್ ಇದು ಅವ್ರ ಹತ್ರ ಪ್ರಿಡಾಮಿನೆಂಟ್ ಇರುತ್ತೆ ಅದನ್ನ ನೋಡ್ಬಿಟ್ಟು ಅದನ್ನ ಗ್ರೇಡ್ ಮಾಡ್ತೀವಿ. ಅದ್ರ ಮೇಲೆ ಡಿಪೆಂಡ್ ಆಗಿ ಅವನಿಗೆ ಬರೀ ಹಚ್ಚುವ ಕ್ರೀಮ್ಗಳಲ್ಲೇ ಕೆಲವು ಸಲ ಕಡಿಮೆ ಆಗುತ್ತೆ, ಕೆಲವರಿಗೆ ಹಚ್ಚುವ ಕ್ರೀಮ್ ಅಲ್ಲಿ ಕಡಿಯಾಗುದಿಲ್ಲ. ಅವರಿಗೆ ನಾವು ಸಿಸ್ಟಮಿಕ್ ಡ್ರಗ್ಸ್ ಕೊಡ್ಬೇಕು, ಅಂದ್ರೆ ಬಾಯಲ್ಲಿ ನುಂಗುವಂತ ಟ್ಯಾಬ್ಲೆಟ್ ಗಳನ್ನ ಕೊಡಬೇಕಾಗುತ್ತೆ. ಜೊತೆಗೆ ಅವರಿಗೆ ಪ್ರಿವೆನ್ಷನ್ ಮಾಡಕ್ಕೆ ಬೇಕಾದಂತ ಸನ್ಸ್ಕ್ರೀನ್ ಇರ್ಬೋದು, ಬಿಸಿಲಿಗೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಹಚ್ಚೋದಿರ್ಬೋದು, ಅಥವಾ ಕೆಲವೊಂದು ಮಾಯಿಶ್ಚರೈಸರ್ ಇರ್ಬೋದು, ಆಮೇಲೆ ಫೇಶಿಯಲ್ ವಾಶ್ ಅಥವಾ ಫೇಸ್ ವಾಶ್ಗಳೇನಿದೆ ಅದನ್ನ ಕೊಡಬೇಕಾಗುತ್ತೆ.
1: ಓಕೆ, ಸೊ ಇದು ಇಷ್ಟು ಪಿಂಪಲ್ ಅನ್ನ ನಾವು ಹೇಗೆ ತಡೆಗಟ್ಟಬಹುದು, ಹಾಗೆ ಬಂದ ನಂತರ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇನ್ನು ಮುಖದ ಬಗ್ಗೆ ನಾವು ಮಾತಾಡುವಾಗ ಈ ಕಪ್ಪು ಬಿಳುಪು ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಏನು ಸುದ್ದಿಯನ್ನು ಮಾಡ್ತಾ ಇರುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಯಾಕಂದ್ರೆ ನಮ್ಮ ಇಂಡಿಯನ್ಸ್ ಇದೇನು ಒಂದಿದೆ ಅಂತ ಹೇಳಿ ನಾವೆಲ್ಲರೂ ಬಿಳಿಯಾಗಿ ಕಾಣಬೇಕು ಅಂತ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ನಾವು ಬೇರೆ ಅದರಲ್ಲಿ ಹೋಲ್ ಮಾಡ್ಬೇಕಂದ್ರೆ ಆ ಹಸು ಕಪ್ಪಾದ ಏನು ಅದು ಕೊಡು ಹಾಲು ಬಿಳಿ ಅದೇ ತರ ನಾವು ಅದನ್ನ ಆತರ ಅನ್ಕೋಬೇಕು. ನಮ್ಮ ಸ್ಕಿನ್ ಕಲರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಬಟ್ ಏನಾಗತ್ತೆ, ಸಾಮಾನ್ಯವಾಗಿ ನಾವು ಇನ್ನು ಕೂಡ ಕಪ್ಪು ಅಂದ್ರೆ ಕೀಳು ಆ ಮನೋಭಾವನೆಯಲ್ಲಿ ಇವತ್ತು ಕೂಡ ಇದೀವಿ. ಎಸ್ಪೆಷಲಿ ಹುಡುಗಿಯರು ನಮ್ಮಲ್ಲಿ ಬರುವಂತದ್ದು ಈ ಬಿಳುಪು ಕಪ್ಪಿಗೆ ನಾವು ಹುಡುಗರು ಜಾಸ್ತಿ ನೋಡೋದಿಲ್ಲ, ಯಾಕಂದ್ರೆ ಜಾಸ್ತಿ ಹುಡುಗರು ಅದ್ರ ಬಗ್ಗೆ ತಲೆ ಪಿಂಪಲ್ಸ್ ಎಸ್ ಬೋತ್ ಆಫ್ ದೆಮ್. ಬಟ್ ಕಪ್ಪು ಬಿಳಿ ಇದ್ದಾಗ ನಾವು ಯೂಶುವಲ್ ಆಗಿ ಹುಡುಗಿಯರು ಸ್ವಲ್ಪ ಆ ಕಪ್ಪು ಅಂದ ಕೂಡಲೇ ಸ್ವಲ್ಪ ಕೀಳರು. ಕೆಲವರು ಜೆನೆಟಿಕಲಿ ಅವರ ಸ್ಕಿನ್ ಕಲರ್ ಹಂಗೆ ಇರುತ್ತೆ, ಅದನ್ನು ನಾವೇನು ಬದಲಾವಣೆ ಮಾಡೋಕ್ಕಾಗ. ಬಟ್ ಆನ್ ಎಕ್ಸ್ಪೋಜರ್ ಟು ಸನ್ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಬದಲಾವಣೆಗಳು ನಮಗೆ ಸೂರ್ಯನ ಕಿರಣಗಳು ನಮ್ಮ ಮುಖದ ಮೇಲೆ ಬಿದ್ದು ನಮ್ಮ ಸ್ಕಿನ್ ಅಲ್ಲಿ ಚರ್ಮದಲ್ಲಿ ಬದಲಾವಣೆ ಅಂತ ತರುತ್ತೆ, ಅದು ಕಪ್ಪಾಗಿ ಕಾಣುತ್ತೆ. ಆವಾಗ ನಾವು ಅದಕ್ಕೆ ಚಿಕಿತ್ಸೆಯನ್ನು ಕೊಡೋಕೆ ಆಗತ್ತೆ. ಸಾಮಾನ್ಯವಾಗಿ ನಾವು ನೋಡುವಂತದ್ದು ನಮ್ಮ ರುಟೀನ್ ಪ್ರಾಕ್ಟೀಸ್ ಅಲ್ಲಿ ಮೆಲಾಸ್ಮಾ ಅಂತ ಹೇಳ್ತೀವಿ, ಅಥವಾ ಬಂಗು, ಕರಿ ಬಂಗು ಏನಂತೀವಿ ಅದನ್ನ ಹೇಳ್ತೀವಿ. ಸೊ ಅದು ಒಂದು ಅಂದ್ರೆ ಅದು ಕಪ್ಪಾಗಿರುವಂತ ಲಕ್ಷಣ. ಹಾಗೇನೆ ಬಿಳಿ ಬೇರೆ ಬೇರೆ ಮಚ್ಚೆಗಳು ಸಿಗ್ತವೆ. ಸಣ್ಣ ಮಕ್ಕಳಾದ್ರೆ ಬಿಳಿಯಾಗಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಒಂದು ಅವ್ರು ತಿನ್ನುವ ಆಹಾರದಲ್ಲಿ ವಿಟಮಿನ್ಸ್ ಕಡಿಮೆ ಆದಾಗ ಅಥವಾ ಅವರಿಗೆ ವರ್ಮ್ ಇನ್ಫೆಕ್ಷನ್ ಹೊಟ್ಟೆಯಲ್ಲಿ ಹುಳ ಎಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ನಾವು ತಿಂದ ಆಹಾರದಲ್ಲಿ ಇರತಕ್ಕಂಥ ವಿಟಮಿನ್ಸ್ ನಮ್ಮ ದೇಹವನ್ನೇ ಸರಿಯಾಗಿ ಸೇರುವುದಿಲ್ಲ, ಯಾಕಂದ್ರೆ ಹುಳನೇ ತಿಂದಿರುತ್ತೆ ನಮಗೆ ಅದು ಬರುವುದಿಲ್ಲ. ಸೊ ಅವಾಗ ಏನಾಗುತ್ತೆ ಅವ್ರ ಬಿಳಿಯಲ್ಲಿ ಮುಖದಲ್ಲಿ ಕೆಲವು ಬಿಳಿ ಮಚ್ಚೆಗಳು ಕಾಣಕ್ಕೆ ಶುರು ಆಗುತ್ತೆ, ಅದನ್ನ ನಾವು ಪಿಟಿರಾಸಿಸ್ ಆಲ್ಬಾ ಅಂತ ಹೇಳ್ತೀವಿ. ಹಾಗೇನೆ ವಿಟಿಲಿಗೋ, ಕೆಲವೊಂದ್ಸಲ ಏನಾಗುತ್ತೆ ಮಚ್ಚೆ ಒಂದು ಬಿಳಿ ಮಚ್ಚೆ ಟೋಟಲಿ ಬಿಳಿ ಮಚ್ಚೆಗಳು ಬರಕ್ಕೆ ಶುರು ಆಗುತ್ತೆ. ಯಾಕಂತ ಹೇಳಿದ್ರೆ ಅದರಲ್ಲಿ ನಮ್ಮ ದೇಹಕ್ಕೆ ಅಥವಾ ಚರ್ಮಕ್ಕೆ ಕಪ್ಪಿನ ಒಂದು ಅಂಶವನ್ನು ಕೊಡುವಂತ ಮೆಲನಿನ್ ಏನು ಪಿಗ್ಮೆಂಟ್ ಇದೆಯೋ ಅದೇ ಇರೋದಿಲ್ಲ, ಅವಾಗ ಬಿಳಿ ಮಚ್ಚೆ ಇರ್ತದೆ. ಅಥವಾ ಕೆಲವು ಸಲ ಲೆಪ್ರಸಿ ಏನ ಕಾಯಿಲೆ, ಕುಷ್ಠರೋಗ, ಅದರಲ್ಲೂ ಕೂಡ ಬಿಳಿ ಮಚ್ಚೆ ಬರಬಹುದು. ಸೊ ಇದು ಕಪ್ಪು ಬಿಳಿಯ ಅಂಶಗಳು ನಮ್ಮ ಮುಖದಲ್ಲಿ ಕಾಣುದು, ಎರಡೂ ಕೂಡ ಇಟ್ ಡಸಂಟ್ ಲುಕ್ ನೈಸ್. ಯಾಕಂತ ಹೇಳಿದ್ರೆ ಸೇಮ್ ಸ್ಕಿನ್ ಕಲರ್ ಇದ್ರೆ ಯಾರು ಏನು ತಲೆ ಕೆಡಿಸ್ಕೊಳ್ಳೋ, ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಇದ್ದಾಗ ಯಾಕೆ ಹಿಂಗೆ ಆಲ್ಟರ್ ಆಯ್ತು ಅಂತ ತಲೆ
1: ಕೆಡಿಸ್ಕೊಳ್ಳಿ. ಈಗ ನೀವು ಹೇಳಿದ್ರಿ ಒಂದಿಷ್ಟು ಬಿಡಿ ಆಗ್ಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಇರುತ್ತೆ ಅಂತ. ಸೊ ಇಂಥ ಒಂದಿಷ್ಟು ಜನರು ನಿಮ್ಮ ಹತ್ರ ಬರ್ಬೋದು, ನಾನು ಸ್ವಲ್ಪ ಬಿಳಿ ಮಾಡಿ ಬೆಳ್ಳಗಾಗಬೇಕು ಬೇರಾಗಬೇಕು ಇಂಥವ್ರಿಗೆ ನೀವು ಏನು ಹೇಳ್ತೀರಿ ಡಾಕ್ಟರ್? ಹಾಗೇನೆ ಇದು ಸಾಧ್ಯನಾ ಇವತ್ತಿನ ಈ ದಿನದ ಏನು ಬೇರೆ ಬೇರೆ ರೀತಿಯ ವೈದ್ಯಕೀಯ ಬೆಳವಣಿಗೆಯಿಂದ?
0: ಎಸ್, ಇದು ಸಾಮಾನ್ಯವಾಗಿ ಜನರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಕಪ್ಪು ಇಸ್ ನಾಟ್ ಗುಡ್, ಬ್ಲಾಕ್ ಇಸ್ ನಾಟ್ ಆಲ್ವೇಸ್ ಗುಡ್ ಅಂತ ಅವರು ಅನ್ಕೊಂಡಿರ್ತಾರೆ. ಬಟ್ ಬ್ಲಾಕ್ ಇಸ್ ಆಲ್ಸೋ ಗುಡ್, ಎನಿ ಕಲರ್ ಇಸ್ ಗುಡ್, ಯುನಿಫಾರ್ಮ್ ಇದ್ರೆ ಎನಿ ಕಲರ್ ಇಸ್ ಗುಡ್. ಅದು ಯುನಿಫಾರ್ಮ್ ಇರಬೇಕು, ಸ್ವಲ್ಪ ಆಲ್ಟರ್ ಆದಾಗ ಇಟ್ ಇಸ್ ನ್ಯಾಚುರಲಿ ದಟ್ ಅದರ್ ಪರ್ಸನಲ್ ಪಾಯಿಂಟ್ ಆಫ್ ಅದೇನಕ್ಕೆ ಆ ಥರ ಇಲ್ಲಿಂದ ಕಲರ್ ಇದೆ ಇಲ್ಲೊಂದು ಕಲರ್ ಇದೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಎಲ್ಲವನ್ನ ಮೊದಲಿನ ತರನೇ 100% ನಿಮ್ಮ ಒರಿಜಿನಲ್ ಕಲರ್ ಕೊಡ್ತೀವಿ ಅಂತ ಹೇಳಕ್ ಬರೋದಿಲ್ಲ. ಅಥವಾ ಇವಾಗ ಕಪ್ಪಿರುವವರನ್ನ ಜೆನೆಟಿಕಲಿ ಪ್ರೀ ಡಿಟರ್ಮ್ ಕಲರ್ನ ನಿಮ್ಮನ್ನು ವೈಟ್ ಮಾಡ್ತೀನಿ ಆಗೋದಿಲ್ಲ, ಫೇರ್ ಮಾಡಕ್ಕೆ ಆಗತ್ತೆ ಆಗೋದಿಲ್ಲ. ನಾವು ತುಂಬಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತೀವಿ
1: ಇಷ್ಟು ದಿವಸದಲ್ಲಿ ಬಿಳಿಯಾಗಿ
0: ಅಲ್ವಾ, ಅದೆಲ್ಲ ಆಗುವಂತ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಇಟ್ ಗಿವ್ಸ್ ಇನ್ ಇನ್ಸ್ಟೆಂಟ್ ಕಲರ್ ಅಷ್ಟೇ, ಆ ನೀವು ಹಚ್ಚಿದಾಗ ಆ ಕಲರ್ ಕಾಣುತ್ತೆ, ನೀವು ಅದು ತೋರ್ದ ಕೂಡ ಹೋಗುತ್ತೆ. ನಾವು ಆಡು ಭಾಷೆಯಲ್ಲಿ ತಮಾಷೆಗೆ ಹೇಳ್ತೀವಲ್ಲ, ಬ್ಯೂಟಿ ಪಾರ್ಲರ್ ಹೋದಾಗ ಹೊರಗಡೆ ಹೋಗ್ಬೇಕು ಬರ್ಬೇಕಾದ ಕಲರ್ ಬೇರೆ ಅಂತ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಅಂದ್ರೆ ಆ ಟೈಮಲ್ಲಿ ಮಾತ್ರ ಇಟ್ ಗಿವ್ಸ್ ಬೆನಿಫಿಟ್ ಫಾರ್ ಫ್ಯೂ ಇದೆ. ಯಾಕಂದ್ರೆ ನಾವು ಒಕೇಶನ್ಗೆ ಯಾವ್ದೊಂದು ಫಂಕ್ಷನ್ಗೆ ಹೋದಾಗ ದಟ್ ಟೈಮ್ ಇಟ್ ಗಿವ್ಸ್ ಇನ್ ಒಂದ್ ಸ್ವಲ್ಪ ಡೋರಿ, ಐ ಮೀನ್ ಇದು ಕಾಣುತ್ತೆ, ಬಿಟ್ರೆ ಮತ್ತೇನು ಆಗೋದಿಲ್ಲ. ಸೊ ಕಲರ್ ಬದಲಾವಣೆ ಮಾಡೋಕ್ಕಾಗತ್ತಾ? ಎಸ್, ಕೆಲವೊಂದು ಇದರಲ್ಲಿ ನಾವು ಅವ್ರ ಪಿಗ್ಮೆಂಟೇಷನ್ ಹೇಗಿದೆ ಅಂತ ನೋಡ್ಬಿಟ್ಟು ಸ್ವಲ್ಪ ಬದಲಾವಣೆಯನ್ನ ಮಾಡಕ್ ಆಗತ್ತೆ, ಆಗುದಿಲ್ಲ ಅಂತ ಏನಿಲ್ಲ. ಬಟ್ ಪೂರವಾಗಿ 100% ಆಗೋದಿಲ್ಲ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್, ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಯೂಶುವಲಿ ಪಿಗ್ಮೆಂಟರಿ ಡಿಸಾರ್ಡರ್ ಅಲ್ಲಿ ಏನಾಗ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ 100% ಇದ್ರೆ ಫಸ್ಟ್ ನಾವು ಹೇಳೋದಿಲ್ಲ 100% ಹೆಚ್ಚು ಮಾಡಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಹೈಪೋ ಪಿಗ್ಮೆಂಟೇಷನ್ ಅಂದ್ರೆ ಕಡಿಮೆ ಪಿಗ್ಮೆಂಟೇಷನ್ ಅನ್ನ ನಾವು ಪಿಗ್ಮೆಂಟೇನ್ ಅಷ್ಟು ಜಾಸ್ತಿ ಮಾಡ್ಬೇಕು. ಜಾಸ್ತಿ ಇರೋದನ್ನ ಈಗ ಹೈಪರ್ ಪಿಗ್ಮೆಂಟೇಷನ್, ಬ್ಲಾಕ್ ಇದ್ರೆ ಅದನ್ನ ಪಿಗ್ಮೆಂಟೇಷನ್ ಅನ್ನ ಕಡಿಮೆ ಮಾಡ್ಬೇಕು. ಎರಡೂ ಕೂಡ ಮೊದಲಿನ ಲೆವೆಲ್ಗೆ ಬರೋಕೆ ಆಗೋದಿಲ್ಲ. ಒಂದ್ ಸ್ವಲ್ಪ

0: ಸಿಗುತ್ತೆ, ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಎ ಟ್ರೀಟ್ಮೆಂಟ್ ಆಪ್ಷನ್ಸ್.
1: ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ. ಎಸ್ ಕೇಳಿದರೆ ಇನ್ನು ನೀವು ಕೂಡ ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364202049 49. ಈ ಸಂಖ್ಯೆಗೆ ಕಾಲನ್ನು ಮಾಡಿ ಮುಖದ ಸೌಂದರ್ಯದ ಬಗೆಗಿನ ವಿಷಯಗಳನ್ನು ನಮ್ಮ ಜೊತೆ ಡಾಕ್ಟರ್ ನವೀನ್ ಅವರು ಮಾತಾಡ್ತಾ ಇದ್ದಾರೆ. ತಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳು ಇರಬಹುದು, ಮುಖದ ಸೌಂದರ್ಯ ಅಥವಾ ಚರ್ಮಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೂ ಕೂಡ ಡಾಕ್ಟರ್ ಉತ್ತರವನ್ನು ಕೊಡ್ತಾರೆ. ನೀವು ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ತಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ತಾವು ಖಂಡಿತ ಕೇಳ್ಬೋದು ಅನ್ನೋದನ್ನು ಹೇಳ್ತಾ 6364204949 ಈ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ ಅಂತ ಹೇಳ್ತಾ. ಇನ್ನು ಡಾಕ್ಟರ್, ಈಗ ಮೊಡವೆಗಳ ಬಗ್ಗೆ ಆಗಿರ್ಬೋದು ಅಥವಾ ಬಣ್ಣದ ಬಗ್ಗೆ ನೀವು ಹೇಳಿದ್ರಿ, ಇನ್ನೊಂದು ಪ್ರಶ್ನೆ ಇದೊಬ್ಬರು ಕಾಲರ್ ಇದ್ದಾರೆ, ಮಾತಾಡಿ ಬಿಡುವ. ನಮಸ್ಕಾರ.
0: ನಮಸ್ಕಾರ, ಹೇಳಿ
2: ಹೇಳಿ.
0: ನಮಸ್ಕಾರ,
1: ಹೇಳಿ ಹೇಳಿ ಮೇಡಮ್.
2: ಪ್ರತಿ ಶುಕ್ರವಾರ ಬಂದು ನೀವು ನಮ್ಗೆ ಎಲ್ಲ ವಿಷಯವನ್ನೆಲ್ಲ ತಿಳಿಸ್ತೀರಿ, ನಿಮ್ಗೆ ಧನ್ಯವಾದಗಳು.
0: ನಾನು
2: ಗ್ರೇಸ್ ಮೇರಾ ಅಂತ.
1: ಹೇಳಿ ಹೇಳಿ
2: ಡಾಕ್ಟ್ರೆ. ಈ ಹುಡುಗರು ಹುಡುಗಿಯರ ಪ್ರೀತಿ ಮಾಡ್ಲಿಲ್ಲ ಅಂತ, ಒಂದು ಪ್ರೀತಿಯಲ್ಲಿ ಹುಡುಗಿ ಪ್ರೀತಿ ಮಾಡುದಿಲ್ಲ, ಹುಡುಗ ಆ ಹುಡುಗಿಯನ್ನು ಪ್ರೀತಿ ಮಾಡ್ತಾನೆ, ಅದು ಸಿಗದಕ್ಕೆ ಅವರ ಮುಖಕ್ಕೆ ಆಸಿಡ್ ಎಸೆಯುತ್ತಾರಲ್ಲ
1: ಸರ್.
2: ಈಗ ಆಸಿಡ್ ಎಸೆದ ಮೇಲೆ ಅವರ ಮುಖ ವಿದ್ರೂಪ ಆಗ್ತದೆ, ಅದು ಕಲೆ ಬೀಳ್ತದೆ, ಗಲೀಜ್ ಆಗ್ತದೆ. ಅದರ ನಂತರ ಆ ಮುಖವನ್ನು ಮುಂಚಿನ ಹಾಗೆ ಮಾಡ್ಲಿಕ್ಕೆ ಆಗ್ತದ ಸರ್ ಅಂತ ನಿಮ್ಮ ಹತ್ರ ನಾನು
1: ಕೇಳುವ.
0: ಒಳ್ಳೆ ರೀಸೆಂಟ್ ಇನ್ಸಿಡೆಂಟ್ ಅನ್ನ ಹೇಳಿದಾರೆ. ಯಾಕಂದ್ರೆ ಇದು ಎಸ್ ಆಸಿಡ್ ವಿಕ್ಟಿಮ್ಸ್ ಇದು ಬಹಳ ತೀವ್ರತರವಾದ ಒಂದು ಪರಿಣಾಮವನ್ನು ಮಾನಸಿಕವಾಗಿ ನೀಡುತ್ತೆ, ದೈಹಿಕವಾಗಿ ನೀಡುತ್ತೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಆಸಿಡ್ ಯಾವ ರೀತಿ ಆಕ್ಟ್ ಮಾಡಿದೆ, ಅದು ಆಸಿಡ್ ಎಷ್ಟು ಕೊರೋಸಿವ್ ಇದೆ. ಆಸಿಡ್ ಅಂದ್ರೆ ಎಲ್ಲ ಆಸಿಡ್ಗಳು ಒಂದೇ ತರ ಇರೋದಿಲ್ಲ, ಬೇರೆ ಬೇರೆ ತರ ಇರುತ್ತೆ. ಯಾಕೆಂತೇಳಿದ್ರೆ ಅದ್ರ ಡಿಪೆಂಡಿಂಗ್ ಆನ್ ದಟ್ ಅದರ ಮೇಲೆ ಪರಿಣಾಮ ಅವ್ರ ಮುಖದ ಮೇಲೆ ಬಿಡಬಹುದು. ಯಾಕೆಂತೇಳಿದ್ರೆ ಕೆಲವೊಂದು ಸಿವಿಯರ್ ಬರ್ನ್ ಮಾಡಿಬಿಟ್ಟು ಅದನ್ನ ನಾವು ಪ್ಲಾಸ್ಟಿಕ್ ಸರ್ಜರಿ ಮೂಲಕನು ಕೂಡ 100% ಒರಿಜಿನಲ್ ಸ್ಥಿತಿಗೆ ತರಲಿಕ್ಕೆ ಆಗುದಿಲ್ಲ. ಅವರ ವಿಕಾರತೆ ಅದು ಏನಿರುತ್ತೋ ಅದು ಇದರ ಅದು ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಕೆಲವೊಂದು ಮೈಲ್ಡ್ ಆಗಿ ಏನಾದ್ರೂ ಆಗಿದ್ರೆ ಇಟ್ ಕ್ಯಾನ್ ಬಿ ರಿವರ್ಟೆಡ್ ಟು ಬ್ಯಾಕ್ ಒರಿಜಿನಲ್.
1: ದೇಶದಲ್ಲಿ ಒಂದಿಷ್ಟು ಆಸಿಡ್ ವಿಕ್ಟಿಮ್ ಗಳನ್ನ ನಾವು ನೋಡಿದ್ರೆ, ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆಸಿಡ್ ಆಗಿದೆ ಅಂತ. ಅಂದ್ರೆ ಇವರಿಗೇನು ವೈದ್ಯಕೀಯ ಇದರಿಂದ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲ
0: ಆಗಿರುತ್ತೆ. ಯಾಕಂತೇಳಿದ್ರೆ ಅದು ಏನೋ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಕೂಡ, ಪ್ಲಾಸ್ಟಿಕ್ ಸರ್ಜರಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಕಡೆ ಏನಾದ್ರು ಇದು ಮಾಡ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಇದು ಮಾಡೋದು, ಯಾಕಂದ್ರೆ ಕಾಂಟ್ರಾಕ್ಷನ್ಸ್ ಏನಾಗಿರುತ್ತೆ ಅದನ್ನ ರಿಲೀಸ್ ಮಾಡೋದು, ಅದನ್ನಷ್ಟೇ ಮಾಡುವಂಥದ್ದು, ಒರಿಜಿನಲ್ ಸ್ಥಿತಿಗೆ ತರಲಿಕ್ಕೆ ಆಗುದಿಲ್ಲ. ಬಟ್ ಇವಾಗ ಏನ್ ಮಾಡಿದ್ದಾರೆ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಇದ್ರಕ್ಕೋಸ್ಕರ ಆಸಿಡ್ ವಿಕ್ಟಿಮ್ಸ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ಅವರೆಲ್ಲ ಚಿಕಿತ್ಸೆಯನ್ನು ಉಚಿತವಾಗಿ ಬರ್ಸುತ್ತೆ. ಯಾಕಂದ್ರೆ ಇದು ಇಟ್ ಈಸ್ ಇಂಟೆನ್ಷನ್, ಯೂಶಲಿ ಆಗಿ ಇಂಟೆನ್ಷನ್ ಅಲ್ಲಿ ಆಕ್ಸಿಡೆಂಟಲ್ ಆದ್ರೂ, ಕೆಲವೊಂದು ರೇರ್ಲಿ ಆಕ್ಸಿಡೆಂಟಲ್ ಆಗಿರುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಇಂಟೆನ್ಷನ್, ಯಾರಿಗೂ ಒಂದು ತೊಂದರೆ ಮಾಡಬೇಕು ಅಂತಲೇ ಮಾಡಿರುವಂಥದ್ದು. ಸೊ ಆದ ಕಾರಣ ಅದನ್ನ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅವರಿಗೆ ಅದಕ್ಕೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಸೊ ಬಟ್ ಇವ್ರು ಹೇಳಿದ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಅದನ್ನ ಮೊದ್ಲಿನ ತರನೇ ಮಾಡೋಕ್ಕಾಗುತ್ತ? ಡಿಪೆಂಡ್ಸ್, ಯಾವಾಗ್ಲೂ ಮಾಡೋಕ್ಕಾಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕೂ ಆಗಲ್ಲ. ಎಸ್ ಸ್ವಲ್ಪ
1: ಇಂಥ ಇನ್ಸಿಡೆಂಟ್ಗಳು ನಮ್ಮ ಜಗತ್ತಿನಲ್ಲಿ ಕಡಿಮೆ ಆಗಬೇಕು ಅನ್ನೋದೇ.
0: ಇದು ಇದು ನಿಜವಾಗ್ಲೂ ನಾವು ಇಂದು ಕೂಡ ಅದರ ಬಗ್ಗೆ ಜನ, ಯಾಕೆ ಆಸಿಡ್ ಅವ್ರಿಗೆ ಹೆಂಗ್ ಸಿಗತ್ತೆ?
1: ರೀಸೆಂಟ್ ಆದಂತ ಇನ್ಸಿಡೆಂಟ್ ನೆನಪಾಡಿಕೊಂಡ್ರು ಕೂಡ ಒಬ್ಬಳ ಹುಡುಗಿ, ಬಟ್ ಇದ್ದ ಮೂರ್ ಜನರಿಗೂ ಕೂಡ
0: ದಟ್ ಇಸ್ ಏನಾಗತ್ತೆ ಅಂತ ಹೇಳಿದ್ರೆ, ಅವನಿಗೆ ಇಟ್ ಈಸ್ ನಾಟ್ ದಟ್ ಆ ಟೈಮ್ ಅಲ್ಲಿ ಹೆಂಗ್ ನಡೀತದೆ ಅಂತ ಹೇಳಿದ್ರೆ, ಅಲ್ಲಿ ಯಾರು ಇರ್ತಾರೆ ಅದನ್ನೆಲ್ಲ ನೋಡಕ್ ಹೋಗಲ್ಲ. ಇಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹಾರ್ಮ್ ಸಮ್ಮನ್ ಅಷ್ಟೇ.
1: ಎಸ್ ಡಾಕ್ಟರ್, ನಾವು ಮಾತಾಡ್ತಿದ್ವಿ ಚರ್ಮದ ಬಗ್ಗೆ, ತೊಂದರೆಗಳ ಬಗ್ಗೆ. ಇದನ್ನ ಬಿಟ್ಟು ಬೇರೆ ಯಾವೆಲ್ಲ ರೀತಿಯ ತೊಂದರೆಗಳು?
0: ಇನ್ನೊಂದೇನಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ವಯಸ್ಸಾದಾಗ ಮುಖದಲ್ಲಿ ಲಕ್ಷಣಗಳು ಬದಲಾವಣೆ, ನಮ್ಮ ದೇಹದಲ್ಲಿ ಬದಲಾವಣೆ ಆದಾಗ ನಮ್ಮ ದೇಹದಲ್ಲಿ ಉಳಿದ ಆರ್ಗನ್ಸ್ ಹೆಂಗೆ ಬದಲಾವಣೆ ಆಗತ್ತೋ ವಯಸ್ಸಾಗ್ತಾ ಬಂದಾಗ, ಹಾಗೇನೆ ನಮ್ಮ ಮುಖದಲ್ಲೂ ಕೂಡ ಬದಲಾವಣೆ ಕಾಣುತ್ತೆ. ನೆರಿಗೆಗಳು ಬರಕ್ಕೆ ಸುಕ್ಕುಗಟ್ಟಕ್ಕೆ ಶುರು ಆಗುತ್ತೆ ಚರ್ಮ. ಸೊ ಇವಾಗ ಏನಾಗಿದೆ, ಎಲ್ಲರೂ ವಿ ವಾಂಟ್ ಲುಕ್ ಯಂಗ್ ಅಂದ್ರೆ ಅದು ಕಾಣಬಾರ್ದು ನಮ್ಮ ಮುಖದಲ್ಲಿ. ನಮಗೆ ವಯಸ್ಸಾಗಿದ್ರು ಕೂಡ ಅದು ಮುಖದಲ್ಲಿ ಕಾಣಬಹುದು, ನೋಡುವವರಿಗೆ ನನಗೆ ವಯಸ್ಸಾದಾಗೆ ಅನಿಸ್ಬಾರ್ದು. ಇವಾಗ ನಾವೇಗೆ ಸಾಮಾನ್ಯವಾಗಿ ಜನ ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ತಲೆಕೂದಲು ಬೆಳ್ಳಗಾಗ್ಬಿಟ್ರೆ, ತಲೆಕೂದಲು ಬೆಳ್ಳಗಾಗ್ಬಿಟ್ರೆ ಕೂಡಲೇ ವಯಸ್ಸಾಗಿದೆ ಅಂತ ಅನ್ಕೊಂಡ್ಬಿಟ್ಟು ಎಲ್ಲರೂ ಕಲರ್ ಮಾಡಕ್ ಶುರು ಮಾಡ್ತಾರೆ. ಸೊ ಅದರಿಂದಾಗಿ ಸಮಸ್ಯೆ ಆಗತ್ತೆ, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮಲ್ಲಿ ಎರಡಿದೆ, ಒಂದು ಫಿಮೇಲ್ ಸೆಕ್ಸ್ ಮತ್ತು ಮೇಲ್ ಸೆಕ್ಸ್. ಮೇಲ್ ಸೆಕ್ಸ್ ಅಲ್ಲಿ ಮುಖದಲ್ಲಿ ಕೂದಲು ಇರಬೇಕು, ಫಿಮೇಲ್ ಸೆಕ್ಸ್ ಅಲ್ಲಿ ಮುಖದಲ್ಲಿ ಕೂದಲು ಇರಬಾರ್ದು. ಸೊ ದಿಸ್ ಇಸ್ ವಾಟ್ ಒನ್ ಮೋರ್ ಪ್ರಾಬ್ಲಮ್. ಯಾಕಂತ ಹೇಳಿದ್ರೆ, ಕೆಲವೊಂದು ಹುಡುಗಿಯರಲ್ಲಿ ಮುಖದಲ್ಲಿ ಕೂದಲು ಬರುತ್ತೆ, ಸೊ ದಟ್ ಈಸ್ ದೇರ್ ಬ್ಯೂಟಿ ಕಾನ್ಶಿಯಸ್, ಅವರಿಗೆ ಅದು ಬ್ಯೂಟಿ ಅಲ್ಲ. ಅದೇ ಒಬ್ಬ ಹುಡುಗನಿಗೆ ಮುಖದಲ್ಲಿ ಬಿಯರ್ಡ್ ಅಥವಾ ಮೀಸೆ ಬರಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಫಾರ್ ಹಿಮ್, ಅವನಿಗೆ ಅದೆರಡು ಬೇಕು. ಸೊ ದಿಸ್ ಈಸ್ ಆಲ್ಸೋ ಅದನ್ನು ಕೂಡ ಟ್ರೀಟ್ಮೆಂಟ್ ಬರ್ತಾರೆ, ಅದನ್ನು ಕೂಡ ಮಾಡಿಸ್ಕೊಳ್ಳಕ್ಕೆ ಟ್ರೀಟ್ಮೆಂಟ್
1: ಬರ್ತಾರೆ. ಹುಡುಗಿಯರಿಗೆ ಹೀಗೆ ಆದಾಗ ನೀವು
0: ಪರ್ಮನೆಂಟ್ ಸೊಲ್ಯೂಷನ್ ಗಳಿದಾವೆ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ಹಾರ್ಮೋನ್ ಅಲ್ಲೋ, ಯೂಶುವಲ್ ಆಗಿ ನಾವು ಒಂದು ಹೈ ಹಿರ್ಸುಟಿಸಮ್ ಕಾಯಿಲೆ ಅಂತ ಬರ್ತೇವೆ, ಕೆಲವೊಂದ್ ಕಡೆ ಸ್ವಲ್ಪ ಮೈನಟ್ ವಿಲ್ಲಸ್ ಹೇರ್ ಏನಿದೆಯಾ ಸಣ್ಣ ಸಣ್ಣ ಹೇರ್ಗಳು ಇರ್ತವೆ, ಅದನ್ನ ನಾವು ಪರ್ಮನೆಂಟ್ ಆಗಿ ತೆಗಿಯಕ್ ಬರ್ತದೆ. ಯಾಕೆಂತ ಹೇಳಿದ್ರೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಲೇಸರ್. ಕೆಲವೊಂದು ಕ್ರೀಮ್ಗಳು ಬರುತ್ತೆ ಅದು ಟೆಂಪರರಿ ರಿಲೀಫ್ ಕೊಡುತ್ತೆ, ಕ್ರೀಮ್ ಹಚ್ಚಿದಾಗ ಹೋಗುತ್ತೆ ಮತ್ತೆ ಬರುವಂತಹ ಸಾಧ್ಯತೆ ಇರುತ್ತೆ. ಬಟ್ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟರೆ ಇಟ್ಸ್ ಎ ಪರ್ಮನೆಂಟ್, ಅಂದ್ರೆ ಅಲ್ಲಿ ಹೇರ್ ಮತ್ತೆ ಕೆಲವೊಂದು ಹೇರ್ಗಳು ಬಂದ್ರೆ ಮತ್ತೆ ವಾಪಸ್ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು. ಬಟ್ ಯೂಶುವಲಿ ಇಟ್ ಇಸ್ ಗಿವ್ಸ್ ಎ ಪರ್ಮನೆಂಟ್ ರಿಸಲ್ಟ್ಸ್. ಹೇರ್ ಏನ್ ಆ ಟರ್ಮಿನಲ್ ಹೇರ್ ಏನಿದೆಯೋ ಅದನ್ನು ತೆಗಿಸ್ಲಿಕ್ಕೆ ಆಗುತ್ತೆ. ಸೊ ಮತ್ತೆ ಅವರಿಗೆ ಬೇರೆ ಹಾರ್ಮೋನಲ್ ಸಮಸ್ಯೆ ಇದ್ರೆ ಅದಕ್ಕೂ ಕೂಡ ಚಿಕಿತ್ಸೆಯನ್ನು ಜೊತೆ ಜೊತೆಯಾಗಿ ಕೊಡ್ತಾ ಇರಬೇಕಾಗುತ್ತೆ. ಸೊ ನಾನು ಅದನ್ನು ಹೇಳಿದ್ದು ಹುಡುಗರಿಗೆ ಮೀಸೆ ಬೇಕು, ಇವಾಗ ಮೀಸೆ ಬರಲಿಲ್ಲ ಅಂದ್ರೆ ಅವನು ಬರ್ತಾನೆ, ದಟ್ ಇಸ್ ಆಲ್ಸೋ ಅಗೇನ್ ಹಾರ್ಮೋನ್ ಪ್ರಾಬ್ಲಮ್. ಅವನಿಗೆ ಕೂಡ ಯಾವುದು ಹಾರ್ಮೋನಲ್ ಸಮಸ್ಯೆಯಿಂದಾಗಿ, ಯಾಕಂದ್ರೆ ಅವನಿಗೆ ಫಿಮೇಲ್ ಸೆಕ್ಸ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ, ಮೇಲ್ ಸೆಕ್ಸ್ ಹಾರ್ಮೋನ್ಸ್ ಕಡಿಮೆ ಇರುತ್ತೆ. ಇಬ್ಬರಲ್ಲೂ ಎರಡು ಹಾರ್ಮೋನ್ಗಳು ಇರ್ತವೆ, ಫಿಮೇಲ್ ಅಲ್ಲಿ ಮೇಲ್ ಸೆಕ್ಸ್ ಹಾರ್ಮೋನ್ ಇರುತ್ತೆ, ಫಿಮೇಲ್ ಸೆಕ್ಸ್ ಹಾರ್ಮೋನ್ಸ್ ಇರುತ್ತೆ. ಬಟ್ ಪ್ರಿಡಾಮಿನೆಂಟ್ ಫಿಮೇಲ್ ಇರಬೇಕು, ಬಟ್ ಮೇಲ್ ಅಲ್ಲಿ ಪ್ರಿಡಾಮಿನೆಂಟ್ ಮೇಲ್ ಇರಬೇಕು. ಕೆಲ ಸಲ ಫಿಮೇಲ್ ಸೆಕ್ಸ್ ಹಾರ್ಮೋನ್ಸ್ ಇದ್ದಾಗ ಅವರಿಗೆ ಮೀಸೆ ಮತ್ತು ಗಡ್ಡ
1: ಬೆಳೆಯಕ್ಕೂ
0: ಕೂಡ ಚಿಕಿತ್ಸೆ. ಯಾಕಂದ್ರೆ ಇಟ್ ಇಸ್ ಆಲ್ವೇಸ್ ಬ್ಯೂಟಿ, ಯಾಕಂದ್ರೆ ಇವಾಗ ನಿಮ್ಮನೆ ನೋಡಿದ್ರೆ ನೀವು ಗಡ್ಡ ಮೀಸೆ ಬಿಟ್ಕೊಂಡು ಸ್ಮಾರ್ಟ್ ಆಗಿದ್ದೀರಾ, ಸೊ ಜನ ನಿಮ್ಮನ್ನು ನೋಡ್ಬಿಟ್ಟು ನಿಮ್ ತರ ಇರಬೇಕು ಅಂತ ಅನಿಸ್ತಾರೆ. ಸೊ ದಿಸ್ ಇಸ್ ವಾಟ್
1: ಹೌದು ಇನ್ನೊಂದು ಡಾಕ್ಟರ್, ಈ ಮುಖದ ಮೇಲೆ ಡಾರ್ಕ್ ಸರ್ಕಲ್, ಅದು ಕೂಡ ಕಣ್ಣಿನ ಕೆಳಗಡೆ ಇರುವಂತದ್ದು. ಸೊ ಇದು ಕೂಡ ಕೆಲವೊಮ್ಮೆ ನಮ್ಮ ಏನು ಸೌಂದರ್ಯ ಅಂತ ಮುಖ ನೋಡಿದ್ರೆ ಗೊತ್ತಾಗ್ತದೆ, ಒಂದು ರೀತಿಯಲ್ಲಿ ನಿದ್ದೆ ಮಾಡಿಲ್ಲ ಆ ರೀತಿಯ ಫೀಲ್ ಬರ್ದಂಗೆ.
0: ಇದೊಂದು ಸಾಮಾನ್ಯ, ಇನ್ನೊಂದು ಸಾಮಾನ್ಯವಾದ ಕಾಯಿಲೆ ನಮ್ಮಲ್ಲಿ ಬರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಣ್ಣು ಸಾಮಾನ್ಯವಾಗಿ ನಮ್ದು ಕಣ್ಣು ಯಾವ ರೀತಿ ಇರಬೇಕು ಆ ರೀತಿಯಲ್ಲಿದ್ದಾಗ ಅದರ ನಂತರ ಕಪ್ಪಾಗಿದ್ರೆ ನಾವು ಅದನ್ನ ಕೆಲವೊಂದು ಬೇರೆ ರೀತಿಯ ಚಿಕಿತ್ಸೆಯಲ್ಲಿ ಕಡಿಮೆ ಮಾಡಬೇಕು. ಯೂಶುವಲಿ ಕೆಲವರ ಐ ಸಾಕೆಟ್ ಲೊಕೇಟೆಡ್ ತುಂಬಾ ಡೀಪ್ ಆಗಿರ್ತದೆ, ತುಂಬಾ ಡೀಪ್ ಆಗಿದ್ದಾಗ ಅದು ಆಟೋಮೆಟಿಕಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ ಅದರ ಸರೌಂಡಿಂಗ್ ಏರಿಯಾ. ಇದಕ್ಕೆ ನಾವು ಬೇರೆ ತರ ಚಿಕಿತ್ಸೆ ಕೊಡಬೇಕಾಗತ್ತೆ. ಯಾಕಂದ್ರೆ ಡಿಪೆಂಡಿಂಗ್ ಆನ್ ಅದನ್ನ ಯಾವುದೇ ಒಂದು ಕ್ರೀಮ್ ಅಲ್ಲೇ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಕ್ರೀಮ್ ಹಚ್ಚಿಬಿಟ್ಟು ಕಡಿಮೆ ಆಗತ್ತೆ, ಇಲ್ಲ. ಯಾಕಂದ್ರೆ ಡಿಪೆಂಡಿಂಗ್ ಆನ್ ಇಟ್ಸ್ ಎ ವಾಲ್ಯೂಮ್ ಲಾಸ್, ಅಲ್ಲಿ ವಾಲ್ಯೂಮ್ ಲಾಸ್ ಇದೆಯಾ ಅಥವಾ ಖಾಲಿ ಬರೀ ಪಿಗ್ಮೆಂಟೇಷನ್ ಇದೆಯಾ. ವಾಲ್ಯೂಮ್ ಲಾಸ್ ಇದ್ರೆ ನಾವು ವಾಲ್ಯೂಮ್ ಅನ್ನು ಫಿಲ್ ಮಾಡಬೇಕು, ಅಲ್ಲಿ ಏನು ವಾಲ್ಯೂಮ್ ಕಡಿಮೆ ಇದೆಯೋ ಅದನ್ನು ಫಿಲ್ ಮಾಡೋಕ್ಕೆ ನಮಗೆ ಡರ್ಮಲ್ ಫಿಲ್ಲರ್ಸ್ ಅಂತ ಬರ್ತವೆ. ನಾವು ಚರ್ಮದ ಒಳಗಡೆ ಕೆಲವೊಂದು ಸೂಜಿಗಳನ್ನ ಹಾಕಿ ಕೆಲವೊಂದು ಇದನ್ನ ಫಿಲ್ ಮಾಡ್ತೀವಿ ಅಲ್ಲಿ, ಆವಾಗ ಅದು ಕಣ್ಣು ಎದ್ದು ಮೇಲೆ ಕಾಣುತ್ತೆ. ಸೊ ಈ ತರದ ಚಿಕಿತ್ಸೆ, ಯಾಕಂದ್ರೆ ಇದೆಲ್ಲ ಸೌಂದರ್ಯವರ್ಧಕ ಚಿಕಿತ್ಸೆಗಳು, ಈ ಸೌಂದರ್ಯವನ್ನು ಇನ್ನು ಜಾಸ್ತಿ ಮಾಡಿಸೋದು. ಯಾಕಂದ್ರೆ ಇನ್ನೊಬ್ಬರಿಗೆ ಅದು ಚೆನ್ನಾಗಿ ಕಾಣಬೇಕು. ಈವನ್ ಲಿಪ್ ಆಗ್ಮೆಂಟೇಷನ್ ಮಾಡ್ತೀವಿ. ನೀವು ತುಂಬಾ ಫಿಲ್ಮ್ ಆಕ್ಟ್ರೆಸ್ ಬಗ್ಗೆ ಎಲ್ಲ ಕೇಳಿದ್ದೀರಾ, ಸೆಲೆಬ್ರಿಟೀಸ್ ಬಗ್ಗೆ ಎಲ್ಲ ಕೇಳಿದ್ದೀರಾ, ಲಿಪ್ ಅನ್ನ ಆಗ್ಮೆಂಟ್ ಮಾಡ್ತೀವಿ. ಅವ್ರ ನ್ಯಾರೋ ಲಿಪ್ ಇದ್ರೆ ಅವ್ರಿಗೆ ಆಗ್ಮೆಂಟ್ ಮಾಡಿ, ಇಟ್ ಲುಕ್ಸ್, ಯಾಕಂದ್ರೆ ಇಟ್ ಈಸ್ ಎ ಬ್ಯೂಟಿ ಥಿಂಗ್. ಯಾಕಂದ್ರೆ ಎಲ್ಲವೂ ಸಿಮೆಟ್ರಿಯಲ್ ಇದ್ರೆ ಮಾತ್ರ ನಮ್ ಬ್ಯೂಟಿ ಚೆನ್ನಾಗಿ ಕಾಣುತ್ತೆ. ನಮ್ ಕಣ್ಣುಗಳು ಎಲ್ಲಿರುತ್ತಾ ಅಲ್ಲೇ ಇರಬೇಕು, ನಮ್ ಮೂಗು ಅದು ಕೂಡ ಯಾವ ಸಿಚುವೇಶನ್ ಅಲ್ಲಿ ಇರ್ಬೇಕು ಅದೇ ರೀತಿಯಲ್ಲಿ ಇರ್ಬೇಕು, ಅದರ ಪೊಸಿಷನಿಂಗು ಅದರದ್ದು ಕಾಂಟೂರು ಅದೆಲ್ಲ ಸರಿ ಇರ್ಬೇಕು. ಸೊ ಇದೆಲ್ಲ ಇದ್ರೆ ಮಾತ್ರ ನಾವ್ ವಿ ಸೇ ಇಟ್ಸ್ ಎ ಪರ್ಫೆಕ್ಟ್ ಬ್ಯೂಟಿ ಅಂತ.
1: ಈಗ ಕಣ್ಣುಗಳು ಕೂಡ ಏನು ಏನು ಮಿಳ್ಳೆಗಣ್ಣು ಇದ್ರೆ ಅದನ್ನು ಕೂಡ ಸರಿ ಮಾಡುವಂತ ನೀವೀಗ ಹೇಳಿದ್ರಿ ಲಿಪ್ ಅನ್ನ ಬೇರೆ ರೀತಿಯಲ್ಲಿ ಮಾಡೋದು ಅಗ್ಮೆಂಟ್ ಮಾಡೋದೆಲ್ಲ. ಸೊ ಇದೆಲ್ಲ ಹೇಗೆ ಅಂತ ಒಂದು ಪ್ರಶ್ನೆ ಮನಸ್ಸಲ್ಲಿ ಬಂದ್ಬಿಡ್ತು. ಇದರಿಂದ ಮುಂದಿನ ದಿನಗಳಲ್ಲಿ ಏನಾದ್ರು ಸೈಡ್ ಇಫೆಕ್ಟ್ ಆಗೋದಿಲ್ವಾ
0: ಯಾವುದೇ ಇದರಲ್ಲೂ ಕೂಡ? ಇಟ್ ಇಸ್ 100 ಫುಲ್ ಪ್ರೂಫ್, ಎಲ್ಲವೂ ಸರಿ ಇರುತ್ತೆ. ಯಾಕಂದ್ರೆ ದಿಸ್ ಇಸ್ ಆಲ್ ಫಾರ್ ಟೈಮ್ ಬೀಯಿಂಗ್, ಇದು ಕೂಡ ಪರ್ಮನೆಂಟ್ ಅಲ್ಲ. ಈಗ ಯಾವ್ದು ನಾವು ಅಗ್ಮೆಂಟ್ ಮಾಡ್ತೀವೋ ದಟ್ ಇಸ್ ಫಾರ್ ಫ್ಯೂ ಮಂತ್ಸ್, ಆಫ್ಟರ್ ದಟ್ ದೇ ಹ್ಯಾವ್ ಟು ಗೋ ಫಾರ್ ದ ಪ್ರೊಸೀಜರ್ ಅಗೇನ್. ಪರ್ಮನೆಂಟ್ ಆಗಿ ಯಾವಾಗ ಪ್ರಾಬ್ಲಮ್ ಕೊಡುತ್ತೆ ಇಟ್ ಇಸ್, ಅಂದ್ರೆ ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ಗಳು ಯಾವತ್ತೂ ಕೊಡಲ್ಲ, ಯಾಕಂದ್ರೆ ಇಟ್ ಹ್ಯಾಸ್ ಬಿನ್ ಸ್ಟಡೀಡ್ ಇನ್ ದ ಲಾಂಗ್ ರನ್, ಅಂತ ದೊಡ್ಡ ಸಮಸ್ಯೆಗಳೇನು. ಬಟ್ ಕೆಲವು ಸಲ ಕೆಲವರಿಗೆ ಆ ಕೊಡುವಂತ ಇದರಲ್ಲಿ ಅಥವಾ ಅವಾಗ ಇಮಿಡಿಯೇಟ್ ಕೆಲವರಿಗೆ ರಿಯಾಕ್ಷನ್ಸ್ ಆಗುತ್ತೆ, ದೇ ಆರ್ ನಾಟ್ ಸುಟೇಬಲ್ ಕ್ಯಾಂಡಿಡೇಟ್ಸ್, ನಮ್ಮ ಮುಂದಕ್ಕೆ ಅವರಿಗೆ ಆ ತರ ಚಿಕಿತ್ಸೆಯನ್ನು ಕೊಡಕ್ ಹೋಗೋದಿಲ್ಲ. ಅದ್ ಬಿಟ್ರೆ ಇಟ್ ಡಸಂಟ್ ಮೇಕ್ ಮಚ್ ಡಿಫರೆನ್ಸ್, ಅಂದ್ರೆ ದೊಡ್ಡ ಪ್ರಾಬ್ಲಮ್ಗಳನ್ನೇನು ಅವ್ರ ಮುಂದಕ್ಕೆ ತರೋದಿಲ್ಲ
1: ಅಂತ. ಎಸ್ ಕೇಳಿದ್ರೆ ನೀವು ಕೂಡ ಕರೆಯನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಅನ್ನು ಮಾಡಿ ನಿಮ್ಮಲ್ಲೂ ಕೂಡ ಚರ್ಮದ ಬಗೆಗಿನ ಮುಖದ ಸೌಂದರ್ಯದ ಬಗೆಗಿನ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ತಾವು ಕೇಳಬಹುದು ಅನ್ನೋದನ್ನ ಹೇಳ್ತಾ, ಡಾಕ್ಟರ್ ಇತ್ತೀಚೆಗೆ ನಿಮ್ಮ ಒಂದು ಸ್ಟೇಟಸ್ನಲ್ಲಿ ನಾನೊಂದು ಫೋಟೋ ನೋಡಿದೆ, ಅದರಲ್ಲಿ ಒಬ್ಬರ ಮೂಗಿನ ಮೇಲೆ ಏನೋ ಒಂದು ತೊಂದರೆ ಆಗಿತ್ತು ಗುಳ್ಳೆ ಗುಳ್ಳೆ ರೀತಿಯಲ್ಲಿ, ಅದನ್ನ ತೆಗೆದ ನಂತರ ನೀವು ಫೋಟೋ ಹಾಕಿದ್ರೆ, ಇದು ಕೂಡ ನಿಮ್ಮ ಚರ್ಮ ತೊಂದರೆಯ ಏನದು? ಆಕ್ಚುಲಿ
0: ಇದು ಒಂಥರದ್ದು, ನಾವು ಈ ರೈನೋಸ್ಪೋರಿಡಮ್ ಸಿಬೇರಿ ಅನ್ನೋ ಒಂದು, ಯೂಶುವಲಿ ನಮ್ಮ ಈ ಕೋಸ್ಟಲ್ ಬೆಲ್ಟ್ ಅಲ್ಲಿ ಜಾಸ್ತಿ ನೋಡ್ತೀವಿ ಅದನ್ನ, ಆ ತರ ಆಗೋದು. ಅದನ್ನ ಒಂದು ಕಾಯಿಲ್ಲ ಅದು ಗುಳೆ ಗುಳೆ ತರ ಕಾಣುತ್ತೆ, ಇಟ್ ಡಸಂಟ್ ಲುಕ್ ನೈಸ್. ಅದು ಅಗೇನ್ ಕಾಸ್ಮೆಟಿಕ್ ಪ್ರಾಬ್ಲಮ್. ಅದಕ್ಕೆ ನಾವು ಓರಲ್ಲಿ ಕೆಲವು ಟ್ಯಾಬ್ಲೆಟ್ ಅನ್ನು ಕೊಟ್ಟು ಇದನ್ನ ಮಾಡಿಬಿಟ್ಟು ಜೊತೆಗೆ ಇದು ಮಾಡ್ತೀವಿ, ಅದನ್ನ ನಾವು ವಾಲ್ಯೂಮ್ ರಿಡಕ್ಷನ್ ಅಂತೀವಿ. ನಾವು ನಾನು ಆವಾಗ ಹೇಳಿದೆ ಕೆಲವೊಂದ್ಸಲ ವಾಲ್ಯೂಮ್ ಕಡಿಮೆ ಆದಾಗ ನಾವು ಅದನ್ನ ವಾಲ್ಯೂಮ್ ಅನ್ನ ಜಾಸ್ತಿ ಮಾಡಬೇಕು. ಈಗ ಅವನ ಮೂಗಿನಲ್ಲಿ ವಾಲ್ಯೂಮ್ ಜಾಸ್ತಿ ಆಗಿದೆ, ಅದನ್ನ ನಾವು ರಿಡಕ್ಷನ್ ಮಾಡ್ತೀವಿ. ಅದಕ್ಕೆ ಒಂದು ನಮ್ಮಲ್ಲಿ ಪ್ರೊಸೀಜರ್ ಮಿಷಿನ್ ಇದೆ, ದಟ್ ಈಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಅದ್ರ ಮೂಲಕ ವಾಲ್ಯೂಮ್ ಅನ್ನ ರಿಡಕ್ಷನ್ ಮಾಡೋದು, ಕಡಿಮೆ ಮಾಡೋದು. ದೆನ್ ಇಟ್ ಗಿವ್ಸ್ ಎ ನೈಸ್ ಶೇಪ್ ಟು ಇಸ್ ನೋಸ್. ವೆರಿ ಹ್ಯಾಪಿ ನಾನು ಅದನ್ನ ತುಂಬಾ ಖುಷಿ ಪಡ್ತಾ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಹಸ್ ಟ್ರೈಡ್ ಮೆನಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಫ್ಯೂ. ಅಂದ್ರೆ ನಮ್ಮಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೆ ಕಾರಣ ಇಟ್ ಇಸ್ ಚೀಪರ್.
1: ಸರ್ಜರಿ
0: ಏನೇ, ದಟ್ ಇಸ್ ಸರ್ಜರಿ ಓನ್ಲಿ. ಬಟ್ ಇಟ್ ಇಸ್ ಅಂದ್ರೆ ಆನ್ ಡೇ ಕೇರ್, ಅದಕ್ಕೆ ಅಡ್ಮಿಷನ್ ಮಾಡಿ ಅದರಲ್ಲಿ ಮಾಡುವಂತಿಲ್ಲ, ಆನ್ ಡೇ ಕೇರ್ ಬೇಸಿಸ್ ಮಾಡುವಂತದ್ದು. ಸೊ ಈಸ್ ವೆರಿ ಹ್ಯಾಪಿ, ಹಿ ಹ್ಯಾಸ್ ಬ್ರಾಟ್ ಇಸ್ ಬ್ರದರ್ ಆಲ್ಸೋ. ಇಬ್ಬರಿಗೂ ಇತ್ತು ಅದು, ಇಬ್ರು ಕೂಡ ದೇ ಆರ್ ವೆರಿ ಹ್ಯಾಪಿ ನಾವು.
1: ಎಸ್ ಡಾಕ್ಟರ್, ಕೇಳಿದ್ರೆ ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ತೀವಿ, ಅದ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೀವಿ. ತಮ್ಮಲ್ಲಿ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ಮುಂದೆ ನೀವು ಕರೆಯನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಇದು ಹೆಲೋ ವೆಲ್ಕಮ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಹೆಲೋ ವೆಲ್ನಾಕ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದೇವೆ. ಮುಖದ ಸೌಂದರ್ಯದ ಬಗ್ಗೆ ಖ್ಯಾತ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ನವೀನ್ ಕುಮಾರ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು, ಚರ್ಮಕ್ಕೆ ಸಂಬಂಧಿಸಿದ್ದು ಅಥವಾ ಮುಖದ ಸೌಂದರ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿದ್ರೆ. ಕಾಲ್ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಇನ್ನು ಡಾಕ್ಟರ್ ಬೇರೆ ಬೇರೆ ವಿಷಯಗಳನ್ನು ನಾವು ಮಾತಾಡಿದ್ವಿ. ಇನ್ನೊಂದು ಮಂಗಳೂರು ಅಂತ ಹೇಳಿದರೆ ಬಿಸಿಲಂತೂ ಸಿಕ್ಕಾಪಟ್ಟೆ, ಇಲ್ಲಿ ಈಗ ಮಳೆ ಮತ್ತು ಸೆಕೆ ಎರಡೇ ಇರುವಂಥದ್ದು,
1: ಚಳಿ
0: ಬಿಟ್ಟು ಹೋಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಮುಖದ ಅಥವಾ ನಮ್ಮ ಸೌಂದರ್ಯವನ್ನು ರಕ್ಷಿಸಿಕೊಳ್ಳೋದು ಕೂಡ ಬಹಳ ದೊಡ್ಡ ಚಾಲೆಂಜ್. ಸೊ ಏನು ಹೇಳ್ತೀರಿ ಡಾಕ್ಟರ್?
1: ಎಸ್, ಇದು ತುಂಬ ಬಿಸಿಲಿಗೆ ನಾವು, ಯಾಕಂದರೆ ನಮ್ಮಲ್ಲಿ ಇಲ್ಲಿ ಇವಾಗ ಟೆಂಪರೇಚರ್ ಪ್ರತಿ ದಿವಸ ಜಾಸ್ತಿ ಆಗ್ತಾನೆ ಇದೆ. ಸೊ ಇಲ್ಲಿಯ ಬಿಸಿಲು ಮತ್ತು ಬೇರೆ ಕಡೆ ಟೆಂಪ್ರೇಚರ್ ಜಾಸ್ತಿ, ಇಲ್ಲಿ ನಮ್ದು ಏನಂತ ಹೇಳಿದ್ರೆ ಒಂದು ಹ್ಯುಮಿಡಿಟಿ ಜಾಸ್ತಿ ಇದೆ, ವಾತಾವರಣದಲ್ಲಿ ತೇವಾಂಶನೂ ಕೂಡ ಜಾಸ್ತಿ ಇರುತ್ತೆ. ಸೊ ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ವೆಟ್ ಜಾಸ್ತಿ ಆಗುತ್ತೆ, ದಟ್ ಈಸ್ ಒನ್ ಪಾರ್ಟ್. ಸ್ವೆಟ್ಟಿಂದಾಗಿ ಬೇರೆನೇ ಸಮಸ್ಯೆ ಬರುತ್ತೆ, ಯಾಕಂದರೆ ಸ್ಕಿನ್ ರಿಲೇಟೆಡು. ಹಾಗೆಯೇ ನಮ್ಮದು ಫೇಸ್, ಎಸ್, ಯಾಕಂತ ಹೇಳಿದ್ರೆ ಇಲ್ಲಿ ಬಿಸಿಲಲ್ಲಿ ನಾವು ಸಾಮಾನ್ಯವಾಗಿ ಹೋಗ್ತಾ ಇದ್ರೆ, ಎಸ್ಪೆಷಲಿ ನಾವು ನಮ್ಮಲ್ಲಿ ಬರುವಂಥವ್ರು ಟ್ರಾಫಿಕ್ ಪೊಲೀಸರು, ಯಾಕಂದರೆ ಅವರಿಗೆ ತುಂಬ ಬಿಸಿಲಲ್ಲಿ ಯಾವಾಗಲೂ ನಿಲ್ತಾ ಇರ್ತಾರೆ ಟ್ರಾಫಿಕ್ ಅನ್ನ ಮ್ಯಾನೇಜ್ ಮಾಡೋಕೆ. ಮಂಗಳೂರಿಗೆ ನಿಮಗೆ ಗೊತ್ತಿದೆ ಇವಾಗ ಟ್ರಾಫಿಕ್ ತಿಕ್ಕಬಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದಕ್ಕೆ ಅವರು ತುಂಬ ಜನ ನಮ್ಮಲ್ಲಿ ಬರ್ತಾರೆ ಯೂಶುವಲ್ ಆಗಿ, ಯಾಕಂತ ಹೇಳಿದ್ರೆ ಅವರು ಕಂಟಿನ್ಯೂಸ್ ಎಕ್ಸ್ಪೋಜರ್ ಅಲ್ಲಿ ಇರ್ತಾರೆ. ಸೊ ಅದರಿಂದಾಗಿ ಏನ್ ಮಾಡ್ಬೇಕು ಇವಾಗ? ಎಸ್, ದಿಸ್ ಇಸ್ ವಾಟ್ ನಾವು ಸಮ್ಮರ್ ಸೀಸನ್ ಅಲ್ಲಿ ನಮ್ಮ ಮುಖದ ಅಥವಾ ದೇಹದ ಇದನ್ನ ಕಾಪಾಡ್ಕೊಳಕ್ಕೆ ಏನ್ ಮಾಡ್ಬೇಕು? ಒಂದು, ಹೂಆರ್ ಗೆಟಿಂಗ್ ಎಕ್ಸ್ಪೋರ್ಟ್ ರಿಪೀಟೆಡ್ ಆಗಿ ನಾವು ಸನ್ ಎಕ್ಸ್ಪೋಜರ್ ಆಗ್ತಾ ಇರೋರು ಸನ್ಸ್ಕ್ರೀನ್ ಹಚ್ಚೋದು ಬಹಳ ಒಳ್ಳೇದು, ಯಾಕಂದ್ರೆ ನಮ್ಮ ಸನ್ಸ್ಕ್ರೀನ್ ಅಲ್ಲಿ ಕೂಡ ಬೇರೆ ಬೇರೆ ತರ ಇರುತ್ತೆ, ಯಾರಿಗೆ ಎಷ್ಟು ಬೇಕು ಅದನ್ನ ನಾವು ತಿಳ್ಕೊಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸನ್ಸ್ಕ್ರೀನ್ ಅಲ್ಲಿ ನಾವು ನೋಡಿದ್ರೆ ಯೂಶುವಲ್ ಆಗಿ ಒಂದು SPF ಅಂತ ಬರೀತಾರೆ. SPF ಅಂದ್ರೆ ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಅಂತ. ನಮ್ಮ ಮುಖವನ್ನ ಅಥವಾ ನಮ್ಮ ದೇಹವನ್ನ ಯಾವ ರೀತಿ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ, ಸನ್ನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅದು ಎಷ್ಟು ಬೇಕು, ಅದು 16 ಕೆಲವೊಂದು 8 feet ಇರುತ್ತೆ, ಕೆಲವರಲ್ಲಿ 16 ಇರುತ್ತೆ, ಕೆಲವರಲ್ಲಿ 15 ಇರುತ್ತೆ, ಕೆಲವು 30 ಇರುತ್ತೆ, ಕೆಲವರಲ್ಲಿ 50 ಇರುತ್ತೆ, ಇವಾಗ ಕೆಲವರಲ್ಲಿ ಆಲ್ಮೋಸ್ಟ್ 58-60 ಎಲ್ಲರಿಗೂ ಬಂದಿದ್ದಾರೆ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಅವ್ರಿಗೇನು ಬೇಕು ಅದನ್ನು ನೋಡಿಬಿಟ್ಟು ನಾವು ಅದರಲ್ಲಿ ಕೂಡ ಬೇರೆ ಬೇರೆ ಟೈಪ್ ಇರುತ್ತೆ. ಒಂದು ಫಿಸಿಕಲ್ ಸನ್ಸ್ಕ್ರೀನ್ ಇರುತ್ತೆ, ಇನ್ನೊಂದು ಕೆಮಿಕಲ್ ಸನ್ಸ್ಕ್ರೀನ್ ಇರುತ್ತೆ, ಎರಡು ಇನ್ನೊಂದು ಮಿಕ್ಸ್ಡ್ ಸನ್ಸ್ಕ್ರೀನ್ ಇರುತ್ತೆ, ಅಂದರೆ ಎರಡು ಟೈಪ್ ಕೂಡ ಮಿಕ್ಸ್ ಆಗಿರುವಂಥದ್ದು ಇರ್ತದೆ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಅವರ ಸ್ಕಿನ್ ಕಂಡೀಷನ್ ಏನಿದೆ, ಕಿಡ್ ಸ್ಕಿನ್ ಏನಿದೆ ಅಂತ ನೋಡಿಬಿಟ್ಟು ಅವರಿಗೆ ಅಡ್ವೈಸ್ ಸೂಟೇಬಲ್ ಸನ್ಸ್ಕ್ರೀನ್.
0: ಓಕೆ,
1: ನಾವೇ ಯೂಶುವಲ್ ಆಗಿ ನಾವು ಹೋಗಿ ಮಾಡೋದು ಒಳ್ಳೇದಲ್ಲ, ಯಾಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಕೆಲವರಿಗೆ ಸನ್ಸ್ಕ್ರೀನ್ ಅವಶ್ಯಕತೆನೇ ಬರುವುದಿಲ್ಲ, ಸುಮ್ಮನೆ ಹಚ್ಚಬಹುದು ಬಟ್ ಅವಶ್ಯಕತೆನೂ ಬರೋದಿಲ್ಲ ಅಂತ. ಅದಕ್ಕೆ ನಾವು ಡಿಪೆಂಡ್ಸ್ ಆನ್ ಇಟ್ಸ್ ಸ್ಕಿನ್ ಕಂಡೀಷನ್, ಅದಕ್ಕೆ ನೋಡಿ
0: ಮಾಡಬಹುದು. ಒಬ್ಬರು ಕಾಲ್ ಇದ್ದಾರೆ, ನಮಸ್ಕಾರ.
2: ನಮಸ್ತೆ
0: ಹೇಳಿ
2: ಡಾಕ್ಟರ್. ನಮಸ್ತೆ.
1: ನಮಸ್ತೆ ನಮಸ್ತೆ
0: ಹೇಳಿ ಹೇಳಿ.
2: ಏನಂದ್ರೆ ಈಗ ಡೈಲಿ ಮೇಕಪ್ ಮಾಡ್ತಾರಲ್ಲ, ಸೊ ಡೈಲಿ ಮೇಕಪ್ ಮಾಡೋದ್ರಿಂದ ಮುಖದ ಸ್ವಚ್ಛಗೆ ಏನಾದ್ರೂ ತೊಂದರೆ ಆಗುತ್ತೆ? ಅದೇ ರೀತಿ ಆ ಮೇಕಪ್ ಪ್ರಾಡಕ್ಟ್ ಗಳು ಹೇಗಿರ್ಬೇಕು ಅಂತ?
1: ಯೂಶುವಲ್ ಆಗಿ ಮೇಕಪ್ ಪ್ರಾಡಕ್ಟ್ ಗಳು ಡೈಲಿ ಮೇಕಪ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ, ಯಾಕಂತ ಹೇಳಿದ್ರೆ ಇಟ್ ಗಿವ್ಸ್ ಎನ್ ಇನ್ಸ್ಟೆಂಟ್. ಇದರಲ್ಲಿ ಕೊಡ್ತೀವಿ, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಗ್ಲೋಯಿಂಗ್ ಪ್ರಾಡಕ್ಟ್ಸು, ದೇರ್ ಇಸ್ ಯೂಶುವಲಿ ಸಮ್ ಸ್ಟಿರಾಯ್ಡ್ ಇದಿರುತ್ತೆ, ಯಾಕಂದ್ರೆ ಇಟ್ ಗಿವ್ಸ್ ಸಮ್ ಗ್ಲೋಯಿಂಗ್ ಇದರಲ್ಲಿ. ಅದಕ್ಕೋಸ್ಕರ ಡೈಲಿ ಮೇಕಪ್ ಗಳನ್ನ ನಾವು ಲೈಟ್ ಆಗಿ ಏನು ಮಾಡ್ತೀರಾ ಇದು ಮಾಡ್ತೀರಾ ದಟ್ ಇಸ್ ಫೈನ್, ಬಟ್ ಕೆಲವರು ಅದನ್ನ ಡೀಪ್ ಆಗಿ ಮಾಡಕ್ ಹೋಗ್ತಾರೆ ಪ್ರತಿ ದಿವಸ ಅಷ್ಟೇ ಚೆನ್ನಾಗಿ, ಬಿಕಾಸ್ ದೇರ್ ಇದು ಡಿಮ್ಯಾಂಡ್ಸ್ ಇಟ್, ದೇರ್ ವರ್ಕ್ ಡಿಮ್ಯಾಂಡ್ಸ್ ಇಟ್, ಅದನ್ನ ಮಾಡಕ್ ಹೋಗ್ತಾರೆ. ಬಟ್ ಆವಾಗ ಏನಾಗುತ್ತೆ ಕೆಲವು ಸಲ ಲಾಂಗ್ ರನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅರ್ಲಿ ಏಜಿಂಗ್ ಸ್ವಲ್ಪ ಲುಕ್ ಬೇಗ ಬರುವಂತ ಸಾಧ್ಯತೆಗಳು ಇರ್ತವೆ ಬಿಕಾಸ್ ಆಫ್ ದಟ್ ಓವರ್ ಮೇಕಪ್ ಇಂದ. ಅದ್ ಬಿಟ್ಟರೆ ದೊಡ್ಡ ಸಮಸ್ಯೆಗಳೇನು ಬರೋದಿಲ್ಲ, ಬಟ್ ಕೆಲವು ಸಲ ಏನಾಗುತ್ತೆ ಬೇಗ ಇದಾಗಬೇಕು ಅಂತ ಹೇಳಿ ಕೆಲವರು ಸ್ಟೀರಾಯ್ಡ್ ಕ್ರೀಮ್ ಎಲ್ಲ ಹಚ್ಚಕ್ ಶುರು ಮಾಡ್ತಾರೆ, ಗ್ಲೋ ಬರಬೇಕು, ಬೇಗ ಗ್ಲೋ ಬರಬೇಕು ನನಗೆ. ದಿವಸ ನನಗೆ ಹಚ್ಚಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಸಡನ್ ಆಗಿ ಗ್ಲೋ ಬರಬೇಕು ಅಂತೇಳಿ ಸ್ಟೀರಾಯ್ಡ್ ಕ್ರೀಮ್ ಹಚ್ಚಕ್ ಶುರು ಮಾಡುತ್ತೆ, ದಟ್ ಗಿವ್ಸ್ ಎ ಲಾಟ್ಸ್ ಆಫ್ ಪ್ರಾಬ್ಲಮ್. ಅದು ತುಂಬಾ ಸಮಸ್ಯೆಯನ್ನು ಮತ್ತೆ ತರುತ್ತೆ. ಸೊ ಡಿಪೆಂಡಿಂಗ್ ಆನ್ ದಟ್ ವಾಟ್ ಕ್ರೀಮ್ ಯು ಆರ್ ಯೂಸಿಂಗ್, ನಿಮ್ಮ ಮೇಕಪ್ ಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಡಿಪೆಂಡಿಂಗ್ ಆನ್ ದಟ್ ಇಟ್ ಇಸ್ ನಾವು ಹೇಳ್ಬೋದು ನಿಮಗೆ ಸಮಸ್ಯೆ ತರುತ್ತಾ ಇಲ್ವಾ.
0: ಇದು ಮುಖದ ಗ್ಲೋ ಅಂತ ಹೇಳುವಾಗ ನೆನಪಾಯ್ತು ಡಾಕ್ಟರ್, ಈ ಗ್ಲೋ ಬರುವಂತ ನಿಟ್ಟಿನಲ್ಲಿ ನಾವು ತೆಗೆದುಕೊಳ್ಳುವಂತ ಆಹಾರ ಏನಿದೆ ಅದೇನಾದ್ರೂ?
1: ಇದು ಬಹಳ ಮುಖ್ಯ. ನಾವು ಏನು ಅಂತ ಹೇಳಿದ್ರೆ ನಮ್ಮ ಚರ್ಮ ನಮಗೆ ಒಳಗಿಂದ ಹೆಂಗೆ ನಮ್ಮ ಕ್ಲೀನ್ಲಿನೆಸ್ ಗೆ ವಾಟರ್ ಹೆಂಗೆ ಇಂಪಾರ್ಟೆಂಟ್, ನಮ್ಮ ಸ್ಕಿನ್ ಗ್ಲೋ ಆಗಬೇಕಂದ್ರೆ ನಾವು ಕನಿಷ್ಠ ದಿವಸಕ್ಕೆ 2-3 liters ನೀರು
0: ಕುಡಿಬೇಕು.
1: ದಿಸ್ ವೆರಿ
0: ಇಂಪಾರ್ಟೆಂಟ್.
1: ಎಸ್, ಎಕ್ಸಾಕ್ಟ್ಲಿ. ಮುಖ ನಾವು ಚೆನ್ನಾಗಿ ನೋಡ್ಬೇಕಂದ್ರೆ ಇಟ್ ಈಸ್ ಗಿವ್ಸ್ ಎನ್ ಎಕ್ಸಲೆಂಟ್, ಯಾಕಂದ್ರೆ ಸ್ಕಿನ್ ನಲ್ಲಿ ನಮಗೆ ಮೇನ್ ಏನಂತ ಹೇಳಿದ್ರೆ ವಾಟರ್ ಕಂಟೆಂಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಆದಷ್ಟು ಚೆನ್ನಾಗಿ ನೀರು ಕುಡಿಬೇಕು, ಇದು ಬಹಳ ಮುಖ್ಯ. ಆಮೇಲೆ ಆದಷ್ಟು ಎಲ್ಲಾ ಮೇಕಪ್ ಗಳನ್ನ ಅವಾಯ್ಡ್ ಮಾಡ್ಬಿಡ್ಬೇಕು, ಯಾವ್ದು ಮೇಕಪ್ ಗಳನ್ನ ಜಾಸ್ತಿ ಮಾಡಕ್
0: ಹೋಗ್ಬಾರ್ದು. ಫ್ರೂಟ್ಸ್ ಅಂತ ಏನಾದ್ರೂ ಇದೆಯಾ?
1: ಫ್ರೂಟ್ಸ್ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಗೆ ಅಂತಲ್ಲ, ಈಸ್ ನ್ಯಾಚುರಲಿ ನಮ್ ಇದಕ್ಕೆ ಕೊಲಾಜನ್ ನಮ್ಮ ವಿಟಮಿನ್ ಸಿ ಕಂಟೈನಿಂಗ್ ಅಂತ.
0: ಇದರಲ್ಲಿ ಪಪ್ಪಾಯ ಇದೆ ನಮ್ಮ ಕ್ರೀಮ್,
1: ಎಸ್ಪೆಷಲಿ ವಿಟಮಿನ್ ಸಿ ಜಾಸ್ತಿ ಇರುವಂತದ್ದನ್ನ ನಾವು ಸ್ವಲ್ಪ ಅಡ್ವೈಸ್ ಮಾಡ್ತೀವಿ. ಇವನ್ ಕ್ರೀಮ್ಸ್ ಗಳು ಬರುತ್ತೆ, ವಿಟಮಿನ್ ಸಿ ರಿಚ್ ಕ್ರೀಮ್ ಗಳು ಇರ್ತವೆ, ಅದನ್ನ ಸೀರಮ್ ಬೇಸ್ಡ್ ಇರುತ್ತೆ, ಕೆಲವು ಕ್ರೀಮ್ ಬೇಸ್ಡ್ ಇರುತ್ತೆ, ಅದನ್ನ ನಾವು ಹಚ್ಚಕ್ಕೆ ಹೇಳ್ತೀವಿ. ಇಟ್ ಗಿವ್ಸ್ ಅಂದ್ರೆ ನಮ್ಮ ಕೊಲಾಜನ್ ಸ್ವಲ್ಪ ನಮ್ಮ ದೇಹದಲ್ಲಿ ಏನು ನಮ್ಮ ಸ್ಕಿನ್ ಗೆ ಟರ್ಗರ್ ಕೊಡುವಂತದ್ದು ಏನ್ ಕೊಲಾಜನ್ ಇದೆಯಾ ಅದನ್ನ ಸ್ವಲ್ಪ ಜಾಸ್ತಿ
0: ಮಾಡಿ. ಒಬ್ರು ಕಾಲ್ ಇದ್ದಾರೆ, ಮಾತಾಡಿ ಬಿಡುವ. ನಮಸ್ಕಾರ.
2: ಹಲೋ ಸರ್, ನಮಸ್ತೆ.
1: ನಮಸ್ತೆ ಹೇಳಿ.
0: ನಮಸ್ಕಾರ ನಮಸ್ಕಾರ ಮೇಡಮ್, ಕೇಳಿ ಕೇಳಿ ಪ್ರಶ್ನೆ ಕೇಳಿ ಕೇಳಿ.
2: ಇವಾಗ ಫೇಸ್ ಅಲ್ಲಿ ವಾಯಿಲ್ ವಾಯಿಲ್ ತರ
0: ಬರ್ತದೆ ಎಣ್ಣೆ ಅಂಶ,
2: ಹೌದು ಅದು ಯಾಕೆ ಸರ್ ಬರ್ತದೆ? ಮತ್ತೆ ಮತ್ತೆ ಈಗ ಈಗ ಫುಡ್ ತಿಂತೇವೆಲ್ಲ, ಫುಡ್ ತಿನ್ನುವಾಗ ಈ ನಾನ್ ವೆಜ್ ಮತ್ತೆ ವೆಜಿಟೇರಿಯನ್ ಅಂತ ಹೇಳುವಾಗ ಈ ವೈದ್ಯಕೀಯ ಪ್ರಕಾರ ನಾನ್ ವೆಜ್ ತಿಂದ್ರೆ ದೇಹ ಸುಕ್ಕು ಸುಕ್ಕು ಹಿಡಿತದೆ ಅಂತ
0: ಹೇಳ್ತಾರೆ.
1: ಇದು ನೀವು ಕೇಳಿದ ಮೊದ್ಲಿನ ಪ್ರಶ್ನೆ ಏನಂತ ಹೇಳಿದ್ರೆ ಎಣ್ಣೆ ಅಂಶ. ಇದು ನಾನು ಆವಾಗ್ಲೇ ಹೇಳಿದೆ, ಸೀಬಮ್ ಸೆಕ್ರೇಷನ್. ನಾರ್ಮಲ್ ಆಗಿ ನಮ್ ಇದ್ರಲ್ಲಿ ನಮ್ ಮುಖದಲ್ಲಿ ಸೀಬಮ್ ಗ್ಲಾಂಡ್ಸ್ ಜಾಸ್ತಿ ಇರುತ್ತೆ, ಅದು ಸೀಬಮ್ ಸೆಕ್ರೇಟ್ ಮಾಡುತ್ತೆ. ಸೊ ಗ್ಲಾಂಡ್ಸ್ ಅದು ಫಂಕ್ಷನ್, ಅದು ಇಟ್ ಸೆಕ್ರೇಟ್ ಸೀಬಮ್, ಇಟ್ಸ್ ಎ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಆಕ್ಚುಲಿ. ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಅದನ್ನ ನಾವು ಎಕ್ಸೆಸಿವ್ ಸೀಬಮ್ ಸೆಕ್ರೇಷನ್, ಅದನ್ನ ನಾವು ಅದಕ್ಕೆ ನಾವು ಇಟ್ ಹ್ಯಾಸ್ ಸಮ್ ಇಫೆಕ್ಟ್ ಆನ್, ನಾನು ಆವಾಗಲೇ ಹೇಳಿದೆ ಪಿಂಪಲ್ಸ್ ಜಾಸ್ತಿ ಬರುವ ಸಾಧ್ಯತೆ ಇರುತ್ತೆ. ಆಯಿಲ್ ಅಂತ ಹೇಳಿದ್ರೆ ಬೇರೆ ಒಂದು ಸ್ವಲ್ಪ ಮುಖ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಆಯಿಲ್ ಆಯಿಲಿ ಸ್ಕಿನ್ ಇರುತ್ತೆ. ಸೊ ಅದಕ್ಕೆ ನಾವು ಫೇಸ್ ವಾಶ್ ಅನ್ನು ಕೊಟ್ಟು ಅದನ್ನ ಕಡಿಮೆ ಮಾಡೋಕೆ ಆಗುತ್ತೆ, ಅಂದ್ರೆ ಪ್ಯೂರ್ ಅಲ್ಲ ಬಟ್ ಒಂದು ಲೆವೆಲ್ಗೆ ಕಡಿಮೆ ಮಾಡ್ಲಿಕ್ಕೆ ಬರುತ್ತೆ. ಈಗ ಅವ್ರ ಎರಡನೇ ಪ್ರಶ್ನೆ ಕೇಳಿದ್ದು ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ತಿಂದ್ರೆ ಇದಾಗತ್ತೆ ಬೇಗ? ಎಸ್, ಏನಂತಂದ್ರೆ ನಮ್ಮಲ್ಲಿ ಯೂಶುವಲ್ ಆಗಿ ಚರ್ಮಕ್ಕೆ ಮತ್ತು ಎಲ್ಲವ ಇಟ್ ಇಸ್ ನಾಟ್ 100% ಪ್ರೂವನ್, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್, ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಫುಡ್ಗಳು ತಿಂದ್ರೆ ಇಟ್ ಗಿವ್ಸ್ ಸರ್ಟನ್ ಪ್ರಾಬ್ಲಮ್ಸ್ ಅವರ್ ದ ಫೇಸ್, ಎಸ್ಪೆಷಲಿ ಅಕ್ನೆ, ಪಿಂಪಲ್ಸ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ನಾವು ಅದಕ್ಕೆ ಯೂಶುವಲಿ ಅಕ್ನೆ ಇರುವವರಿಗೆ ನಾವು ಯೂಶುವಲಿ, ಬಟ್ ಟೀನೇಜ್ ಅಲ್ಲಿ ನಾವು ಐಸ್ ಕ್ರೀಮ್ ಜಾಸ್ತಿ ತಿಂತೀವಿ, ವಿ ಟೆಲ್ ದೆಮ್ ಟು ಅವಾಯ್ಡ್ ಇಟ್. ಆ ಟೈಮಲ್ಲಿ ಪಿಂಪಲ್ಸ್ ಜಾಸ್ತಿ ಬಿದ್ದರೆ ನಾವು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋ ಫುಡ್ ಅನ್ನ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಆಮೇಲೆ ಡೈರಿ ಪ್ರಾಡಕ್ಟ್ಸ್ ಏನಿದೆಯೋ ಅದನ್ನ ಕಡಿಮೆ ಮಾಡಕ್ಕೆ ಹೇಳ್ತೀವಿ. ಆಮೇಲೆ ಕೆಲವೊಂದು ಚಿಕನ್ನು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಇರೋದನ್ನ ಇದನ್ನ ಕಡಿಮೆ ಮಾಡಕ್ಕೆ ಹೇಳ್ತೀವಿ. ಇದು ಆಕ್ಚುಲಿ ಇಟ್ ರಿಕ್ವೈರ್ಡ್, ಬಟ್ ಇಟ್ ಇಸ್ ಅಂದ್ರೆ 100% ಪ್ರೂವ್ ಅನ್ನಲ್ಲ, ಇಟ್ ಹ್ಯಾಸ್ ಸಮ್ ಕೋರಿಲೇಷನ್ ವಿತ್ ದ ಡಿಸೀಸ್ ಆಸ್ ಸಚ್. ಆದ ಕಾರಣ ನಾವು, ಬಟ್ ಎಸ್, ನಾವು ಸ್ವಲ್ಪ ಸಸ್ಯಾಹಾರ ಇತ್ತಂದ್ರೆ ಯಾಕೆ ನಾನು ಆವಾಗ್ಲೇ ಹೇಳಿದ್ರೆ ವಿಟಮಿನ್ ಸಿ ಇಂಥದ್ದೆಲ್ಲ ಸ್ವಲ್ಪ ಅದರಲ್ಲಿ ಜಾಸ್ತಿ ಇರುತ್ತೆ.
0: ಕೆಲವೊಮ್ಮೆ ಹೇಳೋದಿದೆ ಅಲ್ಲ ಸರ್, ಹೆಚ್ಚು ಜಾಸ್ತಿ ತಿಂದ್ರೆ ಕೂಡ ಮುಖದಲ್ಲಿ ಪಿಂಪಲ್ ಬರುತ್ತೆ.
1: ಅಲ್ಲ, ದಟ್ಸ್ ವಾಟ್ ದಟ್ ನಾನು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇದ್ದಾಗ ಆ ತರ ಆಗ್ತಿ, ಇದರಲ್ಲಿ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆಗಳು ಇರುತ್ತೆ,
0: ಸಾಧ್ಯತೆಗಳಿದೆ ಅಂತ. ಎಸ್, ಕೇಳುಗರೆ ನೀವು ಕೂಡ ಕರೆಯನ್ನು ಮಾಡಬಹುದು. ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ತಮ್ಮಲ್ಲೇನಾದರೂ ಪ್ರಶ್ನೆಗಳಿದ್ರೆ ಡಾಕ್ಟರ್ ನವೀನ್ ಕುಮಾರ್ ಅವ್ರ ಜೊತೆ ತಾವು ಚರ್ಮಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ತಾವು ಕೇಳಬಹುದು ಅಂತ ತಮ್ಮಲ್ಲಿ ಹೇಳ್ತಾ ಆಗ್ತಾನೆ. ನೀವು ಹೇಳ್ತಾ ಇದ್ದಾರೆ ಈ ಮಂಗಳೂರಿನ ಸನ್ ವಿಷಯದಲ್ಲಿ ಮಾತಾಡ್ತಿದ್ದೆ. ಒಬ್ರು ಕಾಲ್ ಇದ್ದಾರೆ, ಮಾತಾಡಿ ಬಿಡುವ. ನಮಸ್ಕಾರ. ನಮಸ್ತೆ ಹೇಳಿ.
2: ನಮಸ್ತೆ
1: ಹೇಳಿ. ಇವತ್ತು ನನ್ನ ಫಸ್ಟ್ ಟೈಮ್ ಎಲ್ಲಾ ಲೇಡೀಸ್ ಕಾಲೇ ಮಾಡ್ತಾ ಇದ್ರು, ಜೆಂಟ್ಸ್ ಒಂದು ಕಾಲೇ ಇಲ್ಲ.
0: ನೀವು ಅಷ್ಟನ್ನು ಹೇಳಿದ್ರೆ ಸರ್, ಮುಖ ಸೌಂದರ್ಯ ತುಂಬಾ ಕಡಿಮೆ ಆಗಿದೆ, ಈಗ ಹುಡುಗರು ಒಂದೇ ರೀತಿಯಲ್ಲಿ ಇದ್ದಾರೆ ಅಂತ, ಬಟ್ ಇಲ್ಲ ಅಂತ ಅನ್ಸ್ತದೆ. ಎಸ್ ಡಾಕ್ಟರ್, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ನೀವು ಸನ್ ಅಂದ್ರೆ ಸೂರ್ಯನಿಂದ,
1: ಆಕ್ಚುಲಿ ನಾನು ಅದನ್ನ ಆಗ್ಲೇ ಫಸ್ಟ್ ಗೆ ಹೇಳಿದೆ. ಯೂಶುವಲ್ ಆಗಿ ಸನ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಯೂಶುವಲಿ ನಮ್ಮ ಸ್ಕಿನ್ ಅಲ್ಲಿ ಡರ್ಮಿಸ್, ಎಪಿಡರ್ಮಿಸ್ ಮತ್ತೆ ಸಬ್ಕ್ಯುಟೇನಿಯಸ್ ಟಿಶ್ಯೂ, ಆತರ ಮೂರ್ ಲೇಯರ್ ಇರುತ್ತೆ. ಅದ್ರಲ್ಲಿ ಯೂಶುವಲ್ ಆಗಿ ಏನಾಗತ್ತೆ ಅಂತಂದ್ರೆ, ಸನ್ ಆ ರೇಸ್ ಅಲ್ಲಿ ಕೆಲವೊಂದು ಡೀಪ್ ಆಗಿ ಪೆನಿಟ್ರೇಟ್ ಆಗುತ್ತೆ, ಕೆಲವೊಂದು ಸೂಪರ್ಫಿಷಿಯಲ್ ಅಷ್ಟೇ ಪೆನಿಟ್ರೇಟ್ ಆಗುವಂತದ್ದು.
0: ಒಬ್ರು ಕಾಲ್ ಇದ್ದಾರೆ, ನಮಸ್ಕಾರ.
3: ನಾನು ಎಚ್ ಮೊಹಮ್ಮದ್ ವೇಣೂರ್
0: ಮಾತಾಡ್ತೀನಿ. ಸಂತೋಷ ಸರ್, ಹೇಳಿ, ಮಾತಾಡಿ ಸರ್.
3: ಜೆಂಟ್ಸ್ ಮಾತಾಡ್ತೀನಿ.
1: ನೀವು ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀರಿ, ನಾವು ಹೇಳೋದನ್ನ ವರ್ಡ್ ಟು ವರ್ಡ್ ಫಾಲೋ ಮಾಡ್ತಾ ಇದ್ದೀರಿ.
3: ಡಾಕ್ಟರ್, ನಾನು ಫಾಲೋ ಮಾಡ್ತಾ ಇದ್ದೇನೆ, ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಇದು ಶೋ ಮಾಡ್ಲಿಕ್ಕೆ ಆಗಿ ಕೆಲವರು ಇದು ಮಾಡ್ತಾ ಇರ್ತಾರೆ, ದಿನಾಲು ಪೌಡರ್ ಹಚ್ಚುತ್ತಾರೆ, ಗಂಡಸರು ಪೌಡರ್ ಹಚ್ಚುತ್ತಾರೆ, ಮತ್ತು ಮಕ್ಕಳಿಗೆಲ್ಲ ಪೌಡರ್ ಎಲ್ಲ ಹಚ್ಚುತ್ತಾರೆ, ಇದರಿಂದ ಏನಾದ್ರೂ ತೊಂದರೆ
0: ಇರಬಹುದಾ?
1: ಒಳ್ಳೆ ಕ್ವಶನ್ ಕೇಳಿದ್ರು. ಪೌಡರ್ ಹಚ್ಚಿದ್ರೆ ಏನಾಗುತ್ತೆ? ಯೂಶುವಲ್ ಆಗಿ ಚರ್ಮಕ್ಕೆ ಏನು ದೊಡ್ಡ ಪ್ರಾಬ್ಲಮ್ ಕೊಡಲ್ಲ, ಯಾಕಂದ್ರೆ ಇಟ್ ಈಸ್ ವಾಸ್ಟ್ ಆಫ್ ಮತ್ತೆ ಹೋಗುತ್ತೆ. ಬಟ್ ಎಸ್, ಇದು ಒಂದ್ ಸ್ವಲ್ಪ ಡಸ್ಟ್ ಇರೋ ಕಾರಣ ಮೈಕ್ರೋಬಲಿಗೆ ಯೂಶುವಲ್ ಆಗಿ ಕೆಲವರಿಗೆ ಉಸಿರಾಟ ತೊಂದರೆಯನ್ನು ಕೊಡಬಹುದು, ದಮ್ಮು ಕಟ್ಟೋದು ಆ ತರ, ಅಥವಾ ಅಕ್ಷಿ ಜಾಸ್ತಿ ಬರೋದು. ಇವು ಮಕ್ಕಳಲ್ಲಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅವ್ರು ಸ್ವಲ್ಪ ಅವರಿಗೆ ಉಸಿರಾಟದ ಪ್ರಾಬ್ಲಮ್ಗಳು ಸಾಧ್ಯತೆ ಉಂಟಾಗುವ ಸಾಧ್ಯತೆ.
0: ಇನ್ನೊಂದು ಡಾಕ್ಟರ್, ಈ ಮಕ್ಕಳಿಗೆ ಬಳಸುವಂತ ಬ್ರ್ಯಾಂಡ್ ನ ಕೆಲವು ಪೌಡರ್ಸ್ ದೊಡ್ಡದು ಬೇರೆ, ಆಕ್ಚುಲಿ ದೊಡ್ಡ ಡಿಫ್ರೆನ್ಸ್ ಅದ್ರಲ್ಲಿ ಇದೆಯಾ ಅಥವಾ ಸುಮ್ಮನೆ
1: ಹೆಸರಿಲ್ಲ? ಇಲ್ಲ, ದೇರ್ ಇಸ್ ಸಮ್ ಡಿಫ್ರೆನ್ಸ್, ಅಂದ್ರೆ ತುಂಬಾ ಡಿಫ್ರೆನ್ಸ್ ಅಲ್ಲ, ಬಟ್ ಸಮ್ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅದ್ರ ಪಾರ್ಟಿಕಲ್ ಸೈಜು ಅದೆಲ್ಲ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ, ಅದನ್ನೆಲ್ಲ ಮಾಡ್ತಾರೆ. ಈವನ್ ಬೇಬಿ ಕ್ರೀಮ್ಗಳು ಅಥವಾ ಎಡಲ್ಟ್ ಕ್ರೀಮ್ಗಳು ಅದೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಇಟ್ ಇಸ್ ನಾಟ್ ಸ್ಕಿನ್ ಇಸ್, ನಾವು ಯೂಶುವಲ್ ಆಗಿ ಎಲ್ಲ ಹೇಗೆ ಮೆಡಿಸಿನ್ ಅನ್ನ ಮಕ್ಕಳಿಗೆ ಹೆಂಗೆ ಕೊಡ್ತೀವೋ ದೊಡ್ಡವರಿಗೆ ಅದೇ ಪ್ರಮಾಣದಲ್ಲಿ ಕೊಡಕ್ ಬರಲ್ಲ, ಸ್ವಲ್ಪ ಚೇಂಜಸ್ ಇರ್ತವೆ ಡಿಪೆಂಡಿಂಗ್ ಆನ್ ದೇರ್ ಬಾಡಿ ವೈಟ್. ಅದೇ ತರ ಸ್ಕಿನ್ ಅಲ್ಲೂ ಕೂಡ, ಸ್ಕಿನ್ ಈಸ್ ಆನ್ ಏಜಿಂಗ್, ಅಂದ್ರೆ ಆ ಸ್ಕಿನ್ ಅಲ್ಲಿ ಕೂಡ ಬದಲಾವಣೆಗಳು ಆಯಾ ವಯಸ್ಸಿಗೆ ಅನುಗುಣವಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸಣ್ಣದಲ್ಲಿ ಇರಬೇಕಾದ್ರೆ ಇರುವಂತ ಸ್ಕಿನ್ಗೂ ಅದೇ ರೀತಿಯ ಸ್ಕಿನ್ ಎಡಲ್ಟ್ ಏಜ್ ಅಲ್ಲಿ ಇರಲ್ಲ, ಆಮೇಲೆ ವಯಸ್ಸಾದಾಗ್ಲೂ ಅದೇ ಸ್ಕಿನ್ ಇರೋದಿಲ್ಲ. ಸೊ ಬದಲಾವಣೆಗಳು ಅದರಲ್ಲೂ ಕೂಡ ಆಗ್ತಾ ಇರುತ್ತೆ. ಸೊ ನಾವು ಕೊಡುವಂತ ಕ್ರೀಮ್ಗಳು ಕೂಡ ಬೇಬಿ ಕ್ರೀಮ್ ಅಲ್ಲಿ ಬೇರೆ ಇರ್ತದೆ, ಎಡಲ್ಟ್ ಕ್ರೀಮ್ ಅಲ್ಲಿ ಬೇರೆ
0: ಬೇರೆ ಇರ್ತದೆ. ಇನ್ನು ಮುಖದಲ್ಲಿ ಕೆಲವೊಂದಿಷ್ಟು ಜನರಿಗೆ ಬೇರೆ ರೀತಿ ಅಲರ್ಜೀಸ್ಗಳು ಆಗ್ತದೆ. ನಮ್ಮ ಫ್ರೆಂಡ್ ಇದ್ದ, ಕುಂಕುಮ ಹಚ್ಚಿ ಅಂತ ಹಾಕಿದ್ರೆ ಸಾಕು ಅಲ್ಲಿ ಕಪ್ಪಾಗಿ ಬಿಡುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕು ಡಾಕ್ಟರ್? ಕುಂಕುಮದ ಬ್ರ್ಯಾಂಡ್ ಚೇಂಜ್ ಮಾಡ್ಬೇಕು, ಅದ ಕುಂಕುಮ ಹಚ್ಚದ ನಿಲ್ಲಿಸಬೇಕಾ?
1: ಯಾಕೆಂತ ಹೇಳಿದ್ರೆ ಇವಾಗ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಯಾಕಂದ್ರೆ ಕಲರಿಂಗ್ ಅದು ಯೂಶುವಲ್ ಆಗಿ ಏನಾಗುತ್ತೆ ಅಂತೇಳಿ, ಒಂದು ಕೆಲವರಿಗೆ ಬಿಂದಿ ಹಾಕಿದ್ರು ಆಗಲ್ಲ, ಬಿಂದಿ ಹಾಕಿದ್ರೆ ಯಾಕೆ ಆಗಲ್ಲ ಅಂತ, ಬಿಂದಿಗೆ ಗಮ್ ಹಾಕ್ತಿವಲ್ಲ, ದಟ್ ಇಸ್ ಕಾಸಿಂಗ್ ಎಲರ್ಜಿ, ಅದೇ ಅಲರ್ಜಿ ಮಾಡುತ್ತೆ. ಕೆಲವರಿಗೆ ಹಾಗಲ್ಲ, ಕುಂಕುಮ ನೀವು ಒಂದು ದೇವಸ್ಥಾನಕ್ಕೆ ಹೋದ್ರೆ ಆ ಕುಂಕುಮ ಏನೂ ಆಗುದಿಲ್ಲ, ಇನ್ನೊಂದು ದೇವಸ್ಥಾನದಲ್ಲಿ ಇರತಕ್ಕಂಥ ಕುಂಕುಮ ನಿಮಗೆ ಅಲರ್ಜಿ ಮಾಡುತ್ತೆ.
0: ಪ್ಯೂರ್ ನ ವಿಷಯದಲ್ಲಿ ಇರುತ್ತೆ,
1: ದಟ್ ಇಸ್ ವಾಟ್ ವಾಟ್ ಕೆಮಿಕಲ್ ದಟ್ ಇಸ್ ದಟ್, ಅದ್ರ ಮೇಲೆ ಡಿಪೆಂಡ್ ಆಗಿ ಇಟ್ ಕಾಸಸ್ ಎಲರ್ಜಿ ಫಾರ್ ದಟ್. ಅದ್ ಎಲ್ಲರಿಗೂ ಮಾಡ್ಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಯಾವ ದೇವಸ್ಥಾನದಲ್ಲಿ ಕುಂಕುಮ ಹಾಕಿ ನನಗೇನೂ ಆಗುದಿಲ್ಲ.
0: ಹೌದು,
1: ನಾನು ಇವಾಗ ಮಂಗಳೂರಲ್ಲಿರೋ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವಸ್ಥಾನದಲ್ಲಿ ಕುಂಕುಮ ಹಾಕ್ತೀನಿ, ಏನೂ ಆಗುದಿಲ್ಲ. ಬಟ್ ಅದೇ ಕುಂಕುಮ ಇನ್ನೊಬ್ಬರಿಗೆ ಹಾಕಿದ್ರೆ ಎಲರ್ಜಿ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ಬಾಡಿ, ಇಟ್ ಇಸ್ ಅಟ್ ಯೂನಿವರ್ಸಲ್, ಎಲ್ಲರಿಗೂ ಎಲರ್ಜಿ ಆಗಬೇಕು ಅಂತ ಇಲ್ಲ. ಸೊ ಡಿಪೆಂಡಿಂಗ್ ಆನ್ ಹಿಮ್, ಅದೇ ಅವನಿಗೆ ಏನು ಅದರಲ್ಲಿ ಇರುವಂತ ಕೆಮಿಕಲ್ ಕೆಲವೊಂದು ಕೆಲವು ರಿಯಾಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಆಸ್ ಹೇರ್ ಡೈ, ಹೇರ್ ಡೈನು ಅಷ್ಟೇ, ಕೆಲವರಿಗೆ ಹೇರ್ ಡೈ ಹಾಕಿದ ಕೂಡಲೇ ಇಮಿಡಿಯೇಟ್ ಎಲರ್ಜಿ ಆಗುತ್ತೆ. ಕೆಲವರಿಗೆ ಹೇರ್ ಡೈ ಹಾಕಿ, ಸರ್ ನಾನು 20 ವರ್ಷದಿಂದ ಹೇರ್ ಡೈ ಆಗ್ತಾ ಇದ್ದೀನಿ, ನನಗೆ ಈಗ 21ನೇ ವರ್ಷ ಎಲರ್ಜಿ ಆಗಕ್ಕೆ ಶುರು ಆಗುತ್ತೆ, ಆಗೂ ಆಗುತ್ತೆ. ಅದೇ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ, ಚೇಂಜ್ ಮಾಡಿಲ್ಲ. ಬಟ್ ಎಲರ್ಜಿಯಲ್ಲಿ ನಾವು ಇಮಿಡಿಯೇಟ್ ಎಲರ್ಜಿ ಇದೆ, ಆಮೇಲೆ ತುಂಬಾ ವರ್ಷ ಆದ್ಮೇಲೆ ಬರುವಂತ ಡಿಲೇಡ್ ಎಲರ್ಜಿನೂ ಇದೆ
0: ಅಲ್ವಾ.
1: ಸೊ ಇಟ್ ಕ್ಯಾನ್
0: ಕಾರಣ ರೀತಿಯ ಅಲರ್ಜಿಗಳು ಇದು ಇರುತ್ತೆ ಅಂತ ನಿಮ್ಗೆ ಕೂಡ ಗೊತ್ತಿರಬಹುದು ಡಾಕ್ಟರ್. ಇದು ಔಟ್ ಆಫ್ ಟಾಪಿಕ್ ಇರಬಹುದು, ಈ ತೇರೆಯ ಮರ ಅಂತ ಕೂಡ
1: ಎಸ್, ಅದರದ್ದು ಅದ್ರದ್ದು ಏನಿದೆ, ಅದು ನೊರೆ ಏನಿದೆಯೋ ಅದ್ರಲ್ಲಿ ಏನೋ ಹಾಲಿನ ತರ ಬರತ್ತಲ್ಲ, ಆದ್ರೆ ಅಡಿಯಲ್ಲಿ ಹೋದ್ರೆ ಏನಾಗಲ್ಲ, ಆ ನೊರೆ ಏನು
0: ಬರುತ್ತೆ
1: ಅದು ಬಿದ್ದರೆ ಮಾತ್ರ
0: ಆಗುತ್ತೆ.
1: ಅದು ಯಾಕಂದ್ರೆ ಇಟ್ ಇಸ್ ಜನರಲೈಸ್, ಯೂಶುವಲ್ ಆಗಿ ಅದು ಇರಿಟೇಟ್ ಮಾಡುತ್ತೆ, ಒಂದು ಇಡೀ ಎಲರ್ಜಿ ಆಗುತ್ತೆ. ಅವ್ರು ಯೂಶುವಲ್ ಆಗಿ ನಮ್ಮಲ್ಲಿ ಬರುವಂತವ್ರು ಇದ್ರಲ್ಲಿ ಬಂದವರು ಯೂಶುವಲ್ ಆಗಿ ಹೇಳ್ತಾರೆ, ನಾನು ನಿನ್ನೆ ಅದು ಮರ ಹೋಗಿ ಕರೆದೆ, ಎಲ್ಲ ಮರದ ಅಡಿಯಲ್ಲೂ ಹೋದೆ,
0: ಆಗ್ಬೇಕು ಅಂತ ಇಲ್ಲ.
1: ಇಲ್ಲ ಇಲ್ಲ, ಅದನ್ನು ಎಗೈನ್ ಇಟ್ ಇಸ್ ಆಲ್ವೇಸ್ ಇಟ್ ಇಸ್ ಬಾಡಿ ಕಂಡೀಷನ್, ಎಲರ್ಜಿ ಎಲ್ಲರಿಗೂ ಆಗ್ಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಸೂರ್ಯನ ಬೆಳಕಿಗೆ ನಾವೆಲ್ಲ ಸೂರ್ಯನ ಬೆಳಕಿಗೆ ಹೋದ್ರೆ ನಮಗೇನು ಆಗಲ್ಲ, ಬಟ್ ಕೆಲವರಿಗೆ ಸ್ವಲ್ಪ ಸೂರ್ಯನ ಬೆಳಕಿಗೆ ಹೋದ ಕೂಡಲೇ ಅವರಿಗೆ ಎಲರ್ಜಿ ಆಗಕ್ಕೆ ಶುರು
0: ಆಗುತ್ತೆ.
1: ಇಟ್ಸ್ ಆಲ್ವೇಸ್ ಇಟ್ಸ್ ಯುವರ್ ಬಾಡಿ,
0: ಇಟ್ಸ್
1: ಯುನಿಕ್ನೆಸ್ ಆಫ್ ಯುವರ್ ಬಾಡಿ.
0: ಎಸ್, ಅದಕ್ಕೆ ಹೇಳೋದು ಬೇರೆ ಬೇರೆ ಅಲ್ವಾ, ಒಂದೊಂದು ಸೃಷ್ಟಿಯಲ್ಲಿ ಒಂದೊಂದು ರೀತಿಯ ಗುಣಲಕ್ಷಣಗಳಿರುತ್ತೆ ಅಂತ. ಇನ್ನೊಂದು ಡಾಕ್ಟರ್, ಟ್ಯಾನ್ ಆಗುವಂತ ವಿಷಯದನ್ನು ನಾವು ಮಾತಾಡಿದ್ವಿ, ಒಂದು ನಮ್ಮ ಸೂರ್ಯನ ಬೆಳಕಿನಿಂದ, ಇನ್ನೊಂದು ಕೆಲವರು ಈಗ ಸ್ವಿಮ್ ಮಾಡ್ಲಿಕ್ಕೆ ಹೋದ್ರು ಅಂತ ಅನ್ಕೊಳ್ಳಿ, ಅಲ್ಲಿ ಏನೋ ಹಾಕ್ತಾರೆ ನೀರಿಗೆ ಗೊತ್ತಿಲ್ಲ, ಸೊ ಆ ಸಮಯದಲ್ಲಿ ಟ್ಯಾನ್ ಆಗುತ್ತೆ.
1: ಆಲ್ವೇಸ್ ಏನಾಗುತ್ತೆ, ಟ್ಯಾನ್ ಆಗ ಒಂದು ಇಮಿಡಿಯೇಟ್ ಟ್ಯಾನಿಂಗ್ ಅಂತೇಳಿ, ಒಂದು ಡಿಲೇ ಟ್ಯಾನಿಂಗ್ ಅಂತ. ಇಮಿಡಿಯೇಟ್ ಅಂದ್ರೆ ಅವ್ನು ಬಿಸಿಲು ಹೋದ ಕೂಡಲೇ ಸ್ವಲ್ಪ
0: ಕ್ಲೋರಿನ್ ವಾಟರ್ಗೂ ಕೂಡ,
1: ಕ್ಲೋರಿನ್ ವಾಟರ್ ಯಾಕಂದ್ರೆ ಅದು ರಿಫ್ಲೆಕ್ಷನ್ ಆಗುತ್ತೆ, ಲೈಟ್ ರಿಫ್ಲೆಕ್ಷನ್ ಆಗಿ ಆಗುತ್ತೆ. ಏನ್ ಇಟ್ ಇಸ್ ರಿಲೇಟೆಡ್ ಟು ಸನ್ ಓನ್ಲಿ, ಇಟ್ ಇಸ್ ರಿಲೇಟೆಡ್ ಸನ್, ಬಟ್ ಕ್ಲೋರಿನ್ ವಾಟರ್ ಇಂದಾಗಿ ಬೇರೆ ಸ್ಕಿನ್ ಇದು ಇಚ್ಚಿಂಗ್ ಆತರ ಎಲ್ಲ ಬರ್ತದೆ, ಅದು ಬಿಟ್ಟು ಇದು ಬರೋದಿಲ್ಲ. ಬಟ್ ಇಟ್ ಇಸ್ ಆಲ್ವೇಸ್ ರಿಲೇಟೆಡ್ ಟು ಸನ್ ಓನ್ಲಿ. ಸೊ ಕೆಲವರಿಗೆ ಇಮಿಡಿಯೇಟ್ ಟ್ಯಾನಿಂಗ್ ಆಗುತ್ತೆ, ಕೆಲವರಿಗೆ ಡಿಲೇ ಟ್ಯಾನಿಂಗ್ ಆಗುತ್ತೆ. ಸೊ ಒಂದು ಬಿಸಿಲಿಗೆ ಹೋಗಿ ಬಂದ ನಂತರ, ಫಾರ್ ಎಕ್ಸಾಂಪಲ್ ಗೋವಾ ಬೀಚ್ಗೆ ಹೋಗಿ ಬಂದ ನಂತರ 4 ದಿವಸ ಆದ್ಮೇಲೆ ಮತ್ತೆ ಅವ್ನಿಗೆ
0: ಬರುತ್ತೆ. ಮಾತಾಡಿ ಬಿಡುವ, ನಮಸ್ಕಾರ. ಹಲೋ
4: ಹಲೋ,
0: ಮಾತಾಡಿ ಮಾತಾಡಿ. ನಮಸ್ತೆ
4: ನಮಸ್ತೆ ಡಾಕ್ಟರ್, ನನ್ನ ಪ್ರಶ್ನೆ ಏನಂತಂದ್ರೆ, ಇವಾಗ ಕೆಲವರು ಹೇರ್ ಡೈ ಹಾಕಿದ್ರೆ ಮುಖಕ್ಕೆ ಅಲರ್ಜಿ ಆಗ್ತದೆ, ಬಗ್ಗೆ ನನಗೊಂದು
1: ಯಾಕಂದ್ರೆ ಯೂಶುವಲ್ ಆಗಿ ನಾವು ಏನ್ ಅನ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, ನನಗೆ ತಲೆಗೆ ಹಾಕಿರೋದು, ಕೂದಲಿಗೆ ಹಾಕಿರೋದು, ನನ್ನ ಮುಖಕ್ಕೆ ಯಾಕೆ ಆಯ್ತು ಅಂತ, ದೇರ್ ಇಸ್ ಎ ಸಮ್ ಅಮೌಂಟ್ ಅಬ್ಸಾರ್ಬ್ ಆಗತ್ತೆ, ಸ್ವಲ್ಪ ನಾವು ಅಬ್ಸಾರ್ಬ್ ಆಗತ್ತೆ. ಸೊ ಅದರಿಂದ ಏನಾಗತ್ತೆ ಅಂತೇಳಿ, ನಮಗೆ ಅದು ಮುಖದಲ್ಲಿ ಯಾಕಂತೇಳಿದ್ರೆ ಸುತ್ತ ಹ್ಯಾರಿನ್ ಸುತ್ತ ಮತ್ತೆ ಮುಖದಲ್ಲಿ ಎಲರ್ಜಿ ಆಗಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವುದೇ ಎಲರ್ಜಿ ನಾವು ಅದ್ರಲ್ಲಿ ಡೈ ಇರುತ್ತೆ, ಯಾವುದೇ ಒಂದು ನಮಗೆ ಕಲರ್ ಕೊಡ್ಬೇಕು ಅಂದ್ರೆ ಅದಕ್ಕೊಂದು ಡೈ ಇರ್ತದೆ, ಆ ಡೈ ಅನ್ನ ನಾವು ಮಾಡಿದಾಗ ನಮಗೆ ಅದು ಎಲರ್ಜಿಯನ್ನ ತರುತ್ತೆ, ನಾವು ಅದನ್ನ ಅವಾಯ್ಡ್ ಮಾಡ್ಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್.
0: ಓಕೆ, ಇನ್ನೊಂದು ಪ್ರಶ್ನೆ ಡಾಕ್ಟರ್, ಈಗ ಕೂದಲು ಕೂಡ ಚರ್ಮ ರೋಗ ತಜ್ಞರ ಅಂಡರಲ್ಲಿ ಬರ್ತದ?
1: ಕೂದಲಿನಿಂದ ಹಿಡಿದು ನಮ್ಮ ಉಗುರಿನವರೆಗೆ ಅದು ನಮ್ದು, ಹೊರಗಿನಿಂದ ಕಾಣುವಂತದ್ದು ಎಲ್ಲವೂ ನಮ್ದೇ.
0: ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ.
5: ನಮಸ್ತೆ, ನಾನು ಇಲ್ಲಿ ಕುಸುಮಾಕರ್.
0: ಮಾತಾಡಿ ಮಾತಾಡಿ ಮಾತಾಡಿ
5: ಡಾಕ್ಟರ್. ನಮಸ್ಕಾರ.
1: ನಮಸ್ತೆ ನಮಸ್ತೆ ಹೇಳಿ.
5: ನೀವು ಆಗ ಈ ಸೂರ್ಯನ ಬೆಳಕಿಗೆ ಜಾಸ್ತಿ ಹೋದ್ರೆ ಫ್ರೈ ಎಲ್ಲ ಆದಾಗೆ ಕಾಣ್ತದೆ ಅಂತ ಹೇಳಿದ್ರು, ಬೇಗ ಮುದುಕರಾಗ್ತಾರಂತ.
6: ಮುದುಕರಾಗುದಿಲ್ಲ, ಮುದುಕರಾದಾಗೆ ಕಾಣಿಸುದು.
5: ಹೌದು, ಕಾಣಿಸುವುದು ಹೌದು, ಸುಳ್ಳಲ್ಲ ಅದು. ಈ ಅಲ್ಲಿಯ ಜನಗಳೆಲ್ಲ ತುಂಬಾ ಜಾಸ್ತಿ, ಮತ್ತೆ ಈಗ ಈಗಕ್ಕೆಲ್ಲ ಹೋಗುದಿಲ್ಲ ಹುಡುಗಿಯರೆಲ್ಲ ಕೆಲ್ಸಕ್ಕೆ, ನಮ್ಮ ಎಂತ
0: ಗದ್ದೆಗೆ
5: ಗದ್ದೆಗೆಲ್ಲ ಹೋಗುದಿಲ್ಲ. ಬೀಡಿಗಟ್ಟೆ ಆದ್ರೂ ಕೂತ್ಕೊಳ್ತಾರೆ, ಅದಕ್ಕೆ ಹೋಗುದಿಲ್ಲ. ಮತ್ತೆ ಮದುವೆ ಆಗುವಾಗ ತೊಂದರೆ ಆಗ್ತದೆ ಅದು ಇಲ್ಲ. ನಾನ್ ಪ್ರಶ್ನೆ ಈಗ ಈ ಎಲ್ ಇ ಡಿ ಬಲ್ಬ್ ಉಂಟಲ್ಲ ಸರ್, ಅದೀಗ ನಮ್ಗೆ ಕೆಲಸ ಮಾಡುವಾಗ ಕಾಣುದಿಲ್ಲ ಅಂತ ಆಚೆ ಈಚೆ ಎರಡು ಎದುರಿಗೆ ಎರಡು ಎಲ್ಲ ಹಾಕಿ ಬೆಳಕು ಮಾಡಿ ಏನು ಮಾಡ್ತೇವೆ, ಅದರಲ್ಲಿ ಏನಾದ್ರೂ ತೊಂದರೆ ಉಂಟಾ? ಮತ್ತೆ ಮತ್ತೆ
6: ಒಳ್ಳೆ ಒಳ್ಳೆ ಕ್ವಶನ್ ಕೇಳಿದ್ರ. ಎಸ್, ಯಾಕಂತೇಳಿ ನಾವು ಸೂರ್ಯ ಅಂದ ಕೂಡಲೇ ಸೂರ್ಯನ ಅಷ್ಟೇ ಏನ್ ಮಾಡ್ತೀವಿ, ಇದು ಒಂದು ಬೆಳಕಿನ ಸೋರ್ಸ್. ಸೊ ವಿ ಹ್ಯಾವ್ ಏನಾಗತ್ತೆ ಅಂತೇಳಿ, ನಮಗೆ ಇವಾಗ ಬರುವಂತ ಕೆಲವೊಂದು ಸನ್ಸ್ಕ್ರೀನ್ ವಿಸಿಬಲ್ ಲೈಟ್ ಅಂದ್ರೆ ಇದೆ, ನಮ್ಮ ವಿಸಿಬಲ್ ಲೈಟ್ ಅಲ್ಲಿ ಕೂಡ ನಮಗೆ ಅಲರ್ಜಿ ತರುತ್ತೆ. ನಾವು ತುಂಬಾ ಹೊತ್ತು ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಅದರದ್ದು ಲೈಟ್ ಏನಿರುತ್ತೋ ದಟ್ ಕ್ಯಾನ್ ಆಲ್ಸೋ ಕಾಸ್. ಆಮೇಲೆ ಮೊಬೈಲ್ ಅನ್ನು ತುಂಬಾ ಹೊತ್ತು ರಾತ್ರಿ ಹೊತ್ತು ಕೆಲವರೆಲ್ಲ ಲೈಟ್ ಆಫ್ ಮಾಡಿ ಬರೀ ಮೊಬೈಲ್ ನ ಬೆಳಕಲ್ಲಿ ನೋಡಕ್ ಶುರು ಮಾಡ್ತಾರೆ, ಅದು ಕೂಡ ಇಟ್ ಕ್ಯಾನ್ ಆಲ್ಸೋ ಕಾಸ್ ಅಲರ್ಜಿ. ಸೊ
0: ಸ್ಕ್ರೀನ್ ಫ್ರೆಂಡ್ಲಿ ಲೈಟ್ಸ್ ಅಂತ
6: ಯಾವುದು ಇಲ್ಲ ಅಟ್ ಪ್ರೆಸೆಂಟ್, ಇಸ್ ದೇರ್ ಇಸ್ ನೋ ಸ್ಕ್ರೀನ್ ಫ್ರೆಂಡ್ಲಿ ಲೈಟ್. ಅವಾಗ ನಾವು ಅವರಿಗೂ ಕೂಡ ಇವಾಗ ಏನಾಗುತ್ತೆ, ವಿಸಿಬಲ್ ಲೈಟ್ ಕಂಪ್ರೈಸ್ ಆಗಿರ್ತಂತ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೆ. ಕೆಲವರು ಹೇಳ್ತಾರೆ ನಮಗೆ, ನಮ್ಮ ಬಿಸಿಲಿಗೆ ಹೋಗಲ್ಲ ಸರ್ ಎಲರ್ಜಿ ಹಂಗಾಗತ್ತೆ ನನಗೆ, ದಟ್ ಇಸ್ ಇನ್ಸೈಡ್. ನೀವು ಮನೆ ಒಳಗಡೆ ಇದ್ರು ಕೂಡ ನಿಮಗೆ ಎಲರ್ಜಿ ಆಗುತ್ತೆ. ಸೊ ವಿ ಹ್ಯಾವ್ ಟು ಅಪ್ಲೈ ಸನ್ಸ್ಕ್ರೀನ್ ಫಾರ್ ದಟ್.
0: ಸೊ ಈಗಂತೂ ಸರ್ ಮಂಗಳೂರಲ್ಲಿ ಎಲ್ಲ ಕಡೆಯಲ್ಲೂ ಕೆಲಸ ಆಗ್ತಾ ಇದೆ, ಧೂಳು ಎಲ್ಲ ಕಡೆಯಲ್ಲಿ ಧೂಳು ಲೆಕ್ಕಕ್ಕಿಂತ ಹೆಚ್ಚಿದೆ. ಸೊ ಹೀಗಿರುವಾಗ ಕೂಡ ಹೊರಗೆ ಹೋಗಿ ಬಂದ ನಂತರ ಒಮ್ಮೆ ಮುಖವನ್ನು ತೊಳೆಯೋದು,
6: ಮುಖವನ್ನು ತೊಳೆಯೋದು ಬಹಳ ಮುಖ್ಯ. ನಾನು ಹೇಳಿದೆ ಇನ್ಸೈಡ್ ವಾಟರ್ ಇಂಟೇಕ್ ಎಷ್ಟು ಇಂಪಾರ್ಟೆಂಟ್, ಔಟ್ಸೈಡ್ ನಾವು ಕ್ಲೆನ್ಸಿಂಗ್ ಆಲ್ಸೋ ಇಂಪಾರ್ಟೆಂಟ್. ನಾವು ಯಾವತ್ತೂ ಕೂಡ ನಮ್ಮ ಮುಖವನ್ನ ಅದರ ಸೌಂದರ್ಯನ ವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಡೈಲಿ ನಾವು ಚೆನ್ನಾಗಿ ನೀರು ಕುಡಿಬೇಕು, ಆಮೇಲೆ ಮುಖವನ್ನ ವಾಶ್ ಮಾಡ್ತಾ ಇರಬೇಕು, ಆಮೇಲೆ ಲೈಟ್ ಆಗಿ ಮಾಯಿಶ್ಚರೈಸ್ ಮಾಡ್ತಾ ಇರಬೇಕು, ಆಮೇಲೆ ಸನ್ಸ್ಕ್ರೀನ್ ಹಚ್ಚಬೇಕು. ದೀಸ್ ಆರ್ ದ 3-4 ಬೇಸಿಕ್ ಸ್ಟೆಪ್ಸ್.
0: ಓಕೆ ಓಕೆ, ಎಸ್ ಡಾಕ್ಟರ್. ಆಗ್ತ ನೀವು ಮಾತಾಡುವಾಗ ಒಂದಿಷ್ಟು ಆಹಾರದ ಬಗ್ಗೆ ಎಲ್ಲ ಹೇಳಿದ್ರಿ, ನಾವು ಹೆಚ್ಚು ಚರ್ಮದ ಬಗ್ಗೆ ಮಾತಾಡುವಾಗ ಎರಡು ವಸ್ತುಗಳನ್ನು ಚರ್ಮಕ್ಕೆ ಬಾರಿ ಹತ್ತಿರ ಅಂತ ಅಂದ್ಕೊಳ್ತೀವಿ. ಒಂದು ಅಲೋವೆರಾವನ್ನು ಜನರು ಹೆಚ್ಚಾಗಿ ನಂಬುತ್ತಾರೆ, ಇನ್ನು ಟರ್ಮರಿಕ್ ಹಳದಿ ಗ್ರಾಮೀಣ ಪ್ರದೇಶದಲ್ಲಿ. ಇದ್ರ ಬಗ್ಗೆ ನಿಮ್ಮ
6: ಒಪಿನಿಯನ್ ಹೇಳಿದ್ರೆ, ಇಟ್ ಈಸ್ yes, it gives a glow. Oh, it gives you moisture. Aloe vera is a moisturizer.
0: ಹೆಚ್ಚಿನ ಕಂಪನಿಗಳು aloe vera ಇಟ್ಕೊಂಡೇ ಆಡ್ ಮಾಡ್ತಾ ಇದೆ.
6: aloe vera ದಲ್ಲಿ ಇದೆ, ಮಾಯಿಶ್ಚರೈಸರ್ ಇದೆ. ಎಸ್, ಬಟ್ ಇಟ್ ಇಸ್ ನಾಟ್ ಹೆಲ್ಪ್ಫುಲ್ ಇನ್ ಆಲ್ ದ ಸ್ಕಿನ್ ಟೈಪ್ಸ್. ಎಲ್ಲಾ ಸ್ಕಿನ್ ಟೈಪ್ಗೆ ನಾವು ಯೂನಿಫಾರ್ಮ್ ಆಗಿ ಅದನ್ನು ಕೊಡಕ್ ಬರೋದಿಲ್ಲ. ಇಟ್ ಹೆಲ್ಪ್ಸ್ ಇನ್ ಮೆನಿ, ಬಟ್ ಇಟ್ ಡಸಂಟ್ ಹೆಲ್ಪ್ ಇನ್ ಫ್ಯೂ. ಸೊ ಇಟ್ ಡಿಪೆಂಡಿಂಗ್ ಆನ್ ಇ ಸ್ಕಿನ್ ಟೈಪ್. ಇವಾಗ ನಾ ಅವನಿಗೆ ಡೈಲಿ ಅವರು ಅರಿಶಿನ ಸ್ನಾನ ಮಾಡಿಬಿಟ್ಟು ಅರಿಶಿನ ಮುಖಕ್ಕೆ ಹಚ್ಚಿಬಿಟ್ಟು ಗ್ಲೋ ಬಂದಿರುತ್ತೆ, ಎಸ್, ಅದು ಇನ್ನೊಬ್ಬನಿಗೆ ಬರಲೇಬೇಕು ಅಂತ ಏನಿಲ್ಲ.
0: ಎಸ್, ಕೇಳಿದರೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅನೇಕ ವಿಷಯಗಳನ್ನು ಇವತ್ತಿನ ಹೊತ್ತು ನಾವು ಮಾತಾಡಿದ್ದೇವೆ, ಚರ್ಮಕ್ಕೆ ಮುಖದ ಸೌಂದರ್ಯಕ್ಕೆ ಸಂಬಂಧಿಸಿದಂಥದ್ದು. ನೋಡಿ, ಮುಖ ಅನ್ನುವಂಥದ್ದೊಂದು ನಮ್ಮ ದೇಹದಲ್ಲಿ ಒಂದು ಸಣ್ಣ ಭಾಗ ಆದರೂ ಕೂಡ ಎಷ್ಟು ವಿಷಯ ಇದೆ ನೋಡಿ, ಇನ್ನು ಕೂಡ ಒಂದು ಗಂಟೆ ಮಾತಾಡಬಹುದು, ಅಷ್ಟು ವಿಷಯ ಮುಖ ಸೌಂದರ್ಯದ ಬಗ್ಗೆ ಇದೆ. ನೀವು ಆಗ್ತಾನೆ ಒಂದಿಷ್ಟು ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರಿ ಡಾಕ್ಟರ್, ಈ ಎಲ್ಲ ಚಿಕಿತ್ಸೆಗಳು ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಲಭ್ಯ ಇದೆಯಾ?
6: ಇದು ಒಳ್ಳೆ ಪ್ರಶ್ನೆ ಆಗಿದೆ. ಇಷ್ಟೆಲ್ಲ ಹೇಳ್ತೀರಾ, ನೀವು ಎಲ್ಲಿ ಫ್ರೀಯಾಗಿ ಕೊಡ್ತೀರಾ ಅಂತ ಕೇಳಿದ್ಲಾ. ಯಾಕಂತೇಳಿದ್ರೆ ಸರ್ಕಾರ ಯೂಶ್ವಲಿ ಆಗಿ ಸೌಂದರ್ಯ ವರ್ಧಕ ಚಿಕಿತ್ಸೆಗಳಿಗೆ ಸರ್ಕಾರ ಇನ್ವೆಸ್ಟ್ ಮಾಡಲ್ಲ.
0: ಹೌದು,
6: ಯಾವುದೇ ಇನ್ಶೂರೆನ್ಸ್ ಕಂಪನಿ ಕೂಡ ಅದು ಫ್ರೀಯಾಗಿ ಮಾಡೋದಿಲ್ಲ. ಇಟ್ ಈಸ್ ಯಾಕೆ, ಇಟ್ ಇಸ್ ನಾಟ್ ಎ ಡಿಸೀಸ್. ಇದರಿಂದಾಗಿ ನೀವು ನಿಮ್ಗೆ ನಿಮ್ಮ ದೈನಂದಿನ ಚಟುವಟಿಕೆ ಮಾಡಿಕೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಆದ ಕಾರಣ ಇದಕ್ಕೆ ಸರ್ಕಾರದಲ್ಲಿ ವ್ಯವಸ್ಥೆ ಇದೆಯಾ? ಎಸ್, ಕೆಲವೊಂದು ಕ್ರೀಮ್ಗಳು ಸರ್ಕಾರಿ ವ್ಯವಸ್ಥೆಯಲ್ಲಿ ಸಿಗುತ್ತೆ, ಕೆಲವೊಂದು ಚಿಕಿತ್ಸೆಗಳು ಕೂಡ ಸರ್ಕಾರದ. ನಮ್ಮ ಇದರಲ್ಲಿ ನಮ್ಮ ವೆಲ್ನಾಕ್ ಆಸ್ಪತ್ರೆ ಬಂದ್ರೆ ನಿಮಗೆ ಈವನ್ ಲೇಸರ್ ಕೂಡ, ಪಿಗ್ಮೆಂಟರಿ ಲೇಸರ್, ಎಲ್ಲ ಲೇಸರ್ಗಳಲ್ಲ, ನಿಮಗೆ ಹೇರ್ ರಿಡಕ್ಷನ್ ಲೇಸರ್ ನಮ್ಮ ಹತ್ರ ಇಲ್ಲ, ಬಟ್ ಪಿಗ್ಮೆಂಟರಿ ಲೇಸರ್, ಮುಖದಲ್ಲಿ ಬರುವಂತ ಪಿಗ್ಮೆಂಟೇಷನ್ ಅಥವಾ ಟ್ಯಾಟೋ, ಕೆಲವು ಟ್ಯಾಟೋ ಹಾಕಿಸ್ಕೊಂಡಿರ್ತಾರೆ, ನಾಳೆ ಅವರಿಗೆ ಮೊದ್ಲು ಹಾಕಿರ್ತಾರೆ ಹುಚ್ಚಲ್ಲಿ, ಅಂದ್ರೆ ಸ್ವಲ್ಪ ಕ್ರೇಜ್ ಅಲ್ಲಿ, ಹುಚ್ಚು ಅಂದ್ರೆ ನಾವು ಏನೋ ಅನ್ಕೋಬಹುದು, ಕ್ರೇಜ್ ಅಲ್ಲಿ ಹಾಕಿರ್ತಾರೆ, ಮತ್ತೆ ಅವರಿಗೆ ಮಿಲಿಟರಿಗೆ ಹೋಗ್ಬೇಕು ಅಂದ್ರೆ ಟ್ಯಾಟೋ ಇರ್ಬೋದು. ಸೊ ಅವಾಗ ಟ್ಯಾಟೋ ತೆಗಿಸೋಕೆ ಅದಕ್ಕೂ ಕೂಡ ನಮ್ಮ ಹತ್ರ ಲೇಸರ್ ಇದೆ, ಅದನ್ನು ನಾವು ಮಾಡ್ತೀವಿ, ಬಟ್ ಎಲ್ಲ ಲೇಸರ್ಗಳು ನಮ್ಮ ಹತ್ರ ಇಲ್ಲ. ಕ್ರೀಮ್ಗಳ ಕೆಲವನ್ನ ನಾವು ಕೊಡ್ತೀವಿ.
0: ಓಕೆ ಓಕೆ ಓಕೆ ಓಕೆ. ಈಗ ಅದಕ್ಕೆ ಏನಾದ್ರೂ ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ
6: ಪ್ರೈವೇಟ್ ಇನ್ಶೂರೆನ್ಸ್ ತಗೊಂಡ್ರೆ ಇಟ್ ಡಸಂಟ್ ಕವರ್ ದ ಇನ್ಶೂರೆನ್ಸ್ ನಿಮ್ಮ ಕಾಸ್ಮೆಟಿಕ್ ರಿಲೇಟೆಡ್.
0: ಓಕೆ ಓಕೆ ಓಕೆ. ಈ ಎಲ್ಲ ಚಿಕಿತ್ಸೆಗಳು ಹೊರಗಡೆ ಹೋದ್ರೆ ಸರ್ ಹೇಗೆ ಕಾಸ್ಟ್ಲಿ?
6: ಇಟ್ ಇಸ್ ಕಾಸ್ಟ್ಲಿ. ಯಾವುದೇ ಸೌಂದರ್ಯವರ್ಧಕ ಇಟ್ ಮೇಕ್ಸ್ ಯು ಲುಕ್ ಮೋರ್ ಇದು ಬ್ಯೂಟಿಫುಲ್ ಅಂದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಇನ್ವೆಸ್ಟ್ಮೆಂಟ್, ಯಾಕಂದ್ರೆ ಅದನ್ನು ಕೂಡ ಆ ಎಲ್ಲ ಮಿಷಿನ್ಗಳು ಕೂಡ ಕಾಸ್ಟ್ಲಿಯರ್ ಇರ್ತವೆ. ಸೊ ಹೀ ಹ್ಯಾಸ್ ಇಟ್ಸ್ ಓನ್ ಇನ್ವೆಸ್ಟ್ಮೆಂಟ್. ಸೊ ನ್ಯಾಚುರಲಿ ದ ಇದೇನಿದೆಯಾ ಅದು ಪಾಸ್ ಆನ್ ಟು ದ ಪೇಷಂಟ್. ಸೊ ಅವನಿಗೆ ಕೂಡ ಸ್ವಲ್ಪ ಇಟ್ ಇಸ್ ನಾಟ್ ದ್ಯಾಟ್ ಚೀಪ್, ಬಟ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ನಿಮ್ಗೆ ಮಾಡಿಸಲೇಬೇಕು ಅಂತ ಹೇಳಿದ್ರೆ ಕೆಲವೊಂದು ಅನಿವಾರ್ಯ ನಾವು ಮಾಡಲೇಬೇಕಾಗತ್ತೆ, ಅದನ್ನು ಮಾಡಿಸ್ಬೇಕು, ನೀವು ಹೋಗ್ಕೊಂಡು ಮಾಡ್ಕೋಬಹುದು.
0: ಎಸ್ ಎಸ್, ಎಲ್ಲ ಕಾರಣಗಳಿಂದಾಗಿ ಇವತ್ತಿನ ಈ ದಿನ ನಮ್ಮ ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಇರುವಂತದ್ದೇ ಸೌಂದರ್ಯವನ್ನು ವರ್ಧಿಸುವಂತ ಕಂಪನಿಗಳು ಅನ್ಸುತ್ತೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಬೇಕಲ್ಲ.
6: ಇವಾಗ ಅದಕ್ಕೆ ನಮ್ದು ಡರ್ಮಟಾಲಜಿ ಕೂಡ ಮೊದಲು ಚರ್ಮರೋಗ ತಜ್ಞರು ಅಂದ್ರೆ ಸ್ವಲ್ಪ ಜಾಸ್ತಿ ಜನ ಸೇರ್ತಾ ಇರಲಿಲ್ಲ, ಇವಾಗ ಚರ್ಮರೋಗ ತಜ್ಞಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ, ಯಾಕಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದಿಸ್.
0: ಎಸ್ ಡಾಕ್ಟರ್, ಅನೇಕ ವಿಷಯಗಳನ್ನು ಮಾತಾಡಿದ್ವಿ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಕೇಳ್ತಿರುವಂತ ಎಲ್ಲಾ ಕೇಳುಗರಿಗೂ ಕೂಡ ಏನು ಹೇಳಲಿಕ್ಕೆ ಬಯಸ್ತೀರಿ?
6: ಎಸ್, ನಾನು ಫಸ್ಟ್ಗೆ ಹೇಳ್ದಂಗೆ ಒಬ್ಬ ವ್ಯಕ್ತಿಯ ಸೌಂದರ್ಯ ನೋಡುವವನ ಕಣ್ಣಲ್ಲಿರುತ್ತೆ. ಸೊ ಸಬ್ಜೆಕ್ಟಿವ್ ಬ್ಯೂಟಿ ಇಸ್ ಬೆಟರ್ ದೆನ್ ಆಲ್ವೇಸ್ ಅಬ್ಜೆಕ್ಟಿವ್ ಬ್ಯೂಟಿ. ಸೊ ಬಟ್ ಇಟ್ ಡಿಪೆಂಡ್ಸ್ ನಮ್ಮ ಸೋಷಿಯಲ್ ಹೆಂಗಿರುತ್ತೆ, ನಮ್ಮ ಸಮಾಜ ಏನು ನೋಡುತ್ತೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಜಾಸ್ತಿ ಏನು ನಿಮಗೆ ಅನ್ಸುತ್ತಾ ನೀವು ವೈಯಕ್ತಿಕ ತೀರ್ಮಾನಕ್ಕೆ ಬನ್ನಿ, ಬಟ್ ಆದಷ್ಟು ಯಾವುದೇ ಒಂದು ಮುಖಕ್ಕೆ ಯಾವುದೇ ರೀತಿಯ ಕ್ರೀಮು ಅದನ್ನೆಲ್ಲ ಹಚ್ಚುವ ಮೊದಲು ಒಂದು ಪರಿಣಿತರ ಒಂದು ಏನು ಸಲಹೆಯನ್ನು ಪಡೀರಿ. ಎಸ್ಪೆಷಲಿ ಚರ್ಮರೋಗ ತಜ್ಞರು ಅವ್ರ ಹತ್ರ ಹೋಗಿ ಅದನ್ನು ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡೇ ಏನು ಚಿಕಿತ್ಸೆ ಮಾಡ್ಕೋಬಹುದು
0: ಮಾಡ್ಕೊಡ್ಲಿ ಅಂತ. ಎಸ್ ಡಾಕ್ಟರ್, ನಿಮ್ಮ ಅಮೂಲ್ಯವಾದಂತಹ ಸಮಯನ 1 ಗಂಟೆಗಳ ಕಾಲ ಕೊಟ್ಟಿದ್ದೀರಿ, ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ, ಎಲ್ಲರೂ ಕೂಡ ಬಹಳ ಸಮಂಜಸವಾಗಿ ಅರ್ಥ ಆಗುವಂತ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಿ. ನಿಮಗೆ ಮತ್ತೊಮ್ಮೆ ರೇಡಿಯೋ ಸಾರಂಗ್ ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ರು. ಥ್ಯಾಂಕ್ ಯು ಸೋ ಮಚ್.
6: ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
0: ಶ್ರೋತೃಗಳು, ಇಷ್ಟೊತ್ತು ನಮ್ಮ ಜೊತೆ ಡಾಕ್ಟರ್ ನವೀನ್ ಕುಮಾರ್ ಅವರಿದ್ರು, ಮುಖದ ಸೌಂದರ್ಯದ ಬಗ್ಗೆ ಅನೇಕ ವಿಷಯಗಳನ್ನು ಮಾಡ್ತಾ ಇದ್ರು. ಇದು ಇವತ್ತಿನ ಹಲವೆಲ್ಲ ಕಾರ್ಯಕ್ರಮ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಕೇಳುಗರೆ, ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜೆ ಎಡ್ವರ್ಡ್. ಹಾಗೆಯೇ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಹುರುವ ಪುಟಾಣಿ ಕೂಡ ನಮ್ಮ ಜೊತೆ ಇದ್ದಾರೆ. ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂಥ ಈ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಯಶ್ವಿತ್ ಎಚ್ ವೇಣೂರು. ವೆಲ್ಕಮ್ ಯಶ್ವಿತ್. ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಿಮ್ಮ ಬಗ್ಗೆ ನಮಗೇನು ಗೊತ್ತಿಲ್ಲ, ಆದರೆ ನೀವೇ ಹೇಳಬೇಕು. ಏನು ಹೇಳ್ತೀರಾ ನಿಮ್ಮ ಬಗ್ಗೆ?
1: ನನ್ನ ಹೆಸರು ಯಶ್ವಿತ್ ಎಚ್. ನಾನು ಕುಂಬಾಶಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 7ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನು ವೇಣೂರಿನಿಂದ ಬಂದಿದ್ದೇನೆ.
0: ಎಷ್ಟನೇ ತರಗತಿ?
1: 7ನೇ
0: ತರಗತಿಯಲ್ಲಿ. ತುಂಬ ಭಜನೆ ಎಲ್ಲ ಹಾಡ್ತೀರಲ್ವಾ?
1: ಹೌದು ಹೌದು.
0: ಮೊದಲಿಗೆ ಏನು ಭಕ್ತಿಗೀತೆ ಅಲ್ವಾ?
1: ಹೌದು.
0: ಯಾವ ಭಕ್ತಿಗೀತೆ ಮೊದಲಿಗೆ ಹಾಡ್ತೀರಿ?
1: ಶರಣು ಬೆನಕನೆ.
0: ಶರಣು ಬೆನಕನೆ ಹಾಡಿ.
1: ಶರಣು

0: ತುಂಬ ಭಕ್ತಿಪೂರ್ಣವಾಗಿ ಹಾಡಿದೀಯಾ ಯಶ್ವಿತ್.
1: ಓಕೆ,
0: ಬೆಣಕ ಅಂದರೆ ತುಂಬ ಇಷ್ಟ ಅಂದರೆ ಗಣಪತಿ ಗಣೇಶ. ಯಾವೆಲ್ಲ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ರಿ? ಎಲ್ಲಿ ಹತ್ತಿರದಲ್ಲಿ ಮಂಗಳೂರಲ್ಲಿ ಕೂಡ ಶರವು ಗಣಪತಿ ಮಹಾ ಗಣಪತಿ ಇದೆ, ಹಾಗೆ ನಿಮ್ಮ ಊರಲ್ಲಿ ಕೂಡ ಗಣಪತಿ ದೇವಸ್ಥಾನ ಇದೆಯಾ?
1: ಇಲ್ಲ, ಮಹಾದೇವ ದೇವಸ್ಥಾನ ಇದೆ.
0: ಓಕೆ, ಆದರೆ ಯಾವುದಕ್ಕೂ ಮೊದಲಿಗೆ ವಿಘ್ನ ನಿವಾರಕನನ್ನು ಸ್ತುತಿ ಮಾಡ್ತಾ ಹಾಡುವಂಥದ್ದು.
1: ಓಕೆ,
0: ನಿಮ್ಮ ಮನೆಯ ಪರಿಚಯ ಮಾಡೋದಾದರೆ ಎಲ್ಲಿ ಮನೆ, ಹೇಗೆ, ಯಾವ ಊರು, ನಿಮ್ಮ ಊರು ಹೇಗಿದೆ?
1: ನನ್ನ ಊರಿನ ಹೆಸರು ವೇಣೂರು. ನನ್ನ ಮನೆಯ ಹೆಸರು ಮೋದಕ.
0: ಮೋದಕ, ಅದು ಕೂಡ ಮೋದಕ ಅಂದರೆ ಗಣಪತಿಗೆ ವಿನಾಯಕನಿಗೆ ತುಂಬ ಇಷ್ಟ ಅಲ್ವಾ? ಮೋದಕ ಮನೆಯಲ್ಲಿ ಮಾಡ್ತಾರೆ? ಹಾಗೆ
1: ಮಾಡ್ತಾರೆ.
0: ಚೌತಿಯ ದಿನದಂದು ಮಾತ್ರ ಅಥವಾ ಬೇರೆ ದಿನ ಇರುತ್ತೆ?
1: ಬೇರೆ ದಿನ ಸಹ ಮಾಡ್ತಾರೆ.
0: ಮೋದಕ ತುಂಬ ತಿಂತೀಯ ನೀನು?
1: ಇಲ್ಲ, ಸ್ವಲ್ಪ
0: ಸ್ವಲ್ಪ. ಸಿಹಿ ಅಂದರೆ ಆಗೋಲ್ವಾ?
1: ಆಗ್ತದೆ, ಅಷ್ಟಾಗಲ್ಲ.
0: ಅಷ್ಟೇ ಇಲ್ಲ, ಅಷ್ಟಕ್ಕಷ್ಟೇ.
1: ಲಿಮಿಟ್
0: ಲಿಮಿಟ್, ಎಲ್ಲದಕ್ಕೂ ಲಿಮಿಟ್, ಮಿತಿ ಬೇಕಲ್ಲ. ಅತಿ ಆದರೆ ಅಮೃತ ವಿಷ ಆಗ್ತದೆ ಅಂತ ಹೇಳ್ತಾರೆ. ಮಿತಿಯಲ್ಲಿ ಎಲ್ಲವನ್ನು ಸೇವಿಸ್ತೀಯ. ಓಕೆ, ಮನೆಯಲ್ಲಿ ಯಾರ್ಯಾರು ಇದ್ದಾರೆ?
1: ಮನೆಯಲ್ಲಿ ನಾನು, ನನ್ನ ತಮ್ಮ, ಅಪ್ಪ, ಅಮ್ಮ ಮತ್ತು ಎರಡು ಅಜ್ಜಂದಿರು, ಮತ್ತು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ.
0: ಹೇಗೆ ಯಶ್ವಿತಿಗೆ ಯಾರು ತುಂಬ ಆತ್ಮೀಯರು, ತುಂಬ ಪ್ರೀತಿ ಮಾಡೋರು, ಯಾರನ್ನು ತುಂಬ ಲೈಕ್ ಮಾಡ್ತೀರಾ ಮತ್ತು ಯಾರನ್ನು ತುಂಬ ಲವ್ ಮಾಡ್ತೀರಾ?
1: ಅಮ್ಮ.
0: ಅಮ್ಮ, ಅಮ್ಮ ಅಂದರೆ ತುಂಬ ಇಷ್ಟ.
1: ಹೌದು,
0: ಎಲ್ಲದಕ್ಕೂ ಅಮ್ಮ ಮುಂದೆ ಬರಬೇಕು.
1: ಹೌದು,
0: ಹಿಂದೆ ಯಶ್ವಿತ. ಓಕೆ, ಹೇಗೆ ಮನೆಯಲ್ಲಿ ಎಲ್ಲ ವಾತಾವರಣ? ಈಗ ತಮ್ಮ ಕೂಡ ಬಂದಿದ್ದಾನೆ.
1: ಹೌದು.
0: ಹೆಸರೇನು?
1: ಚಮನ್ ಹೆಚ್ ಬಂಗೇರ.
0: ಚಮನ್, ಮತ್ತು ನಿಮಗೇನು ಮನೆಯಲ್ಲೆಲ್ಲ ಜಗಳ ಆಗ್ತದ ಅವಾಗ ಅಮ್ಮ ಬರ್ತಾರಾ ಬಿಡಿಸ್ಲಿಕ್ಕೆ?
1: ಹೌದು.
0: ಏನೆಲ್ಲ ಜಗಳ ಮಾಡ್ತೀರಿ, ಹೇಗೆಲ್ಲ ಆಗಿದೆ?
1: ಜಗಳ
0: ಅಂದ್ರೆ ಎಷ್ಟು ದೊಡ್ಡ ಬೆಟ್ಟ ಆಗಿದೆ, ಚಿಕ್ಕ ಚಿಕ್ಕ ಬೆಟ್ಟ?
1: ಚಿಕ್ಕ ಚಿಕ್ಕ, ದೊಡ್ಡ ಆಗುದಿಲ್ಲ.
0: ಹಾಗೆ ಯಾಕೆ ಎಲ್ಲ ಜಗಳ ಆಗ್ತದೆ? ಟಿವಿಗ? ಅಯ್ಯೋ, ಮೊಬೈಲ್ಗೆಲ್ಲ?
1: ಮೊಬೈಲ್ಗೆಲ್ಲ, ಮೊಬೈಲ್ ನೋಡಲ್ಲ.
0: ನೀವು ನೋಡಲ್ವಾ? ಮನೆಯಲ್ಲಿಲ್ಲ. ಒಳ್ಳೆ ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿದ್ರಿ. ಓಕೆ, ಮೊಬೈಲ್ ಈಗ ಎಲ್ಲರ ಕೈಯಲ್ಲಿದೆ, ಆದರೆ ನಿಮ್ಮ ಕೈಯಲ್ಲಿ ಇಲ್ಲ, ನೀವು ಟಿ ವಿ ಮಾತ್ರ ಉಪಯೋಗ ಮಾಡ್ತೀರ?
1: ಹೌದು.
0: ಏಕೆಂದರೆ ಆ ಟಿ ವಿ ಟೈಮ್ ಅಂತ ಇದೆ ಅದಕ್ಕಂತೂ.
1: ಹೌದು.
0: ಅಲ್ಲ, ಒಂದು ಹಿಂದೆ ಎಲ್ಲ ಕಾಮಿಡಿ ಟೈಮ್ ಅಂತ ಇತ್ತು, ಅಂದರೆ ನಗಬೇಕಾದ್ರೆ ಒಂದು ಟೈಮ್ ಮಾಡಬೇಕು. ಹಾಗೆ ಟಿ ವಿ ಟೈಮ್ ಯಾವಾಗ ಎಲ್ಲ ನೀವು ಜಾಸ್ತಿ ನಿಮಗೆ ಟೈಮ್?
1: ಮಧ್ಯಾಹ್ನ ಮತ್ತು ರಾತ್ರಿ.
0: ಮಧ್ಯಾಹ್ನ ಮತ್ತು ರಾತ್ರಿ. ಟಿ ವಿಯಲ್ಲಿ ಯಾವುದು ಫೇವರೇಟ್ ನಿಮ್ಮದು ಪ್ರೋಗ್ರಾಮ್?
1: ಫೇವ್ರೇಟ್ ಮೂವೀಸ್.
0: ಮೂವೀಸಾ? ಯಾರ ಮೂವಿ ಇಷ್ಟ, ಯಾರು ಹೀರೋ? ಧಾರಾವಾಹಿ ಜಾಸ್ತಿ ನೋಡ್ತೀರಾ ಅಥವಾ ಏನು, ಯಾವುದು ಇಷ್ಟ
1: ಮೂವಿ? ಹೀಗೆ ಚಾರ್ಲಿ ಚಾಪ್ಲಿನ್, ಮಿಸ್ಟರ್ ಬೀನ್.
0: ಓಕೆ, ಅದ ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಎಲ್ಲಿಂದ ಮಾತಾಡ್ತಿದ್ದೀರಾ? ಮಡಂತಿಯವರಿಂದ. ಹೇಳಿ ರಕ್ಷಾವರೇ. ನಾವು ಸೂಪರ್. ಯಶ್ವಿತ್ಗೆ, ಯಶ್ವಿತ್ ಹತ್ರ ಮಾತಾಡ್ತೀರಾ? ಯಶ್ವಿತ್ ಪರಿಚಯ ಇದೆ?
2: ಹೌದು, ನಾನು ಅವಳ ಹತ್ರ ಮಾತಾಡ್ತೀನಿ.
0: ಯಶ್ವಿತ್ ಪರಿಚಯ ಇದೆ ನಿಮಗೆ?
2: ಹೌದು, ನನ್ನ ತಮ್ಮ ಆಗ್ಬೇಕು.
0: ಹೌದಾ? ಓಕೆ, ಸರಿ.
1: ಹಲೋ, ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೀವಿ, ನೀನು ಹೇಗಿದ್ದೀವಿ?
1: ನಾನು ಸಹ ಚೆನ್ನಾಗಿದ್ದೇನೆ.
2: ಮತ್ತೆ ನಿನ್ನದು ಪ್ರೋಗ್ರಾಮ್, ಬೆಳಗಿನ ಶುಭಾಷಿತ ನುಡಿಗಳು ಹೇಳಿದೆಲ್ಲ ನಾನು ಕೇಳಿದ್ದೇನೆ, ತುಂಬಾ ಒಳ್ಳೆದಾಗ್ತದೆ ನಿಮ್ದು. ಮತ್ತೆ ಮೊನ್ನೆ ಕೆಲವು ನಿನ್ನ ಭಜನೆಯಲ್ಲಿ ಕೂಡ ನೋಡಿದ್ದೆ. ಮತ್ತೆ ಮೈಸೂರಲ್ಲಿ ನಿಮಗೆ ಮೊನ್ನೆ ಲಿಟಲ್ ಸ್ಟಾರ್ ಆಫ್ ಅಂತ ಪ್ರಶಸ್ತಿ ಕೂಡ ಸಿಕ್ಕಿದ್ದಲ್ಲ, ತುಂಬಾ ಖುಷಿ ಆಗ್ತದೆ. ನಮ್ದೆ ಫ್ಯಾಮಿಲಿ ಅವನು ಇಷ್ಟು ಇಷ್ಟು ಬೆಳೆದ್ರೆ.
1: ಧನ್ಯವಾದಗಳು.
0: ಏನು ನೋಡಿ ರಕ್ಷಾ ಅವರೇ, ನಮ್ಮ ಯಶ್ವಿತನ ಪ್ಲಸ್ ಮತ್ತು ಮೈನಸ್ ಯಾವುದು? ಪ್ಲಸ್ ಜಾಸ್ತಿ ಇದೆ, ಮೈನಸ್ ಇದೆ ಜಾಸ್ತಿ ಇದೆ?
2: ಪ್ಲಸ್ ಜಾಸ್ತಿ ಉಂಟು.
0: ಪ್ಲಸ್ ಏನೆಲ್ಲ ಪ್ಲಸ್ ಇದೆ ಹೇಳಿ.
2: ಪ್ಲಸ್ ಹೇಳ್ಬೇಕಂದ್ರೆ ಸ್ವಲ್ಪ ಹಿರಿಯರಿಗೆ ತುಂಬಾ ಗೌರವ ಕೊಡ್ತಾನೆ ಅವನು.
0: ವಾವ್.
2: ಮತ್ತೆ ಮಾತು ನಡವಳಿಕೆ ಎಲ್ಲ ಸೂಪರ್ ಅವನು. ಮತ್ತೆ ಒಂಥರ ಕೈಂಡ್ ಪರ್ಸನ್. ಒಪ್ಪ
0: ಏನು ದುಡ್ಡೆಲ್ಲ ಕೊಡ್ತಾರ ನಿಮ್ಗೆ?
2: ಇಲ್ಲ, ದುಡ್ಡೆಲ್ಲ ಕೊಡಲ್ಲ, ಚಿಕ್ಕವನಲ್ಲ. ಮತ್ತೆ ದೊಡ್ಡ
0: ಲಕ್ಷ ಲಕ್ಷ ಕೇಳಿ.
2: ಆಯ್ತು,
0: ಮತ್ತೆ ಮತ್ತೆ ಬೇರೆ ಹೇಳಿ.
2: ಮತ್ತೆ ಮತ್ತೆ ಹೇಳುದಾದ್ರೆ ಅದೇ ನನ್ನ ಹತ್ರ ಮತ್ತೆ ಅವನ ಬಾಂಡಿಂಗ್ ಎಲ್ಲ ತುಂಬಾ ಚಂದ ಉಂಟು. ಅವನು ನಮ್ಮ ಮನೆಗೆಲ್ಲ ಬಂದ್ರೆ ಎಲ್ಲ ಜಾಲಿ ಬರ್ತದೆಲ್ಲ.
0: ಏನಾಗ್ಬೇಕು ನೀವು ಅವರಿಗೆ?
2: ಅಕ್ಕ ದೊಡ್ಡಮ್ಮನ ಮಗಳು.
0: ದೊಡ್ಡಮ್ಮನ ಮಗಳು. ನಿಮ್ಗೆ ಕೂಡ ಏನೋ ಭಜನೆ ಎಲ್ಲ ಕಳಿಸ್ತಾರ ಅವರು?
2: ಇಲ್ಲ, ನಾವೀಗ ಎಜುಕೇಶನ್ ಆತರ ಹೋಗ್ತೀವಿ. ಈಗ ಮನೆಗೆ ಹೋದ್ರೆ ಎಲ್ಲ ಕಲಿಸ್ತಾನೆ, ಹೇಳಿ ಕೊಡ್ತಾನೆ.
0: ಸರಿ, ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾನ?
2: ಮಾಡ್ತಿರ್ತಾನೆ ಕೆಲವೊಂದ್ಸಲ.
0: ಓಕೆ, ಸರಿ. ಮೈನಸ್ ಹೇಳೇ ಇಲ್ಲ?
2: ಮೈನಸ್ ಅಂತ ಇಲ್ಲ, ಸ್ವಲ್ಪ ಭಯ ಪಡ್ತಾನೆ ಏನೋ ಒಂಥರ ವಿಷಯಕ್ಕೆ ಏನಾದ್ರು ಮಾಡ್ಬೇಕಾದ್ರೆ. ಮತ್ತೆ ಮೈನಸ್ ಅಂತ ಏನಿಲ್ಲ, ತುಂಬಾ ಒಳ್ಳೆ ಹುಡುಗ
0: ಅಂತ ಒಂದು ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ ನೀವು.
2: ಹೌದು, ನಾನು ಹೇಳ್ತೇನೆ ತುಂಬಾ ಒಳ್ಳೆ ಹುಡುಗ ಅಂತ. ಅವನು ಮೈನಸ್ ಇಲ್ಲ, ಮೈನಸ್ ಸ್ವಲ್ಪ ಭಯ.
0: ಅಂದ್ರೆ ಎಷ್ಟು ಮಾರ್ಕ್ಸ್ ಈಗ 100 ಅಲ್ಲಿ ಎಷ್ಟು ಕೊಡ್ತೀರಾ ಅವರಿಗೆ?
2: 100 ಅಲ್ಲಿ 90 ಕೊಡ್ತೇನೆ.
0: 90? ಇನ್ನು 10 ಬೇಕು, ಇನ್ನು ಕಲಿಬೇಕು.
2: 10 ಇನ್ನು ಬೇಕು, ಸ್ವಲ್ಪ ಭಯ ಎಲ್ಲ ಉಂಟು, ಅದೆಲ್ಲ ಹೋಗ್ಬೇಕು. ಸ್ವಲ್ಪ
0: 100% ಆಗ್ಬೇಕು ಇನ್ನು ಅಲ್ವಾ?
2: 100% ಆಗ್ತಾನೆ ಅವನು, ಇನ್ನು ಒಂದು 2-3 ವರ್ಷ ಬಿಟ್ಟರೆ ಆಗ್ತಾನೆ.
0: ಓಕೆ, ಸರಿ ಸರಿ. ಓಕೆ, ನಿಮ್ಮ ಹಾರೈಕೆಗೆ, ನಿಮ್ಮ ಏನು ಆಶೀರ್ವಾದಕ್ಕೆ ಧನ್ಯವಾದಗಳು. ಸರಿ, ಮಾಡೋದಕ್ಕೆ ಏನು ಹೇಳ್ತೀಯಾ ಹೇಳು.
1: ಇಷ್ಟು ಪ್ರೀತಿ ತೋರಿದಕ್ಕೆ ಧನ್ಯವಾದಗಳು.
0: ಓಕೆ, ಧನ್ಯವಾದಗಳು ಅಕ್ಷ ಅವರೇ. ಅಕ್ಷ ಅವರು ತುಂಬ ಎಪ್ರಿಷಿಯೇಟ್ ಮಾಡಿದ್ದಾರೆ ನಿಮಗೆ. 90 ಯಾಕೆ ಅಲ್ಲೇ ನಿಂತುಬಿಟ್ಟೆ ಅಂತೆ?
1: ಸ್ವಲ್ಪ ಭಯ ಇರ್ತದೆ.
0: ಭಯ ಇರ್ತದೆ ಅಪ್ಪ, ಏನು ಮಾಡೋಕ್ಕಾಗತ್ತೆ? ಅದನ್ನು ಬಿಟ್ಟು ಮುಂದೆ ಯಾವುದೆಲ್ಲ ಅಚೀವ್ ಮಾಡಬೇಕಂತ ಕನಸಿದೆ ಅದನ್ನು ಮುಟ್ಬೇಕಲ್ಲ, ಏನಾಗಬೇಕಂತ ಇದೆಯಾ ಇನ್ ಫ್ಯೂಚರಲ್ಲಿ?
1: ಇನ್ ಫ್ಯೂಚರ್ ನಾನು ಡಿ ಸಿ.
0: ಡಿ ಸಿ? ವಾ, ಒಳ್ಳೆಯ ಒಳ್ಳೆ ಒಳ್ಳೆ ಕನಸು, ಒಳ್ಳೆ ಡ್ರೀಮ್. ಡಿ ಸಿ ಆಗಬೇಕಾದ್ರೆ ತುಂಬ ಕಷ್ಟ ಇದೆ ಅಲ್ಲ? ಈಗಲೇ ತಯಾರಿ ಮಾಡ್ತಾ ಇದೆಯಾ? ಈಗ ಈಗ ಆ್ಯಕ್ಟಿಂಗ್ ಏನಾದರೂ ಮಾಡ್ತೀಯಾ ಡಿ ಸಿ ಆಗಿ? ಇಲ್ಲ ಇಲ್ಲ. ಡಿ ಸಿ ಅಂದರೆ ಹೇಗಿರಬೇಕು ಅಂತ ಹೇಳ್ತೀರಿ? ಗಂಭೀರವಾಗಿರ್ಬೇಕಾ, ನಗ್ನಗ್ತಾ ಇರಬೇಕಾ, ಹೇಗಿರಬೇಕು?
1: ಎರಡು ಸೈಡ್ ಬೇಕು.
0: ಎರಡು ಸೈಡ್ ಬೇಕು. ತುಂಬ ಒಳ್ಳೆ ಗುಣಗಳು ಬೇಕಾಗುತ್ತದೆ ಡಿ ಸಿ ಅಂತ, ಎಲ್ಲವನ್ನು ಕೇಳಬೇಕಾಗುತ್ತೆ. ಸರಿ, ಎಲ್ಲ ದೊಡ್ಡ ಜಿಲ್ಲೆದೇ ಜವಾಬ್ದಾರಿ ಇರ್ತದಾ?
1: ಹ್ಞೂ.
0: ಓಕೆ, ಡ್ಯಾನ್ಸ್ ಇಲ್ಲಿ ಕಲ್ತಿರಿ?
1: ನಾನು ಡ್ಯಾನ್ಸ್ ಮೊದಲು ಮನೆಯಲ್ಲಿ ಕಲ್ತಿದ್ದೆ.
0: ಒಬ್ಬರು ಕಾಲರ್ ಇದ್ದಾರೆ ನಿಮ್ಮ ಜೊತೆ ಮಾತಾಡೋಕ್ಕೆ.
1: ಓಕೆ.
3: ಹಲೋ.
1: ಹಲೋ,
3: ಯಾರಂತ ಗೊತ್ತಾಯ್ತಾ?
1: ಸುಶ್ವಿತಾ ಆಂಟಿ ಅಲ್ಲ?
3: ಹಾ, ಗೊತ್ತಾಯ್ತಲ್ಲ ನನ್ನ ಹೆಸರು.
0: ಹೇಳಿ ಸುಶ್ಮಿತಾ ಅವರೇ.
3: ನಮಸ್ತೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
3: ಸರ್, ನಾನು ಪಡುಬಿದ್ರೆಯಿಂದ.
0: ಪಡುಬಿದ್ರೆಯಿಂದ?
3: ಸೋನಾ ಆಂಟಿ.
0: ಹೌದಾ? ಏನು ಹೇಳ್ತೀರಾ ಯಶ್ವಿತ್ ಬಗ್ಗೆ?
3: ನಂಗೆ ತುಂಬಾ ಖುಷಿ ಆಗ್ತಾ ಉಂಟು,
0: ತುಂಬಾ
3: ವೇದಿಕೆ ಓದೋದು ಅಂದ್ರೆ ತುಂಬಾ ಖುಷಿ ಆಗ್ತಾ ಉಂಟು. ಸೊ
0: ಯಶ್ವಿತ್ ಪೋಖ್ರಿಯಾ?
3: ಪೋಖ್ರಿ ಇಲ್ಲ, ಅದ್ನ ಪಾಪದ ಹುಡುಗ.
0: ಪಾಪದ ಹುಡುಗ ಏನ್ರಿ?
3: ಸೈಲೆಂಟ್ ಹುಡುಗ. ಹುಡುಗ ಅಂದ್ರೆ ಪಾಪದ ಹುಡುಗ.
0: ವೈಲೆಂಟ್ ಇಲ್ಲ?
3: ಇಲ್ಲ, ಸೈಲೆಂಟ್ ಹುಡುಗ.
0: ವೈಲೆಂಟ್ ಇದೆ ಅದ ಯಶ್ವಿತ್, ಅವ್ ಚಮನ್ ಹತ್ರ ಕೇಳಿದ್ರೆ ಹೇಳ್ತಾನೆ ವೈಲೆಂಟ್ ಅಂತ.
3: ಇಲ್ಲ, ಅವ್ನ್ ಸ್ವಲ್ಪ ಆದ್ರೂ ಇದ್ದಾನೆ, ಈ ಒಂದು ಪಾಪದ ಹುಡುಗ.
0: ಇವನ್ ಸೈಲೆಂಟ್,
3: ಚಿಕ್ಕದಿಂದ್ರ ಸಹ ಸೈಲೆಂಟ್ ಹುಡುಗ. ಮತ್ತೆ ಪಾಪದ
0: ಏನೇನು ಒಳ್ಳೆ ಗುಣಗಳಿವೆ ಇವನ ಹತ್ರ?
3: ಅವನ ಹತ್ರ ಏನಂದ್ರೆ, ಈಗ ಯಾರು ಸಿಕ್ಕಿದ್ರೆ ಸಹ ಫಸ್ಟ್ ಅವ್ರಿಗೆ ಹೋಗಿ ಹಿರಿಯರು ನೋಡ್ತಾರ, ಫಸ್ಟ್ ಅಡ್ಡ ಬಿದ್ದು ನಮಸ್ಕರಿಸಿ ಮಾತಾಡ್ತಾನೆ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾನೆ.
0: ಸರಿ,
3: ಅದೆಲ್ಲ ಅವನಿಗೆ ಎಲ್ಲರ್ಸ ಬೇಕು ಒಟ್ಟಿಗೆ, ಅವನಿಗೆ ಎಲ್ಲರ್ಸ ಸೇರಿ ಆತರ. ಅವನು ಅವನ ಪಾಪದ ಹುಡುಗ, ನಂಗೆ ಅದಕ್ಕೆ ಇಷ್ಟ ಅವನು ಆತರ.
0: ಹಾಗಾಗಿ ಬರ್ತಾ ಇರ್ತಾನೆ ನಿಮ್ಮ ಮನೆಗೆ?
3: ನಾವು ಹೋಗ್ತೇವೆ ಅಲ್ಲಿ ಫಂಕ್ಷನ್ ಆದ್ರೆ, ನಾವೆಲ್ಲ ಒಟ್ಟಿಗೆ ಸೇರ್ತೇವೆ. ಫಸ್ಟ್ ಒಟ್ಟಿಗೆ ಇದ್ವಿ, ಅವನ್ ಮತ್ತೆ ಒಟ್ಟಿಗೆ ಇದ್ವಿ. ಈಗ ರೀಸೆಂಟ್ 3 ಇಯರ್ಸ್ ಆದ್ರೆ ಸಪ್ರೇಟ್ ಸಪ್ರೇಟ್ ಆದದ್ದು. ಈಗ ಫಂಕ್ಷನ್ ಆದ್ರೆ ಎಲ್ಲ ಮನೆಗೆ ಸೇರ್ತೇವೆ,
0: ಫ್ಯಾಮಿಲಿ ಫ್ಯಾಮಿಲಿ
3: ಹಾಕ್ತೇವೆ ಒಟ್ಟಿಗೆ. ಅವನ್ ಚಂದ, ಒಂದೇ ಮಾರ್ನಿಂಗ್ ಒಂದು ಒಳ್ಳೆ ಅಂದ್ರೆ ಕವನ ಆದ್ರೆ ಗಾದೆ ಮಾತು ಆತರ ಹೇಳ್ತಿದ್ದ. ಒಂದು ಹೇಳ್ಬೋದು ಯಶ್ವಿತ್?
0: ಯಶ್ವಿತ್ ಗಾದೆ ಮಾತು ಹೇಳ್ಬೇಕಂತೆ.
3: ಒಂದು ನೀತಿ, ಒಂದು ಮಾರ್ನಿಂಗ್ ಒಂದು ಶುಭೋದಯ ವರ್ಡ್ಸ್ ಹೇಳ್ತೀಯಲ್ಲ,
0: ಶುಭಾಷಿತವ.
3: ಎಲ್ಲ ನೀತಿ ಮಾತು ಆಲ್ರೆಡಿ ಅಂದ್ರೆ ಗಾದೆ ಮಾತು ಆತರ ಹೇಳ್ತಾನೆ. ಒಂದು ಅಪ್ಡೇಟ್ ಕೊಡ್ತಾನೆ, ವಿಡಿಯೋ ಮಾಡ್ತಾನೆ ಆತರ.
0: ಹೇಗೆ ಯಾವುದು ಯಾವುದರಲ್ಲಿ ಎಲ್ಲ ಇದೆ ವಿಡಿಯೋ
3: ಎಲ್ಲ
0: ಅವನೇ ನಿಂದೆ ಯೂಟ್ಯೂಬ್ ಚಾನಲ್ ಇದೆಯಾ ಮತ್ತೆ
3: ಯೂಟ್ಯೂಬ್ ಚಾನಲ್ ಅಲ್ಲ ಒಂದು ಮಕ್ಕಳ ಲೋಕ ಅಂತ ಒಂದು ಹೋಗ್ತಿದ್ದ ಅದರಲ್ಲಿ ಮಾರ್ನಿಂಗ್ ತರ ಒಂದು ನೀತಿ ಮಾತು ಗಾದೆ ಮಾತು ಅಪ್ಡೇಟ್ ಮಾಡ್ತಾ ಇರ್ತಾನೆ ವಿಡಿಯೋ ಮಾಡಿ ಆತರ ಕವನ ಆತರ ಹೇಳ್ತಾನೆ ಒಂದೊಂದು ಆತರ
0: ಏನೀಗ ಶುಭಾಷಿತ ಬೇಕಾ ಏನು ಏನು ಗಾದೆ ಮಾತು
3: ಗಾದೆ ಮಾತು ಏನು ಒಂದು ಹೇಳ್ತಾ ಇರ್ತಾನೆ ಒಂದು ಮಾರ್ನಿಂಗ್ ಶುಭೋದಯ ವರ್ಡ್ಸ್ ಆಗ್ಲಿ ಆತರ ಹೇಳ್ತಾ
0: ಚಿಕ್ಕ ಕವನ ಹೇಳ್ತಾನಂತೆ
3: ಹೇಳಿ ಅಶ್ವಿತ
1: ನಾನು ಹೋದೆ ಶಾಲೆಗೆ ಕುಳಿತೆ ಒಂದು ಮೂಲೆಗೆ ಗಾಳಿ ಬಂತು ತನ್ನಗೆ ನಿದ್ದೆ ಬಂತು ಕಣ್ಣಿಗೆ ಮೇಷ್ಟ್ರು ಬಂದ್ರು ಮೆಲ್ಲಗೆ ಕೊಟ್ರು ಒಂದು ಕೆನ್ನೆಗೆ
0: ತುಂಬಾ ಹೇಗಿತ್ತು
3: ಚೆನ್ನಾಗಿತ್ತು ನಾನು ಕೇಳ್ತಾ ನೋಡ್ತಾ ಇದ್ದೆ ಒಂದು ಮಕ್ಕಳ ಲೋಕದಲ್ಲಿ ಅಪ್ಡೇಟ್ ಮಾಡ್ತಾನಲ್ಲ ಅದು ಸೋಶಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ರು ಅವಂದು ಅದು ತಪ್ಪದೆ ನಾನು ನೋಡ್ತಾ ಇರ್ತೇನೆ ಅವಂದು ಅದು ನಂಗೆ ಖುಷಿ ಆಗುದು ಅವನು ನೀತಿ ಮಾತು ಅವನು ಮಾತಾಡುದು ಆ ರೀತಿ ವಿಷಯದಲ್ಲಿ
0: ಓಕೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ಕೊಂಡು ಅವನ ಬಗ್ಗೆ ತುಂಬಾ ವಿವರ ಹೇಳಿದ್ರಿ ಓಕೆ
1: ಧನ್ಯವಾದಗಳು
3: ಥ್ಯಾಂಕ್ ಯು
0: ಓಕೆ ಅವರು ಏನು ನಿಮ್ಮ ಆಂಟಿಯ ಸುಷ್ಮಿತಾ
1: ಓಕೆ
0: ಚೆನ್ನಾಗಿ ಹೇಳಿದ್ರು ಈಗ ಒಂದು ಹಾಡು ಕೇಳೋಣ ಹಾಡಿನ ನಂತರ ಒಂದು ಪ್ರಶ್ನೆ ಕೇಳ್ತೀನಿ

0: ಎಸ್, ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.85 ಬಣ್ಣ ಬಣ್ಣದ ಬದುಕು ಕೇಳುಗರೆ. ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಬಹಳ ಪ್ರತಿಭೆಗಳಿಗೆ ಮೀಸಲಾದ ಇವತ್ತಿನ ಕಾರ್ಯಕ್ರಮ ಅಂದರೆ ಮೂರನೇ ಬುಧವಾರ. ಇವತ್ತು ಯಶ್ವಿತ್ ಅವರು ನಮ್ಮ ಜೊತೆ ಇದ್ದಾರೆ, ನೀವು ಕೂಡ ಇವ್ರ ಜೊತೆ ಮಾತಾಡ್ಬೋದು. ಕರೆ ಮಾಡೋಂಥ ಸಂಖ್ಯೆ 6364200949 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ. ಯಶ್ವಿತ್ ಅವರು ಈಗಾಗಲೇ ಒಂದು ಹಾಡು ಕೇಳಿದ್ರಿ, ಶಾಲೆಯ ಹಾಡು ಇದು ಬಹಳ ಒಳ್ಳೆ. ನಮ್ಮ ಮಿಸ್ ಅಂತ ಹೇಳೋದಾದ್ರೆ ಯಾರು ಮಿಸ್ ನಿಮ್ದು?
1: ನಮ್ಮದು ಎಲ್ಲರೂ ಈಕ್ವಲ್ ಆಗಿದ್ದಾರೆ.
0: ಈಕ್ವಲ್ ಆಗಿದ್ದಾರೆ. ಚಾಕ್ಲೇಟ್ ಎಲ್ಲ ಕೊಡ್ತಾರಾ?
1: ಚಾಕ್ಲೇಟ್ ಅಂತೆಲ್ಲ
0: ಹಾಡಿನಲ್ಲಿ ಇತ್ತು ಹಾಗೆ ಕೇಳಿದ್ರು. ಓಕೆ, ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾರೆ. ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
0: ಹಲೋ ನಮಸ್ತೆ, ಯಾರು ಮಾತಾಡೋದು?
2: ಹಲೋ
0: ಹಲೋ ನಮಸ್ತೆ, ಯಾರು ಮಾತಾಡೋದು? ಮಂಗಳೂರಿಂದ. ಎಲ್ಲಿಂದ?
2: ಮುಂಬೈಯಿಂದ.
0: ಮುಂಬೈಯಿಂದ. ಓ ಹೇಳಿ. ಯಶ್ವಿತ್ ಮಾತಾಡಿ, ಮಾತಾಡಿ ಯಶ್ವಿತ್ ಹತ್ರ ಮಾತಾಡಿ.
1: ಹಲೋ
2: ಹಲೋ,
1: ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ.
1: ನಾನು ಚೆನ್ನಾಗಿದ್ದೇನೆ.
2: ಕಾಫಿ ಕುಡಿದ್ರ?
1: ನಾನು ಕುಡ್ದೆ, ನೀವು ಕುಡ್ದ್ರ?
2: ನಿಮ್ಗೆ ಇಲ್ಲಿ ಬರ್ತದ?
1: ಬರ್ತದೆ.
0: ಮುಂಬೈಯಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ರೆ ಮುಂಬೈ ಮೇ ಬಾರಿಶ್ ಹೇ. ಹಲೋ ಕೇಳ್ತಾ ಇಲ್ವಾ?
1: ಮುಂಬೈ ಮೇ ಬಾರಿಶ್ ಹೇ ಕ್ಯಾ?
0: ಓಕೆ ಓಕೆ, ಮುಂಬೈಯಿಂದ ಮಾತಾಡ್ತಾ ಇದ್ದೀರಾ. ಇವನ ಪರಿಚಯ ಇದೆ ಯಶ್ವಿತ್ ನಿಮಗೆ? ಏನಾಗಬೇಕು ನೀವು?
2: ನನ್ನ ಭಾವನ ಮಗ.
0: ಓ ಭಾವನ ಮಗ, ಹಾಗೆ ಮಾತಾಡೋ ಅಂತ ಕಾಲ್ ಮಾಡಿದ್ದೆ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ಅವ್ರು ಕೂಡ ಹೇಳ್ತಾ ಇದ್ದಾರೆ ಮುಂಬೈಯಿಂದ ಕಾಲ್ ಮಾಡಿದ್ದಾರೆ. ಓಕೆ ಹೇಳಿ, ಅವರ ಏನು ಪರಿಚಯ?
1: ಅವರು ನನ್ನ ಮಾಮ ಆಗಬೇಕು.
0: ಹೌದಾ?
1: ಹೌದು.
0: ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ,
3: ನಾನು ಗ್ರೇಸ್ ಮಿರಾಂದಾ.
0: ಗ್ರೇಸ್ ಮಿರಾಂದಾ,
3: ನಮ್ಮ ಸಾರಂಗ್ ರೇಡಿಯೋಕ್ಕೆ ಬಂದ ಎಂತ ಯಕ್ಷಿತ ರಕ್ಷಿತ ಎಂತ ಸರಿ ಗೊತ್ತಿಲ್ಲ ನನಗೆ.
0: ಯಶ್ವಿತ್
3: ಅವನಿಗೆ
0: ಮಾತಾಡಿ.
3: ನಾನು ಪ್ರಣಾಮ ಮಾಡ್ತೇನೆ. ಬಾರಿ ಒಳ್ಳೆ ಪದ್ಯ ಹೇಳಿದ. ಮತ್ತೆ ಎಂತದೆಲ್ಲ ಮಾಡ್ತಾನೆ ಅಂತ ಇನ್ನು ಸಹ ಹೇಳ್ಬೇಕು, ಒಂದೆರಡು ಹೇಳಿದ್ದೆ ಸಾಕಾಗುದಿಲ್ಲ.
0: ಸರಿ ಸರಿ.
3: ಮತ್ತೆ ಅವನು ಯಾರೊಟ್ಟಿಗೆ ನಮ್ಮ ಸಾರಂಗಕ್ಕೆ ಬಂದಿದ್ದಾನೆ
0: ಹೇಳು.
3: ಯಾರೊಟ್ಟಿಗೆ ಸಾರಂಗ?
1: ನಾನು ನನ್ನ ಅಮ್ಮ ಮತ್ತೆ ತಮ್ಮನೊಟ್ಟಿಗೆ ಸಾರಂಗಕ್ಕೆ ಬಂದಿದ್ದೇನೆ.
3: ಯಾರೊಟ್ಟಿಗೆ?
1: ಅಮ್ಮ ಮತ್ತೆ ತಮ್ಮನೊಟ್ಟಿಗೆ.
3: ಅಣ್ಣ ಮತ್ತೆ ತಮ್ಮನ?
1: ಅಮ್ಮ ಮತ್ತೆ ತಮ್ಮ.
3: ನಮ್ಮದು ನೆಂಟರು ವೇಣೂರಿನಲ್ಲಿ ಇದ್ದಾರೆ. ಹೌದು, ನಮ್ಮ ನೆಂಟರು ಇವರ ಮನೆ ಹತ್ರನೇ ಆಗ್ಬೇಕು. ಅವ ಎಂತದ ಹೇಳಿದ್ದಲ್ಲ, ಒಮ್ಮೆ ನಾನು ಅವರ ಮನೆಗೆ ಬಂದೆ, ನನ್ಗೆ ಸಹ ಇವರ ಮನೆಗೆ ಹೋಗಿ ಇವನನ್ನು ನೋಡ್ಬೇಕು.
0: ಸರಿ,
3: ಬಾರಿ ಆಸೆ ಆಗ್ತದೆ ಅವರಿಗೆ ಒಮ್ಮೆ ನೋಡಿ ಯಾರು ಏನು ಅಂತ ಎಲ್ಲ ಮಾತಾಡಿ ಅವರ ಮನೆಯಲ್ಲಿ ಊಟ ಮಾಡಿ ಬರ್ಬೇಕಂತ ಉಂಟು ನನ್ಗೆ.
0: ಏನು ಬರ್ಬಹುದಾ? ನೋಡಿ ಗ್ರೇಸ್ ಮಿರಾಂದ ಅವರೇ, ಕುಂಬಾಶಿ ಶಾಲೆ ಬಳಿ ಬರ್ಬೇಕಂತೆ
3: ನೀವು.
1: ಧನ್ಯವಾದಗಳು.
3: ಇನ್ನು ಸಹ ಒಳ್ಳೆ ಕಲ್ತು ಎಂತ ಡಿಸಿ ಆಗ್ಬೇಕು ಹೇಳಿದ ಅಲ್ವಾ? ಡಿಸಿಗಿಂತ ಮೇಲೆ ಹೋಗ್ಲಿ ಅವ. ಅಷ್ಟೇ ಅಲ್ಲ,

0: ಅವ ಊರಿಗೆ, ನಮ್ಮ ದೇಶಕ್ಕೆ, ಮನೆಗೆ, ಕುಟುಂಬಕ್ಕೆ, ತಂದೆ ತಾಯಿಗೆ ಅವ ಹೆಸರು ತಂದು ಅವ ದೊಡ್ಡ ಮನುಷ್ಯ ಆಗ್ಬೇಕಂತ ಅವನಿಗೆ ಆಶೀರ್ವಾದ.
1: ಧನ್ಯವಾದಗಳು.
0: ನಾನು ಗ್ರೇಸ್ ಮಿರಾಂದ.
2: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು ಗ್ರೇಸ್ ಮಿರಾಂದ ಅವರೇ. ಅವರು ಡಿ ಸಿಗಿಂತ ಮೇಲೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಮಿನಿಸ್ಟರ್ ಆಗ್ತೀಯ?
1: ಮಿನಿಸ್ಟರ್
2: ರಾಜಕೀಯ ಎಷ್ಟೇ ಇದೆ?
1: ರಾಜಕೀಯ ಅಷ್ಟೇ
2: ಬೇಡ. ಹಾಗೆ ಮತ್ತೆ ಶಾಲೆಯ ಬಗ್ಗೆ ಹೇಳು, ಶಾಲೆಯಲ್ಲಿ ಏನೆಲ್ಲ ಕಲಿಸ್ತಾರೆ?
1: ನನ್ನ ಶಾಲೆಯ ಹೆಸರು ಕುಂಬಶ್ರೀ ಆಂಗ್ಲ ಮಧ್ಯಮ ಶಾಲೆ, ನಿಟ್ಟಡೆ ಬೇನೂರು. ಅಲ್ಲಿನ ಟೀಚರ್ಸ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಮತ್ತೆ ಅಲ್ಲಿನ ಪ್ರಿನ್ಸಿಪಲ್ ಕೂಡ ಹಾಗೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಸಪೋರ್ಟ್ ಮಾಡ್ತಾರೆ, ತುಂಬ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ.
2: ಏನೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ? ಶಾಲೆಯಲ್ಲಿ ಏನೆಲ್ಲ ಆಟ ಆಡ್ತೀಯ?
1: ಕ್ರಿಕೆಟ್, ವಾಲಿಬಾಲ್, ಮತ್ತೆ ಇದು
2: ಏನು,
1: ಟೆನ್ನಿಸ್,
2: ಟೆನ್ನಿಸ್,
1: ಚೆಸ್, ಕ್ಯಾರಮ್, ಲೂಡೋ, ಮತ್ತೆ ಎಲ್ಲ.
2: ಯಾವುದು ಫೇವರೇಟ್ ಗೇಮ್?
1: ಕ್ರಿಕೆಟ್.
2: ಕ್ರಿಕೆಟ್, ಕ್ರಿಕೆಟ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದೆ ಜಾಸ್ತಿ ಅಂದರೆ?
1: ಜಾಸ್ತಿ ಅಂದರೆ ಸೆಂಚುರಿ.
2: ಸೆಂಚುರಿ ಮಾಡಿದೆಯಾ? ಹೌದಾ? ಎಲ್ಲಿ ಬೇರೆ ಕಡೆ ಎಲ್ಲ ಮ್ಯಾಚಿಗೆ ಹೋಗಿದೆಯಾ?
1: ಮ್ಯಾಚಿಗೆ ಹೋಗಿಲ್ಲ.
2: ಶಾಲೆಯಲ್ಲಿ ನೀವೇ?
1: ಶಾಲೆಯಲ್ಲಿ ಮತ್ತೆ ಹೀಗೆ ಹೊರಗಡೆ ಒಂದು ಆಟ ಆಡ್ಲಿಕ್ಕೆ ಹೋಗ್ತೀನಿ.
2: ಅದಕ್ಕೆ ಕ್ರಿಕೆಟ್ಗೆ ಏನಾದರೂ ಕೋಚ್ ಯಾರಿಲ್ಲ, ಪಿ ಟಿ ಮಾಸ್ಟರ್ ಮಾತ್ರ? ಹಾಗೆ ಕ್ರಿಕೆಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಮ್ಯಾಚ್ ಎಲ್ಲ ನೋಡ್ತಾ ಇರ್ತೀರಾ? ಅಲ್ಲ, ಈಗ ಐ ಪಿ ಎಲ್ ಎಲ್ಲ ನೋಡ್ತಾ ಇರ್ತೀರಿ. ಯಾರು ಫೇವ್ರೇಟ್ ನಿಮಗೆ?
1: ಆರ್ ಸಿ ಬಿ.
2: ಆರ್ ಸಿ ಬಿಯಲ್ಲಿ ಯಾರು?
1: ವಿರಾಟ್.
2: ವಿರಾಟ್ ಕೊಹ್ಲಿ. ಓಕೆ, ಎಲ್ಲರೂ ವಿರಾಟ್ನನ್ನು ಇದು ಮಾಡ್ತಾರೆ, ಲೈಕ್ ಮಾಡ್ತಾರೆ. ಓಕೆ, ಮತ್ತೊಬ್ಬರು ಕಾಲರ್ ಇದ್ದಾರೆ, ತುಂಬ ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
3: ನಮಸ್ತೆ ಸರ್.
2: ನಮಸ್ತೆ, ಯಾರು ಮಾತಾಡೋದು?
3: ನಾನು ಕೃಷ್ಣ ಪುತ್ತಿಗೆ ಅಂತ ಹೇಳಿ, ದೋಹಾ ಕತಾರ್ನಿಂದ.
2: ದೋಹಾ ಕತಾರ್ನಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಯಶ್ವಿತ್ ನಮ್ಮ ಜೊತೆ ಇದೆ ಸ್ಟುಡಿಯೋದಲ್ಲಿ.
3: ಹಲೋ, ಯಶ್ವಿತ್ ಅವರು ಇದ್ದಾರೆ. ಹಲೋ,
1: ಹೇಗಿದ್ದೀರಿ?
3: ನಾವು ಆರಾಮವಾಗಿದ್ದೇವೆ, ನೀವು ಹೇಗಿದ್ದೀರಾ?
1: ನಾನು ಸಹ ಆರಾಮವಾಗಿದ್ದೇವೆ.
3: ನಿಮ್ಮನ್ನು ಈ ಇದರಲ್ಲಿ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಉಂಟು.
1: ಧನ್ಯವಾದ.
2: ಓಕೆ, ಏನ್ ಮಾಡ್ಕೊಂಡಿದ್ದೀರಾ ದೋಹಾ ಕತಾರ್ನಲ್ಲಿ?
3: ನಾನು ಮೆಕ್ಯಾನಿಕಲ್ ಸೂಪರ್ವೈಸರ್.
2: ಓಕೆ. ಯಶ್ವಿತ್ ಹೇಗೆ?
3: ಯಶ್ವಿತ್ ಒಳ್ಳೆ ಹುಡುಗ. ನನ್ನ ಮುದ್ದಿನ ಮಗ ನಾನು.
2: ವಾವ್. ಓಕೆ ಓಕೆ.
1: ಇಷ್ಟು ಪ್ರೀತಿ ತೋರಿದ್ದಕ್ಕೆ ಧನ್ಯವಾದಗಳು.
3: ಒಳ್ಳೇದೇ ಮಾಡಬೇಕು.
1: ಆಯ್ತು.
2: ಅವನು ಏನಾಗ್ಬೇಕಂತ ನಿಮ್ಗೆ ಆಸೆ?
3: ನಾನು ಅವನು ಚಿಕ್ಕಪ್ಪ, ಅವರ ತಂದೆಯ ತಮ್ಮ.
2: ಅವ ಡಿ ಸಿ ಆಗ್ತಾನಂತೆ, ನೀವೇನು ಹೇಳ್ತೀರ ಅವನಿಗೆ?
3: ಯಾವುದು?
2: ಅವ ಡಿ ಸಿ ಆಗ್ತಾನಂತೆ.
3: ಅದು ಒಳ್ಳೆ ವಿಷಯ ನಂಗೆ. ನಾನು ಮೊನ್ನೆ ಮುಂಚೆನೆ ಹೇಳ್ತಿದ್ದೆ ಪೊಲೀಸ್ ಆಗ್ಬೇಕಂತ ಹೇಳ್ತಿದ್ದೆ ಅವನಿಗೆ.
2: ಹೌದಾ? ಅದಕ್ಕೆ ಪೊಲೀಸ್ ಆಗ್ಬೇಡ ಅಂತ ಈಗ ಡಿ ಸಿ ಆಗ್ಬೇಕಂತ ಹೇಳ್ತಾ ಇದ್ದಾನೆ.
3: ಅದು ಒಳ್ಳೆ ವಿಷಯ. ಅವನು ಎಷ್ಟು ಕಲಿದ್ರು ನಾವು ಅವನಿಗೆ ಸಪೋರ್ಟ್ ಮಾಡ್ತೇವೆ.
2: ಓಕೆ ಓಕೆ ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ರೆ.
3: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಓಕೆ, ಸಪೋರ್ಟ್ ಇದ್ದಾರೆ ನೋಡಿ ಡಿ ಸಿ ಆಗೋಕೆ. ವೋಟ್ ಮಾಡಬೇಕಾ ಅಂತ ಇನ್ನು ಯಾರು ಕಾಲ್ ಮಾಡ್ತಾರೆ? ಎಷ್ಟು ವೋಟ್ ಬರ್ತದೆ ಡಿ ಸಿಗೆ, ಪೊಲೀಸಿಗೆ ಎಷ್ಟು ಬರ್ತದೆ ನೋಡಬೇಕಾಗತ್ತೆ. ಓಕೆ, ಹಾಗೆ ಮತ್ತೆ ಶಾಲೆಯಲ್ಲಿ ಯಾವುದೆಲ್ಲ ನಿಮಗೆ ಏನು ಆಕ್ಟಿವಿಟೀಸ್, ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಯಾವುದಿರುತ್ತೆ? ಜಾಸ್ತಿ ಭಜನೆ ಹಾಡ್ತೀಯ ಅಲ್ಲಿ, ಏನು ಮಾಡ್ತೀಯ?
1: ಡ್ಯಾನ್ಸ್.
2: ಡ್ಯಾನ್ಸಿಗೆ ಎಲ್ಲ ನಿನ್ನನ್ನು ಸೆಲೆಕ್ಟ್ ಮಾಡ್ತಾರೆ?
1: ಹೌದು.
2: ಯಾವುದು ಡ್ಯಾನ್ಸ್?
1: ವೆಸ್ಟರ್ನ್ ಕ್ಲಾಸಿಕಲ್.
2: ವೆಸ್ಟರ್ನ್ ಕ್ಲಾಸಿಕಲ್ ಡ್ಯಾನ್ಸ್. ಓಕೆ, ಮತ್ತೊಬ್ಬರು ಇದ್ದಾರೆ ಕಾಲರ್, ತುಂಬ ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
4: ಹಲೋ, ನಮಸ್ತೆ ಸರ್.
2: ನಮಸ್ತೆ.
4: ನಾನು ಎಚ್ ಮೊಹಮ್ಮದ್ ವೇನೋರ್ ಮಾತಾಡ್ತಾ ಇದ್ದೇನೆ.
2: ಹೇಳಿ.
4: ಯಶ್ವಿತ್ ಅವರು ನನಗೊಂದು ಕಾಯಂ ಶ್ರೋತ್ರ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಏನಂದ್ರೆ ನಿಮ್ಮ ಊರಿನವರು ಒಬ್ಬರು ರೈಲಿನಲ್ಲಿ ಇದ್ದಾರೆ, ಅವರ ಹತ್ರ ಮಾತಾಡಿ ಅಂತ. ವೇನೂರ್ ಅಂದ್ರೆ ನಮ್ಮ ಊರೇ ವೇನೂರ್ ಸರ್.
2: ಅವರು ಕುಂಬಾಶಿ ಶಾಲೆ ಹತ್ರ ಇದ್ದಾರೆ.
4: ಹೌದು ಹೌದು ಹೌದು, ಕುಂಬಾಶಿ ಗೊತ್ತಾಯ್ತು.
2: ನೀವು ಎಲ್ಲಿರುವುದು? ವೇಣೂರು ನೀವು?
4: ನಾವು ವೇಣೂರು ಸ್ವಲ್ಪ ಈಚೆ ಶಾಂತಿನಗರ ಅಂತ.
2: ಶಾಂತಿನಗರ ನೋಡಿ,
4: ಯಶ್ವಿತಾ?
1: ಹೌದು, ಹೇಗಿದ್ದೀರಿ?
4: ಚೆನ್ನಾಗಿದ್ದೇನೆ. ನಮಸ್ಕಾರ.
1: ನಮಸ್ಕಾರ.
4: ನಿಮ್ಮ ಮನೆಯಲ್ಲಿ ಎಲ್ಲಿ?
1: ಕುಂಬಶ್ರೀ ಶಾಲೆ ಹತ್ತಿರ.
4: ಹೌದಾ? ನನ್ನ ಪರಿಚಯ ಉಂಟಾ ನಿಮಗೆ?
1: ಗೊತ್ತಾಗಿಲ್ಲ.
4: ಎಚ್ ಮೊಹಮ್ಮದ್ ಅಂತ. ನಾನು ಸಿ ಎ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿದ್ದೆ. ಸಿ ಎ ಬ್ಯಾಂಕ್ ವೇಣೂರು. ಗೊತ್ತಾಯ್ತಾ? ನಿಮ್ಮ ತಂದೆಯವರ ಹೆಸರಿಗೆ?
1: ಪಿ ಹರೀಶ್.
4: ಹಾ ಹಾ, ಗೊತ್ತಾಯ್ತು. ಹಾ ಹಾ, ಹಾಗೆ ವಿಷಯ ಯಾರೋ ನಮ್ಮ ಶ್ರೋತೃಬ್ಬರು ಹೇಳಿದರು, ನಮ್ಮ ಊರಿನವರು ಇದಾರೆ ಮಾತಾಡಿ ಅಂತ. ಹಾಗೆ ಅಭಿನಂದನೆಗಳು ನಿಮಗೆ. ಈಗ ಈಗ ಯಾವ ಸ್ಟಡಿ ಮಾಡ್ತಾ ಇದ್ದೀರಿ?
1: ನಾನು ಸೆವೆಂತ್.
4: ಹೌದಾ? ಆಗಲಿ, ಉಜ್ವಲ ಭವಿಷ್ಯ ಉಂಟು ನಿಮಗೆ. ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಚಾರ. ರೇಡಿಯೋ ಸಾರಂಗದಲ್ಲಿ ನಿಮ್ಮ ಸಂದರ್ಶನ ಬಂದ್ರೆ ಅದು ಬಹಳ ದೊಡ್ಡ ವಿಚಾರ.
1: ನಿಮ್ಮ ಆಶೀರ್ವಾದ ಹೀಗೆ ಇರಲಿ.
4: ಆಯ್ತು, ಇರಲಿ. ನಿಮ್ಮ ನಿಮ್ಮ ಫ್ಯಾಮಿಲಿಗೂ ನಿಮಗೂ ಎಲ್ಲರಿಗೂ ಅಭಿನಂದನೆಗಳು. ಮುಂದೆ ಉತ್ತಮವಾಗಿ ಓದಿ. ನನ್ನ ಅಭಿಪ್ರಾಯ ಏನಂದ್ರೆ, ನೀವು ಡಿ ಸಿ ಆಗ್ತೀರಿ ಅಂತ ಹೇಳಿದ್ದೀರಿ, ಒಳ್ಳೆಯ ವಿಚಾರ. ಡಿ ಸಿ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಆದರೂ ಆ ತೊಂದರೆ ಇಲ್ಲ. ಯಾರಿಗೆ ಅದೊಂದು ಉಪಕಾರವಾಗುವ ರೀತಿಯಲ್ಲಿ ಜನರಿಗೆ ಸಹಕಾರ ನೀಡುವ ರೀತಿಯ ಒಂದು ಹುದ್ದೆ ನಿಮಗೆ ಸಿಗಲಿ ಅಂತ ಆಶಿಸ್ತೇನೆ.
1: ಧನ್ಯವಾದಗಳು.
2: ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್
4: ಎಡ್ವರ್ಡ್ ಅವರ್. ಥ್ಯಾಂಕ್ಸ್. ನಮ್ಮ ಊರಿನ ಒಂದು ಪ್ರತಿಭೆಯನ್ನು ತಾವು ಸಂದರ್ಶನ ಮಾಡಿದ್ದೀರಿ. ರೇಡಿಯೋ ಸಾರಂಗಿ ವಂದನೆಗಳು.
2: ಓಕೆ, ಧನ್ಯವಾದಗಳು. ಓಕೆ, ನಮ್ಮ ವೇಣೂರಿಂದ ನೋಡಿ, ನಿಮ್ಮ ಲಕ್ಕಿ ಪರ್ಸನ್ ವೇಣೂರಿಂದ, ನಿಮ್ಮ ಊರಿಂದಲೇ ಕರೆ ಬಂದಿದೆ. ಓಕೆ, ಅವರು ಕೂಡ ನಮ್ಮ ಕೇಳುಗರು, ಯಾವಾಗಲೂ ಕರೆ ಮಾಡ್ತಾ ಇರ್ತಾರೆ, ನಿತ್ಯ ಕೇಳುಗರು ಕರೆ ಮಾಡ್ತಾ ಇರ್ತಾರೆ. ಸರಿ, ಶಾಲೆ ವಿಚಾರ ಏನಾದರೂ ಹೇಳಲಿಕ್ಕಿದೆಯಾ? ಬೇರೆ
1: ಬೇರೆ ಶಾಲೆಯಲ್ಲಿ ಅನೇಕ ಪ್ರಶಸ್ತಿಗಳು ಲಭಿಸಿದೆ,
2: ಸಿಕ್ಕಿದೆ. ಎಲ್ಲ ಸ್ಪೋರ್ಟ್ಸಿಗೆ ಮತ್ತು ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಗೆ
1: ಮತ್ತು ಶಾಲೆಗೆ ಸಹ ಅನೇಕ
2: ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇತ್ತು.
1: ಶಾಲೆಗೆ ಸಹ ಅನೇಕ ಪ್ರಶಸ್ತಿ ಲಭಿಸಿದೆ.
2: ಹೌದಾ?
1: ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ
2: ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಸರಿ, ಯಾರಾದರೂ ಕವಿತೆ ಹೇಳೋದಾದರೆ?
1: ಕವಿತೆ
2: ಹೇಗೆ ಕವಿತೆ ಬರೆಯಲು ಕಲ್ತಿರಿ ನೀವು?
1: ನಾನು ಅಂದ್ರೆ ಒಮ್ಮೆ ಬಂಟ್ವಾಳದಲ್ಲಿ ಕವಿತೆ ಸ್ಪರ್ಧೆ ಇತ್ತು.
2: ಬಂಟ್ವಾಳದಲ್ಲಿ ಬರೀಲಿಕ್ಕೆ?
1: ಅಲ್ಲ, ಬರೆದು ಕಲಿಸ್ಲಿಕ್ಕೆ.
2: ಬರೆದು
1: ಕಲಿಸ್ಲಿಕ್ಕೆ, ಅದರಲ್ಲಿ ಸೆಕೆಂಡ್ ಪ್ಲೇಸ್ ಸಿಕ್ಕಿತ್ತು.
2: ಹೌದಾ? ವಾವ್, ಗ್ರೇಟ್. ಒಂದು ಕವಿತೆ ಹೇಳಿದ್ರೆ, ಯಾವ ಕವಿತೆ ಹೇಳ್ತೀರಿ ಈಗ?
1: ತಾಕತ್ತು.
2: ತಾಕತ್ತು.
1: ನಿಮ್ಮತ್ರ ಇದ್ರೆ ನೀಯತ್ತು, ಗೆಲ್ಲಬಲ್ಲೆ ಇಡೀ ಜಗತ್ತು. ಆದರೆ ಯಾರಿಗೂ ಹೇಳಬೇಡಿ ನಿಮ್ಮ ಸೀಕ್ರೆಟ್ಟು, ಯಾಕಂದರೆ ಇದು ಮೋಸದ ಜಗತ್ತು. ಜಾಸ್ತಿ ಯೋಚಿಸಬೇಡಿ ಇವತ್ತು, ನಾಳೆ ಇರುವುದೇ ದೊನ್ನೆಯ ಏಟು. ಯಾರಿಗೂ ಆಗಬೇಡ ಫೇವ್ರೆಟ್ಟು, ಮುಂದೆ ಕಾದಿದೆ ಚಪ್ಪಲಿ ಏಟು. ನಿಮ್ಮಲ್ಲಿ ಇದ್ದರೆ ನೀಯತ್ತು, ತೋರಿಸಿ ನಿಮ್ಮ ತಾಕತ್ತು.
2: ವಾ ವಾ, ನೀಯತ್ತು ಬೇಕು ಅಂತ ಹೇಳ್ತೀರಿ. ತಾಕತ್ತು ಬೇಕಾದರೆ ನೀಯತ್ತು ಇರಬೇಕು. ನೀಯತ್ತಿನಿಂದ ಇದ್ದರೆ ತಾಕತ್ತು ಜಾಸ್ತಿ ಬರುತ್ತೆ, ಇಲ್ಲದಿದ್ದರೆ ನಾವು ಸೋಲ್ಬೇಕಾಗುತ್ತೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ.
5: ಹಲೋ.
2: ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು?
5: ಯಶ್ವಿತನ ಮಾಮಿ.
2: ಯಶ್ವಿತನ ಮಾಮಿ ಮಾತಾಡು. ಯಶ್ವಿತ ಹತ್ರ ಮಾತಾಡಿ.
1: ಹಲೋ.
5: ಹಲೋ,
1: ಹೇಗಿದ್ದೀರಿ?
5: ನಾನು ಚೆನ್ನಾಗಿದ್ದೀನಿ, ನೀನೇಗಿದ್ದಿ?
1: ನಾನು ಸಹ ಚೆನ್ನಾಗಿದ್ದೇನೆ.
5: ನೀನು ಏನು ಕಾರ್ಯಕ್ರಮಕ್ಕೆ ಸೇರ್ತಿ?
1: ನಾನು
2: ಏನು ಹೇಳ್ತೀರಾ?
5: ನಿಮಗೆ ಭಜನೆಯಲ್ಲಿ ಇಷ್ಟ ಉಂಟಾ?
1: ಹಾಂ, ಇಷ್ಟ ಉಂಟು.
5: ನನಗೆ ಭಜನೆ ಹೇಳ್ತೀರಾ?
1: ಭಜನೆ ಆಯಿತು,
5: ಹೇಳಿ. ಅಲ್ಲ,
1: ಮೈನಿಲಿಕೆ ಮಲ್ಲಿಗೆದ ಅಲಂಕಾರೊಡೆ, ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನ.

0: ಮೈನಿಲಿಕ್ಕೆ ಮಲ್ಲಿಗೆ ದಲಂಕಾರೊಡೆ, ಕನನಿಲಿಕ್ಕೆ ಭಯ ಭಕ್ತಿ ಸನ್ನಿಧಾನೊಡೆ. ಅಪ್ಪೆ ಇರೇನ ಕನನಿಲಿಕ್ಕೆ ಹೊರತೂ ಓಡು, ಅಪ್ಪೆ ಇರೇನ ಕನನಿಲಿಕ್ಕೆ ಹೊರತೂ ಓಡು, ಭಕ್ತಿದ ಪೂಜೇನ ಸಂದಾವೊಡು, ಭಕ್ತಿದ ಪೂಜೇನ ಸಂದಾವೊಡು. ನಂದಿನಿ ತುದೆ ನೀರ್ ನಮಮಿಯೋಡು, ನಂದಿನಿ ತುದೆ ನೀರ್ ನಮಮಿಯೋಡು, ನಮಮಂತಿ ಪಾಪಲೆನ್ ಮಾಜಾವೊಡು, ನಮಮಂತಿ ಪಾಪಲೆನ್ ಮಾಜಾವೊಡು. ಮೈನಿಲಿಕ್ಕೆ ಮಲ್ಲಿಗೆ ದಾಲಂಕಾರುಡೆ, ಕನನಿಲಿಕ್ಕೆ ಭಯಭಕ್ತಿ ಸನ್ನಿಧಾನೊಡೆ.
1: ವೆರಿ ಗುಡ್ ಬಾಬು,
0: ಥ್ಯಾಂಕ್ ಯು.
2: ಹೇಳಿ ಯಶ್ವಿತ್ ಬಗ್ಗೆ ಏನು ಹೇಳ್ತೀರಾ?
1: ಯಶ್ವಿತ್ ಬಗ್ಗೆ, ಯಶ್ವಿತ್ ಒಳ್ಳೆಯ ಸ್ಟೂಡೆಂಟೆ, ಒಳ್ಳೆಯ ರೀತಿಯಲ್ಲಿ ಸ್ಪೀಚ್ ಕರ್ತಿ.
2: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಅವ್ರು ಕೂಡ ಬಗ್ಗೆ ಒಳ್ಳೆ ಮಾತನ್ನು ಹೇಳಿದ್ದಾರೆ, ಮತ್ತು ಒಂದು ಹಾಡು ನೀವು ಹಾಡಿದೀಯ ಭಾಳ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಓಕೆ, ಮನೆಯ ದಿನಚರಿ ಹೇಗೆ? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿ?
0: ಬೆಳಗ್ಗೆ ಅಂದರೆ ನಾನು ಸ್ಕೂಲ್ ಟೈಮಲ್ಲಿ 5:30 ಹೇಳ್ತೀನಿ, ಮತ್ತು ಹೀಗೆ ಅಂದರೆ ರಜೆ ಟೈಮಲ್ಲಿ ಲೇಟ್ ಆಗ್ತದೆ.
2: ಲೇಟ್ ಆಗ್ತದೆ ಎಷ್ಟು ಗಂಟೆಗೆ? ಒಂದು 2 ಗಂಟೆ ಲೇಟ್ ಆಗ್ತದೆ. 10 ಗಂಟೆಗೆ ಹೇಳಿದೆಯಾ? 12 ಗಂಟೆಗೆ
0: ಅಲ್ಲ, 7
2: ಗಂಟೆಗೆ. ಓಕೆ ಓಕೆ, ಒಬ್ಬರು ಕಾಲರ್ ಇದ್ದಾರೆ, ತುಂಬ ಕರೆ ಬರ್ತಾ ಇದೆ. ಹಲೋ
1: ಹಲೋ
2: ಹಲೋ, ನಮಸ್ತೆ ನಮಸ್ತೆ, ಯಾರು ಮಾತಾಡೋದು ಹೇಳಿ?
1: ಹಲೋ
2: ಹಲೋ, ಯಾರು ಮಾತಾಡೋದು?
1: ಯಶ್ವಿತ್.
2: ಯಶ್ವಿತ್ ಇದ್ದಾರೆ ಹೇಳಿ.
0: ಹಲೋ
1: ಯಶ್ವಿತ್, ನಿಮಗೆ
2: ಏನಾದ್ರು ಪ್ರಶ್ನೆ ಇದೆಯಾ? ಚಿತ್ರ ಬಿಡಿಸ್ತಾ ಇದೆಯಾ?
0: ಹೌದು.
2: ಡ್ರಾಯಿಂಗ್?
1: ಡ್ರಾಯಿಂಗ್ ಅಲ್ಲಿ.
2: ಯಶ್ವಿತ್ನ ಪರಿಚಯ ಹೇಗೆ ನಿಮಗೆ?
1: ನಾನು ಯಶ್ವಿತ್ನ ಒಟ್ಟಿಗೆ ಇದ್ದೆ.
2: ಹೌದಾ?
1: ನನ್ನ 10 ವರ್ಷ ಯಶ್ವಿತ್ನ ಮನೆಯಲ್ಲೇ ಒಟ್ಟಿಗೆ ಇದ್ದೇನೆ.
2: ಹೌದಾ? ಹೆಸರು?
1: ಹೆಸರು ಜಯಲಕ್ಷ್ಮಿ ಅಂತ.
2: ಜಯಲಕ್ಷ್ಮಿ ಅವರು ಪರಿಚಯ ಇದೆ? ಯಶ್ವಿತ್ ಜಯಲಕ್ಷ್ಮಿ ಅಂತೆ.
0: ಹೌದು, ನನ್ನ ಎರಡನೇ ಅಮ್ಮ.
1: ಅಮ್ಮ ಅವನು ನನಗೆ ತಾಯಿ ಅಂತಲೇ ಕರೀತಾನೆ, ಅವನು ನನ್ನ ಮಗನಾಗಿ ಸ್ವೀಕರಿಸ್ತೀನಿ ಅವನನ್ನು.
2: ಓಕೆ ಓಕೆ ಓಕೆ. ಹಾಗೆ ಒಂದು ಅಮ್ಮನಾಗುವ ಭಾಗ್ಯ, ಮಗನಾಗುವ ಭಾಗ್ಯ ಅವನಿಗೆ ಸಿಕ್ಕಿದೆ.
1: ಅಮ್ಮನಾಗುವ ಭಾಗ್ಯ ಸಿಕ್ಕಿದೆ ಅವನಿಂದಾಗಿ.
2: ವಾ ವಾ ವಾ, ಓಕೆ ಓಕೆ. ತುಂಬ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ಕೊಂಡು.
1: ನಂಗೆ ಖುಷಿ ಆಗ್ತದೆ, ಅವನಂದ್ರೆ ನಂಗೆ ತುಂಬಾ ಪ್ರಾಣ.
2: ಓಕೆ, ನೋಡಿ ಪ್ರಾಣ ಅಂತೆ ಹೇಳು.
0: ಧನ್ಯವಾದಗಳು.
1: ವೆಲ್ಕಮ್ ಬಾಬು.
2: ಓಕೆ, ಧನ್ಯವಾದಗಳು. ಓಕೆ, ಈಗ ಇದೀವಿ.
0: ಹೌದು.
2: ಬೆಳಗ್ಗೆ ಬೆಳಗ್ಗೆ ಎದ್ದ 10 ಗಂಟೆಗೆ ಹೇಳ್ತೀರಿ?
0: ಇಲ್ಲ, 7 ಗಂಟೆ.
2: 7 ಗಂಟೆಗೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಕರೆಗಳು ತುಂಬಾ ಬರ್ತಾ ಇದೆ. ಹಲೋ, ನಮಸ್ತೆ.
3: ನಮಸ್ತೆ ಸರ್, ನಾನು ಸತೀಶ್ ಕಯ್ಯ.
2: ನಮಸ್ತೆ ಸತೀಶ್ ಅವರೇ, ಹೇಳಿ.
3: ನಮಸ್ತೆ ಯಶ್ವಿತ್.
2: ಯಶ್ವಿತ್
0: ಹಲೋ, ನಮಸ್ತೆ.
2: ಕಯ್ಯಾರದಿಂದ, ಕಾಸರಗೋಡು ಕೇರಳದಿಂದ.
0: ನಮಸ್ತೆ
2: ಹೇಳಿ ಸತೀಶ್ ಅವರೇ.
0: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
3: ನಾನು ಕೂಡ ಚೆನ್ನಾಗಿದ್ದೇನೆ.
2: ಹೇಳಿ, ಏನಾದ್ರೂ ಪ್ರಶ್ನೆ ಇದೆಯಾ?
3: ತುಂಬಾ ಭಜನೆ ಆಡ್ತೀಯಾ ಅಥವಾ ಚಿತ್ರ ಬಿಡಿಸ್ತೀಯಾ? ಅದಲ್ಲದೆ ಏನು ಡ್ಯಾನ್ಸ್ ಮಾಡ್ತೀಯಾ ಅಂತ ನೀವು ಹೇಳಿದ್ಯಲ್ಲ, ಇದೆಲ್ಲ ನಿಮ್ಗೆ ನಿಮ್ಗೆಲ್ಲ ಯಾರು ಪ್ರೇರಣೆ? ಇದಕ್ಕೆ ಯಾರನ್ನು ನೋಡಿ ನೀವು ಕಲ್ತಿ ನಾನು ಈ ರೀತಿ ಆಗ್ಬೇಕು ಅಂತ ಯಾವ ರೀತಿ ನಿಮ್ಗೆ ಆಸಕ್ತಿ ಬಂತು?
0: ಭಜನೆ ಅಂದ್ರೆ ನಾನು ಭಜನೆ ಕ್ಲಾಸಿಗೆ ಹೋಗ್ತೀನಿ, ಅದು ಜನಾರ್ದನ್ ಕುಲ್ಲಲ್ ಉಜಿರೆ ಇವರಿಂದ ಕಲಿತೀನಿ. ಮತ್ತೆ ಚಿತ್ರಕಲೆಯನ್ನು ಅಮ್ಮ ಮೊದಲು ಕಲಿಸ್ತಿದ್ರು, ಈಗ ನಾನೇ ಇದು ಮಾಡ್ತಿದ್ದೆ.
3: ನಿಮ್ಮ ಮನೆಯಲ್ಲಿ ಕೂಡ ಭಜನೆಯಲ್ಲಿ ಆಸಕ್ತಿ ಇರುವವರಿದ್ದಾರೆ ಹಾಗಾದ್ರೆ ಅಲ್ವಾ?
0: ಹೌದು.
3: ನಿಮ್ಮ ಮನೆಯಲ್ಲಿ ಈ ತರ ಒಂದು ಆಸಕ್ತಿ ಇರುವವರಿದ್ದರಿಂದ ನಿಮ್ಗೆ ಒಂದು ಮನೆಯವರ ಸಹಕಾರ ಇದೆ ಇದಕ್ಕೆ.
0: ಹೌದು
3: ಹೌದಲ್ವಾ.
0: ನಾವು ದಿನಾಲು ಭಜನೆ ಮಾಡ್ತೀವಿ ಹಾಗೆ.
3: ಮನೆಯಲ್ಲಿ ಮನೆಯಲ್ಲಿ ಮಾಡ್ತೀರಿ ಭಜನೆ ನೀವು?
0: ಹೌದು.
3: ನಿನ್ನ ತಮ್ಮನಿಗೆ ಕೂಡ ಹೇಳ್ಕೊಡ್ತೀನಿ
0: ಅವನಿಗೆ ಕೂಡ ಬರ್ತದೆ.
3: ಅವನಿಗೆ ಕೂಡ ಬರ್ತದಲ್ಲ.
0: ಹೌದು.
3: ಮತ್ತೆ ನೀವು ಚಿತ್ರ ಬಿಡಿಸಿ ಬಿಡಿಸಿ ಅಂತ ಹೇಳಿದ್ವಿ ನೀನು, ಅದು ನೀನು ಯಾವ ರೀತಿ ಕಲ್ತೀನಿ ಅದನ್ನು?
2: ಯಾವ ಚಿತ್ರ ಅಂತ ಕೇಳ್ತಾ ಇದ್ದೀರಾ?
3: ಅಲ್ಲ, ಚಿತ್ರ ಎಲ್ಲ ಬಿಡಿಸ್ತಾನೆ ಅಂತ ಹೇಳಿದ್ರಲ್ಲ ಅವರು.
2: ಹೌದು ಹೌದು ಹೌದು. ಯಾವ ಚಿತ್ರ ಅಂತ ಕೇಳ್ತೀರಾ? ಯಾವೆಲ್ಲ ಚಿತ್ರ ಬಿಡಿಸಿದಾನೆ ಅಂತ?
3: ಯಾವೆಲ್ಲ ಚಿತ್ರ ಬಿಡಿಸ್ತೀನಿ ನೀನು?
0: ನಾನು ಶಿವನದ್ದು, ಗಣಪತಿದ್ದು, ಮತ್ತೆ ಹೀಗೆ ಕೆಲವರ ಮುಖವನ್ನು ಬಿಡಿಸಿದ್ದೀನಿ.
3: ನೀನು ಬಿಡಿಸಿ ಅದಕ್ಕೆ ಏನಾದರೂ ಪ್ರೈಸ್ ಸಿಕ್ಕಿದ್ದು ಏನಾದರೂ ಇದೆಯಾ?
0: ಶೇಡ್ ಕೊಡ್ತೀನಿ.
2: ಅಲ್ಲ, ಪ್ರೈಸ್ ಏನಾದರೂ ಸಿಕ್ಕಿದೆ? ಬಹುಮಾನ ಸಿಕ್ಕಿದೆ?
0: ಪ್ರೈಸ್ ಅಂದ್ರೆ ಕೆಲವು ಸಿಕ್ಕಿದೆ.
2: ಓಕೆ.
3: ನೀನು ಮಾಡಿ ಕೊಡು ಅಂತ ಏನು ಬರಿದಾರಾ?
0: ಮಾಡಿ ಕೊಡುವವರಿಲ್ಲ.
3: ಇಲ್ಲ, ಮುಂದೆ ಇರ್ತಾರೆ.
2: ಓಕೆ ಸತೀಶ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ ಓಕೆ. ತುಂಬ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದರು ನಮ್ಮ ಸತೀಶ್ ಅವರು. ಓಕೆ. ಚಿತ್ರ ಬಿಡಿಸಲಿಕ್ಕೆ ತಾಯಿ ಕಲಿಸಿದ?
0: ಹೌದು, ಮೊದಲು ಕಲಿಸ್ತಿದ್ರು.
2: ಈಗ ಅದೇ ಮುಖಗಳನ್ನೆಂತ ಹೇಳಿದೆಯಲ್ಲ, ಏನು ಮುಖ ಏನು?
0: ಹೀಗೆ ಮನುಷ್ಯರ
2: ಮನುಷ್ಯ. ಈಗ ನಾನು ನನ್ನ ಚಿತ್ರ ಕೂಡ ಬಿಡಿಸ್ತೀಯ? ಹಾಗೆ ಹಾಗೆಲ್ಲ ಆಗಿದೆ, ಬೇರೆಯವರೆಲ್ಲ ಚಿತ್ರ ಬಿಡಿಸಿದ್ಯಾ? ಓಕೆ. ಒಬ್ರು ಕಾಲರ್ ಇದ್ದಾರೆ. ಹಲೋ
4: ಹಲೋ
2: ಹಲೋ, ನಮಸ್ತೆ. ನಮಸ್ತೆ.
4: ಪೂರ್ಣಿಮಾ
2: ಸಾಲೇತರಿಂದ ಹೇಳಿ. ಪೂರ್ಣಿಮಾ ಅವರೇ
4: ನಮಸ್ತೆ. ಶ್ವೇತ್
0: ಹಲೋ, ಹೇಗಿದ್ದೀರಿ?
4: ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ದೆ?
0: ನಾನ್ ಸಹ ಚೆನ್ನಾಗಿದ್ದೇನೆ.
4: ಚಂದ ಚಂದದ ಭಜನೆ ಎಲ್ಲ ಆಡಿದ್ವಿ, ಕವಿತೆ ಚಂದ ಇತ್ತು. ಮತ್ತೆ ಎಂತ, ಮನೆಯವರೆಲ್ಲ ಸಪೋರ್ಟ್ ಮಾಡಿದಾರಲ್ಲ, ಫ್ಯಾಮಿಲಿ ಅವರೆಲ್ಲ, ಅದು ಖುಷಿಯೇ ಇತ್ತು ನಂಗೆ. ಅಂದ್ರೆ ಅವರೆಲ್ಲ ಸಪೋರ್ಟ್ ಇದ್ರೆ ಇನ್ನೂ ತುಂಬಾ ಮುಂದುವರಿಬಹುದಲ್ವಾ?
0: ಹೌದು,
4: ಎಲ್ಲರೂ ಫೋನ್ ಮಾಡಿದ್ರಲ್ಲ.
0: ಹೌದು,
4: ಅದೇ ಎಲ್ಲರ ಸಪೋರ್ಟ್ ಇದ್ದ ಕಾರಣ ಇಷ್ಟು ಬೆಳಿಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಸಹ ಚೆನ್ನಾಗಿ ಸಾಧನೆ ಮಾಡು ಅಂತ ಹೇಳಿ ಆಶಿಸ್ತೇನೆ.
0: ಧನ್ಯವಾದಗಳು.
4: ಧನ್ಯವಾದಗಳು.
2: ಓಕೆ, ಧನ್ಯವಾದಗಳು ಪೂರ್ಣಿಮಾ ಸಾಲೇತೂರ್ ಅವರೇ. ಓಕೆ, ಮನೆಯವರ ಸಹಕಾರ ಮತ್ತು ನಿಮ್ಮ ಫ್ಯಾಮಿಲಿಯವರು ಆಗಲೇ ಕೆಲವರು ಕರೆ ಮಾಡಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
5: ಹಲೋ ನಮಸ್ತೆ.
2: ನಮಸ್ತೆ,
5: ನಾನು ಕೊಟ್ಟಾರದಿಂದ ಕುಸುಮಾಕರ್ ಅಂತ.
2: ಕುಸುಮಾಕರ್ ಅವರೇ, ಕಾರ್ಯಕ್ರಮಕ್ಕೆ
5: ಸ್ವಾಗತ. ನಮಸ್ತೆ.
0: ನಮಸ್ತೆ, ಹೇಗಿದ್ದೀರಿ?
5: ನಾನು ಸೂಪರ್, ನೀವೆಲ್ಲ ಕೂಡ ಸೂಪರ್ ಅಂತ ಕೇಳ್ತಾರೆ, ಆಗದಿಂದ ಹೇಳೋದು. ಇದು ಅದೇ ಎಲ್ಲರ ಬಾಯಿಂದ ತುಂಬಾ ಹೊಗಳಿಕೆ ಬರ್ತಾ ಉಂಟು. ಇನ್ನು ಎಂತ ಹೇಳಲಿಕ್ಕಿಲ್ಲ, ಒಳ್ಳೆಯ ಹೋಪ್ ಇಟ್ಟು ಇಟ್ಕೊಂಡಿದ್ದೀರಾ ಡಿ ಸಿ ಆಗೋದು. ಅದೇ ಅದು ತುಂಬಾ ಒಳ್ಳೆಯ ವಿಷಯ. ಮತ್ತೆ ಕವನ ಎಲ್ಲ ಬರೆಯಿರಿ, ತುಂಬಾ ಬರೆಯಿರಿ, ಅದು ಒಳ್ಳೆಯದು. ಮತ್ತೆ ಕವನ ಬರ್ದೆ ಹಾಡೆಲ್ಲ ಬರೀಲಿಕ್ಕೆ ಕಲಿಯೋದು ರಪ್ಪ ಬರ್ತದೆ ಮತ್ತೆ. ಹೌದು, ಆಗ್ಲಿ, ಒಳ್ಳೇದಾಗ್ಲಿ.
0: ಧನ್ಯವಾದಗಳು.
5: ಆಯ್ತಾಯ್ತು,
2: ಧನ್ಯವಾದಗಳು.
5: ಓಕೆ, ಧನ್ಯವಾದ.
2: ಓಕೆ, ಕವನ ಬರೀರಿ ಅಂತ ಹೇಳಿದ್ರೆ ಇನ್ನೇನು ಕವನ ಇದೆಯಾ ಹೇಳಿಕೆ? ಒಂದು ಕವನ ಹೇಳುದಾದ್ರೆ ಯಾವ ಕವನ? ಓಕೆ, ಇನ್ನಡೆ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ.
6: ನಮಸ್ತೆ ಸರ್, ಜಯಪ್ರಕಾಶ್ ಇಕ್ಕರು ಮಾತಾಡೋದು.
2: ನಮಸ್ತೆ ಜಯಪ್ರಕಾಶ್ ಅವರೇ. ಅಶ್ವಿತ್
6: ವೇಣೂರಿನ ಅಶ್ವಿತಿಗೆ ನಮಸ್ತೆ.
0: ನಮಸ್ತೆ, ಹೇಗಿದ್ದೀರಿ?
6: ನಾನ್ ಚೆನ್ನಾಗಿದ್ದೇನೆ. ತುಂಬಾ ಖುಷಿ ಆಯ್ತು ಅಶ್ವಿತಿನ ಬಗ್ಗೆ ತಿಳಿದು. ಮತ್ತೆ ಅಶ್ವಿತ್ ಡಿ ಸಿ ಆಗ್ತಾನೆ ಅಂತ ಹೇಳಿ ತಿಳಿದು ತುಂಬಾ ಖುಷಿ ಆಯ್ತು. ಆದ್ರೆ ಡಿ ಸಿ ಆಗುವವರು ಐ ಪಿ ಎಲ್ ನೋಡುದು ಕಡಿಮೆ ಮಾಡ್ಬೇಕು, ಕಡಿಮೆ ಕಡಿಮೆ ಮಾಡಿ ಆದಷ್ಟು ಪತ್ರಿಕೆ ಎಲ್ಲ ಓದುವುದು. ಮತ್ತೆ ಈ ಹಿಂದೆ ಐ ಎ ಎಸ್ ಎಲ್ಲ ಮಾಡಿದಾರಲ್ಲ, ಅವ್ರದ್ದೆಲ್ಲ ವಿಡಿಯೋ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ನೋಡ್ತಾ
0: ಇರ್ಬೇಕು.
6: ಆಯ್ತಾ?
0: ಆಯ್ತು.
6: ಒಳ್ಳೇದಾಗ್ಲಿ ಅಶ್ವಿತಿಗೆ.
0: ಧನ್ಯವಾದ.
6: ಸರಿ, ಧನ್ಯವಾದ.
2: ಧನ್ಯವಾದಗಳು.
6: ಧನ್ಯವಾದ.
2: ಓಕೆ, ಜಯಪ್ರಕಾಶ್ ಅವರು ಕರೆ ಮಾಡಿ ಹೇಳ್ತಾ ಇದ್ದಾರೆ ಐ ಪಿ ಎಲ್ ಕಡಿಮೆ ಮಾಡಬೇಕಂತೆ, ಮಾಡ್ತೀರಾ? ಓಕೆ, ಮತ್ತೆ ಏನು ವಿಡಿಯೋ ಎಲ್ಲ ಐ ಎಸ್ ಅವರದೆಲ್ಲ ಏನು ಹಾಗೆ ಆಗುವುದು ಹೇಗೆ ಐ ಎಸ್ ಪರೀಕ್ಷೆ, ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ನೋಡ್ತಾ ಇರಬೇಕು, ಕಲೆ ಹಾಕ್ತಾ ಇರಬೇಕು, ಸ್ಟಡಿ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಸರಿ, ಯಾವೆಲ್ಲ ಪ್ಲೇಸಿಗೆ ಹೋಗಿದ್ರೆ ನಿಮ್ಮ ಫೇವರೇಟ್ ಪ್ಲೇಸ್ ಯಾವುದು?
0: ನನ್ನ ಫೇವರೇಟ್ ಪ್ಲೇಸ್ ಕಟೀಲ್ ದೇವಸ್ಥಾನ.
2: ಕಟೀಲ್ ದೇವಸ್ಥಾನ ಅಂದರೆ ತುಂಬ ಇಷ್ಟ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
7: ಹಲೋ, ನಮಸ್ತೆ.
2: ನಮಸ್ತೆ, ಯಾರು ಮಾತಾಡೋದು?
7: ಅಶೋಕ್ ಮಂಗಳದಿಂದ.
2: ಅಶೋಕ್ ಮಂಗಳದಿ, ಹೇಳಿ ಅಶೋಕನ.
0: ಹಲೋ, ಹೇಗಿದ್ದೀರಿ?
7: ನಮಸ್ತೆ.
0: ನಮಸ್ತೆ, ಹೇಗಿದ್ದೀರಿ?
7: ಆರಾಮದಿದ್ದೀನಿ. ಈಗ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಸ್ಟುಡಿಯೋಗೆ ಬಂದು ಎಲ್ಲರ ಹತ್ರ ಮಾತಾಡುವ ತುಂಬಾ ವಿಷಯ, ಒಳ್ಳೆ ವಿಷಯ.
0: ಧನ್ಯವಾದ.
7: ಯಾವುದಕ್ಕೂ ತಂದೆ ತಾಯಿ ಆಶೀರ್ವಾದ ಮುಖ್ಯ.
0: ಧನ್ಯವಾದ.
7: ಡಿಸಿ ಆಗುದಂದ್ರೆ ತುಂಬಾ ಕಷ್ಟದ ಕೆಲಸ, ಯಾಕಂದ್ರೆ ನಮ್ಗೆ ಪ್ರಯತ್ನ ಮುಖ್ಯ. ಪ್ರಯತ್ನ ಅಂದ್ರೆ ತಂದೆ ತಾಯಿ ಆಶೀರ್ವಾದ ಮುಖ್ಯ, ಗುರುವಿಯರ ಆಶೀರ್ವಾದ ಮುಖ್ಯ. ಯಾವುದಕ್ಕೂ ಮೊಬೈಲ್ ಅನ್ನು ದೂರ ಮಾಡ್ಬೇಕು. ಮತ್ತೆ ಕ್ರಮೇಣ ಆಸೆ ಆಗ್ತದೆ, ಎಷ್ಟು ಆಸೆ ಅದ್ರಗಿಂತ ದೂರ ಇದ್ರೆ ಬಾರಿ ಒಳ್ಳೇದು. ಮತ್ತೆ ಕ್ರಿಕೆಟ್, ಆದಿತ್ಯವಾರ ರಜೆ ಇಲ್ಲದ್ರೆ ಎಲ್ಲಿಗೂ ಆಡ್ಲಿಕ್ಕೆ ಹೋಗ್ಬಾರ್ದು. ಫ್ರೆಂಡ್ಶಿಪ್ ಬೇಕು, ಲಕ್ಷಕ್ಕಿಂತ ಜಾಸ್ತಿ ಅಲ್ಲ.
0: ಹಾಗಾದ್ರೆ
7: ಯಾವುದಕ್ಕೂ ತಂದೆ ತಾಯಿ ಆಶೀರ್ವಾದ ಮುಖ್ಯ.
0: ಆಯ್ತಾ,
7: ಒಳ್ಳೇದಾಗ್ಲಿ. ಆಯ್ತಾ, ಎಲ್ಲರ
0: ಧನ್ಯವಾದಗಳು.
2: ಧನ್ಯವಾದ. ಓಕೆ, ಧನ್ಯವಾದಗಳು. ಅಶೋಕ್ ಮಂಗಳದೇವಿಂದ ಮಾತಾಡಿದ್ರು, ಕೂಡ ಹೇಳಿದರು ಆದಷ್ಟು ಏನು ಬಿಸಿ ಅಂತ ಒಂದು ಕನಸು ಕಾಣ್ತಾ ಇದೆಯಾ, ಅದಕ್ಕೆ ಬೇಕಾದಂಥ ತಯಾರಿ ಮಾಡಬೇಕು ಅಂತ ಕೆಲವೊಂದು ವಿಚಾರಗಳನ್ನು ಹೇಳಿದರು. ಒಬ್ಬರು ಕಾಲರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
8: ಹಲೋ, ನಮಸ್ತೆ.
2: ನಮಸ್ತೆ,
8: ನಾನು ರತ್ನಶೆಟ್ಟಿ.
0: ಹಲೋ.
8: ಹಲೋ, ನಮಸ್ತೆ ಅಶ್ವಿತ್.
0: ಹೇಗಿದ್ದೀರಿ?
8: ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ?
0: ನಾನ್ ಸಹ ಚೆನ್ನಾಗಿದ್ದೇನೆ.
8: ನಿಮ್ದು ಸಾಕತ್ ನೋಡಿ ತುಂಬಾ ಖುಷಿ ಆಯ್ತು ನಂಗೆ. ಏನ್ ಗೊತ್ತಾ, ಕವನ ತುಂಬಾ ಖುಷಿ ಆಯ್ತು ಕೇಳಿ. ಆಮೇಲೆ ಚೆನ್ನಾಗಿ ಹಾಡಿದಿರಲ್ಲ, ಆಮೇಲೆ ನಿಮ್ದೆಲ್ಲ ಕತೆ ಎಲ್ಲ ನಮ್ಮಲ್ಲಿ ಎಲ್ಲ ಹಂಚಿಕೊಂಡಿದ್ದೀರಲ್ಲ ನಮ್ಮ ಸ್ಟುಡಿಯೋಗೆ ಬಂದು, ತುಂಬಾ ಖುಷಿ ಆಯ್ತು ನಿಮ್ಗೆ.
0: ಧನ್ಯವಾದಗಳು.
2: ಓಕೆ, ಓಕೆ, ಧನ್ಯವಾದಗಳು. ಓಕೆ, ಒಂದು ಕವಿತೆ ಹೇಳೋದಾದ್ರೆ ಯಾವ ಕವಿತೆ ಹೇಳ್ತೀರಿ?
0: ಗುರುವಿನ ಬಗ್ಗೆ.
2: ಗುರುವಿನ ಬಗ್ಗೆ ಹೇಳಿ.
0: ಗುರುವಿಲ್ಲದೆ ಬದುಕಿಲ್ಲ, ಗುರುವಿಲ್ಲದೆ ನಾವಿಲ್ಲ. ಗುರುವೇ ನೀನೇ ಶಕ್ತಿ, ಗುರುವೇ ನಮಗೆ ಮುಕ್ತಿ. ಓದು ಬರಹ ಕಲಿಸಿ, ಆಟ ಪಾಠದಿನಗಿಸಿ, ದಾರಿ ದೀಪವಾದೆ ನಮಗೆ. ಎಂದು ತೋರಲಿಲ್ಲ ಹಾಗೆ, ತಂದೆ ತಾಯಿ ಜನ್ಮದಾತರು, ಬದುಕಿಗೆ ನೀನೇ ಕಲ್ಪತರು. ಹೃದಯಲ್ಲಿ ಪ್ರೀತಿ ಬಿತ್ತೆ, ಬೆಳೆದೆ ಒಳಗೆ ನೂರು ಶಕ್ತಿ. ನೂರು ಜನ್ಮದಲ್ಲೇ ನೀನೇ ಕಾಣದೆಂದು ಮನದಿ ಬೇನೆ. ಬದುಕಿನಲ್ಲಿ ಪ್ರೀತಿ ನೋನೆ, ಸದಾ ಇರಲಿ ನಿನ್ನ ಬೋಧನೆ. ಗುರುವಿಗೊಂದು ನನ್ನ ನಮನ, ತೀರದೆಂದು ನಿನ್ನ ಋಣ. ಶಾಲೆ ಸ್ನೇಹ ಪ್ರೀತಿ ಬಯಕೆ, ಗುರುವಿಲ್ ನಿನಗೆ ನಮ್ಮ ಹರಕೆ.
2: ಗುರುವಿನ ಬಗ್ಗೆ ಬಹಳ ಒಂದು ಚೆನ್ನಾಗಿ ಕವಿತೆಯನ್ನು ಬರೆದಿದೆಯಾ? ಸರಿ, ಹಾಗೆ ಮನೆಯಲ್ಲಿ ಯಾವುದರಲ್ಲ ಬ್ಯುಸಿ ಆಗಿರ್ತಿ? ಯಾವುದು
0: ಬ್ಯುಸಿ? ಪ್ಲೇಯಿಂಗ್.
2: ಪ್ಲೇಯಿಂಗ್. ಮನೆ ಒಳಗೆ ಆಡ್ತೀರಾ ಅಲ್ವಾ ಅಂಗಳದಲ್ಲಿಯಾ? ಏನು
0: ಎರಡು ಕಡೆ ಸಹ.
2: ಏನು ಪರಿಸರದ ಬಗ್ಗೆ, ಏನು ಮರಗಿಡಗಳ ಬಗ್ಗೆ ಪ್ರೀತಿ ಇದೆಯಾ? ಏನಾದರೂ, ಏನೆಲ್ಲ ಮರ ಇದೆ ನಿಮ್ಮ ಮನೆಯಲ್ಲಿ?
0: ಅಡಿಕೆ ಮರ, ತೆಂಗಿನ ಮರ.
2: ಕೃಷಿ ಮಾಡ್ತಾ ಇದ್ದೀರಾ?
0: ಹೌದು. ಮತ್ತೆ ಗೇರು ಹಣ್ಣಿನ ಮರ, ಹಲಸಿನ ಮರ, ಮತ್ತೆ ಮಾವಿನ ಮರ, ಮತ್ತೆ ಹಲವಾರು ಮರ ಇರ್ತದೆ.
2: ಹಣ್ಣುಗಳಲ್ಲಿ ಯಾವ ಹಣ್ಣು ತುಂಬಾ ಇಷ್ಟ?
0: ಮಾವಿನ ಹಣ್ಣು.
2: ಮಾವಿನ ಹಣ್ಣೇ ಜಾಸ್ತಿ ತಿಂತ ಇದ್ದೀರಾ? ಅಲ್ಲ, ಮಾರ್ಕೆಟ್ ಅಲ್ಲಿ ಇರುವಂತ ಹಣ್ಣುಗಳು?
0: ಅಲ್ಲ, ಮರದಿಂದ.
2: ಮರದೇ ಮಾತ್ರ? ಅಲ್ಲ, ಬೇರೆ ಈಗ ಮಾರ್ಕೆಟ್ ಇಂದ ಯಾವುದು ತರೋದಿಲ್ವಾ ಹಣ್ಣು ನಿಮಗೆ?
0: ಅದು
2: ಬಹಳ ಕಡಿಮೆ, ಮಾವಿನ ಹಣ್ಣೇ ಜಾಸ್ತಿ. ಓಕೆ, ಓಕೆ. ಯಾವ ಕಲರ್ ಇಷ್ಟ ನಿಮಗೆ?
0: ನನಗೆ ಬ್ಲೂ ಕಲರ್ ಇಷ್ಟ.
2: ಬ್ಲೂ ಕಲರ್. ಇವತ್ತು ಕೂಡ ಬ್ಲೂ ಕಲರ್ ಏನು ಶರ್ಟ್ ಹಾಕ್ಕೊಂಡು ಬಂದಿದೆ. ಓಕೆ, ಹಾಗೆ ಒಂದು ಪ್ಲೇಸಿಗೆ ಹೋಗ್ಬೇಕಂತ ಇದ್ದೀರ, ಯಾವ ಪ್ಲೇಸಿಗೆ ಹೋಗಬೇಕು, ಯಾವ ಜಾಗ ನೋಡ್ಬೇಕಂತ ಕನಸಿದೆ?
0: ನನಗೆ
2: ಇಲ್ಲ, ಇಲ್ಲಿ ಮನೆಯಲ್ಲಿ ಇರಬೇಕು, ಇಲ್ಲ ಶಾಲೆಯಲ್ಲಿ ಇರಬೇಕು, ಶಾಲೆ ಬಿಟ್ಟು ಮನೆ, ಮನೆ ಬಿಟ್ಟು ಶಾಲೆ ಅಷ್ಟೇ.
0: ಅಲ್ಲ ನನಗೆ ಹೀಗೆ ಕೆಲವು ಈಜಿಪ್ಟ್ ಮತ್ತು ಐಫಿಲ್ ಟವರ್.
2: ಓ, ಐಫಿಲ್ ಟವರ್ ನೋಡಬೇಕಂತ ಆಸೆ ಇದೆ. ಸರಿ, ಹಾಗೆ ಶಾಲೆಯಲ್ಲಿ ನೀವು ಸ್ಪೋರ್ಟ್ಸಲ್ಲೆಲ್ಲ ಭಾಗವಹಿಸ್ತೀರಾ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತೀರಾ?
0: ಹೌದು.
2: ಬಹುಮಾನ ಸಿಕ್ಕಿದೆ ಇತ್ತೀಚೆಗೆ, ಏನೋ ಒಂದು ಪ್ರಶಸ್ತಿ ಸಿಕ್ಕಿತ್ತು, ಅದ್ರ ಬಗ್ಗೆ ಹೇಳಿ. ಎಲ್ಲಿ, ಹೇಗೆ ಎಲ್ಲಿ ಪ್ರಶಸ್ತಿ?
0: ನನಗೆ ಲಿಟಲ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಸಿಕ್ಕಿದೆ.
2: ಲಿಟಲ್ ಸ್ಟಾರ್ ಆಫ್ ಕರ್ನಾಟಕ
0: ಮೈಸೂರಲ್ಲಿ
2: ಇತ್ತೀಚೆಗೆ ಸಿಕ್ಕಿದೆ.
0: ಹೌದು, ಅದು ಬಂದು ಇವರಿಂದ, ಕಾವ್ಯಶ್ರೀ
2: ಚಾರಿಟೇಬಲ್.
0: ಚಾರಿಟೇಬಲ್,
2: ಓಕೆ ಓಕೆ.
0: ಟ್ರಸ್ಟ್,
2: ಟ್ರಸ್ಟಿಂದ ನಿಮಗೆ ಈ ಪ್ರಶಸ್ತಿ ಸಿಕ್ಕಿತ್ತು. ಡ್ಯಾನ್ಸ್ ಎಲ್ಲ ಮಾಡ್ತಾ ಇದೆ?
0: ಹೌದು.
2: ಹೌದಲ್ಲ, ಯಾವ ಡ್ಯಾನ್ಸರ್ ಇಷ್ಟ, ಯಾರು ಡ್ಯಾನ್ಸಿಂಗ್ನಲ್ಲಿ ಯಾರು ನಿಮಗೆ ಫೇವರಿಟ್?
0: ಮೈಕಲ್ ಜಾಕ್ಸನ್.
2: ಮೈಕಲ್ ಜಾಕ್ಸನ್ ಅಂತರ ಮಾಡ್ತೀರಾ?
0: ಇಲ್ಲ.
2: ಅಲ್ಲ, ಯಾವೆಲ್ಲ ಸ್ಟೇಜ್ ಶೋ ಕೊಟ್ಟಿದ್ದೀರಿ ಜಾಸ್ತಿ? ಇಲ್ಲಿಲ್ಲ
0: ಜಾಸ್ತಿ, ಮಂಗಳೂರು, ಉಡುಪಿ, ಕಾರ್ಕಳ, ಬೆಳವಾಯಿ, ಮತ್ತು ಕೇರಳ, ಮತ್ತು ಮಾರೂರು, ಉಪ್ಪಿನಂಗಡಿ, ಪುತ್ತೂರು, ಉಜಿರೆ, ಕಿನ್ನಿಕೋಲಿ.
2: ಓಕೆ, ಎಲ್ಲ ಪ್ಲೇಸಿಗೆ ಹೋಗಿದ್ದೀರ? ಓಕೆ. ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಇದ್ದೀರಾ?
0: ಹೌದು.
2: ನಮ್ಮ ಈ ಕಾರ್ಯಕ್ರಮಕ್ಕೆಲ್ಲ ಜಾಸ್ತಿ ವಾಯ್ಸ್ ಆಫ್ ಆರಾಧನದ ಪ್ರತಿಭೆಗಳೇ ಬರ್ತಾ ಇದ್ದಾರೆ. ಏನು ಹೇಳ್ತೀರಾ ವಾಯ್ಸ್ ಆಫ್ ಆರಾಧನಾ ಈ ತಂಡದ?
0: ವಾಯ್ಸ್ ಆಫ್ ಆರಾಧನಾದ ಮುಖ್ಯಸ್ಥೆ ಪದ್ಮಶ್ರೀ ಮೇಡಮ್, ಇವರು ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಅದರಲ್ಲಿ ಎಲ್ಲ ಕಲಾ ಪೋಷಕರು, ದೀನ್ರಾಜ್ ಸರ್, ಬಸವರಾಜ್ ಸರ್, ಮತ್ತು ಅಭಿಷೇಕ್ ಶೆಟ್ಟಿ ಐಕಲ, ಮತ್ತು ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾರೆ. ಅವರಿಂದ ನಮಗೆ ತುಂಬ ವೇದಿಕೆಗಳು ಸಿಕ್ಕಿದೆ. ಇಲ್ಲಿಗೆ ಬರುವುದಕ್ಕೆ ಕೂಡ ಮೂಲ ಕಾರಣ ವಾಯ್ಸ್ ಆಫ್ ಆರಾಧನಾ ಅಂತ ಹೇಳ್ತೀನಿ.
2: ಓಕೆ, ಅವರಿಗೆ ಒಂದು
0: ಧನ್ಯವಾದಗಳು,
2: ಒಂದು ಬಿಗ್ ಥ್ಯಾಂಕ್ಸ್ ಅಲ್ವಾ? ಓಕೆ. ಕಾರ್ಯಕ್ರಮದ ಸಮಯ ಕೂಡ ಆಗ್ತಾ ಬರ್ತಾ ಇದೆ. ಒಂದು ಹಾಡು ಹಾಡೋದಂದ್ರೆ ಯಾವ ಹಾಡು ಹಾಡ್ತೀರಿ? ಭಜನೆ ಹಾಡ್ತೀರಾ?
0: ತುಳುವನಾಡ ಧರ್ಮ ತುಡರ್ ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕನ್ನು ಸತ್ಯ ಕೈಯಜ್ಜ ತುಳುವನಾಡ ಧರ್ಮ ತುಡರ್ ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕನ್ನು ಸತ್ಯ ಕರಿಯಜ್ಜ ಕೊರಗತನಿಯಾ.

0: Devere vol pudarati swami ajjagu. Tuluvanada dharma tudaru daiva koragajja. Panchavarnada manna kannu satyakari ajjja. Koragataniya, koragataniya. Banadevere vol pudarati swami ajjagu. Banadevere vol pudarati swami ajjagu.
1: ಕೊರಗಜ್ಜನ ಬಗ್ಗೆ ಒಂದು ಹಾಡನ್ನು ಹಾಡಿದ್ರೆ
0: ಹೌದು
1: ಅದು ಕೊರಗಜ್ಜ ಅಂದರೆ ತುಂಬ ಇಷ್ಟ
0: ಹೌದು
1: ಅಲ್ವಾ? ಏನೆಲ್ಲ ಯಾವೆಲ್ಲ ಸಮಯದಲ್ಲಿ ಕೊರಗಜ್ಜ ನಿನಗೆ ಸಹಾಯ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ? ಪರೀಕ್ಷೆಯ ಸಮಯದಲ್ಲಿ ಯಾವಾಗೆಲ್ಲ ಬಿಟ್ಕೊಳ್ತೀಯ?
0: ಪರೀಕ್ಷೆ ಸಮಯದಲ್ಲಿ ಮತ್ತೆ ಹೀಗೆ ಭಯ ಆದಾಗ
1: ಭಯ ಆದಾಗ ಅಂದರೆ ಭಯ ಆದಾಗ ಎಂತ ಕಾಡಿಗೆಲ್ಲ ಹೋಗಿದೆಯಾ?
0: ಇಲ್ಲ,
1: ಮತ್ತೆ
0: ಮಲಗುವಾಗ
1: ಮಲಗುವಾಗ ಭಯ ಆಗುತ್ತಾ? ಯಾಕೆ?
0: ಲೈಟ್ ತೆಗೆಯುವಾಗ
1: ಲೈಟ್ ತೆಗೆಯುವಾಗ, ಲೈಟ್ ಆಫ್ ಮಾಡುವಾಗ ಕೊರಗಜ್ಜ ಅಂತ ಹೇಳ್ತೀರಿ ಅಲ್ವಾ? ಓಕೆ, ಆಗ ಭಯ ಎಲ್ಲ ಹೊರಟೋಗುತ್ತೆ. ಓಕೆ, ಹಾಡು ಹಾಡ್ತಾ ಇರ್ತೀರಾ ಅವಾಗ?
0: ಇಲ್ಲ
1: ಅಲ್ಲ,
0: ಪ್ರೇಯರ್ ಮಾಡಿ ಮಲಗ್ತೀನಿ.
1: ಓಕೆ, ಓಕೆ. ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದೆಯಾ?
0: ಹೌದು.
1: ಏನು ಹೇಳ್ತೀಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು?
0: ರೇಡಿಯೋ ಸಾರಂಗಕ್ಕೆ ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ತಂಡದ ವಾಯ್ಸ್ ಆಫ್ ಆರಾಧನಾ ಮುಖ್ಯಸ್ಥೆ ಪದ್ಮಶ್ರೀ ಮೇಡಮ್ ಇವರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಅದೇ ರೀತಿ ರೇಡಿಯೋ ಸಾರಂಗ್ 107.8 FM ಅವಕಾಶ ಕೊಟ್ಟದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.
1: ತುಂಬ ಚೆನ್ನಾಗಿ ಹೇಳಿದೆ, ಥ್ಯಾಂಕ್ಸ್. ಈಗ ಈ ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಹೇಗೆ ಮುಗಿಸುವ ಹೇಳ್ತೀಯ? ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಅಂತ ಹೇಳ್ತೀಯ? ಓಕೆ, ಯಶ್ವಿತ್ ಭಾಳ ಚೆನ್ನಾಗಿ ಮಾತಾಡಿದೀಯಾ, ಒಂದಷ್ಟು ಕವಿತೆ ಹೇಳಿದೀಯಾ.
0: ಧನ್ಯವಾದ.
1: ಕತೆ ಎಲ್ಲ ಬರೀಲಿಕ್ಕೆ ಗೊತ್ತಿದೆ? ಇಲ್ಲ, ಕವಿತೆ ಮಾತ್ರ.
0: ಇಲ್ಲ, ಕತೆ ಬರಿತೀನಿ.
1: ಬರಿತಿದೆ, ಕತೆ ಕೇಳಬೇಕಿತ್ತು ನನಗೆ, ಪರವಾಗಿಲ್ಲ. ಒಳ್ಳೆ ಡ್ಯಾನ್ಸಲ್ಲೆಲ್ಲ ಒಳ್ಳೆ ಮೈಕಲ್ ಜಾಕ್ಸನ್ ಆಗಿ ಆಗಬೇಕಂತ ಮನಸ್ಸಿದೆ. ಆಗಲಿ, ಮುಂದೆ ಡ್ಯಾನ್ಸೆಲ್ಲ ಚೆನ್ನಾಗಿ, ಒಳ್ಳೆ ಡ್ಯಾನ್ಸರ್ ಆಗು. ಹಾಗೆ ಕವಿತೆಯನ್ನು ಕೂಡ ಚೆನ್ನಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡು. ಹಾಗೆ ಹಾಡೋದಕ್ಕೂ ಕೂಡ, ಹಾಡೋದನ್ನು ಕೂಡ ಸ್ವಲ್ಪ ಇನ್ನಷ್ಟು ಇಂಪ್ರೂವ್ ಮಾಡಿಕೊಂಡು ಹಾಡಲಿಕ್ಕೆ ಯಾರಾದರೂ ಇಂಥೆಲ್ಲ ಒಳ್ಳೆ ಅವಕಾಶ ಸಿಕ್ಕಿದರೆ. ಈಗ ವಾಯ್ಸ್ ಆಫ್ ಆರಾಧನಾ ತಂಡದವರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ, ಸೊ ಅದರಿಂದ ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡಲಿಕ್ಕೆ ಹೇಗೋ ನಿಮ್ಮ ತಾಯಿ ಸಪೋರ್ಟ್ ಮಾಡ್ತಾಯಿದ್ದಾರೆ, ಮನೆಯವ್ರದ್ದೆಲ್ಲ ಸಪೋರ್ಟ್ ಇದೆ. ನಿಮ್ಮ ಕತಾರ್ನಿಂದ ಮತ್ತು ಎಲ್ಲಿಂದೆಲ್ಲ ಕರೆ ಬಂತಲ್ಲ, ಸೊ ಮುಂಬೈಯಿಂದ ಎಲ್ಲ. ಓಕೆ, ಅವರೆಲ್ಲ ಸಪೋರ್ಟ್ ಇದ್ದಾರೆ. ಯಾವುದಕ್ಕೂ ಮುಂದೆ ಹೋಗು. ಓಕೆ, ನಿನಗೆ ನಿನ್ನ ಜೀವನದಲ್ಲಿ ಯಶಸ್ಸು ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಲ್ಲ. ಆಲ್ ದಿ ಬೆಸ್ಟ್.

0: ಶಾಂತ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ರಾತ್ರಿಯಾಗುತ್ತಲೇ ಮಾರುತಿ ತನ್ನ ಬಾಲವನ್ನು ಸುತ್ತಿ ಇಡುತ್ತಿದ್ದರು. ಮತ್ತ ಬಾಲದ ಒಳಗೆ ರಾಮ ಮತ್ತು ಲಕ್ಷ್ಮಣ ಮಲಗುತ್ತಿದ್ದರು. ಒಂದು ದಿನ ಹೀಗಾಯಿತು ಅಂದರೆ ಮಾರುತಿ ತನ್ನ ಬಾಲವನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಕೆಳಗೆ ನೆಲದಲ್ಲಿ ತೂತು ಮಾಡಿ ರಾಕ್ಷಸರು ರಾಮ ಮತ್ತು ಲಕ್ಷ್ಮಣನ ಅಪಹರಣ ಮಾಡಿದ್ರು. ಬೆಳಗಾಯಿತು, ರಾಮ ಲಕ್ಷ್ಮಣರು ಎಲ್ಲೂ ಕಾಣಿಸುತ್ತಿರಲಿಲ್ಲ. ಎಲ್ಲರಿಗೂ ಚಿಂತೆಯಾಯಿತು. ಆದರೆ ಮಾರುತಿ ಬರೀ ಚಿಂತಿಸುತ್ತಾ ಕೂಡಲಿಲ್ಲ. ಅವರು ಜಯ ಜಯ ರಘುವೀರ ಸಮರ್ಥ ಅನ್ನುತ್ತಾ ಎಲ್ಲಿ ತೂತಿತ್ತೋ ಅಲ್ಲಿಂದ ಕೆಳಗಿಳಿದರು. ಎಷ್ಟೇ ಪ್ರಯತ್ನಿಸಿದರೂ ಭೂಮಾರ್ಗದ ಅಂತ್ಯ ಬರುತ್ತಾನೇ ಇರಲಿಲ್ಲ. ಅದು ಪಾತಾಳದ ಭೂಮಾರ್ಗವಾಗಿತ್ತು. ಬಹಳ ದೊಡ್ಡದಿತ್ತು. ಉದ್ದವಾದ ಅಂಧಕಾರದ ಮಾರ್ಗವದು. ಆ ಭೂಮಾರ್ಗದಲ್ಲಿ ಸಮುದ್ರವೂ ಇತ್ತು. ಆ ಸಮುದ್ರದಲ್ಲಿ ಒಂದು ಮೊಸಳೆಯೂ ಇತ್ತು. ಆ ಮೊಸಳೆ ಮಾರುತಿಗೆ ಏನಂದಿತು ಗೊತ್ತೇ? ಅದಂದಿತು, ರಾಕ್ಷಸ ರಾಮ ಲಕ್ಷ್ಮಣರನ್ನು ಕೊಂಡೋಯ್ತು, ನಾನು ತೋರಿಸುತ್ತೇನೆ ಆ ದಾರಿಯನ್ನ. ಮಾರುತಿ ಮೊಸಳೆಯ ಬೆನ್ನ ಮೇಲೆ ಕೂತು ಪಾತಾಳದ ನಗರಕ್ಕೆ ತಲುಪಿದರು. ಆ ನಗರದಲ್ಲಿ ಅಹಿ ಮತ್ತು ಮಹಿ ಎಂಬ ಹೆಸರಿನ ಇಬ್ಬರು ಸಹೋದರರ ರಾಜ್ಯವಿತ್ತು. ಅವರು ದೇವಿಯ ಭಕ್ತರಾಗಿದ್ದರು. ದೇವಿಯನ್ನು ಒಲಿಸಲು ಅವರಿಗೆ ಬಲಿ ಕೊಡಲು ಮನುಷ್ಯರ ಅವಶ್ಯಕತೆ ಇತ್ತು. ಆದ್ದರಿಂದ ಅವರು ದೇವಿಯೆದುರು ರಾಮ ಮತ್ತು ಲಕ್ಷ್ಮಣರ ಬಲಿ ಕೊಡುವರಿದ್ದರು. ನಗರಕ್ಕೆ ಬಂದ ಮಾರುತಿ ನೇರವಾಗಿ ದೇವಿಯ ಮಂದಿರಕ್ಕೆ ಬಂದರು. ದೇವಿಯ ಮಂದಿರ ತುಂಬಾ ವಿಶಾಲವಾಗಿತ್ತು. ಮೊದಲು ಒಂದು ದೊಡ್ಡ ಅಂಗಳ, ನಂತರ ಸಭಾಮಂಟಪ, ನಂತರ ಗರ್ಭಸ್ಥಾನವಿತ್ತು. ಮಾರುತಿ ಏನು ಮಾಡಿದರು ಗೊತ್ತೇ? ಅವರು ನೇರವಾಗಿ ದೇವಿಯ ಸ್ಥಾನವಾದ ಗರ್ಭಸ್ಥಾನದಲ್ಲಿ ಹೋಗಿ ಕೂತರು ಮತ್ತು ಒಳಗೆ ಹೋಗಿ ಗರ್ಭಸ್ಥಾನದ ಬಾಗಿಲನ್ನು ಮುಚ್ಚಿಕೊಂಡರು. ಸ್ವಲ್ಪ ಸಮಯದಲ್ಲಿ ಬಲಿಯ ಮೆರವಣಿಗೆ ಹೊರಟಿತು. ರಾಮ ಲಕ್ಷ್ಮಣರ ಕುತ್ತಿಗೆಯಲ್ಲಿ ಕೆಂಪು ಹೂವಿನ ಹಾರವಿತ್ತು, ಹಣೆಯಲ್ಲಿ ಸಿಂಧೂರವಿತ್ತು. ರಾಕ್ಷಸರು ಮೈ ಮರೆತು ಕುಣಿಯುತ್ತಿದ್ದರು. ಕೆಲವರು ಕೊಂಬು ಊದುತ್ತಿದ್ದರು, ಕೆಲವರು ಡೋಲು ಬಡಿಯುತ್ತಿದ್ದರು. ನಾಲ್ಕೆಡೆಯಲ್ಲೂ ಗುಲ್ಲೇ ಗುಲ್ಲು. ದೊಡ್ಡ ದೊಡ್ಡ ಬಟ್ಟಲಲ್ಲಿ ಲಾಡು, ಅಕ್ಕಿ, ಬರ್ಫಿ, ತೆಂಗಿನಕಾಯಿ ದೇವಿಗಾಗಿ ಹೋಗುತ್ತಿತ್ತು. ಜೊತೆಗೆ ಹಾಲು ಕೋವೂ ಇತ್ತು. ಕೆಲವರು ತುಪ್ಪ ಮತ್ತು ಜೇನಿನ ಮಿಠಾಯಿಯನ್ನು ತಂದಿದ್ದರು. ಕೊನೆಗೆ ಆ ಮೆರವಣಿಗೆ ಅದೇ ಅಂಗಳಕ್ಕೆ ಬಂದು ನಿಂತಿತು. ಅಲ್ಲಿಂದ ಅದು ಸಭಾಮಂಟಪಕ್ಕೆ ಹೋಯಿತು. ರಾಕ್ಷಸರು ದೇವಿಗೆ ಪ್ರಣಾಮ ಮಾಡಿ ಜಯಘೋಷ ಮಾಡಲಾರಂಭಿಸಿದರು. ಹುಚ್ಚರಂತೆ ಕುಣಿದಾಡಿದರು, ಘಂಟಾನಾದ ಮಾಡಿದರು. ಅಷ್ಟರಲ್ಲಿ ಏನಾಯಿತು ಗೊತ್ತೇ? ಗರ್ಭಸ್ಥಾನದಿಂದ ಜೋರಾಗಿ ಸದ್ದು ಕೇಳಿಸಿತು. ಒಮ್ಮೆಲೆ ರಾಕ್ಷಸರ ಕಿರಿಚಾಟ ಬೊಬ್ಬಾಟ ನಿಂತು ಹೋಯಿತು. ಬಾಲಕರೇ, ನಾನು ಪ್ರಸನ್ನನಾಗಿದ್ದೇನೆ. ಇಂದು ನಾನು ಉಗ್ರ ರೂಪ ಧಾರಣೆ ಮಾಡಿದ್ದೇನೆ. ಆದ್ದರಿಂದ ಯಾರೂ ಒಳಗೆ ಬರೋ ಪ್ರಯತ್ನ ಮಾಡಬೇಡಿ. ಮೊದಲು ಕಣ್ಮುಚ್ಚಿಕೊಳ್ಳಿ, ನಂತರ ಬಲಿಯನ್ನು ಕಿಡಕಿಯ ಮೂಲಕ ಒಳಗೆ ಬಿಡಿ. ಅಂತ ಹೇಳಿ ಮಾರುತಿ ಮುಂದೇನಾಗುವುದೋ ಅಂತ ನಿರೀಕ್ಷಿಸಲಾರಂಭಿಸಿದರು. ಮಾರುತಿಯ ಪ್ರಯತ್ನ ಸಫಲವಾಯಿತು. ರಾಕ್ಷಸರಿಗೆ ಒಳಗಿನಿಂದ ದೇವಿಯ ಆದೇಶ ನೀಡಿದಂತಾಯಿತು. ಇನ್ನೇನು, ರಾಕ್ಷಸರು ಸಂತೋಷಗೊಂಡರು. ಆದರೆ ರಾಮ ಲಕ್ಷ್ಮಣರಿಗೆ ತಮ್ಮ ಮಾರುತಿಯ ಸ್ವರದ ಪರಿಚಯವಾಯಿತು. ಅವರಿಗೆ ಅತ್ಯಂತ ಆನಂದವಾಯಿತು. ಮತ್ತೆ ಒಳಗಿನಿಂದ ಧ್ವನಿ ಕೇಳಿಸಿತು. ಬಾಲಕರೇ, ನನ್ನ ನೈವೇದ್ಯ ಎಲ್ಲಿದೆ? ಇದನ್ನು ಕೇಳಿದ ತಕ್ಷಣ ರಾಕ್ಷಸರು ಮೊಸರು, ತುಪ್ಪ, ಜೇನು ಮತ್ತು ಹಾಲಿನ ಪದಾರ್ಥಗಳನ್ನು ಒಳಗೆ ಹಾಕಲು ಆರಂಭಿಸಿದರು. ಮತ್ತು ರಾಕ್ಷಸರು ಪ್ರಸಾದ ಹೊರಗೆ ಬರುತ್ತೋ ಇಲ್ವೋ ಅನ್ನೋದನ್ನು ನೋಡಲಾರಂಭಿಸಿದರು. ಆದರೆ ಪ್ರಸಾದ ಹೊರಗೆ ಬರಲೇ ಇಲ್ಲ. ರಾಕ್ಷಸರಂದ್ರು ಅರೆ ಇದು ದೊಡ್ಡ ಚಮತ್ಕಾರವಾಯಿತು. ಯಾಕೆಂದರೆ ಲಾಡು ಪೇಡ ಅನ್ನ ಹೊರಬರಲೇಬೇಕಿತ್ತಲ್ಲ, ಆದರೆ ಎಲ್ಲವನ್ನು ದೇವಿ ಅಂದರೆ ಮಾರುತಿ ತಿಂದು ಬಿಡ್ತಿದ್ರು. ನಂತರ ದೇವಿ ಅಂದರೆ ಮಾರುತಿ ಅಂದ್ರು, ಬಾಲಕರೇ ಒಳಗೆ ಬನ್ನಿ ಮತ್ತು ಬಾಗಿಲು ಮುಚ್ಚಿ ಕಣ್ಣು ಮುಚ್ಚಿಕೊಳ್ಳಿ. ರಾಕ್ಷಸರು ಹೀಗೆ ಮಾಡಿದ್ರು. ಅರೆರೆ, ಒಳಗೆ ಹೋದ ಅಹಿ ಹೊರಗೆ ಬರಲೇ ಇಲ್ಲ. ಮಾರುತಿ ಅವನ ವಧೆ ಮಾಡಿದ್ದರು. ತುಂಬಾ ಸಮಯ ಕಳೆಯಿತು. ಪ್ರಸಾದವೂ ಹೊರಬರಲಿಲ್ಲ, ಒಳಗೆ ಹೋದವನು ಹೊರಗೆ ಬರಲಿಲ್ಲ. ಇದರಿಂದ ಮಹಿಗೆ ಸಂದೇಹ ಬಂತು. ಅವನೇನು ಮಾಡಿದ ಗೊತ್ತಾ? ಗರ್ಭಸ್ಥಾನಕ್ಕೆ ಜೋರಾಗಿ ಒದ್ದು ಬಾಗಿಲು ಮುರಿದು ಬಿಟ್ಟ. ಅವನು ಏನ್ ನೋಡಿದ ಗೊತ್ತಾ? ಎದುರಿಗೆ ಮಾರುತಿ ಮನದಲ್ಲೇ ಮುಗುಳು ನಗುತ್ತಿದ್ರು. ಇದರಿಂದ ಮಹಿಗೆ ತುಂಬಾ ಸಿಟ್ಟು ಬಂತು. ಅವನು ನೇರವಾಗಿ ಮಾರುತಿಯೊಂದಿಗೆ ಜಗಳಕ್ಕೆ ನಿಂತ. ಈಗ ನಡೆದ ವಿಷಯ ಅನ್ಯ ರಾಕ್ಷಸರಿಗೆ ತಿಳಿಯಿತು. ರಾಮ ಲಕ್ಷ್ಮಣ ಮಾರುತಿ ಒಂದೆಡೆ, ಇನ್ನೊಂದೆಡೆ ಎಲ್ಲ ರಾಕ್ಷಸರು.

ಎರಡೂ ಪಕ್ಕದಲ್ಲಿ ಜಗಳವಾಯಿತು. ಈ ಜಗಳ ಸ್ವಲ್ಪ ಭಿನ್ನವಾಗಿತ್ತು. ಮಾರುತಿ ಮಹಿಯನ್ನು ಕೊಂದಾಕ್ಷಣ ಅವನು ಮತ್ತೆ ಜೀವಂತವಾಗುತ್ತಿದ್ದ. ಏನೋ ಆಗದಂತೆ ಮಹಿ ಮತ್ತೆ ಜಗಳವಾಡುತ್ತಿದ್ದ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಬಾರಿಯಾಯಿತು. ಮಾರುತಿಗೆ ಇದೇನೆಂದು ಅರ್ಥವೇ ಆಗಲಿಲ್ಲ. ಅವರು ಮಹಿಯ ಪತ್ನಿಯ ಸಹಾಯವನ್ನು ಪಡೆಯಲು ನಿಶ್ಚಯಿಸಿದರು. ಮಹಿಯ ಪತ್ನಿಯ ಹೆಸರು ಚಂದ್ರಸೇನ. ಮಾರುತಿ ಈ ವಿಷಯವನ್ನು ಚಂದ್ರಸೇನಳಿಗೆ ತಿಳಿಸಿದರು. ಅವಳೆಂದಳು, ಹೀಗೆ ಯಾಕೆ ಆಗುತ್ತೆ ಅಂತ ನನಗೆ ಗೊತ್ತಿದೆ, ಆದರೆ ಒಮ್ಮೆ ರಾಮನನ್ನು ನನ್ನ ಮನೆಗೆ ಕರೆತನ್ನಿ. ಮಾರುತಿ ಎಂದ್ರು, ಇಷ್ಟೇ ತಾನೇ, ನನಗೆ ನಿನ್ನ ಷರತ್ತು ಒಪ್ಪಿಗೆ ಇದೆ. ನಂತರ ಆಕೆ ಮಹಿಯ ರಹಸ್ಯ ತಿಳಿಸಿದಳು.

0: ಇದನ್ನು ಕಂಡ ಎಲ್ಲಾ ದುಂಬಿಗಳು ಮಾರುತಿಯ ಚರಣಕ್ಕೆರಗಿ ದಯೆಯ ಭಿಕ್ಷೆ ಕೇಳಿದವು. ಅವು ಮಾರುತಿಯ ಶರಣಕ್ಕೆ ಬಂದವು. ಮತ್ತೆ ಹೇಳಿದವು, ಬಲಶಾಲಿ ಇಷ್ಟು ಕಠೋರನಾಗಬೇಡ. ಇನ್ನು ನಾವು ಮಹಿಯನ್ನು ಜೀವಂತಗೊಳಿಸುವುದಿಲ್ಲ. ನಮಗೆ ಇನ್ಯಾವುದಾದರೂ ಸೇವೆಯ ಅವಕಾಶ ನೀಡಿ. ಮಾರುತಿ ಎಂದರು, ನೀವೆಲ್ಲ ಇಲ್ಲಿಂದ ಚಂದ್ರಸೇನೆಯ ಬಳಿ ಹೋಗಿ. ಅಲ್ಲಿ ಒಂದು ದೊಡ್ಡ ಮಂಚವಿದೆ, ಅದನ್ನು ಒಳಗಿನಿಂದ ಕೊರೆಯಲಾರಂಭಿಸಿ. ಹೋಗಿ. ಸದ್ದಿಲ್ಲದೆ ದುಂಬಿಗಳು ತಮ್ಮ ಕಾರ್ಯದಲ್ಲಿ ತೊಡಗಿದವು. ಮರುದಿನವೂ ಘೋರ ಯುದ್ಧವಾಯಿತು. ಅದರಲ್ಲಿ ಮಹಿಯ ಮೃತ್ಯುವಾಯಿತು. ಅವನು ಮತ್ತೆ ಜೀವಂತವಾಗಲೇ ಇಲ್ಲ. ಪರಿಣಾಮವಾಗಿ ರಾಮನ ವಿಜಯವಾಯಿತು. ನಿಶ್ಚಯಿಸಿದಂತೆ ರಾಮ ಚಂದ್ರಸೇನೆಯ ಮಹಲಿಗೆ ಆಗಮಿಸಿದರು. ಮತ್ತ ಶೃಂಗರಿಸಿದ ಮಂಚದಲ್ಲಿ ಕೂತರು. ಹಾಗೇನಾಯ್ತು ಗೊತ್ತೇ? ಆ ಮಂಚ ಕಡ್ಕಡ್ ಅಂತ ತುಂಡಾಯಿತು. ರಾಮ ಕೂಡಲೇ ಅಲ್ಲಿಂದ ಹೊರಟರು. ಚಂದ್ರಸೇನಳಿಗೆ ತುಂಬಾ ಬೇಸರವಾಯಿತು. ಆದರೆ ಏನು ಪ್ರಯೋಜನ? ನಂತರ ರಾಮ ಲಕ್ಷ್ಮಣ ಮಾರುತಿ ತಮ್ಮ ದಾರಿ ಹಿಡಿದು ಲಂಕೆಗೆ ಹೋದರು. ರಾಮ ಲಕ್ಷ್ಮಣರನ್ನು ಪ್ರತ್ಯಕ್ಷ ಕಂಡು ನಾಲ್ಕೂ ದಿಕ್ಕಿನಲ್ಲಿ ಉತ್ಸವದ ವಾತಾವರಣ ನಿರ್ಮಾಣವಾಯಿತು. ಎಲ್ಲರಿಗೂ ತುಂಬಾ ಆನಂದವಾಯಿತು. ಮಾರುತಿಯ ಪರಾಕ್ರಮವನ್ನು ರಾಮನು ಎಲ್ಲರಿಗೆ ತಿಳಿಸಿದಾಕ್ಷಣ ವಾನರ ಸೇನೆ ಮಾರುತಿಯನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಮಾರುತಿಗೆ ಜಯ ಜಯಕಾರ ಮಾಡಿತು. ಮಾರುತಿಯನ್ನು ಹೊಗಳಿ ಸನ್ಮಾನ ಮಾಡಿತು.
1: ಏನಿದು, ಯಾವಾಗ ನೋಡಿದ್ರು ಆಟ ಆಟ ಅಂತ. ಪಾಠ ಗೀಟ ಏನು ಓದ್ಕೊಳಕ್ ಇಲ್ವಾ? ಹೇಳಿದ ಮಾತ್ ಕೇಳಿಲ್ಲ ಅಂದ್ರೆ ಟಿವಿ

ಮಥುರಾ ನಗರದ ಆಕಾಶ ಪ್ರಕಾಶಮಾನವಾಗಿತ್ತು. ಆ ರಮ್ಯವಾದ ಸಂಧ್ಯಾಕಾಲದಲ್ಲಿ ಮಹಲುಗಳು ಮತ್ತು ಮನೆಗಳು ದೀಪಗಳ ಪ್ರಕಾಶದಿಂದ ಉಜ್ವಲವಾಗಿದ್ದವು. ತೋರಣಗಳಿಂದ ಮನೆಗಳನ್ನು ಅಲಂಕರಿಸಲಾಗಿತ್ತು. ಮಹಲಿನ ಅಂಗಳದಿಂದ ಶ್ರೀಮತಿಯರು ಹಾಗೂ ಕುಮಾರಿಯರು ತಲೆಹೊರಹಾಕಿ ಇಣುಕಿ ನೋಡುತ್ತಿದ್ದರು. ನಗರದ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ನಿಂತು ವಂದಿಸುತ್ತಿದ್ದರು. ಯಾಕೆಂದರೆ ಮುಂದಿನಿಂದ ಬರುವ ರಥದಲ್ಲಿ 4 ಲಕ್ಷಣವಾದ ಅಶ್ವಗಳನ್ನು ಜೋಡಿಸಲಾಗಿತ್ತು. ಮಥುರೆಯ ಯುವರಾಜ ಕಂಸ ಅದರ ಸಾರಥಿಯಾಗಿದ್ದ ಮತ್ತು ರಥದಲ್ಲಿ ಅವನ ನವವಿವಾಹಿತ ಭಗಿನಿ ದೇವಕಿ ಕೂತಿದ್ದಳು. ಅವಳ ಬದಿಯಲ್ಲಿ ಗೋಕುಲದ ಸರಪಂಚರಾದ ನಂದರಾಜರ ಭಾವ ಹಾಗೂ ಯಶೋದೆಯ ಬಂಧು ವಸುದೇವ ಕೂತಿದ್ದರು. ಮಥುರೆಯ ರಾಜ ಉಗ್ರಸೇನರ ಕನ್ಯೆಯ ಈ ವಿವಾಹ ಸಮಾರಂಭವನ್ನು ಪ್ರಜೆಗಳು ದೊಡ್ಡ ಉತ್ಸವದಂತೆ ಆಚರಿಸುತ್ತಿದ್ದರು. ತನ್ನ ಭಗಿನಿಯ ವಿವಾಹ ಸಂದರ್ಭದಲ್ಲಿ ಕಂಸ ಕೂಡ ಬಹಳ ಸಂತುಷ್ಟನಾಗಿದ್ದ. ಆದರೆ ಪ್ರಸನ್ನವಾಗಿದ್ದ ಮುಖ ಮಿಂಚಿನಿಂದಾಗಿ ಚಿಂತಾಗ್ರಸ್ತವಾಗಿತ್ತು. ಆ ಪ್ರಳಯಕಾರಿ ಸದ್ದುಗಳ ನಂತರ ಒಂದು ಆಕಾಶವಾಣಿ ಎಲ್ಲರಿಗೂ ಕೇಳಿಬಂತು. ದೇವಭಕ್ತ ಸಾಧು ಸಂತರಿಗೆ ತೊಂದರೆ ಕೊಟ್ಟ ದುಷ್ಟ ಕಂಸ, ನಿನಗೇನು ಅನಿಸುತ್ತೆ? ನಿನ್ನ ಅತ್ಯಾಚಾರಗಳನ್ನು ಯಾರೂ ತಡೆಯಲಾರರೆ, ಆದರೆ ನಿನ್ನ ಮೃತ್ಯು ನಿನ್ನ ಮನೆಯಲ್ಲೇ ಜನ್ಮ ತಾಳಲಿದೆ. ದೇವಕಿಯ ಪುತ್ರನೇ ನಿನ್ನನ್ನು ಯಮಲೋಕಕ್ಕೆ ಅಟ್ಟಿಸಲಿದ್ದಾನೆ. ನಿನ್ನ ಆಯುಷ್ಯದ ಕಾಲಾವಧಿ ಬೇಗನೆ ಮುಗಿಯಲಿದೆ. ಕಂಸ ಇದನ್ನು ಕೇಳಿದ, ಎಲ್ಲರೂ ಕೇಳಿದರು. ಆಕಾಶವಾಣಿಯು ಆ ಶಾಂತ ವಾತಾವರಣವನ್ನು ಆವರಿಸಿತ್ತು. ಕಂಸ ಕೈಯಲ್ಲಿ ಖಡ್ಗ ಎತ್ತಿ ದೇವತೆಯ ಕಡೆ ಧಾವಿಸಿದ. ತನ್ನ ಭಗಿನಿಯ ಪ್ರಾಣ ತೆಗೆಯಲು ಅವನು ಖಡ್ಗ ಎತ್ತಿದ. ಆಗ ವಸುದೇವ ಹೇಳಿದ, ತಡೆ ಕಂಸ, ಸ್ತ್ರೀ ಹತ್ಯೆ ಘೋರ ಪಾಪ, ನೀನಿದನ್ನು ಮಾಡಬೇಡ. ಕಂಸನ ಖಡ್ಗ ಕೆಳಗೆ ಬಿತ್ತು. ಆದರೆ ದೇವಕಿ ವಸುದೇವರ ಜೊತೆಗೆ ಉಗ್ರಸೇನರನ್ನು ಕೂಡ ಕಾರಾಗೃಹಕ್ಕೆ ತಳ್ಳಲಾಯಿತು. ತನ್ನ ಆಪ್ತರನ್ನು ಬಂಧಿಸಿ ಯುವರಾಜ ಕಂಸ ಈಗ ಮಥುರೆಯ ಮಹಾರಾಜನಾದ. ಇದರಿಂದಾಗಿ ಪ್ರಜೆಗಳ ಮೇಲೆ ಹಾಗೂ ಸಾಧು ಸಂತರ ಮೇಲೆ ಆಗುತ್ತಿದ್ದ ಅತ್ಯಾಚಾರಗಳು ಇನ್ನೂ ಹೆಚ್ಚಿದವು.

ಕೋಡಿಗೆ ಅಪ್ಪಳಿಸಿ ಕೊಂದು ಹಾಕಿದ. ದೇವಕಿಯ ಮಾತು ಗಂಟಲಲ್ಲೇ ಸಿಕ್ಕಿ ಹೊರಬರದಂತಾಯಿತು. ವಸುದೇವ ಮತ್ತು ದೇವಕಿ ಕಿಂಚಿತ್ತೂ ಸದ್ದು ಮಾಡದೆ ಕಣ್ಣೀರು ಹಾಕತೊಡಗಿದರು. ಈ ರೀತಿ ಒಂದರ ಹಿಂದೆ ಇನ್ನೊಂದು ಮಗುವನ್ನು ಕಂಸ ಕೊಂದು ಹಾಕಿದ. ಈಗ ದೇವಕಿ ತನ್ನ ಎಂಟನೇ ಕೂಸಿನ ಪ್ರತೀಕ್ಷೆಯಲ್ಲಿದ್ದಳು. ವದ್ಯಾಷ್ಟಮಿಯ ರಾತ್ರಿ ಹೊರಗೆ ನಿರಂತರವಾಗಿ ಮಳೆ ಸುರಿಯುತ್ತಿತ್ತು. ಕಾರಾಗೃಹದ ಪಹರೆದಾರರು ಮಲಗಿದ್ದರು. ಮಧ್ಯರಾತ್ರಿಯಾಗಿತ್ತು. ದೇವಕಿ ಒಂದು ಸುಂದರ ಮುಗ್ಧವಾದ ಬಾಲಕನಿಗೆ ಜನ್ಮವಿತ್ತಳು. ಅದರ ತೇಜದಿಂದ ಕಾರಾಗೃಹದ ಕರಾಳ ಕೋಠಡಿ ಪ್ರಕಾಶಮಾನವಾಯಿತು.

ಆ ಬಾಲಕನ ಕಣ್ಣಿನಲ್ಲಿ ವಿಲಕ್ಷಣವಾದ ತೇಜವಿತ್ತು, ಹಾಗೆಯೇ ತುಟಿಗಳಲ್ಲಿ ತುಂಟನಗು ಅಡಗಿತ್ತು. ಆ ಬಾಲಕನನ್ನು ನೋಡಿದೊಡನೆ ಇಬ್ಬರ ಕಣ್ಣುಗಳು ತುಂಬಿ ಬಂದವು. ಇಲ್ಲ, ವಾಸುದೇವ ಉಚ್ಚರಿಸಿದ, ಇಲ್ಲ ದೇವಕಿ, ನಾವು ಈ ಮಗುವನ್ನು ಉಳಿಸಬೇಕು, ನಾವು ಈ ಮಗುವನ್ನು ಉಳಿಸಲೇಬೇಕು. ಏನೇ ಆದರೂ ಈ ಮಗು ಜೀವಂತ ಉಳಿಯಬೇಕು. ಹೇ ದೇವರೇ, ಹೇ ಲಕ್ಷ್ಮೀನಾರಾಯಣ, ನೀನೇ ನಮಗೆ ದಾರಿ ತೋರಿಸಿಕೊಡು. ಹೀಗೆ ಅನ್ನುತ್ತ ಇಬ್ಬರೂ ವಿಷ್ಣುವಿಗೆ ಮೊರೆ ಹೋದರು. ಆಗ ಠಣ್ಣ ಅಂತ ಸದ್ದು ಮಾಡಿ ಅವರ ಕೈಗಳನ್ನು ಬಂಧಿಸಿದ ಸರಪಳಿ ಕೆಳಗೆ ಬಿತ್ತು. ಕಾರಾಗ್ರಹದ ಬಾಗಿಲು ತನ್ನಷ್ಟಕ್ಕೆ ತೆರೆಯಿತು. ದೇವಕಿ ಬಾಲಕನ ಕಡೆ ನೋಡಿದಳು. ಅದರ ದೃಷ್ಟಿ ತೆಗೆದು ಪ್ರೀತಿಯಿಂದ ತಬ್ಬಿಕೊಂಡಳು. ವಸುದೇವ ಬಾಲಕನನ್ನು ಎತ್ತಿಕೊಂಡು ಒಮ್ಮೆಲೇ ನಗರದ ಹೊರಗೆ ಹೋಗಲು ತಯಾರಾದ. ಅವನಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಒಂದೇ ಮಾರ್ಗ ಕಾಣುತ್ತಿತ್ತು, ಗೋಕುಲ. ಯಮುನೆಯ ಆ ಕಡೆ ಇರುವ ಅವನ ಸುಂದರವಾದ ಗ್ರಾಮ. ಅವನ ಹೆಜ್ಜೆ ರಭಸದಿಂದ ಬೀಳುತ್ತಿದ್ದವು. ಈಗ ಅವನು ಯಮುನೆಯ ತೀರಕ್ಕೆ ಬಂದು ತಲುಪಿದ್ದ. ಯಮುನಾ ನದಿಯ ತೀರದಲ್ಲಿ ಪೂಜೆಗಾಗಿ ತಯಾರಿಸಿದ ಬಿದಿರಿನ ಬುಟ್ಟಿಗಳು ಅವನಿಗೆ ಕಂಡುಬಂದವು. ಅಲ್ಲಿರುವ ಒಂದು ಬುಟ್ಟಿಯಲ್ಲಿ ಬಾಲಕನನ್ನು ಮೆಲ್ಲನೆ ಇಟ್ಟು ಅದನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡ. ಅಷ್ಟರಲ್ಲಿ ಮಿಂಚಿನ ಪ್ರಕಾಶದಿಂದ ಎರಡೂ ಕಡೆ ನೀರಿನ ಅಲೆಗಳಿಂದ ಕೂಡಿದ ಯಮುನಾ ನದಿ ಕಂಡಿತು. ನೆರೆಯಿಂದ ಉಬ್ಬಿದ ಯಮುನೆಯಲ್ಲಿ ಅವ ಕಾಲಿಟ್ಟ ಮತ್ತು ನೀರಿನಲ್ಲಿ ಈಜುತ್ತಾ ಆ ಕಡೆ ಹೋಗಲಾರಂಭಿಸಿದ. ತನ್ನ ಆರಾಧ್ಯ ದೇವತೆಯನ್ನು ಸ್ಪರ್ಶ ಮಾಡಲು ಯಮುನೆಯ ಆತುರದಿಂದಿದ್ದಳು. ನೀರು ವಸುದೇವನ ಎದೆಯಿಂದ ಮೆಲ್ಲ ಮೆಲ್ಲನೆ ಮೇಲಕ್ಕೇರಿತು ಮತ್ತು ವಸುದೇವನ ಮೂಗಿನ ತನಕ ಬಂದು ನಿಂತಿತು. ತನ್ನ ಭಕ್ತನ ಮನಸ್ಸಿನ ಇಚ್ಛೆಯನ್ನು ತಿಳಿದು ಆ ಬಾಲರೂಪಿ ಭಗವಂತ ತನ್ನ ಬಲಕಾಲನ್ನು ಮೆಲ್ಲನೆ ನೀರಿನಲ್ಲಿ ಹಾಕಿತು. ಯಮುನೆಗೆ ಆ ಪಾದ ಸ್ಪರ್ಶವಾಗುತ್ತಲೇ ನೀರು ತನ್ನಷ್ಟಕ್ಕೇ ಕೆಳಕ್ಕೆ ಇಳಿಯಿತು. ವಸುದೇವ ಈಜುತ್ತಾ ಮುಂದಕ್ಕೆ ಸರಿಯುತ್ತಿದ್ದ. ಆದರೆ ಮಳೆ ನಿಲ್ಲುವ ಲಕ್ಷಣವೇನೂ ಕಾಣುತ್ತಿರಲಿಲ್ಲ. ಅಷ್ಟರಲ್ಲಿ ದೂರದಿಂದ ಒಂದು ನಾಗರ ಹಾವು ಅವನ ಕಡೆಗೆ ಬರುವುದು ಅವನಿಗೆ ಕಂಡಿತು. ವಸುದೇವ ಹೆದರಿದ. ಇನ್ನೂ ವೇಗದಿಂದ ಈಜುತ್ತಾ ಮುಂದೆ ಸಾಗಲಾರಂಭಿಸಿದ. ಹತ್ತಿರ ಬರುತ್ತಲೇ ಆ ನಾಗ ಮನುಷ್ಯವಾಣಿಯಲ್ಲಿ ಮಾತನಾಡಲಾರಂಭಿಸಿದ. ಹೇ ವಸುದೇವ, ನನ್ನಿಂದ ಹೆದರಬೇಡ. ಪ್ರಭು ಶ್ರೀಕೃಷ್ಣನನ್ನು ಮಳೆಯಿಂದ ರಕ್ಷಿಸಲು ನಾನು ಬಂದಿದ್ದೇನೆ. ಆದ್ದರಿಂದ ನೀನು ನಿಶ್ಚಿಂತನಾಗಿ ಗೋಕುಲಕ್ಕೆ ಹೋಗು ಅಂತ ಹೇಳಿ ಆ ನಾಗ ಕೃಷ್ಣನ ಬುಟ್ಟಿಯ ಮೇಲೆ ತನ್ನ ಹೆಡೆಯ ಛತ್ರ ನೀಡಿತು. ನಂತರ ವಸುದೇವನ ಹಿಂದೆ ಹಿಂದೆಯೇ ಗೋಕುಲದ ಕಡೆ ನಡೆಯಿತು. ಆ ಕಡೆಯ ತೀರಕ್ಕೆ ಮುಟ್ಟುತ್ತಲೇ ನಾಗ ಅದೃಶ್ಯವಾಯಿತು ಮತ್ತು ವಸುದೇವ ವೇಗವಾಗಿ ಯಶೋಧೆಯ ಮನೆ ಕಡೆ ತಳ್ಳೆದ. ಇತ್ತ ಯಶೋಧೆ ಕೂಡ ಹೆತ್ತಿದ್ದಳು ಮತ್ತು ನಿದ್ರೆಯಲ್ಲಿದ್ದ ತನ್ನ ಕನ್ಯೆಯ ಕಡೆ ಮಾತೆಯ ಮಮತೆಯ ವಾತ್ಸಲ್ಯದಿಂದ ನೋಡುತ್ತಿದ್ದಳು. ವಸುದೇವ ಸಹಜವಾಗಿ ಮನೆಯೊಳಗೆ ಸೇರಿದ. ಅವಳಿಗೆ ಆಶ್ಚರ್ಯವಾಯಿತು, ಆದರೆ ಸಂತೋಷವೂ ಆಯಿತು. ವಸುದೇವ ಆಗಿ ಹೋದುದನ್ನು ವಿವರಿಸಿ ಹೇಳಿದ. ಆಗ ಅವಳಿಗೆ ದೇವಕಿಯ ಬಗ್ಗೆ ಸಹಾನುಭೂತಿ ಹುಟ್ಟಿತು ಮತ್ತು ಆ ಕ್ಷಣದಲ್ಲೇ ಮನಸ್ಸು ಗಟ್ಟಿ ಮಾಡಿ ಅವಳಂದಳು, ಹೇ ಬಂಧು, ನಾನಂತೂ ಕೇವಲ ಗ್ರಾಮಕನ್ಯೆ, ಆದರೆ ನನಗೆ ಎಷ್ಟು ತಿಳಿಯಿತೋ ಅದರ ಮೇಲಿಂದ ನಾನು ನಿನ್ನ ಪುತ್ರನನ್ನು ನನ್ನ ಆಶ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ಆದರೆ ಕಂಸನಿಗೆ

ಹಿಂಸೆ ಬರಬಾರದೆಂದು ನನ್ನ ನವಜಾತ ಕನ್ಯೆಯನ್ನು ನಿನಗೆ ಒಪ್ಪಿಸುತ್ತೇನೆ. ದೇವರು ಅವಳನ್ನು ರಕ್ಷಿಸಲಿ. ಹೀಗೆ ಹೇಳುತ್ತಾ ಆ ಬುಟ್ಟಿಯಲ್ಲಿದ್ದ ಪುಟ್ಟ ಕೃಷ್ಣನನ್ನು ಆಕೆ ತನ್ನ ತೊಡೆಯ ಮೇಲೆ ತೆಗೆದುಕೊಂಡಳು ಮತ್ತು ತನ್ನ ಪುತ್ರಿಯನ್ನು ವಸುದೇವನ ಬುಟ್ಟಿಯಲ್ಲಿರಿಸಿದಳು. ಇದನ್ನು ಕಂಡು ವಸುದೇವನ ಕಣ್ಣುಗಳು ತುಂಬಿ ಬಂದವು. ಆದರೂ ತಕ್ಷಣ ಅವ ಮಥುರೆಗೆ ಹೊರಡಲು ತಯಾರಾದ. ಕಾರಾಗೃಹದಲ್ಲಿ ವಸುದೇವ ತಲುಪುತ್ತಲೇ ಹಿಂದಿನಿಂದ ಬಾಗಿಲುಗಳು ತಕ್ಷಣ ಮುಚ್ಚಲಾರಂಭಿಸಿದವು ಮತ್ತು ದೇವಕಿಯಲ್ಲಿಗೆ ತಲುಪುತ್ತಲೇ ಆ ಸರಪಳಿಗಳು ತನ್ನಷ್ಟಕ್ಕೆ ಅವರ ಕೈಗಳ ಮೇಲೆ ಏರಿದವು. ಅಷ್ಟರಲ್ಲಿ ಆ ಕನ್ಯೆದ್ದು ಅಳಲಾರಂಭಿಸಿತು. ಆ ಸದ್ದಿನಿಂದ ಪಹರೆದಾರರು ಒಮ್ಮೆಲೆ ಎಚ್ಚೆತ್ತರು. ಕಂಸ ಕೂಡ ಅಲ್ಲಿಗೆ ಬಂದು ನಿಂತ. ದೇವಕಿಯ ಕೈಯಿಂದ ಕನ್ಯೆಯನ್ನು ಅವನು ಕಸಿದುಕೊಂಡು ಗೋಡೆಗೆ ಅಪ್ಪಳಿಸಲು ಹೊರಟ. ಅಷ್ಟರಲ್ಲೇ ಆ ಕನ್ಯೆ ಅವನ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಹಾರಿದಳು ಮತ್ತು ಗುಡುಗು ಮಿಂಚಿನ ರೂಪದಲ್ಲಿ ಪ್ರಕಟವಾದಳು. ಜೋರಾಗಿ ಗರ್ಜಿಸಿ ನಗುತ್ತಾ ಅವಳಂದಳು, ಹೇ ದುಷ್ಟ ಕಂಸ, ನಿನ್ನನ್ನು ನಾಶ ಮಾಡುವ ನಿನ್ನ ವೈರಿ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ. ಈ ಶಾಪವಾಣಿಯನ್ನು ಉಚ್ಚರಿಸುತ್ತಾ ಆ ಗುಡುಗು ಮಿಂಚು ಅದೃಶ್ಯವಾಯಿತು. ಕಂಸ ತನ್ನ ತಲೆಯ ಮೇಲೆ ಪ್ರಹಾರವಾದಂತೆ ಭಯಭೀತನಾಗಿ ಆಕಾಶದತ್ತ ನೋಡತೊಡಗಿದ. ನಿರಂತರವಾಗಿ ಸುರಿಯುತ್ತಿದ್ದ ಮಳೆ ನೀರಿನ ಸದ್ದು ಈಗ ಸಮುದ್ರ ಗರ್ಜನೆಯಂತೆ ಬದಲಾಯಿತು.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಏನಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಎಲ್ಲೋ ಹುಡುಕಿದೆ ಇಲ್ಲದ ದೇವರ

ಮುಂದಿನ ಹಾಡು ವಿ ಸೀತಾರಾಮಯ್ಯ ಅವರ ರಚನೆಯ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನದ, ಪೂರ್ಣಿಮಾ ಹಾಗೂ ಅರ್ಪಿತಾ ಇವರು ಹಾಡಿರುವ ಮುಂಗಾರು ಮುಗಿಲುಗಳೇ.

ಮುಂದಿನ ಹಾಡು ಕುವೆಂಪು ಅವರ ರಚನೆಯ, ಬಿವಿ ಶ್ರೀನಿವಾಸ್ ಹಾಗೂ ಆರ್ ವೆಂಕಟೇಶ್ ಇವರ ಸಂಗೀತ ನಿರ್ದೇಶನದ ನಿನಗೆ ನಾನು ನನಗೆ ನೀನು. ಗಾಯಕರು ಕಸ್ತೂರಿ ಶಂಕರ್.

ಮುಂದಿನ ಹಾಡು ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ, ಇಂದು ಇವರ ಸಂಗೀತ ನಿರ್ದೇಶನದ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ನಮಗೇಕೆನಲ್ಲ.

ಮುಂದಿನ ಹಾಡು ಬಿ ಆರ್ ಲಕ್ಷ್ಮಣ ರಾವ್ ಅವರ ರಚನೆಯ ಉಪಾಸನಾ ಮೋಹನ್ ಇವರ ಸಂಗೀತ ನಿರ್ದೇಶನದ ಅಪೂರ್ವ ಶ್ರೀಧರ್ ಇವರು ಹಾಡಿರುವ ಕಳ್ಳನ ಹಾಗೆ.

0: Cheers.
1: Hello friends. ನಾನಂತಿವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
6: ಕರುಣಾಳು ಬೆಳಕೆ.
7: ನಾನು ಡಾಕ್ಟರ್ ಗುರುರಾಜ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ್ ಕತ್ತಲ್ ಸರ್, ವೃದ್ಧ ವಿಪ್ರ, ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ನಾಲ್ಕನೇ ಕಂತ.
1: ಪಾತೆರ ದತ್ತಂಡ ಜೀವ ದಿಟ್ಟು
2: ಅಂದಪ್ಪ. ಯಾನ ಒಂದು ವೇಳೆ ಈ ಪಂತೋಡು ಸೋತೆ ಅಂದಾಂಡ, ಯಾನ ಕಟ್ಟ ನಂಚಿನ ಸಂಕುನ ಈ ಪೊಲಿತದ ಬುಡಿ ಅಂದಾಂಡ. ಐಡ್ದ ಬುಕ್ಕ
1: ಐಡ್ದ ಬುಕ್ಕ
2: ಈ ಸರ್ರೋ ಐತ ಉಲಾಯಿತಿನ ಪ್ರಾಣ ಅವು ದೀವೊಂದು ದಾಲ ಪ್ರಯೋಜನ ಇಜ್ಜಿ.
1: ಅವನ ದೀವನ ಜಬಕದಾದ ಅಲ್ಪ
2: ಊರಿಯಾಗ ಮೋನೆ ತೋಜ ಇರೋ ಸಾಧ್ಯ ಇಜ್ಜಿ.
1: ಊರಿಯಾಗ ಸೊಡ್ಡು ತೊಚ್ಪಾವಜ
2: ಎನ್ನ ಈ ಸರ್ರೋನು ಪೊತ್ತು ನಂಚಿನ ಅಗ್ಗಿಗ ಅರ್ಪಣೆ ಅಲ್ಪ ಜೀವತೋನೆ ಅಂದ್
1: ದಾದ ಜೋಕ್ಲಾಟಿಗೆ ಬಾತಿರುವ
2: ಪಂತೋನೆ ಬುಕಂಜಿನ
1: ಅಪಂಡ ಈ ಪಂತೋಡು ಯಾನ ಈ ಕಟ್ಟಿ ನಂಚಿತ್ತನ ಸಂಕೋನ ಪೊಲ್ತೆಂದಂಡ ಅಗ್ಗಿಗಳಾಗಿ ಸೈಪ
2: ಅಂದ ತೂರು ತೂತ ಏರಿಟ್ಟು ಕರೆಂಚಿದ ಪೋಪೆಂದು ಎನ್ನ ತಂಕವು
1: ಅಜ್ಜಂದ ಎಂಕಂಚ ಹಾಪುಜಯ್ಯ
2: ಈ ಪೊಲಿತನದ ಅದ ಮಲ್ಪ
1: ಅತ್ತು ಎಂಕಂಚ ಹಾಪುಜಿ
2: ಪೊಲಿಪೇರ ಆಯ್ದಿಂದ
1: ಎಂಕ ಅಂಚ ಹಾಪುಜಿ ಎಂಕ ಸೈಯಾರ ಹಾಪುಜಿ ಇಂದು

0: ಪಾರ್ಥ, ನಿನ್ನ ಒಂಜಿ ಗೊಬ್ಬುದ ಉರುವಾಂಡಯ್ಯ ಪಂತೋ.
1: ಪಂತ ಪಂತೋನಿ
0: ಪಂತ ಪಂತೋನಿ ಸುರುಕೊಂಜಿ ಚೆನ್ನದ ಗೊಬ್ಬುಂಡು. ಸುರು ಊಂದೆ ದೀಪುನೆ ಐಡ್ದೊಕ್ಕೆ ಲಟ್ಟೆ ಕಟ್ಟುನೆ, ಐಡ್ದೊಕ್ಕ ಮೂರ್ತೆ ಮಲ್ಪುನೆ. ಅಂಚ ಮೂಜಿ ಹೊರಟು ನಿನ್ನ ಮೂಜಿ ಬಗರಿ ಬಿಡ್ಪೋ ಅಡೆಗೆ ಬುಲೆ ಅದು ತಿನ್ಪುನೆ. ಅಪ್ಪಂಡ ಈ ಊಂದೆ ದೀದು ಲಟ್ಟೆ ಕಟ್ಟದು ಆ ಮೂರ್ತೆ ಆಯಿನವೇನು ಅವೇನು ನಾಲು ಮಲ್ತು ಮುಕ್ಕುನೆ ಯಾನೆ ಎಂಚಂದಕೇನು ಬಂದು ಈ ಕಟ್ಟಿನ ಚಿತ್ತನ ಪಗರಿದ ಸಂಕೋನು ಎಕಡೆ ಬಣ್ಣ ಕುಡ ಕುಡ ಬಣಪಿನತ್ತಿ ಬಲತಕಾರ ಉಂಗುಟೋಡು ತೊರ್ತು ಮಲಿಪೆ ತೊರ್ತು ಪೊಲ್ಪೆರೆ
1: ಆಯ್ದಿಂಡವ ನೋಡು
0: ಇತ್ತೆ ಗೊಬ್ಬು ಗೊಂಜಿ ದಾದಾನಲ್ಲೊಂಜಿ ಕೊರ್ಪು ನಲ್ಕೊಂಡು ಪಂತೋಗು. ಈ ಪಂತೋಗು ಕಟ್ಟೇ ಯಾನ ಅಗ್ಗಿಗಿಲಾಗಿದ್ದು ಜೀವದೆತ್ತೊಂಡ್ಬೆ ಎಗ್ ಜೀವದೆತ್ತೊಂಡ್ರೆ ಆಪುಚು ದಾಯಗೆಂಡ ಯಾನು ಜೀವದೆತ್ತೊಂದ ಪಂಡೆಡು ಸುಳ್ಳು ಬನ್ಲೆ ಕಾಪುಂಡು ದಾಯಗೆಂಡ ಹಿಂಗ ವರಬಲ ಕೊರ್ತಿ ನಕುಲ ಅಂಚ ಉಲ್ಲೇರಿ
1: ಚಿರಂಜೀವಿ
0: ಎಂಕ್ ಸೈಪು ನಲ್ಕಜ್ಜಿ ಅಂಡ ಒಂಜಿ ಸಂಗತಿ ಉಂಡು ಸಯ್ಯರ ಆಪುಂಡು
1: ಎಂಚವು
0: ಸಯ್ಯರ ಆಪುಂಡಯ್ಯ ಬೊಕ್ಕರಿನ ಗುಲಾಮೆ ಅದು ಬದುಕುನ ಸೈತಿ ನಡೆದು ಕಡೆ
1: ಸೈತಿ ಲೆಕ್ಕ
0: ಸೈತಿ ನಡೆದು ಕಡೆ ಐದು ಸೈಪು ನಡ್ಡಿ ಈ ಬಂಡತ್ತೋ ಎಂಗ್ಳು ಕ್ಷತ್ರಿಯರು ಕೊರಿ ಭಾಷೆಗೆ ತತ್ತುಂಡ ಸೈತಿ ಲೆಕ್ಕ ಎಂಗ್ಳೆ ಮೋನೆಡು ಚೋಲಿಂಡ ಪಾತಿರಂಚತ್ತ ಅಂಚೋ ಅಪ್ಪಂಡ ಮೋನೆಗೆ ಚೋಲಿದಾಂತಿ ನಲ್ಕ ಬದುಕು ನಂಚಿತ್ತನ ಸ್ಥಿತಿಯನ್ನೋ ಈತು ನೇಟ ಅಪ್ಪೆ ಗರ್ಭರ್ದು ಭೂಮಿ ಗರ್ಭೋಗ ಬತ್ತದು ಏಪ ರಾಮದೇವರನ್ನ ಸುಗಿಪಿ ಎಂಕ ಅಪ್ಪೆ ಕಲ್ಪದು ಕೊರ್ತೋಳೋ ಆ ನಿರ್ದು ಇನಿವರೆ ಮುಟ್ಟ ಎನ್ನ ನಾಲೈದು ಬತ್ತಿ ನಂಚಿತ್ತನ ರಡ್ಡಚ್ಚರ ಅವು ರಾಮ ಮಂತ್ರ ಮಾತ್ರ ಯಾನ್ ರಾಮದಾಸೆ ಇನಿವರೆ ಮುಟ್ಟೋ ರಾಮದಾಸೆ ಒಂಜಿ ವೇಳೆ ರಾಮದೇವರ ಸುಗಿಪು ಸುಗಿತದು ಯಾನ ಸಂಕೋನು ನುರ್ತು ಪೊಲಿಪುನಾಗ ಪೊಲಿಪೆರೆ ಆಯ್ದಿಂದಂಡ ಐಡ್ದು ಬೊಕ್ಕೋ ಅರ್ಜುನ ದಾಸಿ
1: ಎನ್ನ ಬೀರವಡಿ ಬರ್ಪೆ ಅಂದ
0: ಐಡ್ದು ಬೊಕ್ಕ ನಿನ್ನ ಬೀರವಡು ಚಾಕಿರಿಗೆ ಬರ್ಪೆ
1: ಓ ಬೀರವಡೆ ಮಂಗೇನೆ ಬರ್ಪಿನಿ ಮಲತ್
0: ಪಂಡ ಮಂಗೆ ನಲಿಪೋನ ಆಯಿಂದೋ ಸಂಗತಿ ಅಯ್ಯ ಈ ಮಂಗೆ ನೆಲಿಪೋನ ಆವರೆ ಬಲ್ಲಿಂದಿತ್ತಂಡ ಬಲ್ಲು ಬಾಡ್ ಜಂಡ ಬಲ್ಲು ಬಾಂಡ ಮಾತ್ರ ಮಂಗೆ ನೆಲಿಪೋನ ಅಂದಾಪನೆ ಈ ಪಾಡೋಣ ಈ ಏಳು ಸುಗಿತ್ತ ಓಡೆ ಲೆತ್ತ ಅಡೆ ಮುಟ್ಟ ಬರುವೆ ಅಂತ್ಯಾನ
1: ಅಪಗನ ಚದಿ
0: ಅಪ್ಪಂಡ ನಿನ್ನ ಹಟೋಕಿಯನ್ನ ಚದಿ
1: ಅಂದ
0: ಈ ಪಂತೋ ಕಟ್ಟಿಬೊಕ್ಕೋ ಆ ಪಂತೋಗ ಪಂತ ಹಿಂಗೆ ಪಾಡಂದೆಪ್ಪರೆ ಯಾನ ರಾಮ ಭಕ್ತಿ ರಾಮ ದೂತೆ ಅಪಂದಂಡ ಈ ಸಂಕ ಕಟ್ಟಿ ಅಂಡ ಪೊಲಿಪುನಿ ಪೊಲಿಪುನಿ
1: ಅಪಗ ಪೊರ್ತು ಕಡೆ ಬಡ್ಚಿ
0: ಪೊರ್ತು ಕಡೆ ಸವನ ಬಡ್ಚಿ
1: ಈ ಎನ್ನ ಪಗರಿದ ತೊಟ್ಟೆ ದೆತ್ತದೆ ಒಂದು ಪಗರಿನ ಜೋಡಿಯಾದ ಎನ್ನ ಬಿರುಕು ಬುಡ್ತೆ ದೂಲ
0: ಬುಡಿಯತ್ತ ಹಾ ಸಂಕ ಹತ್ತಂಡತ್ತ ಇದ ಜೈ ಶ್ರೀರಾಮ
1: ಓಡಿಯ ಒಂಜತ್ತ ಕಡೆ ಬಂತೆ
0: ಊಂದೆ ಬೋಂಡು
1: ಪ್ರಯೋಗಾರ್ಥಕ
0: ಊಂದೆ ಬೋಂಡು ನನ್ನ ಲಟ್ಟೆ ಕಟ್ಟು
1: ಊಂದೆ ಬಾಡು ರಡ್ನೆದವು ಒಂದು ಪರೀಕ್ಷೆ
0: ಲಟ್ಟೆ
1: ನಿನ್ನ ಶಕ್ತಿ ತಂಕ ಏತುಂದು ಎನ್ನ ಸಾಮರ್ಥಿಗೆ ಅವ್ವೇ ರೀತಿ
0: ಈ ಕಟ್ಟಿನ ಚಿತ್ತನ ರಡ್ಡನೆ ಸಂಕೊಲ್ಲ ತುಯೆ ಆ ಸಂಕೋಗಿನಲ್ಲಾಗಿಯೇ ಜೈ ಶ್ರೀರಾಮ್.

ಕೃಷ್ಣ ಕೃಷ್ಣ ಕಲ್ಲು ಬತ್ತಡಪ್ಪ.

ಅಯ್ಯೋ ದೇವರೇ, ಈ ಮಹಾಮಂಗನ ಬಾಯಿಡಿದ ಬತ್ತೆನ್ನ ಒಂಜೊಂಜಿ ಪಾತೆರಲ್ಲ ಎನ್ನ ಕರ್ಲು ಕತ್ತೆರೊಂದುಂಡು, ಮುಂದೇನು ಕೇಣುದಿಲ್ಲ ಯಾನಂಚನೆ ಕುಲ್ಲೋಡ. ಕಾಯ್ತಿನಂಚಿನ ಸೀಸೋದ ನೀರಿನ ಕೆಬಿಕ್ ಮೈತಿನ ಎಂಚನ ಅಂಚ ಎಂಕ ಒಂದುಂಡು. ಸಾಧುಳಿಗೆಡೆ ಪನ್ನೊಂದುಲ್ಲೇ ಪೋಲಾ ಬದುಕಲಾಂದು ಅಂಡ ಎನ್ನ ಕರ್ಲಿಗೆ ಅಲ್ಲಿಗವು ಕೊಲ್ತೊಂದುಂಡು. ದಾಯಿಗೆ ಪಂಡ ಪಾರ್ಥಿವ ಪಂತ ಅಂದ ಬಂಡದ ಪ್ರತಿಜ್ಞೆ ಮಲ್ತಿನಾಯ ಯಾನ ಪಂಡಿ ಪಾತೆರಿಗೂ ತತ್ತಿನ ಹಿಡಿದ ಬುಕ್ಕ ಯಾನ ಬದುಕೋಡ. ಧರ್ಮರಾಯನ ಮೆಗ್ಗಿ

ಯಾನು ಬದುಕೋಡಾ, ಎನ್ನ ಈ ಮೋನೇನು ಊರಿಗೆ ಹೋದು ಎನ್ನ ಅಪ್ಪೆಗೆ ಯಾನು ತೋಜಾವಡ, ಇಂಚ ಮಾತ ಆಂಡು ಪಣ್ಣದು ಎನ್ನ ಅಣ್ಣನ ಎದುರು ಯಾನು ಬುಲಿಪೋಡ. ಅಯ್ಯದು ಸೈಪುನವೇ ಸತ್ಯ ಆಂಡ ಉಂಜುಂಡು ಆನಿ ಕುಂಬಾರರ್ನ ಇಲ್ಲಲು ಎಂಕ್ಲೆ ಐವೇರನು ಎಂಕ್ಲೆ ಅಪ್ಪೆ ಕುಂತಿದೇವಿ ತನ್ನ ಕಾರಬುದಲಗ ಬಾಡ್ನಾಗ ಭಗವಾನ್ ಕೃಷ್ಣ ದೇವರು ಮಮ ಪ್ರಾಣಾಹಿ ಪಾಂಡವ ಪಂಡದು ಅಭಯದ ಪಾತೆರನು ಪಂಡೇರು ಅಂಚಿನ ಪೊರ್ಲ ಮದಿಪುರಂಚಿನ ದೇವೇರ್ನ ನಿಲೆಲ ಇನಿ ನನ್ನ ಕಾಪಂದೆ ಪೋಂಡ ದಾಯಗೀಡೆಗೆ ಯಾನು ಬತ್ತೇನ ತೀರ್ಥಯಾತ್ರೆ ಬರ್ಪಿನ ಪುಣ್ಯ ಕಾರ್ಯಗು ಬತ್ತಿನ ಏ ಯಾನು ಅಂಚ ಬತ್ತಿನ ಯಾನು ಏತೇತೋ ಪುಣ್ಯ ತುದೆಲಿಟ್ಟು ಮೀಯೇ ಎಂಚಿಂಚಿನ ದಿವ್ಯ ಕ್ಷೇತ್ರ ದರ್ಶನ ಮಲ್ತೆ ಆ ಪುಣ್ಯದ ಫಲಲಾಯನ ನೀನು ಒರಿಪ್ಯರ ಪೋಯಿಜಿ ದಾಯಪಣ್ಣ ಯಾನು ಮಲ್ತಿರಂಚಿನ ಚಲ್ಲು ಕೆಲಸ ಒಂಜಿ ಮಂಗೆಯ ಇನಾತೆಗೆ ಇತ್ತುಂಡು ಪುಕಾಡ ಇನ್ನು ಪಾತೆರ್ಪದು ಪಂತ ಗುಂತದು ಈ ಸ್ಥಿತಿಗೇನು ಬತ್ತೆ ಬೇಜಾರ ಒಂಜಿ ಆಪುಂಡು ನರಮಾನ್ಯಗ ಪ್ರಾಣ ಮಲ್ಲೇನೆ ಅಂಡ ಪ್ರಾಣದು ಮಲ್ಲೆ ಇಂಚಿನ ಒಂದು ಪಂಡ ಬಾಯಿದ ಪಾತೆರ ಕ್ಷತ್ರಿಯರಾಯನಂಚಿನ ಎಂಕಲೆಗ ಕೊಳಲ ಕಾದದು ಲಡಾಯಿದ ಕಲಟ್ಟು ಪ್ರಾಣ ಬೊಂಡ ಅವು ವೀರ ಸ್ವರ್ಗ ಅಂದ ಅರ್ಥ ಏತೇತೋ ಕೊಳಲ ಕಾದಿನಯ ಯಾನು ಎಂಚಿಂಚಿನ ಕೆಡಗಾಯಿನಯ ಯಾನು ಎನ್ನಂಚಿನ ಲಡಾಯಿದ ಕಲಟ್ಟು ಜೀವ ಪೋತುಂಡ ಮರಣ ಮಹಾನವಮಿ ಪಂಡದ ಸ್ವೀಕಾರ ಮಲ್ಪೇದೆ ಆಂಡ ಇನಿ ಒಕಾಡೆ ತೂಡು ಕರೆಂಚಿದು ಪೋಡಾಯಿನ ಒಂಜಿ ಪರಿಸ್ಥಿತಿ ಬತ್ತುಂಡತ್ತ ಅಪಗಡ ದೇವರನ್ನ ಕಲೆಲ ಕಾರ್ಣಿಕಲ ಎನ್ನ ಕಾತುಜಿಂದ ಅರ್ಥ ಭಗವಂತ ಆಯನಂಚಿನ ಕೃಷ್ಣ ದೇವರನ್ನ ಒಂಜಿ ಕರುಣೆಲ ಎನ್ನ ಕಡೆಗೆ ಇಜ್ಜಿಂದ ಆಂಡು ಮಲ್ಲತ್ ಪಾತೆರಗು ತತ್ತಿನಂಚಿನ ಯಾನು ಪಂಡಿ ಪಾತೆರನು ಒರಿಪೆರಗ ಬೊಡದು ಎನ್ನ ಈ ಕಾಯನು ಎನ್ನ ಈ ಸರ್ವನು ಅಗ್ಗಿಗೆ ಅರ್ಪಣೆ ಮಲ್ಪೇರ ತಯಾರಾಪೆ ಐಕೆ ಬೊಡದು ಅಲ್ಪ ಮುಲ್ಪ ಕನಕದಿತ್ತು ರಾಶಿ ಪಾಡದು ತೂ ಮಲ್ಪೋಡ್ ಇಜ್ಜಿ ಒಂಜೇ ಒಂಜೇ ಅಗ್ಗಿದ ಅಸ್ತ್ರ ಆಗ್ನೇಯ ಅಸ್ತ್ರ ಒಂದೇನು ದೆತ್ತದು ಅಗ್ಗಿ ಕುಂಡನು ತಯಾರು ಮಲ್ತದೆ ಜಲ ಜಲ ಜಲ ಜಲ ಪೊತ್ತೊಂದುಂಡು ಅಪಗಂಡ ನೆಕ್ಕು ಮೂಜಿ ಸುತ್ತು ಬತ್ತದು ಅಗ್ಗಿಗೆ ಲಾಗಿದು ಎನ್ನ ಪ್ರಾಣನು ಯಾನು ಕಳೆವಡು ಒಂಜಿ ರಡ್ ಮೂಜಿ ಬೂರ್ಪೆ ಬೂರ್ಪೆ ಬೂರ್ಪೆ.

ಅಗ್ನಿರನ ಇಷ್ಟನು ಕೋಡಿ ಎತ್ತವನ ದೇವೇರಿಯರೆಂದು ಕೇಂದ್ರ ಶ್ರೀಕೃಷ್ಣ ಪರಮಾತ್ಮೆ ಒಂದು ಲೋಕಗು ಲೋಕನೇ ಕೊಂಡಾಡುಣ ಪೊರ್ತು ಆಂಡ ಇನಿಕಾನಗೈ ಬ್ರಾಹ್ಮಣನ ಹೊರಟು ಬತ್ತೆ ಬ್ರಾಹ್ಮಣನ ಏಸೋಡು ಬತ್ತೆ ದಾಯೆ ಬತ್ತೆ ಲೋಕಡು ಅಧರ್ಮ ತರದೆರ್ತ ನಲಿಪುನ ಪೊರ್ತುಡು ಧರ್ಮರಚನೆಗೆ ಬೋಡದ ಬೇತ ಬೇತ ಇಗೋಟು ಬೇತ ಬೇತ ಏಸೋಡು ತೋಜಿದ ಬತ್ತಿನ ಏ ಯಾನೆ ಈ ಇಗೋಟಾನಗ ಈ ಏಸೋಡು ಇತ್ತನಲ್ಲ ಏಸೋದು ಲಯಂಜಿ ಏಸೋನು ಮಲ್ತದ ಬತ್ತೆ ಪಿರಯದ ಬ್ರಾಹ್ಮಣನ ಹೊರಟು ಬತ್ತೆ ಈ ದುಂಬುಡು ಅಧರ್ಮದ ಕಲನಲ್ಲಿ ಸತ್ಯ ತರ್ತದ ಪೋಪುನ ಪೊರ್ತುಡು ಧರ್ಮನು ಕೋಡಿ ಎತ್ತಾವುಡು ಪನ್ಪುನ ಅಂಗಡು ಮೀನದ ಏಸೋಡು ಬತ್ತೆ ಒಂಜಿ ಕಾಲಡು ಭೂಮಿಯಪ್ಪನ ಆದಿರ್ತದ ಪತ್ತರೆ ಪಂಜಿದ ಏಸೋಡು ಲಕ್ಕದು ಬತ್ತೆ ಆತೆ

ಭಕ್ತಿ. ಬಾಲದ ಭಕ್ತಿಗಳ ದೇವರು ಒಲಿವೆರು ಪನ್ಪುನ ಲೋಕಗತೋಜಾದು ಕೊರಿಯರ ಕಂಬನ ಒಡೆತದ್ದು ಸಿಂಹದ ರೂಪಡು ಲಕ್ಕದು ಬತ್ತೆ ಭೂಮಿನ ಜಿಂಜಿನ ಕೆಂಗುಡೇರ್ನ ಬಿದ ಮುಟ್ಟಾರೆ ಕುಡಾರಿಪತ್ತಿನ ಬ್ರಾಹ್ಮಣನ ಹೊರಟು ಲಕ್ಕೊಂದು ಬತ್ತೆ. ಒಂಜಿ ಕಾಲೊಡಾನಗ ಲೋಕೊಡುವರಿಯ ಮರ್ಯಾದೆ ಪುರುಷೋತ್ತಮ ಎಂಚೊಪ್ಪಡೊಂದು ತೋಜಾದು ಕೊರಿಯರ ಬೋಡಾದೆ ರಾಮನ ಹೊರಟು ತೋಜಿದು ಬತ್ತೆ. ಇನಿ ಕಾನಗ ಧರ್ಮ ಅಧರ್ಮನ ತುಳಿತದ ಲೋಕಗೂ ಸತ್ಯನ ನೆಗೆದು ತೋಜಾಡು ಪನ್ಪುನ ಅಂಗಡಿ ಕೃಷ್ಣನ ವೇಸೋಡು ಬತ್ತೆ. ಆಂಡ ಬ್ರಾಹ್ಮಣಯ್ಯ ಸೋನು ದಾಯಗ ಮಲ್ತೆ ಕಾರಣ ಉಂಡು. ಮಧ್ಯಮ ಪಾಂಡವೇ ಅರ್ಜುನಿ ಧರ್ಮದ ಯುದ್ಧಗು ಎನ್ನ ಕರ್ತಲ್ಯಾಪುನಾಯೇ ಆಯನ ಗಲಸು ನೋಡು ಎಂಕ್ ಆಂಡ ಎಂಚ ಗಲಸು ನೋಡು ಎನ್ನ ಯುದ್ಧಗು ಬೋಡಾಯಲಕ ಆಯನಿ ಯಾನೆ ತಯಾರು ಮಲ್ಪಡಾಪುನ ಒಂಜಿ ಕಜ್ಜಾ ಓಡಿತ್ತನು ಐಕು ಬೋಡಾದಿ ಈ ನಾಟಕನು ಯಾನೇ ಗೊಬ್ಬಾಯ ಎನ್ನ ರಾಮ ಜ್ಞಾನೋಡಿತ್ತಿನಂಚಿನ ಹನುಮಂತನ ನಾರದನ ಕಡಪುರದು ಇಡೆ ಎತ್ತುಲಕ ಮಲ್ತಿನಾಯೇ ಯಾನ್ ದ್ವೇತಾದಿಗ ಅರ್ಜುನೆ ಬತ್ತು ಸೇರುಲಕ ಮಲ್ತಿನಾಯೇ ಯಾನ್ ಆವೋಡಿತ್ತಿನಿ ಈತೆ ಅರ್ಜುನನು ಗಲಸುನ ಪೊರ್ತುಡು ಹನುಮಂತನ ಸಖಯಲ್ಲ ಪಡೆಯೊಂದು ಬಂದ ಹಂಗಡು ಈರುವೆರೆಲ್ಲ ಒಂಜಿ ಕಡೆಡು ಉಂಟಾದ ಭಕ್ತಿದ ಪರೀಕ್ಷೆ ಮೂಲ ಒಂದುಂಡು. ಪರೀಕ್ಷೆ ಶುರುವಾತುಂಡು ಅನ್ನತ್ತ ತೀರ್ಮಾನ ಎಂಚ ಪನ್ಪುನ ಕೊರಡನಾಯೇ ಯಾನ್ ಅರ್ಜುನೇ ಪಂತೋನು ಪಾಡಿಯೇ ಹನುಮಂತನ ಕೈಟು ಸೋತೆ ನನದಾನ ಅಗ್ಗಿಗೆ ಪ್ರವೇಶ ಮಲ್ಪುಡು ಪನ್ಪುನ ಅಟ್ಟ ನೆನಪುನ ಪೊರ್ತು ನನ ಯಾನ್ ಮದ್ಯಟುಂತುನತ್ತು ಏಸ ಪಾರ್ದಾತ್ನು ಅರ್ಜುನನೆದುರು ಪೋವಡು ಅಂಚಾದ ಮೂಲತ್ತು ಮುಂದು ಅರ್ಜುನ ಉಂತು

ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ 4ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಸೊಲ್ಮೇಲು ರಮೇಶಣ್ಣ, ಬಾರಿ ಪುರ್ಲುದ ತುಳುನಾಡದ ಇತ್ತ ಸ್ಥಿತಿಗತಿ ದೂರದ ಮುಂಬೈ ಇತ್ತೇರ್ನಲ್ಲ ನಂದಲಿಕೆ ನಾರಾಯಣ ಶೆಟ್ರು ಬಾರಿ ಪೊರ್ಲುಡು ಈ ಪದಿನ ಮುಡತ್ತೇರು ನೆನ ಪೊರ್ಲುಡು ರಮೇಶ್ ಚಂದ್ರಲ್ಲ ಪಂತೇರು ಆರ್ನ ಸೊರಟ್ಟೆ ನಿನಂಗ ಕೇನೇ ರೀತಿನ ಬಾಗಿಲ್ಲ ತಿಕ್ಕೆಂಡು ನಿಗ್ಲಿ ಮಾತೆರೆಗಳ ಎಲ್ಲ ಉರಲ್ಕೆ ಎಂದು ಬರು ನಮ್ಮ ದುಂಬುದ ಕಂಡ ಸಾಗುಳಿ ಮನ್ಪುನಾಕ್ಲೇಗ ಉರಲ್ ಪಂಡದಾದಂದು ಗೊತ್ತುಂಡು ಅಂಚಿತ್ ನೊಂಜಿ ಉರಲ್ ನಂಕೋಸ್ಕರ ಶಾಂತರಮಣಿ ಬರೆಯಿನಂಚಿನ ಈ ಪದವನ್ನು ಆತ್ಮರಾಮ್ ಶೆಟ್ಟಿ ಪಂತೇರು ಈ ಪದ್ಯ ಇಂಚಿಪ್ಪ ನಿಟ್ಟೆ ಯೂನಿವರ್ಸಿಟಿ ರಿಲೀಸ್ ಆದಿತ್ತೆಂಡು ನನಕ ಸಂಗೀತ ಏರ್ಕೊಡ್ತೇರು ಪಂಡ ವಿ ಮನೋಹರ್ ನಮ್ಮ ರಾಯಿನ ಕುಡ್ಲಧಾರ ಆಯ್ನಂಚಿನ ವಿಟ್ಲಧಾರ ಆಯ್ನಂಚಿನ ವಿ ಮನೋಹರ್ ನಿಕ್ ಸಂಗೀತನು ಕೊರ್ತೇರು ಇನಿ ಈ ಪದ ಮುಲ್ಪ ನಿಕ್ಲೆಗೋಸ್ ನಂಕೋಸ್ಕರ ಪಂಡೊಂದುಳ್ಳೇರು ಹರಿಪ್ರಸಾದ್ ಸುರತ್ಕಲ್ ಎಂಡೇರು ಹರಿಪ್ರಸಾದ್ ಸುರತ್ಕಲ್ ಮೇರೆ ಮೋಕಿಡದ್ಕೊನ್ವೆ.

0: ಸುಲ್ಮೇಲು ಹರಿಪ್ರಸಾದ್ ಸುರತ್ಕಲಿಂ ಬೇರೆಗೆ
1: ತುಳುಪದ ರೇಡಿಯೋಡು ವಾ ವಾ ರೇಡಿಯೋ ಸ್ಟೇಷನ್ ಡಾದುಪ್ಪು ಬತ್ತಿನೆ ಸುರೂತ ಪದ ಸಿಲೋನ್ ಸ್ಟೇಷನ್ ಸಿಲೋನ್ ಸ್ಟೇಷನ್ ಉಪ್ಪುನು ಶ್ರೀಲಂಕಡ್ ಅಂಡ ಐತ ಆಫೀಸ್ ಇತ್ತಿನ ಮಡ್ರಸ್ಡ್ ಅವ್ ಮಡ್ರಸ್ಡ್ ಸುರೂತ ಒಂಜಿ ತುಳುತ ಪದ ಬತ್ತದಿನಿ ಕೆಮ್ಮಲತ ಬ್ರಹ್ಮ ಈ ಪದ ಪನ್ನಾರ ಏರು ಗೊತ್ತುಂಡ ಪಿ ಬಿ ಶ್ರೀನಿವಾಸ ಬುಕ್ಕ ಎಚ್ ಎಂ ಮಹೇಶ್ ನಂಕೆಂದು ಪೈನಿ ಎಚ್ ಎಂ ಇ ಓಡಿಯೋ ಒಂದು ಪುರ ನಮ್ಮ ಕೇಂದುಪ್ಪ ಎಚ್ ಎಂ ಮಹೇಶ್ ಪಂಡ ನಮ್ಮ ಕಾಸರಗೋಡುದ ಬದಿಯಡ್ಕಡ ಕಾಣಪನ್ಪುನ ಜಾಗೆಡ್ ಪುಟ್ಟದ ಬೆಳೆತಿನಾರು ಕರಿ ಮುಜಿ 4 ವರ್ಷದುಂಬಾರು ಈ ಆರು ದೇಹ ಬಿಡದು ಪೋತೇರು ತುಳುಕುಬಾಡದು ಮಸ್ತ್ ಪದಕ್ಲೇನು ಪಣ್ಣ ಪದ ಪಣ್ಣಾರು ತುಳುಕ್ತ ಮಸ್ತ್ ಪದಕ್ಲೇನು ಕ್ಯಾಸೆಟ್ ಮಲ್ತಿನಾರು ಇನಿ ತುಳು ಪದಕ್ಕುಲು ಪೂರ ಇನಿ ಗಜಮುಖನೆ ಗಣಪತಿ ಅವಡೆ ಇಂಚಿತ್ತಿನ ತುಳುನಾಡದ ಕೇಣಂಚಿನ ಪೂರ ಪದಕ್ಕುಲ್ಲ ಒರಿಯೋಡು ಜಿತ್ತಂಡ ಎಚ್ ಎಂ ಮಹೇಶಿನ ಕೊಡುಗೆ ಮಹತ್ತರವಾಯ್ತನ ಅಂಚಿತ್ತಿನ ಎಚ್ ಎಂ ಮಹೇಶ್ವರಿನ ಈ ಪೊರ್ತುಡು ನೆನೆತೊಂದು ಕೆಮ್ಮೆಲತ ಬ್ರಹ್ಮ ಈ ಪದನು ಪಿ ಬಿ ಶ್ರೀನಿವಾಸ ಬುಕ್ಕ ಎಚ್ ಎಂ ಮಹೇಶ್ ಪಂತೇರು ಇದನ್ನ ಸಾಹಿತ್ಯ ಬರೆಯನರು ವಿಶ್ವಕುಮಾರ್ ಎಂಬೇರು ಇತ್ತೆ ನಮ್ಮ ದುಂಬುಡು ರಮೇಶ್ ಅಣ್ಣೆ ರಮೇಶ್ ಚಂದ್ರ ಬುಕ್ಕ ಪ್ರಸಾದ್ ಆಚಾರ್ಯ ಬುಕ್ಕ ಪ್ರಕಾಶ್ ಪಾವಂಜ ಮುಕ್ಲನ್ನ ಒಟ್ಟು ಸೊರೊಟ್ಟು ನಮ್ಮ ಕೆಮ್ಮಲತ ಬ್ರಹ್ಮ

ಸ್ವಲ್ಮೇಲು ರಮೇಶಣ್ಣ ಬಕ ಕೂಟದಕ್ಲಿಗೆ ನನದುಂಬುಗು ರಾವಡತ್ತೆಯೇ ವಿಜಯ ಸಾಲೆತ್ತೂರು ಉಂಬೇರ್ನ ರಚನೆಗೆ ಸುಧಾಕರ್ ಶೆಟ್ಟಿ ಬೆಂಗಳೂರು ಉಂಬೇರು ಈ ಪದ ಪಂತೇರು ಇತ್ತೆ ನಮ್ಮ ದುಂಬುಗು ಪ್ರಕಾಶ್ ಪಾವಂಚೆ

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ಐಲೇಸ ದ ವಾಯ್ಸ್ ಆಫ್ ಓಷನ್ ಬೆಂಗಳೂರು ಮೊಕಲು ನಡಪಾದು ಕೊರ್ನ ಪದರಂಗಿತ ಕಾರ್ಯಕ್ರಮದ ರಡ್ಡನೇ ಹೆಗ್ಗೆ ಕೇಂಡರ್ ನನ್ನ ದುಂಬುದ ಹೆಗ್ಗೆ ಎಲ್ಲದ ತುಳು ಪ್ರಸಾರಡು ಕೇನೊಂದು ಪ್ಲೇ ರೆಡಿಯೂ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.
2: ರೇಡಿಯೋ ಸಾರಂಗ್ 107.8 FM

0: रेडियो सार 107.8 एफएम
1: ಬೆಳಕೆ. ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

0: ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: Sarang 107.8 FM. ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದ್ರೆ ಇತ್ತೆ ಸೂಪರ್ ಮರ್ಮಾಯಿ ಅಂಚನೆ ಸೂಂಬೆ ಈ ತುಳು ಸಿನಿಮಾದ ಕೆಲವು ಪದ ಕುಲಿನಿಕ್ಕೆ ಏನಂದು ಬರ್ಕ.

ஏற்பண்ணி

ರೇಡಿಯೋ ಸಾರಂಗ್ಡ್ ಮೈ ನೇಮ್ ಇಸ್ ಅಣ್ಣಪ್ಪ ಚಿತ್ರದ ಪದಕುಲನಿಕೆ ಏನಂದುಲ್ಲರು ನನ್ನ ದುಂಬದ ಪದ ನಂದ ಕಿಶೋರ ನವನೀತ ಚೋರ ಪದ ಪಂತಿನಾರು ರವಿಚಂದ್ರ ಕನ್ನಡಿಕಟ್ಟೆ.

0: ಅಂಚೆನ ನನ್ನ ದುಂಬುದ ಪದ ಮಾಂಗಲ್ಯಂ ತಂತುನಾನೇನ. ಪದಪಂತಿನ ಕ್ಲೂ ರೂಪ ಪ್ರಕಾಶ್ ಬೊಕ ಪ್ರಕಾಶ್ ಮಹದೇವನ್.
1: ಸೇಲಿ ನೀರದ

0: ದುಂಬುದ ಪದ ಪಿಪಿ ಉರಿಪಿ ಪದಪಂತಿನಾರು ವಿಜಯ್ ಪ್ರಕಾಶ್.
1: ಪರಾ ಪಿಟೀಲ್ ಹೋಯ್ತು ನರಕ ಬರೋದು.
2: ಬೀಟ್ ಮಾಡು

ಈತನೇಟ ಮೈ ನೇಮ್ ಇಸ್ ಅಣ್ಣಪ್ಪ ತುಳು ಸಿನಿಮಾದ ಕೆಲವು ಪದಕುಲಿನ ಕೇನೊಂದು ಬತ್ತರೆ. ಇಡಗ ಇನಿತ ತುಳು ಪ್ರಸಾರ ಮುಗಿಂಡು. ನನ್ನ ದುಂಬುದ ತುಳು ಪ್ರಸಾರ ತಿಕ್ಕಗ ಆತನೇಟ ಮೋಕೆ ಉಪ್ಪಡು. ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ